0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಇದು ಆಗುವಂಥದ್ದೇ. 18-20 ವರ್ಷಕ್ಕೆ ಸಡನ್ನಾಗಿ ನೀವು ವೆಸ್ಟರ್ನ್ ವರ್ಲ್ಡಿಗೆ ಹೋದಾಗ, ಬೇರೆ ಪ್ರಪಂಚಕ್ಕೆ ಹೋದಾಗ ಅದು ಎಳೀತದೆ. ಪ್ರಪಂಚ ತುಂಬ ಎಳೀತದೆ, ಹೊರಗಡೆ ಹೋದರೆ ಅನುಭವ ಆಗುತ್ತೆ. ಕಣ್ಣಿಗೆ ಕಾಣುತ್ತಲ್ಲ, ಯಾವಾಗಲೂ ಆಳ ಕಮ್ಮಿ ಇದ್ದಲ್ಲಿ ಸೆಳೆತ ಹೆಚ್ಚು. ತಾವು ನೋಡಿರಬೇಕು, ನೀರಿನ ಪ್ರಭಾವ ಆಳ ಕಮ್ಮಿ ಇದ್ದಲ್ಲಿ ಸೆಳೆತ ಹೆಚ್ಚು. ಆಳ ಹೆಚ್ಚಿದ್ದಲ್ಲೇ ಪ್ರವಾಹ ಕಾಣಿಸಲ್ಲ. ಇಲ್ಲಿ ಸೆಳೆತ ತುಂಬ ಜಾಸ್ತಿ. ಇಲ್ಲಿ ಬೋರ್ ಬಂದರದಿಂದ ಹೋದಂಥ ಹುಡುಗ ಒಂದೇ ಸಲ ಲಂಡನ್ಗೆ ಹೋದರೆ ಏನಾಗಬೇಕ್ರಿ ಅವನಿಗೆ? ಅಲ್ಲೇನು ಮಾಡಿದ್ರು, ತಾನು ಬ್ರಿಟನ್ನಿನ ಗೃಹಸ್ಥರಂಗೆ ಆಗಬೇಕು ಅಂತ ಅಪೇಕ್ಷೆ. ಈ ಸೂಟ್ ಬೂಟ್ ಹಾಕೋಬೇಕು, ಭರ್ಜರಿ ಆಗಿರಬೇಕು ಅಂತ ಹೇಳಿ ತುಂಬ ಖರ್ಚು ಮಾಡಿದ್ರಂತೆ. ನವೀನವಾಗಿ ಹೊಲಿಸಿದ್ರಂತೆ, ದುಡ್ಡು ಕೊಟ್ಟು ಆ ಹ್ಯಾಟು ಕೋಟು ಬೋಟಾಯಿ ಅದೆಲ್ಲ ಸೂಟ್ ಹಾಕೊಂಡು ಹೊಲಿಸಿದ್ರು. ಈವ್ನಿಂಗ್ ಡ್ರೆಸ್ ಬೇರೆ, ಮತ್ತೆ ಹಾಕೊಳ್ಳೋದಕ್ಕೆ ಈವ್ನಿಂಗ್ ಡ್ರೆಸ್ಸು. ಆಮೇಲೆ ಕ್ರಾಪ್ ಇಕ್ಕೋಬೇಕು, ಅದೊಂಥರ ಥರದ ಹಣಿಗೆಗಳನ್ನು ತರೋದು, ಆ ಟಾಯಿ ಕಟ್ಕೊಳ್ಳೋ ಪ್ರಯತ್ನ ಎಲ್ಲ ಮಾಡಿ ಕನ್ನಡಿ ಮುಂದೆ ತುಂಬ ಟೈಮ್ ಖರ್ಚು ಮಾಡ್ತಿದ್ದೆ ಅಂತ ಬರೆದಿದ್ದಾರೆ. ಇಷ್ಟೆಲ್ಲ ಮಾಡಿ ಅಷ್ಟಕ್ಕೆ ಬಿಡಲಿಲ್ಲ, ಪಿಟೀಲ್ ಕಲಿಬೇಕು ಅಂತ, ವೆಸ್ಟರ್ನ್ ಮ್ಯೂಸಿಕ್ ಕಲಿಬೇಕು ಅಂತ ಅದಕ್ಕೊಂದು ಕ್ಲಾಸಿಗೆ ಹೋದರು. ಅಷ್ಟೇ ಸಾಕಾಗಲಿಲ್ಲ, ಡಾನ್ಸ್ ಕಲಿಬೇಕಲ್ಲ, ವೆಸ್ಟರ್ನ್ ಡಾನ್ಸು, ಅದು ಕ್ಲಾಸಿಗೆ ಸೇರ್ಕೊಂಡ್ರಂತೆ. ಆ ಡಾನ್ಸಿಗೆ ಸೇರ್ಕೊಂಡು ಒದ್ದಾಡಿದ್ರು 3 ತಿಂಗಳು. ಹೇಳ್ತಾರೆ, 3 ತಿಂಗಳು ನೃತ್ಯದ ಕ್ಲಾಸಿಗೆ ಹೋದೆ, ಆಮೇಲೆ ಏನಾಯಿತು ಅಂತ ಬರೀತಾರೆ. 3 ತಿಂಗಳು ಹೋದ್ಮೇಲೆ ಎಲ್ಲ ಪ್ರಯೋಗ ಮಾಡಿದ್ಮೇಲೆ ಎಲ್ಲವನ್ನೂ ಪ್ರಯತ್ನಿಸಿ ಕೊನೆಗೆ ಅದನ್ನೆಲ್ಲ ಬಿಟ್ಟು ಶ್ರದ್ಧಾವಂತ ವಿದ್ಯಾರ್ಥಿಯಾದೆ ಅಂತ. ವಿದ್ಯಾರ್ಥಿ ಆಗಬೇಕು ಅಂತ ತಲೆಗೆ ಬಂತ 3 ತಿಂಗಳಾದ್ಮೇಲೆ. ಸಸ್ಯಾಹಾರದಿಂದ ಆದಂಥ ಉಪಕಾರಗಳು ಎರಡು ಗಾಂಧೀಜಿಗೆ, ಎರಡು ಉಪಕಾರ ಆಯ್ತು ಸಸ್ಯಾಹಾರದಿಂದ. ಏನಾಯಿತು ಅಂದರೆ, ಮೊದಲನೇದು ಸಸ್ಯಾಹಾರದ ಬಗ್ಗೆ ಇನ್ನೊಂದು ಹೇಳ್ತೀನಿ, ಇದು ಹೊಸ ಸ್ವಲ್ಪ ಆಳದ ಚಿಂತನೆ ಮಾಡುವಂಥ ವಿಷಯ.

0: You're listening to Radio Sarang, 107.8 FM.
1: ಯಾವುದಾದ್ರೂ ಒಂದು ಹೊಸ ವಿಚಾರ ಮನಸ್ಸಲ್ಲಿ ಹೋದ್ರೆ ಅದ್ರ ಬಗ್ಗೆ ನಾವು ತುಂಬಾ ಚಟುವಟಿಕೆಯಿಂದ ಕೆಲಸ ಮಾಡ್ತೇವೆ. ಇದು ಮತ ಆಗಬಹುದು, ಧರ್ಮ ಆಗಬಹುದು, ನಂಬಿಕೆ ಆಗಬಹುದು, ಯಾವುದೇ ಆಗ್ಲಿ, ಹೊಸದಾಗಿ ಬಂದಂತಹ ನಂಬಿಕೆ ಅದ್ರ ಬಗ್ಗೆ ಹೆಚ್ಚು ಚಿಂತೆ, ಕಾಳಜಿ. ಮನೇಲಿ ಹೊಸ ಸಾಮಾನು ತಂದ್ರೆ ಒರೆಸಿ ಒರೆಸಿ ಇಡಲ್ವಾ? ನಾವು 3 ದಿವಸ ಒರೆಸ್ತೀವಿ ಅಷ್ಟೇ. 3 ದಿವಸ ತುಂಬಾ ಪ್ರೀತಿ ಇರುತ್ತೆ ಹೊಸ ಸಾಮಾನು ಬಗ್ಗೆ. ಹಾಗೆ ಇವ್ರಿಗೇನಾಯ್ತು, ಸಸ್ಯಾಹಾರದ ಬಗ್ಗೆ ಹೊಸ ಕಲ್ಪನೆ ಬಂದ್ಬಿಟ್ಟಿದೆಯಲ್ಲ, ಅದಕ್ಕೇನ್ ಮಾಡಿದ್ರು, ತಾನೇ ಒಂದು ಕೂಟ ರಚನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಸಸ್ಯಾಹಾರಿಗಳು ಒಂದು ಒಕ್ಕೂಟ ಮಾಡಬೇಕು ಅಂತ ಹೇಳಿ ಅದಕ್ಕೊಂದು ಹೆಸರು ಕೊಟ್ರು, ಬೇಸ್ ವಾಟರ್ ಅಂತ. ಬೇಸ್ ವಾಟರ್ ಒಕ್ಕೂಟ ಅಂತ ಹೇಳಿ ಒಂದಿಷ್ಟು ಜನ ಸೇರಿಸಿ ಸಸ್ಯಾಹಾರಿಗಳನ್ನ ಕಡೆ ಬನ್ನಿ ಅಂತ ಇದೊಂದು ಶುರು ಮಾಡಿದ್ರು. ಎರಡನೇದು ಸಸ್ಯಾಹಾರಿ ಪತ್ರಿಕೆ ಇತ್ತಲ್ಲ ಸಾಲ್ಟ್ ಮಾಡುವಂತದ್ದು, ಅದಕ್ಕೆ ಲೇಖನಗಳನ್ನು ಬರೆಯೋಕೆ ಶುರು ಮಾಡಿದ್ರಂತೆ. ಯಾವ ಲೇಖನ ಅದು? ಹಿಂದೂ ಪದ್ಧತಿಗಳು ಮತ್ತು ಆಹಾರ ಅಂತ. ಹಿಂದೂ ಪದ್ಧತಿಗಳಲ್ಲಿ ಆಹಾರ ಹೆಂಗಿರ್ತದೆ ಅಂತ ಹೇಳಿ ಅದು ಸರ 9 ಆರ್ಟಿಕಲ್ ಬರದೆ ಅಂತ ಹೇಳ್ತಾರೆ. ಇದು ಯಾಕೆ ನನಗೆ ಅದು ಗಾಂಧೀಜಿ ವೈಯಕ್ತಿಕ ಲಾಭ ಆದದ್ದು ಅಂತಂದ್ರೆ, ಅಲ್ಲಿವರೆಗೂ ತಮ್ಮ ಪಠ್ಯಪುಸ್ತಕವನ್ನು ಬಿಟ್ಟು ಬೇರೆ ಬರೆದದ್ದಲ್ಲ ಓದಿದವರಲ್ಲ. ಈಗ ನೋಡಿ, 2 ಕೆಲಸ ಆಯ್ತು. ಒಂದು ಒಕ್ಕೂಟ ಸ್ಥಾಪನೆ ಮಾಡಬೇಕು ಅಂದ್ರೆ ಆರ್ಗನೈಸೇಷನಲ್ ಸ್ಕಿಲ್ ಬೇಕು, ಸಂಸ್ಥೆ ಕಟ್ಟುವ ಶಕ್ತಿ ಬೇಕಾಗುತ್ತೆ. ಸಂಸ್ಥೆ ಕಟ್ಟುವಾಗ 4 ಜನರನ್ನು ಸೇರಿಸ್ಕೋಬೇಕಾಗುತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ಬಹುಶಃ ಮುಂದೆ ಅನುಕೂಲ ಆಯ್ತು ಅವರಿಗೆ. ಮುಂದೆ ರಾಷ್ಟ್ರ ಕಟ್ಟುವ ಪ್ರಕ್ರಿಯೆ ಬಂದಾಗ ಸೌತ್ ಆಫ್ರಿಕಾಗೆ ಹೋದಾಗ ಬೇಕಾಗ್ತದೆ ಜನ ಕಟ್ಟಬೇಕಾಗತ್ತೆ. ಇಲ್ಲಿ ಶುರು ಆದಂತಹದ್ದು ಬೀಜ ಅದು. ಸಸ್ಯಾಹಾರ ಮಾಡುವಂತವರೆಲ್ಲ ಸೇರಿಸಿಕೊಂಡು ಒಂದು ಒಕ್ಕೂಟ ಮಾಡಿಕೊಂಡೆ, ಆರ್ಗನೈಸೇಷನ್ ಸ್ಕಿಲ್ ಬೆಳೆಸ್ಕೊಂಡೆ. ಎರಡನೇದು ಆ ಪತ್ರಿಕೆಗೆ ಲೇಖನ ಬರೆಯೋಕೆ ಶುರು ಆಯ್ತಲ್ಲ, ಬರೀ ಚಿಂತನೆಯಲ್ಲಿ ಇದ್ದಂಥದ್ದು ಬರವಣಿಗೆಯಲ್ಲಿ ಬರೋಕೆ ಶುರು ಆಯಿತು. ಸ್ನೇಹಿತರ ಮಾತು ಹೇಳ್ತೀನಿ, 1 ತಾಸು ಮಾತಾಡೋದು ಬಹಳ ಕಷ್ಟ ಅಲ್ಲ, 1 ಪೇಜ್ ಬರೆಯೋದು ಬಹಳ ಕಷ್ಟ. ಯಾಕೆ ಗೊತ್ತಾ? ಬರವಣಿಗೆಯಲ್ಲಿ ನಿಮ್ಮ ವಿಚಾರ ಅತ್ಯಂತ ಹರಿತವಾಗ್ತದೆ, ಸ್ಫುಟವಾಗ್ತದೆ, ಹರಳುಗಟ್ಟುತ್ತದೆ. ಮಾತನ್ನು ಹೆಚ್ಚು ಕಡೆ ಬರ್ಸೋಕೆ ಆಗೋದಿಲ್ಲ. ಮಾತಲ್ಲಿ ಉಡಾಫೆಯನ್ನು ಯಾಕೆ ಮಾತಾಡ್ಬಿಡ್ಬೋದು, ಬರೆಯೋಕೆ ಹೋದಾಗ ಅದನ್ನೆಲ್ಲ ಪರಿಷ್ಕಾರ ಮಾಡಬೇಕಾಗ್ತದೆ. 9 ಆರ್ಟಿಕಲ್ ಗಾಂಧೀಜಿ ಬರೆದ್ರು ಅಂದ್ರೆ ಅವ್ರ ಬರವಣಿಗೆ ಸ್ವಲ್ಪ ಸ್ಖಾಲಿತ್ಯವನ್ನು ಪಡ್ಕೊಳ್ತಾ ಇತ್ತು, ಬರವಣಿಗೆಗೆ ಆಸಕ್ತಿ ಬರ್ತಾ ಇತ್ತು ಅಂತಾಯ್ತು. 2 ವೈಯಕ್ತಿಕ ಲಾಭ ಅವ್ರಿಗಾಯ್ತು.

0: रेडियो सारंग 107.8 FM।
1: ಅವ್ರು ಹೇಳ್ತಾರೆ ನ್ಯಾಯಶಾಸ್ತ್ರ ಪರೀಕ್ಷೆ ಬಹಳ ಕಷ್ಟಪಡೋದೇನಿರಲಿಲ್ಲ ನೋಡಿ, ಓದಿದ್ದೆ ಅದಕ್ಕೆ, ಅದಕ್ಕೇನು ಜಾಸ್ತಿ ಕಷ್ಟಪಡೋದು ಅವಶ್ಯಕತೆ ಇರಲಿಲ್ಲ. ಆದರೂ ಅವ್ರ ತಲೆಗೆ ಬಂತಂತೆ, ನೋಡಿ ಹೇಗೆ ಬರುತ್ತೆ, ಒಂದು ಸಲ ಓದಿನ ಕಡೆ ಮನಸ್ಸು ಹೋದ್ರೆ ಹೇಗಾಗ್ತದೆ ಅಂತ. ನ್ಯಾಯಶಾಸ್ತ್ರ ಪರೀಕ್ಷೆ ಕಷ್ಟಪಡಬೇಕಾಗಿಲ್ಲ, ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿ ಲಂಡನ್ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆ ಕೊಡಬೇಕು ಅಂದ್ಕೊಂಡ್ರು. ಲಂಡನ್ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆ ಕೊಡಬೇಕು ಅಂದ್ಕೊಂಡ್ರಂತೆ ಮೊದಲನೇ ಬಾರಿ ಕೂತರು, ಎಲ್ಲ ಸಬ್ಜೆಕ್ಟ್ ತೊಗೊಂಡಿದ್ರು, ತೊಗೊಂಡು ಲ್ಯಾಟಿನ್ ಪರೀಕ್ಷೆಯಲ್ಲಿ ಪಾಸ್ ಆಗ್ಬಿಟ್ರು, ಫೇಲ್ ಆದ್ರು. ಮತ್ತೆ 6 ತಿಂಗಳಂತ ಪರೀಕ್ಷೆ ತಗೊಂಡ್ರಂತೆ. ಆಗ ಕೆಮಿಸ್ಟ್ರಿ ಬದಲಾಗಿ ಅವ್ರು ಹೇಳ್ತಾರೆ ಶಾಖ ಮತ್ತು ಬೆಳಕು, ಲೈಟ್ ಅಂಡ್ ಹೀಟ್, ಎರಡು ಚಾಪ್ಟರ್ಸ್ ತಗೊಂಡು ಪರೀಕ್ಷೆ ಕೂತ್ಕೊಂಡೆ, ಪರೀಕ್ಷೆ ಪಾಸ್ ಆದೆ, ಲಂಡನ್ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆನೂ ಪಾಸ್ ಆದ್ರು. ಆಮೇಲೆ ಇನ್ನೊಂದು ಏನಾಯ್ತು, ಹೊತ್ತಿಗೆ 1889 ಥಿಯೋಸಾಫಿಸ್ಟ್ ಪರಿಚಯ ಆಯ್ತು ಅವ್ರು ಲಂಡನ್ ನಲ್ಲಿ. ಅಂದ್ರೆ ಯಾವ್ಯಾವ ನಮಗೆ ಗೊತ್ತಿಲ್ಲದ ಹಾಗೆ, ಪರಿಚಯದ ಹಾಗೆ ಯಾವ್ಯಾವ ಪರಿಚಯ ಆಗಿ ನಮ್ಮ ಜೀವನ ಹೇಗೆ ವೃದ್ಧಿ ಆಗ್ತಾ ಹೋಗ್ತದೆ ಅಂತ ಹೇಳಿ ಅವರು ಥಿಯೋಸಾಫಿಕಲ್ ಸೊಸೈಟಿ ಮೆಂಬರ್ಸ್ ಪರಿಚಯ ಆದಾಗ ಅಲ್ಲಿ ಅವರು ಭಗವದ್ಗೀತೆಯನ್ನು ಓದ್ತಾ ಇದ್ರಂತೆ. ನೋಡಿ, ಇಂಗ್ಲೆಂಡ್ ಅಲ್ಲಿ ಥಿಯೋಸಾಫಿಸ್ಟ್ರು ಅರ್ನಾಲ್ಡ್ ಬರೆದಂತ ಸಾಂಗ್ ಸೆಲೆಸ್ಟಿಯಲ್ ಅಂತ ಹಾಡು, ದೊಡ್ಡ ಪದ್ಯ ಅದು, ಸಾಂಗ್ ಸೆಲೆಸ್ಟಿಯಲ, ಅದನ್ನ ದಿವ್ಯ ಗೀತೆ ಅಂತ ಕನ್ನಡಕ್ಕೆ ಹೇಳ್ತಾರೆ. ಇನ್ನೊಂದು ದಿ ಲೈಟ್ ಆಫ್ ಏಷ್ಯಾ, ಏಷ್ಯಾದ ಜ್ಯೋತಿ ಅಂತ ಒಂದು, ಅವೆರಡನ್ನ ಸಾಕಷ್ಟು ಜನ ಥಿಯೋಸಾಫಿಸ್ಟ್ ಓದ್ತಾ ಇದ್ರಂತೆ. ಗಾಂಧೀಜಿನೂ ಸೇರಿಸ್ಕೊಂಡ್ರೆ ಅದರೊಳಗೆ, ನೀವು ಬನ್ನಿ ಸಾಂಗ್ ಸೆಲೆಸ್ಟಿಯಲ್ ಓದೋಣ ಅಂತ. ಓದ್ಬಿಟ್ಟು ಕೇಳಿದ್ರಂತೆ, ನೀವು ಮೂಲದಲ್ಲಿ ಓದಿದ್ದೀರಾ ಭಗವದ್ಗೀತೆನ? ಸಾಂಗ್ ಸೆಲೆಸ್ಟಿಯಲ್ ಅಂದ್ರೆ ಭಗವದ್ಗೀತೆ ಮೂಲ, ಅದಕ್ಕೆ ಮೂಲವಾದದ್ದು, ಅದನ್ನ ಅರ್ನಾಲ್ಡ್ ಬರೆದಂತಹದ್ದು. ಮೂಲದಲ್ಲಿ ಓದಿದ್ದೀರಾ ಅಂತ? ಇವ್ರು ಓದಿಲ್ಲ ಅಂದ್ರು. ಹಾಗೆ ಓದ್ಬೇಕು ಮೂಲದಲ್ಲಿ ಅಂತ. ಇವರು ಆ ಸ್ನೇಹಿತರ ಜೊತೆಗೆ, ಥಿಯೋಸಫಿ ಜೊತೆಗೆ ಕೂತಿ ಆ ಸಾಂಗ್ ಸೆಲೆಸ್ಟಿಯಲ್ ಓದ್ತಾ ಇದ್ದಾರಲ್ಲ, ಕೂತು ಓದುವಾಗ ಅನಿಸ್ತಂತೆ ಇದೇ ಚೆನ್ನಾಗಿರ್ಬೇಕಾದ್ರೆ ಮೂಲ ಇನ್ನೂ ಚೆನ್ನಾಗಿರ್ಬೇಕಲ್ಲ ಅಂತ ಹೇಳಿ ಭಗವದ್ಗೀತೆ ಓದೋದಕ್ಕೆ ಒಂದು ಪ್ರೇರಣೆ ಆಯಿತು ಅಂತ ಹೇಳ್ತಾರೆ. ಅವ್ರು ತಮಾಷೆಯಾಗಿ ಬರೀತಾರೆ, ಅದು ಸೈನ್ಸ್ ಆಫ್ ಹ್ಯೂಮರ್ ಅನ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಈ ಪರೀಕ್ಷೆ ತಗೋಬೇಕಾದ್ರೆ 3 ವರ್ಷ ಲಂಡನ್ ಇರಬೇಕಾಗಿತ್ತು, ನಾನು ಕನಿಷ್ಠ 6 ಭೋಜನಕೂಟಗಳಲ್ಲಿ ಭಾಗವಹಿಸಬೇಕಾಗಿತ್ತು ಅಂತ. ನ್ಯಾಯವಾದಿ ಆಗ್ಬೇಕಾದ್ರೆ ಕನಿಷ್ಠವಾಗಿ 6 ಭೋಜನಕೂಟಗಳಲ್ಲಿ ಭಾಗವಹಿಸಬೇಕಾಗಿತ್ತು ಅಂತ. ಆ ಭೋಜನಕೂಟ ಹೇಗಿರ್ತಿತ್ತು ಅಂತ ಇಷ್ಟು ಈಸಿ ಅಂತ ಗೊತ್ತಿದ್ರೆ ಬಹುಶಃ ಬಹಳ ಜನ ಹೋಗ್ತಿದ್ರೇನು. 6 ಭೋಜನಕೂಟಕ್ಕೆ ಹೋದ್ರೆ ಒಂದು ನ್ಯಾಯಶಾಸ್ತ್ರ ಡಿಗ್ರಿ ಸಿಗ್ತದೆ ಅನ್ನೋದಾದ್ರೆ. ಅವ್ರು ಹೇಳ್ತಾರೆ ಬಹಳ ಹಗುರ ಆಯ್ತು, ಪರೀಕ್ಷೆ ಅಂತ ಕಷ್ಟ ಇರಲಿಲ್ಲ. ಆ ಭೋಜನಕೂಟಗಳಲ್ಲಿ ತುಂಬಾ ಜನ ಸೇರೋರು ಜೊತೆ ಮಾಡ್ತಿದ್ರಂತೆ, ಇಬ್ಬಿಬ್ಬರನ್ನ 3 ಜನ ಜೊತೆ ಮಾಡಿ ಅವರಿಗೆ ಊಟ ವ್ಯವಸ್ಥೆಯಲ್ಲಿ ತುಂಬಾ ಇರೋದು. ಇವರು ವೆಜಿಟೇರಿಯನ್ ಅಲ್ಲ, ತಿನ್ನೋದು ಕಮ್ಮಿನೇ. ಆದ್ರೆ ಏನ್ ಮಾಡ್ತಿದ್ರು ಅಂದ್ರೆ, ಒಂದೊಂದು ಗುಂಪಿಗೆ, ಇಬ್ಬಿಬ್ಬರು ಗುಂಪಿಗೆ ಕುಡಿಯೋದಕ್ಕೊಂದು ವೈನ್ ಬಾಟಲ್ ಕೊಡ್ತಿದ್ರಂತೆ. ಇವರು ಜೊತೆ ಆಗೋದಕ್ಕೆ ಬಹಳ ಜನ ಜಗಳಾಡ್ತಿದ್ರು ಅಂತ. ಇವ್ರ ಜೊತೆ ಆಗಿ ಬರೋದಕ್ಕೆ ಸಾಕಷ್ಟು ಜನ ಒದ್ದಾಡ್ತಾ ಇದ್ರು, ನಿಮ್ ಜೊತೆ ಆಗ್ತೀನಿ ಜೊತೆ ಗಾಂಧಿ ಜೊತೆ ಅಂತ. ಗಾಂಧಿ ಮೇಲಿನ ಪ್ರೀತಿಯಿಂದ ಅಲ್ಲ ಅದು, ಇವ್ರು ಹೇಗೂ ಕುಡಿಯಲ್ಲ, ಹಂಚುಗಳು ಬಂದು ಪೂರ್ತಿ ಬಾಟಲ್ ನನಗೆ ಬರುತ್ತೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಂತೆ ಅವ್ರಿಗೆ. ಅವ್ರು ಹೇಳ್ತಾರೆ ನನ್ನ ಇಷ್ಟು ಡಿಮಾಂಡ್ ಇದೆ ನನಗೆ ಗೊತ್ತೇ ಇರಲಿಲ್ಲ ಅಂತ, ಭೋಜನಕೂಟಗಳ ಡಿಮಾಂಡ್ ಇದೆ ಅಂತ. ಆದ್ರೆ ಅದಕ್ಕೆ ಹೋಗಿ ಅವ್ರು ಭೋಜನಕೂಟ ಮುಗಿಸ್ಕೊಂಡ್ರಂತೆ, ಓದಿಗೆ ಶ್ರಮ ಪಡಬೇಕಾಗಿಲ್ಲ ಅಂತ ಹೇಳಿ ಆದ್ರೆ ಒಂದೊಳ್ಳೆ ಕೆಲಸ ಮಾಡ್ತಾರೆ. ನಾ ಪಟ್ಟಿ ಮಾಡಕ್ ಹೋಗಿಲ್ಲ ಇದ್ರೊಳಗೆ, ನಾನು ಖಾಲಿ ಇರೋದ್ರಿಂದ ಏನ್ ಮಾಡಿದೆ, ಏನೇನು ಪುಸ್ತಕಗಳನ್ನು ಓದಿದೆ ಅಂತ ಬರೆದಿದ್ದಾರೆ. ಎಷ್ಟು ಆಳವಾಗಿ ಚಿಂತನೆ ಮಾಡಿದ್ದಾರೆ, ಎಷ್ಟು ಓದಿದ್ದಾರೆ. ನಮ್ಮ ರಾಜ್ಯಶಾಸ್ತ್ರ ಆಗಲಿ, ಧರ್ಮಶಾಸ್ತ್ರಗಳನ್ನಾಗಲಿ, ಬ್ರಿಟನ್ನ ವಾತಾವರಣ ಹೇಗಿತ್ತು, ಯುರೋಪಲ್ಲಿ ಹೇಗಿತ್ತು, ಎಲ್ಲವನ್ನೂ ಸಾಕಷ್ಟು ಆಳವಾಗಿ ಅಧ್ಯಯನ ಮಾಡೋಕೆ ಅವಕಾಶ ಆಯಿತು ಅವರಿಗೆ. ನೋಡಿ, ಇಲ್ಲೇನಾಯ್ತು ಅಂದ್ರೆ ಆಳವಾದ ಜ್ಞಾನ ಬಂತು, ಬರವಣಿಗೆ ಹರಿತು ಆಯಿತು, ಜನರ ಜೊತೆಗೆ ಬೆರೆಯುವಂತಹ ಒಂದು ಅವಕಾಶ ಹೆಚ್ಚಾಯಿತು. ಇದು 3 ಒಳ್ಳೆ ಕಾರಣ ಆದಂತಹದ್ದು. ಅವ್ರು ಕೊನೆಗೆ 1891 ಜೂನ್ 10 ಪರೀಕ್ಷೆ ಪಾಸ್ ಆದ್ರು, ಆಗ್ಬಿಟ್ಟು ನ್ಯಾಯವಾದಿಯಾಗಿ ಮರುದಿನಾನೆ ಶ್ರೇಷ್ಠ ನ್ಯಾಯಾಲಯದಲ್ಲಿ ವಕೀಲ ಅಂತ ರಿಜಿಸ್ಟ್ರೇಷನ್ ಆಯ್ತು, ಡಿಗ್ರಿ ಆದಂಗಾಯ್ತು, ಬಂದ ಪರ್ಪಸ್ ಕೆಲಸ ಆಯ್ತು.

ಈ 3 ವರ್ಷ ಕಾಲ ಗಾಂಧಿಗೆ ಅನೇಕ ವಿಷಯಗಳಲ್ಲಿ ಆಸಕ್ತಿ ಬಂತು. ಅವ್ರು ಹೇಳ್ತಾರೆ, ಇದು ಅಗಾಧ ಬೌದ್ಧಿಕ ಚಟುವಟಿಕೆಯ ಮತ್ತು ನಿರ್ಬಂಧ ರಹಿತ ವಾಕ್ ಸ್ವಾತಂತ್ರ್ಯದ ಕಾಲವಾಗಿತ್ತು. ಅವ್ರಿಗೆ ಇಂಗ್ಲೆಂಡ್ ತುಂಬಾ ಇಷ್ಟ ಆಗ್ಬಿಡುತ್ತೆ. ಅವ್ರಿಗೆ ಇಂಗ್ಲೆಂಡ್ ತುಂಬಾ ಇಷ್ಟ ಆಗಿತ್ತು ಅವ್ರಿಗೆ. ಅವ್ರು ಹೇಳ್ತಾರೆ, ಇಡೀ ದೇಶ ಒಂದು ಚೈತನ್ಯ ಭರಿತ ವಿಶ್ವವಿದ್ಯಾಲಯದಂತಿತ್ತು ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಇಂಗ್ಲೆಂಡ್ ಹೇಗಿತ್ತು ಅಂತ, ಚೈತನ್ಯ ಭರಿತ ವಿಶ್ವವಿದ್ಯಾಲಯ ಇದ್ದ ಹಾಗಿತ್ತು ಅಂತ. ಅವ್ರು ಕೆಲವೊಂದು ಪಾಯಿಂಟ್ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಅಂದ್ರೆ ಒಬ್ಬ ಶ್ರದ್ಧಾವಂತ ಮನುಷ್ಯ ಆಳವಾಗಿ ಚಿಂತನೆ ಮಾಡಿದಾಗ ಒಂದು ವಸ್ತುಸ್ಥಿತಿ ಹೇಗೆ ಕಾಣುತ್ತೆ ಅವನಿಗೇನು, ಹಾಗೆ ಇಂಗ್ಲೆಂಡಿನ ಇತಿಹಾಸದಲ್ಲಿ ಹಿಂದೆಂದೂ ಕಂಡು ಬರದ ಹೊಸ ವಿಚಾರಗಳ ಬೋಧನೆ ಆಚರಣೆ ನಾನಿದ್ದಾಗ ಕಂಡು ಬಂತು ಅಂತ ಬರೀತಾರೆ. ಯಾವ್ಯಾವುದು ಕಂಡು ಬಂತು ಅವರಿಗೆ ಅಂದ್ರೆ, ಮೊದಲನೇದು 1887 ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪಿತವಾಯಿತು. ಅಂದ್ರೆ ಲೇಬರು ಕಾರ್ಮಿಕರು ಒಂದಾಗಿರಲಿಲ್ಲ, ಆರ್ಗನೈಸ್ ಆಗಿರಲಿಲ್ಲ. ಮೊದಲನೇ ಬಾರಿಗೆ ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪನೆ ಆಯಿತು, ಲೇಬರ್ ಪಾರ್ಟಿ ಎಸ್ಟಾಬ್ಲಿಷ್ ಆಯಿತು. ಮುಂದೆ ಸಿಡ್ನಿ ವೆಬ್ ಮತ್ತು ಬರ್ನಾರ್ಡ್ ಶಾ ಅವರ ನಾಯಕತ್ವದ ಫೇಬಿಯನ್ ಸಮಾಜ ಸಮಾಜವಾದದ ಮತ್ತು ವೈಜ್ಞಾನಿಕ ವಿಚಾರಗಳನ್ನು ಜನಪ್ರಿಯಗೊಳಿಸುತ್ತಿತ್ತು. ಬರ್ನಾರ್ಡ್ ಶಾ ಮತ್ತು ವೆಬ್ ಅವರು ಕೂಡಿ ಫೇಬಿಯನ್ ಸಮಾಜ ಅಂತ ಮಾಡಿದ್ರು, ಫೇಬಿಯನ್ ಸೊಸೈಟಿ ಅಂತ ಮಾಡಿ ಸಮಾಜವಾದದ ಅಲೆಗಳನ್ನು ಹೇಳ್ತಾ ಇದ್ರು. ಹೊಸ ವಿಚಾರ ಬರ್ತಾ ಇತ್ತು, ವೈಜ್ಞಾನಿಕ ವಿಚಾರಗಳನ್ನು ಹೇಳ್ತಾ ಇದ್ರು. ಮೂರನೇದು ಕಾರ್ಲ್ ಮಾರ್ಕ್ಸ್. ನೋಡಿ ಎಷ್ಟು ಪ್ರಭಾವ ಆಗುವಂತಹ

ಹುಡುಗನ ಮೇಲೆ, ಹತ್ತು ಮತ್ತು ಹುಡುಗನ ಮೇಲೆ ಪ್ರಭಾವ ಎಷ್ಟಾಗಿರ್ಬೇಕು. ಕಾರ್ಲ್ ಮಾರ್ಕ್ಸ್ ನ ದಾಸ್ ಕ್ಯಾಪಿಟಲ್, ದಾಸ್ ಕ್ಯಾಪಿಟಲ್ ಗ್ರಂಥದ ಪ್ರಥಮ ಇಂಗ್ಲಿಷ್ ಸಂಪುಟ 1887 ಇಂಗ್ಲೆಂಡಲ್ಲಿ ಬಂತಂತೆ ಇವರಿದ್ದಾಗ. ಅಂದ್ರೆ ಎಷ್ಟು ಡಿಸ್ಕಷನ್ ಆಗಿರ್ಬೇಕು. ಇವತ್ತಿಗಾದ್ರೂ ಮಾರ್ಕ್ಸ್ ವಾದದಿಂದ ಪ್ರಭಾವಿತರಾದವ್ರು ಬೇಕಾದಷ್ಟು ಜನ ಇದ್ದಾರೆ. ಆಗ ಮಾರ್ಕ್ಸ್ ವಾದದ ಮೊದಲನೇ ದಾಸ್ ಕ್ಯಾಪಿಟಲ್ ಆಗ ಬುಕ್ ಬಿಡುಗಡೆ ಆಗಿ ಬಂದಿತ್ತು ಅಂದ್ರೆ ಎಲ್ಲರೂ ಚಿಂತೆ ಮಾಡೋದು. ಯಾವಾಗ ಹೆಡ್ಲೈನ್ ನ್ಯೂಸ್ ಅವಾಗ ಅದು ಚರ್ಚೆ ಆಗ್ತಾ ಇತ್ತು. ನಾನಿದ್ದಾಗ ಅನುಕೂಲ ಆಯ್ತು ನನಗೆ. 1889 ಬರ್ನಾರ್ಡ್ ಶಾ ನ ಫೇಬಿಯನ್ ಎಸೇಸ್ ಬಹಳ ಫೇಮಸ್. ಅದು ಫೇಬಿಯನ್ ಎಸೇಸ್ ಅಂತ ಬರೆದದ್ದು ಬರ್ನಾರ್ಡ್ ಶಾ, ಬಹಳ ಪ್ರಖ್ಯಾತನಾದ. ಅದರಿಂದ ಆ ಬಿಡುಗಡೆ ಪುಸ್ತಕ ಬಿಡುಗಡೆ ಆಗಿತ್ತು, ಅದ್ರ ಬಗ್ಗೆ ಚಿಂತೆ ಆಗ್ತಾ ಇತ್ತು. 1879 ಪ್ರಕಟವಾಗಿದ್ದಂಥ ಮತ್ತು ಹೊಸ ಯುಗವನ್ನೇ ಆರಂಭಿಸಿದ್ದ ಚಾರ್ಲ್ಸ್ ಡಾರ್ವಿನ್ನ ಡಿಸೆಂಟ್ ಆಫ್ ಮ್ಯಾನ್ ಬಹಳ ಜಿಜ್ಞಾಸೆಗೊಳಗಾಗಿತ್ತು. ನೋಡಿ, ಒಂದು ಕಾಲದಲ್ಲಿ ಏನು ಅದ್ಭುತ ಆಗ್ಬಿಡುತ್ತೆ ಅದು ಅನಿಸುತ್ತೆ, ಒಂದೊಂದು ಕಾಲದಲ್ಲಿ ಹಂಗೆ ಆಗ್ಬಿಡುತ್ತೆ ಅನಿಸುತ್ತೆ. ನಾನು ನೋಡೋದು ವಿಜ್ಞಾನ ಅಂತಂದಾಗ 20ನೇ ಶತಮಾನದ ಮೊದಲನೇ ಭಾಗ. ಎಂತೆಂಥ ವಿಜ್ಞಾನಿಗಳು ಒಂದೇ ಸಲ ಬಂದ್ಬಿಟ್ರು ಅಂತ ಅದ್ಭುತ ಅನಿಸುತ್ತೆ. ಥಾಮ್ಸನ್, ನೀಲ್ಸ್ ಬೋರ್, ರುದರ್ಫೋರ್ಡ್, ನೀಲ್ಸ್ ಆಮೇಲೆ ಹೈಸನ್ಬರ್ಗ್ ಒಂದೇ ಸಲ, ಐನ್ಸ್ಟೈನ್, ಇಂಥವ್ರೆಲ್ಲ ಒಂದೇ ಕಡೆ ಬಂದ್ಬಿಡ್ತಾರೆ ಒಂದೇ ಸಲ. ಹಾಗೆ ಇಲ್ಲಿ ಆ ಕಾಲಕ್ಕೆಲ್ಲ ಆಗ್ತಾ ಇತ್ತು ಅಂತ ಚಾರ್ಲ್ಸ್ ಡಾರ್ವಿನ್ ಹೇಳಿದ್ನಲ್ಲ, ಡಿಸೆಂಟ್ ಆಫ್ ಮ್ಯಾನ್, ಮನುಷ್ಯ ಹೇಗೆ ಬೆಳವಣಿಗೆ, ಮನುಷ್ಯನ ಬೆಳವಣಿಗೆ ಸಿದ್ಧಾಂತ ಹೇಗಿದೆ ಅಂತ ಅನ್ನೋದನ್ನ ಆಗ ಪುಸ್ತಕ ಬಿಡುಗಡೆ ಆಗಿ ಬಂದಿತ್ತದು. ಅದ್ರ ಬಗ್ಗೆ ಚರ್ಚೆ ತುಂಬಾ ಆಗ್ತಾ ಇತ್ತು ಅವಾಗ. ಅರ್ನಾಲ್ಡ್ನ ಲೈಟ್ ಆಫ್ ಏಷ್ಯಾ ಮತ್ತೆ ಸಾಂಗ್ ಸೆಲೆಸ್ಟಿಯಲ್ ಬಗ್ಗೆ, ಭಾರತದ ಬಗ್ಗೆ ಆಸಕ್ತಿ ಹುಟ್ಟಿಸಿತ್ತು ಜನಕ್ಕೆ. ಈ ಪುಸ್ತಕ ಓದ್ಬಿಟ್ಟು ಪ್ರಭಾವಿತರಾಗಿ ಭಾರತದಲ್ಲಿ ಮತ್ತೇನೇನಿದೆ ಅಂತ ಪರೀಕ್ಷೆ ಮಾಡಕ್ ಹೊರಟಿದ್ರು. ಇದ್ರ ಜೊತೆಗೆ ಬ್ರಿಟನಿಯನ್ ವಿದ್ವಾಂಸರಿದ್ದರಲ್ಲಾಗ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಮ್ಯಾಕ್ಸ್ ಮುಲ್ಲರ್ ಅನ್ನು ಕರೆಸ್ಬಿಟ್ಟು ಉಪನ್ಯಾಸಗಳನ್ನು ಏರ್ಪಡಿಸ್ತಿದ್ರು ಅಂತ. ಮ್ಯಾಕ್ಸ್ ಮುಲ್ಲರ್ ಭಾರತದ ತತ್ವಜ್ಞಾನವನ್ನು ಹೊರಗಡೆ ಬೇರೆ ಭಾಷೆ ಕೊಟ್ಟಂತ ಮನುಷ್ಯ. ಅದ್ರ ಬಗ್ಗೆ ಸಾಕಷ್ಟು ಉಪನ್ಯಾಸ ಆಗೋದಂತೆ. ಗಾಂಧೀಜಿ ಬರೀತಾರೆ, ಅಲ್ಲಿ ಪಾಶ್ಚಿಮಾತ್ಯ ದೇಶಗಳ ಧರ್ಮದ ಬಗ್ಗೆ ಏನಾದರೂ ಚರ್ಚೆ ನಡೀತಾ ಇದ್ರೆ 50-60 ಜನ ಬಂದಿರೋರು, ಆದ್ರೆ ಮ್ಯಾಕ್ಸ್ ಮುಲ್ಲರ್ ಭಾಷಣಕ್ಕೆ 1000 ಜನ ಬರ್ತಾ ಇದ್ರು ಅಂತ. ಇದು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ನಾವು. ಅಂದ್ರೆ ಭಾರತದ ಬಗ್ಗೆ ಜನಕ್ಕೆ ಆಸಕ್ತಿ ಬರ್ತಾ ಇತ್ತು. ಸಾಂಗ್ ಸೆಲೆಸ್ಟಿಯಲ್, ಲೈಟ್ ಆಫ್ ಏಷ್ಯಾ ಪುಸ್ತಕದ ಬಗ್ಗೆ ಅಥವಾ ಮ್ಯಾಕ್ಸ್ ಮುಲ್ಲರ್ ಲೆಕ್ಚರ್ ಬಗ್ಗೆ ಇಷ್ಟೊಂದು ಜನ ಪ್ರಭಾವಿತರಾಗಿ ಬರ್ತಾ ಇದ್ದಾರೆ ಅಂದ್ರೆ ಭಾರತದ ಬಗ್ಗೆ ಒಂದು ತಿಳುವಳಿಕೆ ಬರ್ತಾ ಇತ್ತು ಜನಕ್ಕೆಲ್ಲ. ಆ ಕಾಲದಲ್ಲಿ ಗಾಂಧೀಜಿ ಅಲ್ಲಿದ್ರು.

ಗಾಂಧಿ ಲಂಡನ್ ಅನ್ನು ತುಂಬಾ ಇಷ್ಟಪಟ್ರು. ಇಷ್ಟಪಟ್ಟು ಅವರೊಂದು ಸೆಂಟೆನ್ಸ್ ಬರೀತಾರೆ, ಎಷ್ಟು ಚೆನ್ನಾಗಿತ್ತು ಮೈ ಡಿಯರ್ ಲಂಡನ್ ಅಂತ ಬರೀತಾರೆ. ಅವ್ರು ಎಷ್ಟು ನಾಚಿಕೆ ಸ್ವಭಾವದಲ್ಲಿ ಇಷ್ಟ, ಆದ್ರೂ ಕೂಡ ಮಾತು ಸ್ವಲ್ಪ ಹೆದರಿಕೆನೆ. ಹೊರಡುವಾಗ ವಾಪಸ್ ಬಂತಲ್ಲ, 3 ವರ್ಷ ಮುಗಿದ್ಮೇಲೆ ವಾಪಸ್ ಬರಬೇಕು. ಒಂದು ಪಾರ್ಟಿ ಕೊಟ್ರಂತ ಇವರೇ ಸಸ್ಯಾಹಾರಿಗಳಿಗೆಲ್ಲ, ತಮ್ಮ ಸ್ನೇಹಿತರಿಗೆಲ್ಲ ಒಂದು ಪಾರ್ಟಿ ಕೊಟ್ಟು, ಹೇಗಿರುತ್ತೆ ನೋಡಿ ಚೆನ್ನಾಗಿ ಎಲ್ಲರನ್ನು ಕರೆದು ಇವ್ರು ಮಾತಾಡಬೇಕು. ಹೋಸ್ಟ್ ತಾನೇ ಇವರು, ಮಾತು ಏನು ಆಡಿದ್ರು ಅಂತ ಬರೆದಿದ್ದಾರೆ, ಅದು ಬರೆದಿದ್ದಾರೆ. ಹಿಂದೆಲ್ಲ ಆದಂತೆ ಗಾಂಧಿ ಇಂದೂ ವಿಫಲನಾದ, ಹಿಂದೆಲ್ಲ ಆದಂತೆ ಗಾಂಧಿ ಇಂದೂ ವಿಫಲನಾದ. ಆತ ಹೇಳಿದ ಒಂದೇ ಸೆಂಟೆನ್ಸ್ ಅಂತೆ, ಗೃಹಸ್ಥರೇ ನನ್ನ ಆಹ್ವಾನಕ್ಕೆ ಹೋಗೊಟ್ಟು ದಯಮಾಡಿ ಆಗಮಿಸಿರುವ ನಿಮಗೆಲ್ಲ ವಂದನೆಗಳು ಎಂದು ನೋಡಿದ ಹಠಾತ್ತನೆ ಕುಳಿತು ಬಿಟ್ಟ, ಮುಗಿತಷ್ಟೇ ಅದೇ ಭಾಷಣ. ಮುಂದೆ ಅವರು ಭಾರತ ಲಂಡನ್ ಬಗ್ಗೆ ಬರೆದಿದ್ದಾರೆ, ಭಾರತವನ್ನು ಬಿಟ್ಟರೆ ಜಗತ್ತಿನಲ್ಲಿ ಇನ್ನೆಲ್ಲ ಸ್ಥಳಗಳಿಗಿಂತ ಲಂಡನ್ನಲ್ಲಿ ನಾನು ಜೀವಿಸಲು ಅಪೇಕ್ಷಿಸುವೆ ಎಂದು ಗಾಂಧಿ ಭಾವಿಸಿದರು. ಹೇಗೆ ಬರೆದ್ರು ಅಂದ್ರೆ, ಲಂಡನ್ನಿಗೂ ಅದರ ವಾತಾವರಣಕ್ಕೂ ನಾನು ಅಷ್ಟೊಂದು ಹೊಂದಿಕೊಂಡಿದ್ದೆ, ಯಾರು ತಾನೇ ಆ ರೀತಿ ಆಗಲಾರರು. ಶಿಕ್ಷಣ ಸಂಸ್ಥೆಗಳು, ಸಾರ್ವಜನಿಕ ಪ್ರದರ್ಶನ ಸ್ಥಳಗಳು, ಸಾರ್ವಜನಿಕ ಉದ್ಯಾನವನಗಳು, ಸಸ್ಯಾಹಾರಿ ಹೋಟೆಲ್ಗಳು, ಇವುಗಳಿಂದೆಲ್ಲ ಕೂಡಿರುವ ಲಂಡನ್ ವಿದ್ಯಾರ್ಥಿಗೆ, ಪ್ರವಾಸಿಗೆ, ವ್ಯಾಪಾರಿನಿಗೆ ಇವೆಲ್ಲ ಯೋಗ್ಯ ಸ್ಥಳವಾಗಿದೆ. ಇದರಿಂದ ಪ್ರಿಯವಾದ ಲಂಡನ್ ಅನ್ನು ಬಿಟ್ಟು ಹೋಗುವಾಗ ನನಗೆ ವ್ಯಸನವಾಗದೆ ಇರಲಿಲ್ಲ, ಅದೇ ಸಮಯದಲ್ಲಿ ನನಗೆ ಹರ್ಷವೂ ಆಗಿತ್ತು. ಏಕೆಂದರೆ ಬಹಳ ಕಾಲದ ತರುವಾಯ ನಾನು ನನ್ನ ಭಾರತದ ಗೆಳೆಯರನ್ನು, ಸಂಬಂಧಿಗಳನ್ನು ಮತ್ತೆ ನೋಡುವವನಾಗಿದ್ದೆ. ಲಂಡನ್ವನ್ನು ಭಾರವಾದ ಮನಸ್ಸಿಂದ ಬಿಟ್ಟು ಭಾರತಕ್ಕೆ ಹೊರಟರು. ಜುಲೈ 12, 1891 ಹೊರಟು ಭಾರತಕ್ಕೆ ಪ್ರಯಾಣ ಮಾಡಿದರು. ಆ ತಿಂಗಳ ಕೊನೆಗೆ ಭಾರತ ಬಂದು ಮುಟ್ಟಿದ್ರು ಮುಂಬೈಗೆ. ಬಂದು ಮುಟ್ಟಿದಾಗ ದುಃಖದ ಮೋಡ ಕವಿದಿತ್ತು ಅಂತ ಬರೀತಾರೆ. ಇವರು ಬರೋದಕ್ಕಿಂತ ಸ್ವಲ್ಪ ಮೊದಲೇ ಇವರ ಪ್ರೀತಿಯ ತಾಯಿ ಕಾಲವಾಗಿದ್ರು. ತಾಯಿ ತೀರ್ಕೊಂಡು ಅನ್ನೋದನ್ನ ಅಣ್ಣ ಗಾಂಧಿಗೆ ಹೇಳಿರಲಿಲ್ಲ. ಪರೀಕ್ಷೆ ಓದ್ತಿದ್ದಾನ ಹುಡುಗ, ಯಾಕೆ ಹೇಳಬೇಕು ಅಂತಾನೋ, ಅಥವಾ ಬಂದ ಮೇಲೆ ಹೇಳಿದ್ರಾಯ್ತು, ಹೇಳಿ ಬಂದು ಏನ್ ಮಾಡೋದಿದೆ, ದುಃಖ ಪಡ್ತಾನೆ ಅಂತಾನೋ, ಅಥವಾ ಪರೀಕ್ಷೆ ಬಿಟ್ಟು ವಾಪಸ್ ಬಂದರೂ ಬಂದೆ ತಾಯಿ ಬಗ್ಗೆ ಪ್ರೀತಿ ಇದೆ ಅಂತಾನೋ ಹೇಳಿ ಅಣ್ಣ ಹೇಳಿರಲಿಲ್ಲ. ಇಲ್ಲಿ ಬಂದ ತಕ್ಷಣ ಗೊತ್ತಾಯ್ತು ತಾಯಿ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಗಾಂಧೀಜಿ ಬಹಳ ದುಃಖ ಆಯ್ತಂತೆ. ತಾಯಿ ಮಾದರಿ ಗಾಂಧೀಜಿಗೆ, ಆದರ್ಶ ಅಂತ ಬರೀತಾರೆ. ತಾಯಿ ಹೋದ್ಲಲ್ಲ ಅಂತ ದುಃಖ ಆಯ್ತಂತೆ. ಮುಂದೆ ಮುಂಬೈಗೆ ಬಂದರು. ಮುಂಬೈ 10 ದಿವಸ ಇದ್ರು, ರಾಜ್ಕೋಟ್ಗೆ ಹೋಗೋದಕ್ಕಿಂತ ಮೊದಲು. ಅಲ್ಲಿ ಒಬ್ಬ ಯುವಕನ ಪರಿಚಯ ಆಗ್ತದೆ. ನಾನು ಪೂರ್ತಿ ಜೀವನ ಚರಿತ್ರೆ ಹೇಳ್ತಾ ಇಲ್ಲ, 6 ಕೆಲವು ಘಟನೆಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ.

0: रेडियो सारंग 107.8 FM।
1: ಯಾರ ಅವರ ಜೀವನ ಮೇಲೆ ಪ್ರಭಾವ ಬೀರಿದ್ರು ಅನ್ನುವಂಥ, ಅಲ್ಲಿದ್ದಾಗ ಆ ಪಿ ಜೆ ಮೆಹ್ತಾ ಅವ್ರ ಮನೆಯಲ್ಲಿ ಇದ್ರು ಇಲ್ಲಿ ಬಾಂಬೆದಲ್ಲಿ. ಅವರು ಮನುಷ್ಯನ ಪರಿಚಯ ಮಾಡಿದ್ರಂತ, ಹುಡುಗ ತರುಣ, ಇವರ ವಯಸ್ಸಿನವರೇ ಅವನು. ಅವನ ಹೆಸರು ರಾಜಚಂದ್ ರಾವ್ಜಿ ಭಾಯಿ ಅಂತ. ರಾಯಚಂದ್ ಅನ್ಬೋದು, ರಾಜಚಂದ್ ಅಂತೂ ಅನ್ಬೋದು ಅವನಿಗೆ. ರಾಜಚಂದ್ ಅಂತ ಗಾಂಧೀಜಿ ಕರೀತಾರೆ, ರಾಜಚಂದ್ ರಾವ್ಜಿ ಭಾಯಿ ಅಂತ. ರಾಜಚಂದನ್ ಬಗ್ಗೆ ಎಷ್ಟು ಪ್ರೀತಿ ಬಂತು ಅಂತ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ, ಆತ ಭಾರತದ ತತ್ವಜ್ಞಾನವನ್ನು ಆಳವಾಗಿ ತಿಳ್ಕೊಂಡಿದ್ದಾನೆ ಅಂತ ಅನ್ಸ್ಬಿಡ್ತಂತೆ. ಅವನಿಗೇನು ಶಕ್ತಿ ಇತ್ತು ಅಂದ್ರೆ, ನೆನಪಿನ ಶಕ್ತಿ ಅದ್ಭುತವಾಗಿತ್ತು ರಾಜಚಂದಂದು. ಅದು ಅಲ್ಲದೆ ಒಂದೇ ಕಾಲಕ್ಕೆ 16 ಕೆಲಸ ಮಾಡುವಂತ ಸಾಮರ್ಥ್ಯ ಅವನಿಗಿತ್ತು. ಕೆಲವರಿಗಿರುತ್ತೆ ನೋಡಿ, ಒಂದೇ ಸಲ 5-6 ಕೆಲಸ ಆರಾಮಾಗಿ ಮಾಡ್ತಾರೆ, ಇನ್ ಕೆಲವು ಒಂದ್ ಕೆಲಸ ಹಿಡ್ಕೊಂಡ್ರೆ ಎರಡನೇದು ಹೇಳಿದ್ರೆ ಸಕ್ ತಲೆ ಬಂದ್ಬಿಡುತ್ತೆ, ಇದು ಇರೋ ಮರ, ಇದು ಮುಗಿಸ್ತೀನಿ ಮೊದಲು ಇದನ್ನ, ಇದು ಮುಗಿಸ್ತಾರೆ ಮತ್ತೊಂದು ಮಾಡಂಗಿಲ್ಲ, ಸಿಂಗಲ್ ಟ್ರ್ಯಾಕ್ ಅದು. ಕೆಲವು ಮಲ್ಟಿ ಟ್ರ್ಯಾಕ್ ಕೆಲವರು ಇರ್ತಾರೆ, 5-6 ಕೆಲಸ ಸೈಮಲ್ಟೇನಿಯಸ್ಲಿ ಮಾಡ್ತಾ ಇರ್ತಾರೆ, ಹಾಗೆ ಮಲ್ಟಿ ಟ್ರ್ಯಾಕಿಂಗ್ ಮನುಷ್ಯ ಈತ. ಆತ ಜೈನದಾನಾದರೂ ಕೂಡ ಧರ್ಮಜ್ಞಾನದಲ್ಲಿ ಬಹಳ ಆಳವಾಗಿ ತಿಳ್ಕೊಂಡಿದ್ದ ಅಂತ ಹೇಳಿ ಅವನ ಬಗ್ಗೆ ಒಂದು ಗಾಂಧೀಜಿ ಮಾತು ಬರೀತಾರೆ, ಎಷ್ಟು ಪ್ರಭಾವಶಾಲಿ ಆಗಿದ್ದಿರಬೇಕು ಅಂತ ಹೇಳ್ತಾರೆ. ಈತ ಟಾಲ್ಸ್ಟಾಯ್ಗಿಂತಲೂ ಎಷ್ಟು ಉದಾತ್ತನೆಂದು ನಾನು ಭಾವಿಸಿದೆನು ಅಂತ. ಟಾಲ್ಸ್ಟಾಯ್ಗಿಂತ ಹೆಚ್ಚು ಉದಾತ್ತವಾಗಿದ್ದಾನೆ ರಾಜಚಂದ್ರ ಅಂತ ಅನ್ಕೊಂಡೆ ಅಂತ. ಮುಂದೆ ರಾಜ್ಕೋಟಿಗೆ ಬಂದರು. ರಾಜ್ಕೋಟ್ ಬರೋದ್ರಲ್ಲಿ ಇವ್ರ ಮೊದಲೇ ಮಗ ಹರಿಲಾಲ್ 4 ವರ್ಷ ಹುಡುಗ ಆಗಿದ್ದ, 4 ವರ್ಷ ಹುಡುಗ. ಇವನ್ ದೊಡ್ಡ ಚಿಕ್ಕ ಚಿಕ್ಕಪ್ಪನ ಮಕ್ಕಳು ಎಲ್ಲ ಜೊತೆಗಿದ್ರು, ಅವ್ರಿಗೆಲ್ಲ ಇವರು ಕೋಚ್. ಏನು ಕೋಚ್? ಈಗ ಪಾಶ್ಚಿಮಾತ್ಯ ದೃಷ್ಟಿಯನ್ನು ಹೇಳಿದರು, ಬಟ್ಟೆ ಹೆಂಗೆ ಹಾಕೋಬೇಕು ಗೊತ್ತಾ, ಹೊಸ ಡ್ರೆಸ್ಸು, ಅವರಿಗೆಲ್ಲ ಪದ್ಧತಿ, ಅಲ್ಲಿ ಮಲ್ಕೊಳ್ಳೋ ವಿಧಾನ ಹೇಗೆ, ಕೂತ್ಕೊಳ್ಳೋ ವಿಧಾನ ಹೇಗೆ, ಮನೇನ ಹೇಗೆ ಇಟ್ಕೋಬೇಕು ಅಂತ ಹೇಳಿ ಐರೋಪ್ಯ ಶೈಲಿಯ ವ್ಯವಸ್ಥೆ ಎಲ್ಲ ಮನೇಲಿ ಮಾಡ್ತಾ ಇದ್ರಂತೆ. ಸಂಸಾರದ ವೆಚ್ಚ ಹೆಚ್ಚಾಯಿತು, ಸಂಬಳ ಬೇಕಲ್ಲ, ಇವ್ರ ಗಳಿಕೆ ಇಲ್ಲ. ಹೇಳಿದ್ರಂತೆ ಎಲ್ಲರೂ, ಇಲ್ಲಿದ್ದರೂ ಪ್ರಯೋಜನ ಇಲ್ಲ, ಬಾಂಬೆಗೆ ಹೋಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೋದು, ನ್ಯಾಯಶಾಸ್ತ್ರ ಪ್ರಾಕ್ಟೀಸ್ ಮಾಡಿದರೆ ಸ್ವಲ್ಪ ಉತ್ಪನ್ನ ಬರ್ತದೆ ಅಂತ. ಗಾಂಧೀಜಿ ಬಾಂಬೆಗೆ ಹೋದ್ರಂತೆ. ಬಾಂಬೆಗೆ ಹೋಗಿ ಅವ್ರು ಹೇಳ್ತಾರೆ, ಒಬ್ಬ ಹುಡುಗನ ಕರ್ಕೊಂಡೋಗಿದ್ದೆ, ಅಡಿಗೆಯವನ್ನು ಕರ್ಕೊಂಡು ಹೋಗಿದ್ದೆ, ಬ್ರಾಹ್ಮಣ ಹುಡುಗ ಅಂತ ಕರ್ಕೊಂಡು ಹೋಗಿದ್ದೆ, ಅದು ಅವನಿಗಿಂತ ಕೊಳಕಾದ ಹುಡುಗನ ಜಗತ್ತೆಲ್ಲ ನೋಡಲಿಲ್ಲ ಅಂತ. ಆ ಹುಡುಗ ಇದ್ದಂತೆ, ಅವನು ಊಟ ಕಷ್ಟ ಆಗ್ತಿತ್ತಾನೆ ಮಾಡೋದಕ್ಕೆ. ಆಮೇಲೆ ಕೋರ್ಟಿಗೆ ಹೋಗೋದು, ಇವ್ರು ಮಾತಾಡೋಕ್ಕಾಗಲ್ಲ, 23-24 ವರ್ಷ ಹುಡುಗ, ಯಾರು ಸೀರಿಯಸ್ ತಗೋತಾರೆ ಇವ್ರನ್ನ? ಇವ್ರಿಗಿಂತ ಭಾಳ ಸೀನಿಯರ್ ಆದಂಥ ಫಿರೋಜ್ ಶಾ ಮೆಹ್ತಾ ಅವರ ದೊಡ್ಡ ದೊಡ್ಡವರು ವಕೀಲರಿದ್ದರಾಗ, ಇವ್ರು ಕಷ್ಟಪಟ್ಟು ಒಂದು ಕೇಸ್ ಹಿಡ್ಕೊಂಡ್ರು, ಯಾವುದೋ ರೈತನ ಕೇಸು, ಅದೆಲ್ಲ ಮಾಡಿ ಹೋಗಿ ಪ್ರೆಸೆಂಟ್ ಮಾಡಬೇಕಲ್ಲ, ಅದನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ, ಅವ್ರು ಮತ್ತೊಂದು ಪರೀಕ್ಷೆ ಮಾಡಬೇಕಲ್ಲ ಅವ್ರನ್ನ. ನಿಂತ್ಕೊಂಡ್ರಂತೆ, ನಿಂತ್ಕೊಂಡಾಗ ಗಾಬರಿ ಆಗ್ಬಿಡ್ತು. ಅವ್ರು ಹೇಳ್ತಾರೆ, ಬೆವ್ರು ಕಿತ್ಕೊಂಬಂದ್ಬಿಡುತ್ತೆ ನನಗೆ, ಆ ಜಡ್ಜನ್ನು ನೋಡಿದ ತಕ್ಷಣ ಮಾತೆಲ್ಲ ಮರೆತು ಹೋಗ್ಬಿಡ್ತು, ಟಕ್ ಅಂತ ಕೂತ್ಕೊಂಡ್ಬಿಟ್ಟೆ ಕೆಳಗಡೆ, ಕ್ರಾಸ್ ಎಕ್ಸಾಮಿನೇಷನ್ ಇಲ್ಲ, ಕೂತ್ಕೊಂಡ್ಬಿಟ್ರು. ಕೂತ್ಕೊಂಡ್ಬಿಟ್ಟು ಪಟೇಲ್ ಅಂತ ಇನ್ನೊಬ್ರು ಯಾರೋ ವಕೀಲರು, ಅವ್ರಿಗೆ ನೀವೇ ಕೇಸ್ ಮಾಡಿ ಅಂತ ಹೇಳಿ ಅವ್ನು ಹೇಳಿದ್ರಂತೆ, ರೈತನ ಕರೆದು, ನೀನು ನನಗೇನು ದುಡ್ಡು ಕೊಟ್ಟಿದ್ದೀಯಲ್ಲ ವಾಪಸ್ ಕೊಡ್ತೇನೆ, ಇವ್ರು ಕೊಟ್ಟು ಅವ್ರ ಕೇಸ್ ನಡೆಸ್ಕೋತಾರೆ ಅಂತ ಹೇಳಿ ಸೀದಾ ಮನೆಗೆ ಬಂದ್ಬಿಟ್ಟೆ ಅಂತ. ಒಂದು ಕೇಸ್ ಆರ್ಗ್ಯೂ ಮಾಡೋಕ್ಕಾಗಲಿಲ್ಲ, ಮನೆಗೆ ಬಂದರು. ಮನೆಗೆ ಬಂದು ಹಿಂಗಾದ್ರೂ ಸಾಕಾಗೋದಿಲ್ಲ ಅಂತ ವಿಚಾರ ಮಾಡಿದರು, ನನ್ನ ಶಕ್ತಿ ಏನು ಅಂತ. ಇದು ನಾವು ಸ್ವಾಟ್ ಅನಾಲಿಸಿಸ್ ಅಂತೀವಿ ಮಾಡಿದಾಗ, ನಮ್ಮ ಶಕ್ತಿ ಏನು, ನಮ್ಮ ಮಿತಿಗಳೇನು ಹಾಕೋಬೇಕು ಅಂತ ಕೂತ್ಕೊಂಡು ವಿಚಾರ ಮಾಡಿದ್ರಂತೆ, ನನ್ನ ಶಕ್ತಿ ಮಾತಾಡೋದಷ್ಟಿಲ್ಲ, ನನಗೆ ತಯಾರಿ ಇಲ್ಲ, ಅನುಭವ ಇಲ್ಲ, ಆದರೆ ಬರವಣಿಗೆ ಚೆನ್ನಾಗಿದೆ ನಂದು, ಆದ್ದರಿಂದ ಅಫಿಡವಿಟ್ ಬರಿಬಹುದು, ದಾಖಲೆಗಳನ್ನು ಬರಿಬಹುದು, ಆ ಬರಿಬೇಕಾದ್ರೆ ಬಾಂಬೆದಲ್ಲಿ ಹಾಕಿರ್ಬೇಕು, ರಾಜ್ಕೋಟದಲ್ಲೇ ಬರಿಬಹುದಲ್ಲ ಅಂತ ಹೇಳಿ ವಾಪಸ್ ರಾಜ್ಕೋಟೆಗೆ ಹೋದ್ರಂತೆ. ಈ ಬರೀ ಕಂಪ್ಲೇಂಟು, ಅಫಿಡವಿಟ್ಟು ಇಂಥವನ್ನೆಲ್ಲ ಬರೆದು ತಿಂಗಳಿಗೆ 200 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ ನಾನು ಅಂತ ಬರೆದಿದ್ದಾರೆ. ದೊಡ್ಡ ಅಮೌಂಟು, ತಿಂಗಳಿಗೆ 200 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ ಅಂತ.

Radio Sarang 107.8 FM. ಈ ವಾರದ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮಗಳು ನಮ್ಮೊಟ್ಟುಗುಪ್ಪನ ಪಿನ್ನಿರ್ ಬೆನೆಟ್ ಜಿ ಅಮ್ಮಣ್ಣ ಸಾಹಿತಿ ನಿವೃತ್ತ ಪತ್ರಗಾರ ಸಹಾಯಕರು ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜ್ ಕುಡ್ಲ ನಿಖಿಲ್ ನೆಪ್ಪುಕೊರಡಾಯಿನ ನಮ್ಮ ಸಂಖ್ಯೆ ಆಜಿ ಮೂಜಿ ಆಜಿ ನಾಲೆ ರಡ್ಡು ಸೊನ್ನೆ ನಾಲ್ ಒರ್ಬ ನಾಲ್ ಒರ್ಬ ತಪ್ಪಂದಕೇನ್ಲೆ ಮುಂದುವೆ ಗುರುವಾರ ಕಾಂಡೆ 10 ಗಂಟೆಗೆ ತುಳು ಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: ಕನ್ನಡದ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮಗಳು ನಮ್ಮೊಟ್ಟುಗುಪ್ಪನ ಬಿನ್ನೆರ್ ಬೆನೆಟ್ ಜಿ ಅಮ್ಮಣ್ಣ, ಸಾಹಿತಿ, ನಿವೃತ್ತ ಪತ್ರಗಾರ ಸಹಾಯಕಿರ್, ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜ್ ಕುಡ್ಲ. ನಿಖಿಲ್ ಲೆಪ್ಪು ಕೊರಡಾಯಿನ ನಮ್ಮ ಸಂಖ್ಯೆ ಆಜಿ ಮೂಜಿ ಆಜಿ ನಾಲೆ ರಡ್ಡು ಸೊನ್ನೆ ನಾಲ್ ಒರ್ಬ ನಾಲ್ ಒರ್ಬ. ತಪ್ಪಂದಿಕೇನ್ಲೆ ಮುಂದುವೆ ಗುರುವಾರ ಕಾಂಡೆ 10 ಗಂಟೆಗೆ ತುಳು ಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ. ಕೇನಂದುಪ್ಪಲೆ ರೇಡಿಯೋ ಸಾರಂಗ 7.8 FM. ಒಂದು ರಂಗ ರಂಗದ ಬದುಕು.
1: ತುಳುವೆ ರೆಂಕುಲು ತುಳುವೆ ರೆಂಕುಲು ತುಳುವ ನಾಡುದ ಮಾಲೆ ಲೆಂಕುಲು.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
0: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂ 107.85. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
2: ನಮಸ್ಕಾರ ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೊಬ್ಬು. ಸುದ್ದಿಯ ಮುಖ್ಯಾಂಶಗಳು: ಜಲಾಶಯಗಳಲ್ಲಿ ನೀರಿಲ್ಲ, ದಕ್ಷಿಣ ಭಾರತದಲ್ಲಿ ಅರ್ಧದಷ್ಟು ಜಲಾಶಯಗಳು ಖಾಲಿ ಖಾಲಿ. ಏಷ್ಯಾಡ್ ನಿನ್ನೆ 8 ಪದಕ, 2 ಚಿನ್ನ, 1 ಬೆಳ್ಳಿ, 5 ಕಂಚು. ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ನಿರ್ಣಯ. ಜ್ಞಾನೇಶ್ ಕಾರ್ಯವೈಖರಿ, ಎಸ್ಐಆರ್ ವಿರುದ್ಧದ ಅರ್ಜಿ ವಿಚಾರಣೆಗೆ ಸುಪ್ರೀಂಕೋರ್ಟ್ ಒಪ್ಪಿಗೆ. ಸ್ಥಳೀಯ ಸಂಸ್ಥೆಗಳ ವಾರ್ಡ್ವಾರು ಮೀಸಲಿಗೆ ಮಾರ್ಗಸೂಚಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಶೀಘ್ರವೇ ಅಧಿಸೂಚನೆ. ಸುದ್ದಿಯ ವಿವರ: ಮುಂಗಾರು ನಿರ್ಗಮನಕ್ಕೆ ಸಜ್ಜಾಗುತ್ತಿರುವ ಹೊತ್ತಿನಲ್ಲಿ ದೇಶಾದ್ಯಂತ ಜಲಾಶಯಗಳ ನೀರಿನ ಮಟ್ಟವು 10 ವರ್ಷದ ಸರಾಸರಿಗಿಂತ ಕನಿಷ್ಠ ಮಟ್ಟಕ್ಕೆ ಈಗ ಕುಸಿದಿದೆ. ಅದರಲ್ಲೂ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಮಟ್ಟವು ಗಣನೀಯವಾಗಿ ಕುಸಿದಿದ್ದು, ಅವುಗಳ ಸಾಮರ್ಥ್ಯದ ಅರ್ಧದಷ್ಟು ನೀರು ಮಾತ್ರ ಈಗ ಲಭ್ಯವಿದೆ. ಒಂದು ವೇಳೆ ಹಿಂಗಾರು ಕೈಕೊಟ್ಟರೆ ಪರಿಸ್ಥಿತಿ ಇನ್ನಷ್ಟು ಭೀಕರವಾಗಲಿದೆ. ಕುಡಿಯುವ ನೀರಿಗೆ ಬರ, ಮುಂಗಾರು ವೈಫಲ್ಯದ ಕಾರಣ ದೇಶದಲ್ಲಿ ನೀರಿನ ಸಂಗ್ರಹ ಕ್ಷೀಣ. ದೇಶದ 178 ಜಲಾಶಯಗಳಲ್ಲಿ ಸುಮಾರು 70% ನೀರು, 10 ವರ್ಷದ ಸರಾಸರಿ 76.62%, 2025 ಸರಾಸರಿ 79% ನೀರು. ನೀರಾವರಿ, ಕುಡಿಯುವ ನೀರು, ಜಲವಿದ್ಯುತ್ ಮೇಲೆ ಪ್ರತಿಕೂಲ ಪರಿಣಾಮ. ರಾಜ್ಯದ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿಗಳ ವಾರ್ಡ್ವಾರು ಮೀಸಲಾತಿ ನಿಗದಿಗೆ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ ಎಂದು ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ತಿಳಿಸಿದೆ. ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ವಾರ್ಡ್ವಾರು ಮೀಸಲಾತಿಯ ಅಂತಿಮ ಅಧಿಸೂಚನೆಯನ್ನು ತುರ್ತಾಗಿ ಹೊರಡಿಸುವಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ರಾಜ್ಯ ಚುನಾವಣಾ ಆಯೋಗ ಸಲ್ಲಿಸಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸೇರಿದಂತೆ ಇತರರ ತಕರಾರು ಅರ್ಜಿಗಳು ನ್ಯಾಯಮೂರ್ತಿ ಅನು ಶಿವರಾಮನ್ ಮತ್ತು ನ್ಯಾಯಮೂರ್ತಿ ಕೆಎಸ್ ಭರತ್ಕುಮಾರ್ ಅವರಿದ್ದ ವಿಭಾಗೀಯ ನ್ಯಾಯಪೀಠದ ಮುಂದೆ ನಿನ್ನೆ ವಿಚಾರಣೆಗೆ ಬಂದಿದ್ದವು. ಚುನಾವಣಾ ಪ್ರಕ್ರಿಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕು, ಹಾಗೆಯೇ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರನ್ನು ತಕ್ಷಣ ವಜಾ ಮಾಡಬೇಕು ಎಂಬುದು ಸೇರಿದಂತೆ ಹಲವು ಪ್ರಮುಖ ನಿರ್ಣಯಗಳನ್ನು ನಿನ್ನೆ ನಡೆದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ಅಂಗೀಕರಿಸಿದೆ. ಕರಾವಳಿ ಮಲೆನಾಡು ಜಿಲ್ಲೆಗಳಲ್ಲಿ ಮಳೆಗಾಲದಲ್ಲಿ ಅಂತರ್ಜಲ ಕುಸಿತದ ಪ್ರಮಾಣ ಇರದು, ಆದರೆ ಈ ಬಾರಿ ಸೂಪರ್ ಎಲ್ನಿನೋ ಪರಿಣಾಮ ಕರಾವಳಿಯ 3 ಜಿಲ್ಲೆಗಳಲ್ಲೂ ಅಂತರ್ಜಲ ಮಟ್ಟ ತೀವ್ರ ಕುಸಿತ ಕಂಡಿರುವುದು ಆತಂಕಕ್ಕೆ ಸೃಷ್ಟಿಸಿದೆ. ಬೇಸಿಗೆ ನೀರಿನ ಕೊರತೆ ನೀಗಿಸಲು ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಸಿದ್ಧತೆ ಸಾಮಾನ್ಯ, ಆದರೆ ಈ ವರ್ಷ ಮಳೆ ಕೊರತೆ ಮುಂದುವರಿದರೆ ಅಕ್ಟೋಬರ್ನಿಂದಲೇ ಅಗತ್ಯ ಮಾಸ್ಟರ್ ಪ್ಲಾನ್ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಕರಾವಳಿ ಕರ್ನಾಟಕ ಭಾಗದಲ್ಲಿ ಹೈಕೋರ್ಟ್ನ ಸಂಚಾರಿ ಪೀಠ ಅಲ್ಲದೆ ಶಾಶ್ವತ ಪೀಠ ಸ್ಥಾಪನೆ ಸಂಬಂಧ ಪರಿಶೀಲನೆಗೆ 3 ಹೈಕೋರ್ಟ್ ನ್ಯಾಯಮೂರ್ತಿಗಳ ಉನ್ನತ ಮಟ್ಟದ ಸಮಿತಿ ರಚಿಸಲಾಗಿದೆ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಆದೇಶದಂತೆ 3 ಮಂದಿಯ ಸಮಿತಿ ರಚಿಸಿ ರಿಜಿಸ್ಟರ್ ಜನರಲ್ ಅಧಿಸೂಚನೆ ಹೊರಡಿಸಿದ್ದಾರೆ. ಸಮಿತಿಯಲ್ಲಿ ಹಿರಿಯ ನ್ಯಾಯಮೂರ್ತಿ ಅನು ಶಿವರಾಮನ್, ನ್ಯಾಯಮೂರ್ತಿ ಎಸ್ ಜಿ ಪಂಡಿತ್ ಮತ್ತು ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರನ್ನು ಸದಸ್ಯರನ್ನಾಗಿ ನೇಮಿಸಲಾಗಿದೆ. ಭಾರತ ಕೆಲವು ದಿನಗಳ ತಡೆಯ ಬಳಿಕ ಏಷ್ಯಾಡ್ ಪಂದ್ಯಾವಳಿಯಲ್ಲಿ ಚಿನ್ನದ ಪದಕದೊಂದಿಗೆ ಸಂಭ್ರಮಿಸಿತು. ಮೊದಲು ವನಿತಾ ಟ್ರ್ಯಾಪ್ ಶೂಟಿಂಗ್ನಲ್ಲಿ ನೀರು ದಂಡ ಚಿನ್ನಕ್ಕೆ ಗುರಿಯಿರಿಸಿದ್ದರು. ಬಳಿಕ ವನಿತಾ ರಿಲೇ ತಂಡ ಬಂಗಾರದೊಂದಿಗೆ ಮಿನುಗಿತು. ರಿಲೇ ತಂಡದಲ್ಲಿ ಕರ್ನಾಟಕದ ಎಂಆರ್ ಪೂವಮ್ಮ ಅವರಿದ್ದರು. ವನಿತಾ ಟ್ರ್ಯಾಪ್ ಶೂಟಿಂಗ್ನಲ್ಲಿ ಭಾರತಕ್ಕೆ ಬೆಳ್ಳಿ ಉಲಿಯಿತು. ಪುರುಷರ ರಿಲೇ ಹಾಗೂ ಮಿಶ್ರ ರಿಲೇ ತಂಡಗಳಿಗೆ ಕಂಚು ಲಭಿಸಿದೆ. ಜೊತೆಗೆ 5000 ಮೀಟರ್ ಓಟದಲ್ಲಿ ಗುಲ್ವೀರ್ ಸಿಂಗ್ ಪ್ಲಸ್ 50 kg ಬಾಕ್ಸಿಂಗ್ನಲ್ಲಿ ನರೇಂದ್ರನ್ ಬೇರ್ಪಾಲ್, ವನಿತಾ ಹೈಜಂಪ್ನಲ್ಲಿ ಪೂಜಾ ಕಂಚಿನ ಪದಕ ಜಯಿಸಿದ್ದಾರೆ. ಭಾರತಕ್ಕೆ 6 ಚಿನ್ನ, 21 ಬೆಳ್ಳಿ, 26 ಕಂಚು ಸೇರಿ ಒಟ್ಟು 53 ಪದಕಗಳೊಂದಿಗೆ ಭಾರತ 10ನೇ ಸ್ಥಾನಕ್ಕೆ ಏರಿದೆ. ದೇಶದಲ್ಲಿ ಅಕ್ಟೋಬರ್ 1ರಿಂದ ಹಣಕಾಸು, ಬ್ಯಾಂಕಿಂಗ್ ಮತ್ತು ವಿದೇಶಿ ವ್ಯಾಪಾರ ಕ್ಷೇತ್ರಗಳಲ್ಲಿ ಮಹತ್ವದ ಬದಲಾವಣೆಗಳಾಗಿರಲಿದ್ದು SBI ATM ಶುಲ್ಕ ಕಡಿತದಿಂದ ಹಿಡಿದು RBIನ ನೂತನ ಫೇಮಾ ನಿಯಮಗಳು, LPG ಸಬ್ಸಿಡಿ ಕಡ್ಡಾಯದವರೆಗೆ ಹಲವು ಬದಲಾವಣೆಗಳು ಆಗಲಿದೆ. ಕೆಳಗರೆ ರೇಡಿಯೋ ಸಾರಂಗ್ನಲ್ಲಿ ಮಾಧ್ಯಮ ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಕಾರ್ಯವೈಖರಿಯನ್ನು ಪ್ರಶ್ನಿಸಿ ಹಾಗೂ ದೇಶಾದ್ಯಂತ ನಡೀತಾ ಇರುವ SIR ಅನ್ನು ಅಕ್ರಮ ಎಂದು ಘೋಷಿಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಯನ್ನು ಮುಂದಿನ ವಾರ ವಿಚಾರಣೆಗೆ ಕೈಗೆತ್ತಿಕೊಳ್ಳಲು ಸುಪ್ರೀಂಕೋರ್ಟ್ ನಿನ್ನೆ ಒಪ್ಪಿಕೊಂಡಿದೆ. ಚುನಾವಣಾ ಆಯುಕ್ತರಾದ ಸುಖ್ವಿಂದರ್ ಸಿಂಗ್ ಸಂಧು, ವಿವೇಕ್ ಜೋಶಿ ಅವರು ಕಳೆದ 10 ತಿಂಗಳಲ್ಲಿ ಮತದಾರ ಪಟ್ಟಿಗಳ SIRಗೆ ಸಂಬಂಧಿಸಿದ ನಿರ್ಧಾರಗಳು ಮತ್ತು ಆದೇಶಗಳ ಕುರಿತು ಕನಿಷ್ಠ 14 ಬಾರಿ ಆಕ್ಷೇಪ ವ್ಯಕ್ತಪಡಿಸಿದರು ಎಂದು ದಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದ ಕೆಲವೇ ದಿನಗಳ ಬಳಿಕ ಈ ಅರ್ಜಿ ಸಲ್ಲಿಕೆಯಾಗಿದೆ. ಬಡ ರೋಗಿಗಳಿಗೂ ಕ್ಯಾನ್ಸರ್ ಮತ್ತು ಹೃದ್ರೋಗಕ್ಕೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆಗಳು ಸರ್ಕಾರದಿಂದ ದೊರಕುವ ನಿಟ್ಟಿನಲ್ಲಿ ಮಂಗಳೂರಿನಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆ ಹಾಗೂ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ಘಟಕ ಸ್ಥಾಪನೆಗೆ ಈಗಾಗಲೇ ಸರ್ಕಾರದಿಂದ ತಾತ್ವಿಕ ಒಪ್ಪಿಗೆ ದೊರಕಿದೆ. ಈ ಮೂಲಕ ಕರಾವಳಿಯ ಬಡಜನರ ಬಹುದೊಡ್ಡ ಬೇಡಿಕೆಗೆ ಸರ್ಕಾರ ಅಂಕಿತ ನೀಡಿದ್ದು ಈ ಕುರಿತಾದ ವಿಸ್ತೃತ ಯೋಜನಾ ವರದಿ ತಯಾರಾಗಬೇಕಾಗಿದ್ದು ಮುಂದಿನ ಸಚಿವ ಸಂಪುಟದಲ್ಲಿ ಮಂಡನೆಯಾಗಬೇಕಾಗಿದೆ. ರಾಜ್ಯ ಸರ್ಕಾರದ ಸೂಚನೆಯಂತೆ ಪ್ರತಿ ಸೆಮಿಸ್ಟರ್ ಅಂಕಪಟ್ಟಿಯನ್ನು ಇನ್ನು ಮುಂದೆ ಪ್ರತ್ಯೇಕವಾಗಿ ವಿದ್ಯಾರ್ಥಿಗಳಿಗೆ ನೀಡಲಾಗುವುದು ಎಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ PL ಧರ್ಮ ಅವರು ಹೇಳಿದ್ದಾರೆ. ಅವರು ಮಂಗಳವಾರ ಅಂದರೆ ನಿನ್ನೆ ಮಂಗಳೂರು ವಿಶ್ವವಿದ್ಯಾನಿಲಯದ ಆಡಳಿತ ಸೌಧ ರಾಣಿ ಅಬ್ಬಕ್ಕ ಸಭಾಂಗಣದಲ್ಲಿ 2026-27 ಸಾಲಿನ ದ್ವಿತೀಯ ಶೈಕ್ಷಣಿಕ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕರಾವಳಿ ಕರ್ನಾಟಕದಲ್ಲಿ ಹೈಕೋರ್ಟ್ ಸಂಚಾರ ಪೀಠ ಅಥವಾ ಶಾಶ್ವತ ಪೀಠ ಸ್ಥಾಪನೆ ಮಾಡುವ ಕುರಿತು ಪರಿಶೀಲನೆ ನಡೆಸಲು ಹೈಕೋರ್ಟ್ ನ್ಯಾಯಮೂರ್ತಿಗಳ ಆದೇಶದಂತೆ 3 ನ್ಯಾಯಮೂರ್ತಿಗಳ ಸಮಿತಿ ರಿಜಿಸ್ಟ್ರಾರ್ ಜನರಲ್ ಆದೇಶಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಂಗಳೂರು ಮಹಾನಗರ ಪಾಲಿಕೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಭಾರತ ಸೇವಾದಳದ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯ ಹುಟ್ಟೋಬ ಗಾಂಧಿ ಜಯಂತಿ ಕಾರ್ಯಕ್ರಮವು 2 ಅಕ್ಟೋಬರ್ ಬೆಳಿಗ್ಗೆ 9 ಗಂಟೆಗೆ ನಗರದ ಕ್ಲಾಕ್ ಟವರ್ ಬಳಿ ಇರುವ ರಾಜಾಜಿ ಪಾರ್ಕ್ನಲ್ಲಿ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ UT ಖಾದರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ವೇದವಯಸ್ ಕಾಮತ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಗಾಂಧಿ ಭಜನೆಗಳ ಗಾಯನ, ಜಿಲ್ಲಾ ಮಟ್ಟದ ಬಾಪೂಜಿ ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣೆ ನಡೆಯಲಿದೆ ಎಂದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಪ್ರಕಟಣೆ ತಿಳಿಸಿದೆ. ಕಾರ್ಕಳ ಹಿರ್ಗಾನ ಗ್ರಾಮದ ಹೆರ್ಮುಂಡೆಯ ಸುವರ್ಣ ನದಿಯಲ್ಲಿ ಸ್ನೇಹಿತರೊಂದಿಗೆ ಈಜಲು ತೆರಳಿದ್ದ 2 ಯುವಕರು ನೀರಿನಲ್ಲಿ ಮುಳುಗಿ ಮೃತಪಟ್ಟ ಘಟನೆ ನಿನ್ನೆ ಮಧ್ಯಾಹ್ನ ನಡೆದಿರುವುದು ವರದಿಯಾಗಿದೆ. ಮೃತರನ್ನು ಹಿರ್ಗಾನ ಗ್ರಾಮದ ಭರತ್ ಪೂಜಾರಿ 29 ವರ್ಷ ಹಾಗೂ ಹರ್ಷನ್ ಆಚಾರ್ಯ 23 ವರ್ಷ ಎಂದು ಗುರುತಿಸಲಾಗಿದೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಾದ್ಯಂತ ನಿನ್ನೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಮಹೋತ್ಸವ ನಡೆಯಿತು. ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜೆ ನಡೆದಿದೆ. ಶ್ರೀ ಗಣಪತಿ ದೇಗುಲದಲ್ಲಿ ಭಕ್ತರು ಬೆಳಗಿನಿಂದಲೇ ಸರತಿ ಸಾಲಿನಲ್ಲಿ ನಿಂತು ಗರಿಕೆ ಹಿಂಗಾರ ಹೂವನ್ನು ಅರ್ಪಿಸಿ ಪಂಚಕಜಾಯ ಗಣಹೋಮ ಅಪ್ಪದ ಪೂಜೆ ಸೇವೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ದೇವರ ಗಣಹೋಮ ಪೂರ್ಣಾಹುತಿ ಅಪ್ಪದ ಪ್ರಸಾದ ವಿತರಣೆ ನಡೆಯಿತು. ಭಕ್ತರು ಬೆಳಗಿನಿಂದ ಉಪವಾಸ ಬಿದ್ದು ಚಂದ್ರೋದಯ ಬಳಿಕ ರಾತ್ರಿ ಉಪವಾಸ ಅಂತ್ಯಗೊಳಿಸಿದರು. ಕಡಬ ತಾಲೂಕಿನ ನೂಜಿಬಾಳ್ತಿಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೃಷಿ ತೋಟಕ್ಕೆ ಕಾಡಾನೆ ಲಗ್ಗೆಯಿಟ್ಟು ಅಪಾರ ಕೃಷಿ ಹಾನಿ ಮಾಡಿದ ಘಟನೆ ನಡೆದಿದೆ. ವಾಡಿಕೆಯಂತೆ ಮುಂಗಾರು ಕೊನೆಗೊಳ್ಳಲು 1 ದಿನ ಮಾತ್ರ ಬಾಕಿ ಉಳಿದುಕೊಂಡಿದ್ದು ಕರಾವಳಿಯಲ್ಲಿ ಸದ್ಯಕ್ಕೆ ಮಳೆಯ ಮುನ್ಸೂಚನೆ ತೋರುತ್ತಾ ಇಲ್ಲ. ಬದಲಾಗಿ ಜಿಲ್ಲೆಯಲ್ಲಿ ತಾಪಮಾನ ಏರಿಕೆ ಕಾಣ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಬಿಸಿಲು ಮೋಡದಿಂದ ಕೂಡಿದ ವಾತಾವರಣ ಇತ್ತು. ಮಂಗಳೂರಿನಲ್ಲಿ 32.5 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿ ವಾಡಿಕೆಗಿಂತ 1.8 ಡಿಗ್ರಿ ಸೆಲ್ಸಿಯಸ್ ಏರಿಕೆ ಮತ್ತು 24.1 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲಾಗಿ ವಾಡಿಕೆಗಿಂತ 0.8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏರಿಕೆ ಕಂಡಿತು. ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಮುಂದಿನ 2 ದಿನ ಮೋಡದಿಂದ ಕೂಡಿದ ವಾತಾವರಣ, ಕೆಲವು ಕಡೆ ಹಗುರದಿಂದ ಕೂಡಿದ ಮಳೆ ಸುರಿಯುವ ಸಾಧ್ಯತೆ ಇದೆ. ತಿಂಗಳ ಹಿಂದೆ ಸರ್ವರ್ ಸಮಸ್ಯೆಯಿಂದಾಗಿ ಅಲ್ಲಲ್ಲಿ ಸಮಸ್ಯೆ ಸೃಷ್ಟಿಸಿದ ಪಡಿತರ ಚೀಟಿದಾರ ಇಕೆವೈಸಿ ಪ್ರಕ್ರಿಯೆ ಈಗ ಸರಳ ಸುಗಮಗೊಂಡಿದೆ. ಆದರೆ ಜನರೇ ಪಡಿತರ ಅಂಗಡಿಗೆ ಬರ್ತಾ ಇಲ್ಲ. ಹಿಂದೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಜೊತೆ ಪಡಿತರ ಅಂಗಡಿಗೆ ತೆರಳಿ ಗ್ರಾಹಕರು ಆಧಾರ್ ಸಂಖ್ಯೆ ನೀಡಿ ಮೊಬೈಲ್ಗೆ OTP ಪಡೀತಾ ಇದ್ರು. ಬಳಿಕ ಅದನ್ನು ನಮೂದಿಸಿ ಇಕೆವೈಸಿ ಮಾಡಲಾಗ್ತಾ ಇತ್ತು. ಈಗ ವ್ಯವಸ್ಥೆ ಸರಳೀಕರಿಸಿದ್ದು, ಆಧಾರ್ ನಂಬರ್ ನೀಡಿದರೆ ಮಾತ್ರ ಸಾಕು, ಯಾವುದೇ OTP ಪಡೆಯುವ ಅವಶ್ಯಕತೆ ಇಲ್ಲ. ಅಲ್ಲದೆ ಪಡಿತರ ಚೀಟಿದಾರರು ಅವರದೇ ಜಾಗದಲ್ಲಿ ಪಡಿತರ ಅಂಗಡಿಗೆ ಹೋಗಬೇಕಾಗಿಲ್ಲ. ಹತ್ತಿರದ ಯಾವುದೇ ಬೇರೆ ಪಡಿತರ ಅಂಗಡಿಗೂ ಹೋಗಿ ಇಕೆವೈಸಿ ಮಾಡಿಸಬಹುದೆಂದು ಆಹಾರ ಇಲಾಖೆ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ. ಪ್ರಸಕ್ತ ವರ್ಷದಿಂದ ಏಪ್ರಿಲ್ನಿಂದ ದುಬಾರೆ ಆನೆ ಶಿಬಿರದಲ್ಲಿ ಚಿಕಿತ್ಸೆಯಲ್ಲಿದ್ದ ಸುಮಾರು 19 ವರ್ಷ ಪ್ರಾಯದ ಗಂಡಾನೆ ನಿನ್ನೆ ಬೆಳಿಗ್ಗೆ ಸಾವನ್ನಪ್ಪಿದೆ. ಇತರ ಆನೆಗಳೊಂದಿಗೆ ಕಾದಾಟದ ಸಂದರ್ಭ ಗಾಯಗಳಾಗಿದ್ದ ಮತ್ತು ದಂತ ಮುರಿದಿದ್ದ ಈ ಆನೆಯನ್ನು ಶಿಬಿರಕ್ಕೆ ತರಲಾಗಿತ್ತು. ಕೇಳುಗರಿ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬೊ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವು ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಆರೋಗ್ಯ ಸಾರಂಗ್ ಕಾರ್ಯಕ್ರಮ. ನಡೆಸಿಕೊಡ್ತಾರೆ ಡಾಕ್ಟರ್ ಮೇಘ. ಈ ಕಾರ್ಯಕ್ರಮದಲ್ಲಿ ಹೋಮಿಯೋಪತಿ ಚಿಕಿತ್ಸೆಯ ಬಗ್ಗೆ ಆರೋಗ್ಯ ಮಾಹಿತಿ ಕೇಳುವಿರಿ. 8:30 ಕೊಂಕಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಿಕ್ ಮ್ಯಾಕ್ಸ್ ರಸ ಸಂಜೆ ಕಾರ್ಯಕ್ರಮ ಪ್ರಸಾರವಾಗುವುದು. 9:00 ಬ್ಯಾರಿ ಕಾರ್ಯಕ್ರಮದಲ್ಲಿ ತಂಬಾಕಿನ ಬಗ್ಗೆ ಜಾಗೃತಿ ಮಾಹಿತಿ ಕೇಳುವಿರಿ. 9:30 ಕನ್ನಡ ಕಾರ್ಯಕ್ರಮದ ಪ್ರಸಾರ. ಈ ಕಾರ್ಯಕ್ರಮದಲ್ಲಿ ಅಂಡಮಾನ್ ಇತಿಹಾಸದ ಪಯಣ ಜ್ಯೋತಿ ಚೇಳ್ಯಾರು ಅವರಿಂದ ಭಾಷಣ ಕೇಳುವಿರಿ. 10:00 ಮೈಕಲ್ ತಫಲ್ಕ ನೇರ ಪ್ರಸಾರ ಕಾರ್ಯಕ್ರಮ. 11:00 ಯಕ್ಷಗಾನ ಚಾಣಕ್ಯ ಚಂದ್ರಗುಪ್ತ ಭಾಗ 2. 11:30 ತುಳು ಕಾರ್ಯಕ್ರಮ ತುಳು ನಾಟಕ ಗಗ್ಗರ ಭಾಗ 5. 12:00 ತುಳು ಹಾಡುಗಳು. 12:30 ಬಾವಲಹರಿ. 1:00 ಜನಪದ ಹಾಡುಗಳ ಪ್ರಸಾರ. 1:30 ಪ್ರಾದೇಶಿಕ ವಾರ್ತೆಗಳು ಹಾಗೂ ಆರೋಗ್ಯ ಸಾರಂಗ್ ಕಾರ್ಯಕ್ರಮದ ಪ್ರಸಾರ. 2:00 ಕೊಂಕಣಿ ಕಾರ್ಯಕ್ರಮ. 2:30 ಬ್ಯಾರಿ ಕಾರ್ಯಕ್ರಮ ಮರುಪ್ರಸಾರ. 3:00 ಶ್ರೋತೃಗಳ ಮೆಚ್ಚಿನ ಆಯ್ಕೆ ಹಾಡುಗಳ ನೇರ ಪ್ರಸಾರ ಕಾರ್ಯಕ್ರಮ ಒಲವಿನ ಹಾಡು. 4:00 ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ. ಬಹುಭಾಷಾ ಗಾಯಕ ಭಜನೆ ಕಲಾವಿದ ನಾರಾಯಣ ಕುಳಾಲ್ ಕದ್ರಿ ಇವರ ಜೊತೆ ನೇರ ಮಾತುಕತೆ ನೇರ ಪ್ರಸಾರ ಕಾರ್ಯಕ್ರಮ. 5:00 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಕಾರ್ಯಕ್ರಮದ ಪ್ರಸಾರ. 6:00 ರೇಡಿಯೋ ಸಂಜೆ. 7:00 ತುಳು ಕಾರ್ಯಕ್ರಮ. 7:30 ಕನ್ನಡ ಕಾರ್ಯಕ್ರಮ. 8:00 ಯಕ್ಷಗಾನ ಮರುಪ್ರಸಾರ. 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ ಎಂದು ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ರೇಡಿಯೋ ಸಾರಂಗ್ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಆರೋಗ್ಯ ಸಾರಂಗ್ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಆರೋಗ್ಯ ಮಾಹಿತಿಯನ್ನು ನೀಡುವವರು ಡಾಕ್ಟರ್ ಮೇಘ ಬಿಕೆ, ಹೋಮಿಯೋಪತಿ ತಜ್ಞೆ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ಕೊಲ್ಲೂರು ಬಳ್ಕುಂಜೆ, ಮುಲ್ಕಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ವಿಷಯ: ಹೋಮಿಯೋಪತಿಯ ಮಹತ್ವ.
1: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಮೇಘ, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಬಲ್ಕುಂಜೆ ಕೊಲ್ಲೂರು ಕಲಿಕಾ ವೈದ್ಯಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ನಾನು ಹೋಮಿಯೋಪತಿಯ ಮಹತ್ವ ಏನೆಂದು ತಿಳಿಸುತ್ತೇನೆ. ಆಯುಷ್ ಎಂದರೆ ಭಾರತೀಯ ಪರಂಪರೆಯಾದ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ ವ್ಯವಸ್ಥೆಗಳ ಸಂಕ್ಷಿಪ್ತ ರೂಪವಾಗಿದೆ. ಈ ಆಯುಷ್ ವ್ಯವಸ್ಥೆಯ ಭಾರತೀಯ ಪ್ರಾಚೀನ ವೈದ್ಯಕೀಯ ಪದ್ಧತಿಗಳಾದ ಆಯುರ್ವೇದ ಮತ್ತು ಹೋಮಿಯೋಪತಿ ಮುಂತಾದವುಗಳನ್ನು ಆಯ್ಕೆ ಮಾಡಿ ಆರೋಗ್ಯ ಸೇವೆಗಳ ಪೂರಕವಾಗಿ ನೀಡಲು ರಾಷ್ಟ್ರಾದ್ಯಂತ ಮತ್ತು ರಾಷ್ಟ್ರೀಯ ಹೆಸರಾಂತ ಪ್ರಯತ್ನಗಳನ್ನು ನಡೆಸುತ್ತದೆ. ಹೋಮಿಯೋಪತಿ ಎಂದರೆ ಏನೆಂದು ತಿಳಿಯೋಣ. ಈಗ ಹೋಮಿಯೋಪತಿ ಅಥವಾ ಸಮಾನ ಚಿಕಿತ್ಸೆ ವಿಧಾನ ಎಂಬುದು ಒಂದು ಪ್ರಾಚೀನ ಪರ್ಯಾಯ ಚಿಕಿತ್ಸಾ ಪದ್ಧತಿಯಾಗಿದೆ. ಇದು ಜರ್ಮನಿಯ ವೈದ್ಯ ಡಾಕ್ಟರ್ ಸ್ಯಾಮುಯಲ್ ಹ್ಯಾನ್ಮನ್ ಅವರ 18ನೇ ಶತಮಾನದಲ್ಲಿ ಅಭಿವೃದ್ಧಿಪಡಿಸಿದವರು. ಈ ಚಿಕಿತ್ಸೆಯ ಮೂಲ ತತ್ವವೇನೆಂದರೆ ಸಮಾನವು ಸಮಾನದಿಂದ ಗುಣ ಮಾಡಬಹುದು, ಲೈಕ್ ಯೋರ್ಸ್ ಲೈಕ್ ಅಂತ ಹೇಳಬಹುದು. ಅಂದರೆ ಒಂದು ರೋಗ ಲಕ್ಷಣವನ್ನು ಉಂಟು ಮಾಡಬಲ್ಲ ಅಂಶವೇ ಅದೇ ರೋಗವನ್ನು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಳಸಿದರೆ ಗುಣ ಮಾಡಬಹುದು ಎಂಬ ನಂಬಿಕೆಯ ಮೇಲೆ ಇದು ಆಧಾರಿತವಾಗಿದೆ. ಹೋಮಿಯೋಪತಿಯ ಮುಖ್ಯ ಲಕ್ಷಣಗಳು: ಔಷಧಿಯನ್ನು ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ನೀಡಲಾಗುತ್ತದೆ, ಡೈಲ್ಯೂಟ್ ರೂಪದಲ್ಲಿ. ಇದು ಶರೀರದ ಸಹಜ ಶಕ್ತಿಯನ್ನು ಉದ್ದೇಪಿಸುತ್ತೆಂದು ನಂಬಲಾಗುತ್ತದೆ. ಯಾವುದೇ ರಾಸಾಯನಿಕ ಪದಾರ್ಥಗಳು ಇಲ್ಲದಂತಿರುವ ವ್ಯವಸ್ಥೆ. ರೋಗಿಯ ಒಟ್ಟು ವ್ಯಕ್ತಿತ್ವ, ಮಾನಸಿಕ ಮತ್ತು ಶಾರೀರಿಕ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಚಿಕಿತ್ಸೆ ನೀಡಲಾಗುತ್ತದೆ. ಈಗ ಹೋಮಿಯೋಪತಿಯ ಮಹತ್ವ. ಪರಿಸ್ಥಿತಿಗತ ಚಿಕಿತ್ಸೆ: ರೋಗಿಯ ಲಕ್ಷಣಗಳನ್ನೇ ಆಧರಿಸಿ ಅವನ ದೈಹಿಕ ಹಾಗೂ ಮಾನಸಿಕ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಔಷಧಿಯನ್ನು ನೀಡಲಾಗುತ್ತದೆ. ಅಪಾಯಗಳಿಲ್ಲದ ಚಿಕಿತ್ಸೆ: ಈ ಔಷಧಿಗಳು ಸಾಮಾನ್ಯವಾಗಿ ನೈಸರ್ಗಿಕ ಮೂಲಗಳಿಂದ ತಯಾರಿಸಲ್ಪಡುವ ಕಾರಣ ಪರಿಣಾಮಗಳು ಕಡಿಮೆ ಅಥವಾ ಇಲ್ಲದಷ್ಟು ಇರುತ್ತವೆ. ದೀರ್ಘಕಾಲೀನ ಪರಿಹಾರ: ರೋಗದ ಮೂಲ ಕಾರಣವನ್ನು ಗುರುತಿಸಿ ಅದು ಮರುಕಳಿಸದಂತೆ ಮಾಡುವ ಚಿಕಿತ್ಸೆಗಾಗಿ ಈ ಪದ್ಧತಿ ಕಾರ್ಯನಿರ್ವಹಿಸುತ್ತದೆ. ಬಾಲಕರಿಂದ ವೃದ್ಧರ ತನಕ: ಇದು ಎಲ್ಲಾ ವಯಸ್ಸಿನ ಜನರಿಗೆ ಸುರಕ್ಷಿತವಾಗಿದೆ, ಹಾಗಾಗಿ ಕುಟುಂಬದ ಎಲ್ಲರಿಗೂ ಅನ್ವಯಿಸುತ್ತದೆ. ಆರ್ಥಿಕವಾಗಿ ಲಭ್ಯವಿರುವುದು: ಈ ಔಷಧಿಗಳು ಕಡಿಮೆ ಖರ್ಚಿನಲ್ಲಿ ಲಭ್ಯವಿರುತ್ತದೆ. ಇದು ವಿಶ್ವದ ಹಲವಾರು ದೇಶಗಳಲ್ಲಿ ಜನಪ್ರಿಯವಾಗಿದೆ, ಹಾಗೆಯೇ ಭಾರತದಲ್ಲಿಯೂ ಬಹುಶಃ ಹೆಚ್ಚು ಬಳಕೆಯಾಗುವ ಪರ್ಯಾಯ ವೈದ್ಯಕೀಯ ಪದ್ಧತಿಗಳಲ್ಲಿ ಒಂದಾಗಿದೆ. ಇತ್ತೀಚೆಗೆ ಹೋಮಿಯೋಪತಿ ಬಗ್ಗೆ ಜನರಲ್ಲಿ ಅರಿವು ಹೆಚ್ಚಾಗುತ್ತಿರುವುದರಿಂದ ಈ ಒಂದು ವೈದ್ಯ ಪದ್ಧತಿಗೆ ಸಾಕಷ್ಟು ಜನರು ಮೊರೆ ಹೋಗಿ ಬಹಳಷ್ಟು ಕಾಯಿಲೆಗಳನ್ನು ಗುಣಪಡಿಸಿಕೊಂಡಿದ್ದಾರೆ. ಈ ಒಂದು ವೈದ್ಯ ಪದ್ಧತಿಯ ಬಗ್ಗೆ ಇನ್ನಷ್ಟು ಅರಿವು ಮೂಡಿಸುವ ಅಗತ್ಯ ಇದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ನಿಮ್ಮ ಹತ್ತಿರದ ಹೋಮಿಯೋಪತಿ ವೈದ್ಯರನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಾನು ಡಾಕ್ಟರ್ ಮೇಘ.
0: ಕೇಳುಗರೆ, ಇದುವರೆಗೆ ಹೋಮಿಯೋಪತಿಯ ಮಹತ್ವ, ಇದಕ್ಕೆ ಸಂಬಂಧಪಟ್ಟು ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಮೇಘ ಬಿಕೆ, ಹೋಮಿಯೋಪತಿ ತಜ್ಞೆ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ಕೊಲ್ಲೂರು ಬಳ್ಕುಂಜೆ, ಮುಲ್ಕಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಹಾಯ್ ನಮಸ್ಕಾರ, ಯಾನ್ ನಿಕಲ್ನ ಅರ್ಜುನ್ ಕಾಪಿಕಾಡ್.
2: ನಮಸ್ಕಾರ, ಯಾನ್ ನಿಕಲ್ನ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಾತ್ರೊಂದಲ್ಲ.
3: ಯಾನ್ ಲಯನ್ ಕಿಶೋರ್ ಡಿ ಶೆಟ್ಟಿ ಲಘುಮಿ ತಂಡ ಕುಡ್ಲ.
4: ನಮಸ್ಕಾರ, ಯಾನ್ ನಿಕಲ್ನ ತಿಲಕದ ಬಳ್ಳಿ ದೇವದಾಸ್ ಕಾಪಿಕಾಡ್.
5: ನಮಸ್ಕಾರ, ಯಾನ್ ನಿಕಲ್ ದಿನ ಕುಸಲ್ದರ್ ಸಿನ್ನ ವಿಂಡಿ ಪಡೀಲ್ ನಿಗರಿ ಕಿನೊಂದು ಪ್ಲೇ 107.8 FM ರಂಗರಂಗದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಡಾಕ್ಟರ್ ರಾಜಲಕ್ಷ್ಮಿ ಎನ್.ಕೆ. ಅವರ ಅಂಡಮಾನ್ ಇತಿಹಾಸದೊಳಗೊಂದು ಪಯಣ ಈ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಡಾಕ್ಟರ್ ಜ್ಯೋತಿ ಚೇಳಾಯರು ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ನಾನು ಅಂಡಮಾನ್ ಬಗ್ಗೆ ಕೇಳಿದ್ದೇನು, ನನಗೆ ನನ್ನ ಅಂಡಮಾನ್ ಬಗ್ಗೆ ಮೊದಲು ಕೇಳಿದ್ದೇನು ಅಂತಂದರೆ, ನನ್ನ ಅಜ್ಜ ಕತೆ ಹೇಳುವಾಗ ನನಗೆ ತುಳುವಲ್ಲಿ ಒಂದು ಶಬ್ದ ಹೇಳಿದ್ದೇನು ಅಂತಂದರೆ ಕಕ್ಕೆದ ಬರವು ಅಂತ. ನನಗೆ ಈಗ ಇದನ್ನು ಓದುವಾಗ ನನ್ನದನ್ನು ಮತ್ತೆ ನೆನಪು ಮಾಡಿಕೊಂಡೆ. ಯಾಕೆ ಕಕ್ಕೆದ ಬರವು ಅಂದರೆ, ಅವರೊಂದು ಘಟನೆ ಹೇಳ್ತಾರೆ. ಕಣಿಲೆಯನ್ನು ಆ ಕಾಲಕ್ಕೆ ಪದಾರ್ಥ ಮಾಡಲಿಕ್ಕಿರಲಿಲ್ಲ. ಒಂದು ಮನೆಯಲ್ಲಿ ಕಣಿಲೆಯ ಉಪ್ಪಿನಕಾಯಿ ಹಾಕಿದರು. ಒಬ್ಬ ಖೈದಿಗೆ ಊಟ ಹಾಕಿದಾಗ ಆ ಉಪ್ಪಿನಕಾಯಿ ಹಾಕ್ತಾರಂತೆ. ಅವನಿಗೆ ಅವನ ಬೆನ್ನಲ್ಲಿ ಏನಿತ್ತು, ಕಕ್ಕೆದ ಬರವಿತ್ತು. ಆಮೇಲೆ ಹೋಗಿ ಅವನು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟ. ಮನೆ ಯಜಮಾನನ ಮೇಲೆ ಪೊಲೀಸರು ಆಕ್ರಮಣ ಮಾಡ್ತಾರೆ ಅನ್ನುವ ಘಟನೆಯನ್ನು ಅವರು ಹೇಳಿದರು. ನಾವು ಅಂಡಮಾನ್ ಬಗ್ಗೆ ರಮ್ಯವಾಗಿ ಮಾತಾಡ್ತೇವೆ, ಅಥವಾ ಅದನ್ನು ಒಂದು ಮೇಡಮ್ ಈಗಾಗಲೇ ಹೇಳಿದ ಹಾಗೆ ಪ್ರವಾಸದ ಹಿನ್ನೆಲೆಯಲ್ಲಿ ನೋಡ್ತೇವೆ. ಆದರೆ ಈ ಕೃತಿಯನ್ನು ನೋಡಿದಾಗ ನನಗೇನು ಅನಿಸಿತು ಅಂತಂದರೆ, ರುಮಿಯ ಒಂದು ಸಾಲು, ಸುತ್ತಮುತ್ತಲೆಲ್ಲ ಕತ್ತಲು, ಮತ್ತೊಮ್ಮೆ ನೋಡಿ ನಿಮಗೆ ನೀವೇ ಬೆಳಕು. ನಮಗೆ ನಾವೇ ಅವರಿಗೆ ಅವರೇ ಬೆಳಕಾಗಬೇಕಾದಂತಹ ಒಂದು ಅನಿವಾರ್ಯತೆಯನ್ನು ಆ ಖೈದಿಗಳು ಅನುಸರಿಸಿಕೊಂಡಿದ್ರು. ಅಂಡಮಾನಿಗೆ ಖೈದಿಗಳು ಹೋದ ಕಾಲ, ಆಮೇಲೆ ಅಲ್ಲಿಗೆ ಹೆಣ್ಣು ಮಕ್ಕಳು ಹೋದ ಕಾಲ, ಇದನ್ನು ಗಮನಿಸಿಕೊಂಡ್ರೆ ಒಂದು ಸಮಾಜ ನಿರ್ಮಾಣಕ್ಕೆ ಹೆಣ್ಣಿನ ಅವಶ್ಯಕತೆ ಮತ್ತು ಅನಿವಾರ್ಯತೆಯನ್ನು ಬಹಳ ಮುಖ್ಯವಾಗಿ ಈ ಕೃತಿ ಚರ್ಚೆ ಮಾಡ್ತದೆ. ಇದು ಬಹಳ ಮುಖ್ಯವಾದ ಅಂಶ. ಒಂದು ಸಮಾಜದಲ್ಲಿ ಹೆಣ್ಣು ಇಲ್ಲದೇ ಇದ್ದರೆ ಆ ಸಮಾಜ ಹೇಗಾಗ್ತದೆ? ಹಾಗಾಗಿ ಲೇಖಕಿಯೇ ಇದರಲ್ಲಿ ಗುರುತಿಸಿಕೊಂಡ ಹಾಗೆ ಅದೊಂದು ಮಹಿಳಾ ವಿಯೋಗದ ಸಮಾಜ, ಮಹಿಳೆಯರಿಗಿಲ್ಲದೇ ಇದ್ದಂತಹ ಸಮಾಜ. ಹಾಗಿದ್ದಾಗ ಅಲ್ಲಿರುವ ಖೈದಿಗಳು ಗಂಡಸರು ಶಿಕ್ಷೆಗೆ ಒಳಗಾದವರು, ಅಪರಾಧ ಮಾಡಿದ್ದಾರೋ ಇಲ್ವೋ ಆದರೆ ಶಿಕ್ಷೆಗೆ ಒಳಗಾಗಿ ಕಾಲಾಪಾನಿ ಶಿಕ್ಷೆಯನ್ನು ಅನುಭವಿಸಿದವರು ಒಂದು ಕಡೆ ಮೈ ಮುರಿದು ದುಡಿಬೇಕಾಗಿತ್ತು, ಇನ್ನೊಂದು ಕಡೆ ಹೊಟ್ಟೆ ತುಂಬ ಅನ್ನ ಇರಲಿಲ್ಲ, ಬದುಕಿನ ಭದ್ರತೆ ಇರಲಿಲ್ಲ. ಆವಾಗ ಅವರು ತಮ್ಮನ್ನು ತಾವು ಗುರುತಿಸಿಕೊಳ್ಳೋದಕ್ಕೆ ಸಲಿಂಗ ಕಾಮದ ಸಮಸ್ಯೆ ಇತ್ತು ಅಂತ ಉಲ್ಲೇಖ ಬರ್ತದೆ. ವಿಷಯ ಇದನ್ನು ಗಮನಿಸಿಕೊಂಡಾಗ ಒಬ್ಬ ಮನುಷ್ಯ ಆರೋಗ್ಯಪೂರ್ಣವಾಗಿ ಬದುಕಬೇಕಾದ್ರೆ, ಒಂದು ಸಮಾಜವನ್ನು ಕಟ್ಟಬೇಕಾದ್ರೆ ಹೆಣ್ಣಿನ ಅನಿವಾರ್ಯತೆಯನ್ನು, ಅದರಲ್ಲಿ ಖೈದಿಗಳಾಗಿದ್ದವರು ಅವರ ಶಿಕ್ಷೆಯನ್ನು ಬಿಡುಗಡೆಗೊಂಡು ಅಲ್ಲೇ ಅವರು ನೆಲೆ ನಿಲ್ತಾರೆ ಅನ್ನುವಾಗ ಆ ಖೈದಿಗಳ ಕುಟುಂಬ ಅಲ್ಲಿಗೆ ಬರಲಿಕ್ಕೆ ಒಪ್ಪಲಿಲ್ಲ, ಅವರ ಹೆಂಡತಿಯರು ಅಲ್ಲಿಗೆ ಬರಲಿಕ್ಕೆ ಒಪ್ಪಲಿಲ್ಲ. ಅದಕ್ಕಾಗಿ ಬೇರೆ ಶಿಕ್ಷೆಗೆ ಒಳಗಾಗಿ ಕಾಲಾಪಾನಿಯನ್ನು ಅನುಭವಿಸಿದ ಹೆಣ್ಮಕ್ಳು ಯಾರಿದ್ದಾರೆ ಅವರಿಗೆ ಮತ್ತು ಖೈದಿಗಳಿಗೆ ಮದುವೆ ಮಾಡಿ ಅಲ್ಲಿ ಹುಟ್ಟಿದ ಕುಟುಂಬ, ಸಮಾಜ ಮತ್ತು ಅಲ್ಲಿ ಹುಟ್ಟಿದ ಭಾಷೆ, ಅಲ್ಲಿ ಹುಟ್ಟಿದ ಸಂಸ್ಕೃತಿ, ಅದು ಭಾರತದ ಪಡೆಯ ಚಲ್ಲ. ಅದಕ್ಕಿಂತ ಸ್ವಲ್ಪ, ಈಗಾಗಲೇ ಸರ್ ಹೇಳಿದಾಗೆ, ಅದಕ್ಕಿಂತ ಸ್ವಲ್ಪ ಭಿನ್ನ ಆಗ್ತದೆ. ಯಾಕೆಂತಂದರೆ ಜಗತ್ತಿನ ಬೇರೆ ಬೇರೆ ಪ್ರದೇಶದಿಂದ ಬಂದ ಜನಾಂಗಗಳ ಜನ ಇದ್ದರು ಅಲ್ಲಿ, ಅದರೊಂದಿಗೆ ಭಾರತದ ಉತ್ತರದಿಂದ ದಕ್ಷಿಣದವರೆಗಿನ ಜನರು ಇದ್ದರು ಅಲ್ಲಿ, ಅವರೆಲ್ಲರೂ ಸೇರಿ ಕಟ್ಟಿದ ಒಂದು ಸಮಾಜವಾಗಿ ನಾವು ಅದನ್ನು ಗುರುತಿಸುವುದಕ್ಕೆ ಸಾಧ್ಯ ಇದೆ. ಒಂದರ್ಥದಲ್ಲಿ ಬ್ರಿಟಿಷರು ಒಂದು ಸಮಾಜವನ್ನು ಎಷ್ಟು ಪ್ರಯೋಗಶೀಲವಾಗಿ ಕಟ್ಟಿದ್ರು ಅನ್ನುವುದಕ್ಕೆ ಅಂಡಮಾನ್ನ ಒಂದು ಸಮಾಜ ಒಂದು ಅದ್ಭುತ ಉದಾಹರಣೆಯಾಗಿದೆ ಅನ್ನೋದನ್ನು ಗಮನಿಸಬಹುದು. ಯಾಕೆಂದರೆ ಅಲ್ಲಿ ಬೇರೆ ಬೇರೆ ಧರ್ಮದವರಿದ್ದರು, ಬೇರೆ ಬೇರೆ ಸಮುದಾಯದವರಿದ್ದರು, ಬೇರೆ ಬೇರೆ ಭಾಷೆಯವರಿದ್ದರು, ಬೇರೆ ಬೇರೆ ಪ್ರದೇಶದಿಂದ ಬಂದವರಿದ್ದರು, ಅವರೆಲ್ಲರೂ ತಮ್ಮನ್ನು ತಾವು ಸಮನ್ವಯ ಮಾಡಿಕೊಳ್ತಾ ಬದುಕಬೇಕಾದ್ರೆ ಅವರು ಅನುಭವಿಸಿದ ಹಿಂಸೆಗಳು, ಕಷ್ಟಗಳು, ಯಾತನೆಗಳು, ನಾವು ಯುದ್ಧ ಅಂತ ಎರಡೇ ಎರಡು ಶಬ್ದದಲ್ಲಿ ಹೇಳಿಬಿಡ್ತೇವೆ, ಆದರೆ ಆ ಜಪಾನೀಸ್ ಸೈನಿಕರು ಅಂಡಮಾನ್ನಲ್ಲಿ ಮಾಡಿದ ಕ್ರೌರ್ಯವನ್ನು ನಾವು ಓದಿದರೆ ನಮಗೆ ನಿಜವಾಗ್ಲೂ ಕೂಡ ಅದನ್ನು ಅದರ ಭಾವುಕವಾಗಿ ಹೇಳೋದಂತಲ್ಲ, ಆದರೆ ಅದನ್ನು ಓದುವಾಗ ನಮಗೆ ಅಯ್ಯೋ ಹಿಂಸೆ ಹೀಗೂ ಇರುವುದಕ್ಕೆ ಸಾಧ್ಯವಾ ಅಂತ ಅನ್ನಿಸುವುದಕ್ಕೆ ಸಾಧ್ಯ ಇದೆ. ಅಂಡಮಾನ್ 18ನೇ ಶತಮಾನದ ಜೂನ್ 12ರ 1789ರಂದು ಕೌನ್ಸಿಲ್ ಬ್ಲೇರ್ ಅವನು ಸ್ವಲ್ಪ ಪ್ರಯೋಗಶೀಲನಾಗಿ ಅಲ್ಲಿ ಆ ಏನು ಕೈದಿಗಳನ್ನು ಕಟ್ಟುವ ಅಥವಾ ಸಮಾಜವನ್ನು ನಿರ್ಮಾಣ ಮಾಡುವ ಕೆಲಸವನ್ನು ಮಾಡ್ತಾನೆ. ಈ ಪುಸ್ತಕದ ಇನ್ನೊಂದು ಅಂಶ ಏನಂತಂದರೆ, ನಾನು ಎಲ್ಲವನ್ನು ಹೇಳೋಕ್ಕಾಗಲ್ಲ, ಆದರೆ ಸುಮಾರು ಹೆಸರುಗಳಿವೆ, ಸುಮಾರು ಬ್ರಿಟಿಷ್ ಅಧಿಕಾರಿಗಳು ಅಥವಾ ಬೇರೆ ಬೇರೆ ಪ್ರದೇಶದಿಂದ ಬಂದಂತಹ ವಸಾಹತುಶಾಹಿಯ ಅಧಿಕಾರಿಗಳ ಹೆಸರನ್ನು ನಾವು ಗಮನಿಸಿಕೊಳ್ಬಹುದು. 1858ರಲ್ಲಿ 10 ಮಾರ್ಚ್ನಂದು ದಂಗೆ ಎದ್ದ 200 ಜನ ಸೈನಿಕರು ಖೈದಿಗಳಾಗಿ ಬರ್ತಾರೆ. ಅದರಲ್ಲಿ ಒಬ್ಬ ಪ್ರಸಿದ್ಧ ಬರಹಗಾರ, ಪ್ರಸಿದ್ಧ ವಹಾಬಿ ನಾಯಕ ಮೌಲಾನಾ ಜಾಫರ್ ಕೂಡ ಇದ್ದಾನೆ. ಅವನ ಬರಹಗಳು ಮತ್ತು ಅವನ ಬರವಣಿಗೆಯ ಕ್ರಮಗಳನ್ನು ಅಲ್ಲಲ್ಲಿ ಕೊಟ್ಟಿದ್ದಾರೆ. ಸ್ವಾವಲಂಬಿ ಘಟಕವಾಗಿ ಪೋರ್ಟ್ ಬ್ಲೇರ್ ಬೆಳವಣಿಗೆ ಆಗಬೇಕಾದ್ರೆ ಇವರೆಲ್ಲರೂ ಕೂಡ ಬಹಳ ಕೆಲಸವನ್ನು ಮಾಡಿದ್ದಾರೆ. ಒಂದು ಕೈದಿಗಳು ಮಾಡಿದ ಕೆಲಸ, ಇನ್ನೊಂದು ಅವರನ್ನು ನೋಡಿಕೊಳ್ಳಲು ಬಂದ ವಸಾಹತುಶಾಹಿ ಆಡಳಿತದ ಜನರು ಎದುರಿಸಿದ ಆತಂಕ. ಯಾಕೆಂದರೆ ಅಲ್ಲಿ ಅವರಿಗೂ ಭದ್ರತೆ ಇರಲಿಲ್ಲ, ವಸಾಹತುಶಾಹಿಗಳಾಗಿ ಬಂದವರಿಗೂ ಭದ್ರತೆ ಇರಲಿಲ್ಲ, ಖೈದಿಗಳಾಗಿ ಬಂದವರಿಗೂ ಭದ್ರತೆ ಇರಲಿಲ್ಲ, ಬಂದವರು ವಾಪಸ್ ಹೋಗ್ತಾರೆ ಅನ್ನುವ ಗ್ಯಾರಂಟಿ ಇರಲಿಲ್ಲ ವಸಾಹತುಶಾಹಿ ಆಡಳಿತ ನಡೆಸಲಿಕ್ಕೆ ಬಂದವರಿಗೆ. ಯಾಕೆಂದರೆ ಅವರು ವ್ಯವಹರಿಸಬೇಕಾದದ್ದು ಖೈದಿಗಳ ಜೊತೆಗೆ ಯಾವುದೇ ನಿರೀಕ್ಷೆಗಳಿದಲ್ಲದೆ, ಯಾವುದೇ ಕನಸುಗಳಿಲ್ಲದೆ ಅಲ್ಲಿ ಬದುಕಬೇಕಾದಂತಹ ಅನಿವಾರ್ಯತೆ. ಅಂದರೆ ಅಲ್ಲಿ ಅವರು ಹೇಳ್ಕೊಳ್ತಾರೆ, ನಮಗೆ ಇಲ್ಲಿ ಬಂದದ್ರಿಂದ ನಾವು ಅನುಭವಿಸಿದಂತಹ ಹಿಂಸೆ ಏನು ಅಂತ. ಅವರು ಹೇಳುತ್ತಾರೆ, ಒಂದು ಪದ್ಯ ಇದೆ, ಜೀವನದ ಕಾರ್ಯ ಹಾಗೂ ಖೈದಿ ಬದುಕಿನ ದುಃಖವನ್ನು ತೋಡಿಕೊಳ್ಳುವ ಒಂದು ಕವಿತೆ ಇದೆ. ಅವರು ಹೇಳುತ್ತಾರೆ, ಕರಿನೀರಿನ ದ್ವೀಪವೆಂದು ಆದರೆ ಇಲ್ಲಿನ ರಸ್ತೆಗಳೆಂದು ಕೊನೆ ಮುಟ್ಟುವುದೇ ಇಲ್ಲ. ಒಣಭೂಮಿಯಲ್ಲಿ ಜಿಗಣೆಗಳು, ಸೊಳ್ಳೆಗಳ ಗುಂಪುಗಳು, ಎಲ್ಲೆಲ್ಲಿಯೂ ಖೈದಿಗಳು ಸಾಯುವರು ಪ್ರತಿದಿನ. ಆದರೆ ಮಾಲೀಕ ಅನ್ನುತ್ತಾನೆ, ನಾವು ರೋಗಿಯಂತೆ ನಟಿಸುತ್ತೇವೆಂದು. ನಮ್ಮ ಕರಗಳಲ್ಲಿ ಇಡುವರು ನಾಲ್ಕಾಣೆ ಕಾಸು ಮತ್ತು ಹೇಳುವರು ನಾವು ದುಡಿಯಲು ಕಟ್ಟು ಮಸ್ತೆಂದು. ಕಾಡು ಮನುಷ್ಯರದೋ ಕಾಡಿನಲ್ಲಿ ಯಾರಿಗೋ ಗೊತ್ತು ಎಲ್ಲಿ ಯಾವಾಗ ಪ್ರತ್ಯಕ್ಷರಾಗುವರು. ಅವರ ಬಾಣಗಳು ಕೊಲ್ಲುತ್ತಿದೆ ಸೈನಿಕರ ಈ ಲೋಕದಲ್ಲಿ ನಂಟುವುದು ಆರನ್ನು. ಅಂದರೆ ಇದು ಅಲ್ಲಿರುವವರ ವಾಸ್ತವಿಕ ಸ್ಥಿತಿಯನ್ನು ಹೇಳುವುದಕ್ಕೆ ಸಾಧ್ಯ ಆಗ್ತದೆ. ನಾವು ಸಾಮಾನ್ಯ ಚರಿತ್ರೆಯಲ್ಲಿ ಅಥವಾ ಸಂಸ್ಕೃತಿ ಚಿಂತನೆಯಲ್ಲಿ, ಮಾನವಶಾಸ್ತ್ರದಲ್ಲಿ, ಸಮಾಜಶಾಸ್ತ್ರದಲ್ಲಿ ಸಮಾಜ ವಿಕಾಸ ಆದ ಹಂತವನ್ನು ಹೇಳ್ತಾ ಹೋಗ್ತೇವೆ. ಕಾಡನ್ನು ಕಡಿದು ನಾಡು ಮಾಡಲಾಯಿತು, ಆಮೇಲೆ ಸಮಾಜದ ನಿರ್ಮಾಣ ಆಯಿತು, ಹೀಗೆ ಇತ್ಯಾದಿ. ನಾವು ಅಂದರೆ ಸಂಸ್ಕೃತಿ ಚಿಂತನೆ ಮಾಡುವಾಗ 3-4 ಹಂತಗಳನ್ನು ಸಮಾಜಶಾಸ್ತ್ರದ ಹಿನ್ನೆಲೆಯಲ್ಲಿ ಹೇಳ್ತೇವೆ, ಮಾನವಶಾಸ್ತ್ರದ ಹಿನ್ನೆಲೆಯಲ್ಲಿ ಹೇಳುವಾಗ ಕೂಡ ಕೆಲವು ಥಿಯರಿಗಳನ್ನು ಹೇಳ್ತೇವೆ. ಆದರೆ ಈ ಕೃತಿಯನ್ನು ಓದುವಾಗ ಅಂಡಮಾನ್ಗೆ ಬಂದ ಕೈದಿಗಳು ಅಲ್ಲಿ ಬುಡಕಟ್ಟಿನ ಜನರಿದ್ರು, ಬುಡಕಟ್ಟಿನ ಜನರ ವಿರೋಧ ಇತ್ತು, ಕಾಡಿಗೆ ಹೋದರೆ ಬುಡಕಟ್ಟಿನವರಿಗೆ ಆಹಾರ ಆಗ್ತವೆ, ಆಚೆಗೆ ಹೋದರೆ ಸಮುದ್ರಕ್ಕೆ ಬೀಳಬೇಕಾಗ್ತದೆ. ಅಲ್ಲಿ ಒಂದು ಘಟನೆ ಬರ್ತದೆ, ಯುದ್ಧದ ಸಂದರ್ಭದಲ್ಲಿ ಆಹಾರ ಇರಲಿಲ್ಲ, ಆಗ ಒಂದು ದ್ವೀಪಕ್ಕೆ ಕರ್ಕೊಂಡು ಹೋಗಿ ನೀವು ಸಮುದ್ರಕ್ಕೆ ಹಾರಿ ಅಂತ ಹೇಳ್ತಾರೆ. ಅವರು ಸಮುದ್ರಕ್ಕೆ ಹಾರಿ ಸಾಯಬೇಕಾಗಿತ್ತು, ಬದುಕಿ ಉಳಿದವರು 200 ಜನರಲ್ಲಿ ಕೇವಲ 2 ಮಾತ್ರ. ಇಂತಹ ಹಿಂಸೆಯನ್ನು, ಕ್ರೌರ್ಯವನ್ನು ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಇದೆ. ಬಹುಶಃ ಈ ಹಿನ್ನೆಲೆಯಲ್ಲಿ ನಾಗರಿಕತೆ ಅನ್ನುವುದು ಹೇಗೆ ಬೆಳೆಯಿತು? 1881ರಿಂದ 1900 ಅವಧಿಯಲ್ಲಿ ಕಾಡು ತೆರವು ಮಾಡಿ ನಾಡಾಗಿಸಿದ ನೆಲದ ವಿಸ್ತೀರ್ಣ ಒಂದಿಷ್ಟು 10,421ರಿಂದ 25,189 ಎಕರೆಗೆ ಏರಿತ್ತು ಅಂತ ಹೇಳ್ತಾರೆ. ವ್ಯವಸಾಯ ಯೋಗ್ಯವಾದಂತಹ ಭೂಮಿಯ ವಿಸ್ತೀರ್ಣ 10,364 ಆಗಿತ್ತು. ಇದನ್ನೆಲ್ಲ ಮಾಡಿದವರು ಇಲ್ಲಿಂದ ಹೋದ ಕೈದಿಗಳೇ. ಕಾಡನ್ನು ಕಡಿಯುವುದು, ನಾಡನ್ನಾಗಿ ಮಾಡೋದು, ಇದು ಅವರಿಗೆ ಇದ್ದಂತಹ ಶಿಕ್ಷೆಯೇ. ಆದರೆ ನಾವು ಕೃಷಿಯ ಬಗ್ಗೆ ಮಾತನಾಡುವಾಗ, ಕೃಷಿಯನ್ನು ಅನ್ವೇಷಿಸಿದ್ರ ಬಗ್ಗೆ ಮಾತನಾಡುವಾಗ ಅಲ್ಲಿಯೂ ಕೂಡ ನಾವು ಗಮನಿಸಿಕೊಳ್ಬೇಕಾದಂಥದ್ದು, ಕೃಷಿಯನ್ನು ಅನ್ವೇಷಿಸಿದವಳು ಹೆಣ್ಣು ಅಂತ ಹೇಳುವಾಗಲೂ ಕೂಡ ಹೊಟ್ಟೆಯನ್ನು ತಂಪಾಗಿಸುವ, ನೆತ್ತಿಯನ್ನು ತಂಪಾಗಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ಕಾಡಲ್ಲಿ ಹುಡುಕಿದ್ರು ಹಾಗೆ ಹೀಗೆ ಅಂತ ಹೇಳುವಾಗ ಆ ಥಿಯರಿಯು ಕೂಡ ಇಲ್ಲಿ ಬಿದ್ದು ಹೋಗುವುದಕ್ಕೆ ಸಾಧ್ಯ ಆಗ್ತದೆ. ಅಂದರೆ ನಾವು ಗಮನಿಸಬೇಕಾದಂಥದ್ದು, ನಾವು ಸಾಮಾನ್ಯವಾಗಿ ಜನರಲೈಸ್ ಮಾಡುವ ಥಿಯರಿಗಳು ಏನಿವೆ, ಸಾಮಾನ್ಯೀಕರಣಗೊಳಿಸುವಂಥ ಸಿದ್ಧಾಂತಗಳಿವೆ, ಅದನ್ನು ಬಿಟ್ಟು ಇಲ್ಲಿಯ ಸಮಾಜ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಭಾಷೆ, ಇಲ್ಲಿಯ ಜನಜೀವನ ಬೆಳೆಯುವುದಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ಗುರುತಿಸಿಕೊಳ್ಬೋದು. 1860 ವೇಳೆಗೆ 30 ಮಹಿಳಾ ಕೈದಿಗಳು ಫೋರ್ಟ್ ಬ್ಲೇರ್ಗೆ ಬರ್ತಾರೆ. ಆನಂತರ 1901 ಆಡಳಿತದ ವರದಿಯ ಪ್ರಕಾರ 143 ಮಹಿಳೆಯರು ಇಲ್ಲಿ ಜವಳಿ ಉತ್ಪಾದನೆಯಲ್ಲಿ ತೊಡಗಿರ್ತಾರೆ. ಅದರಲ್ಲಿ 125 ಲೇನ್ನಷ್ಟು ಹತ್ತಿ ಹಾಗೂ ಬಟ್ಟೆಯನ್ನು ಉತ್ಪಾದನೆ ಮಾಡ್ತಾ ಇರ್ತಾರೆ. ಇನ್ನೂ ಒಂದು ಬಹಳ ರೋಚಕ ಕಥೆ ಏನಂತಂದರೆ, ಈಗಾಗಲೇ ಸರ್ ಇದರಲ್ಲಿ ಒಂದು 5-6 ಹೆಣ್ಮಕ್ಕಳ ಬದುಕಿನ ಕಥೆ ಇದೆ. ಇಷ್ಟು ಜನ ಬಂದಿದ್ದಾರೆ ಅಂದರೆ ಅಲ್ಲಿ ಗಂಡಸರ ಸಂಖ್ಯೆ ಹೆಚ್ಚಿತ್ತು, ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು. ಅದೊಂದು ಅಸಮ ಸಮಾಜ. ಹಾಗಾದಾಗ ಸಮಾಜದಲ್ಲಿ ಯಾವ ರೀತಿಯ ವಾತಾವರಣ ಉಂಟಾಗ್ತದೆ ಅನ್ನೋದು ನಮಗೆ ಗೊತ್ತಿದೆ. ಲಿಂಗಾನುಪಾತದಲ್ಲಿ ವ್ಯತ್ಯಾಸ ಆದಾಗ ಯಾವ ರೀತಿಯಾದಂತಹ ಹಿಂಸೆ ಮತ್ತು ಕ್ರೌರ್ಯಗಳು ಉಂಟಾಗ್ತವೆ, ಸಮಾಜದಲ್ಲಿ ಶಾಂತಿ ಯಾಕಿರುವುದಿಲ್ಲ ಅನ್ನೋದು ಗೊತ್ತಿರ್ತದೆ. ಆದರೆ ಒಂದು ಉದಾತ್ತವಾದ ಧೈರ್ಯ, ದಿಟ್ಟ ಹೆಜ್ಜೆಯ ಗಟ್ಟಿಗಿತ್ತೀರಿ ಯಾಕೆ ಅಂತಂದರೆ, ಅವರು ಕಾಲಪಾಣಿ ಶಿಕ್ಷೆಯನ್ನು ಒಪ್ಪಿಕೊಂಡು ಬಂದ ಹೆಣ್ಮಕ್ಕಳು ಬದುಕನ್ನು ಸ್ವೀಕರಿಸಿದ ಕ್ರಮ ಮತ್ತು ಬದುಕನ್ನು ಅನುಭವಿಸಿದ ಕ್ರಮ, ಇದೆರಡೂ ಕೂಡ ಬಹಳ ಮುಖ್ಯವಾದಂಥ ಅಂಶ ಅನ್ನೋದನ್ನು ಗಮನಿಸಬೇಕು. ಕೈದಿಗಳ ಮಾನಸಿಕ ಒತ್ತಡ, ಬದುಕಿನ ನಿರಾಕರಣೆಗಿಂತ ಅವರ ಸ್ವೀಕರಣೆ, ಇವೆಲ್ಲವನ್ನೂ ಕೂಡ ಗಮನಿಸಿದರೆ ಅಂಡಮಾನ್ಗೆ ಗಡೀಪಾರಾಗಿ ಬಂದ ಹೆಣ್ಣುಮಕ್ಕಳು ಅವರು ಸ್ವಂತ ಇಚ್ಛೆಯಿಂದ ಬರಲಿಲ್ಲ, ಕುಟುಂಬ ತ್ಯಜಿಸಿದಾಗ, ಕುಟುಂಬ ಅವರನ್ನು ಕುಟುಂಬದಿಂದ ಹೊರಹಾಕಿದಾಗ ಅವರಲ್ಲಿಗೆ ಬರಬೇಕಾಯಿತು. ಇಲ್ಲಿ 4 ಜನರ ಕಥೆಯನ್ನು ಹೇಳಿದ್ದಾರೆ. ಈಗಾಗಲೇ ಹೇಳಿದಾಗೆ ಅಲ್ಮೋರ, ಇರ್ಕಮ್ಮ ಮತ್ತು ಗೌರ ಮತ್ತು ಇನ್ನೊಬ್ಬಳು ಹೆಣ್ಮಗಳ ಹೆಸರಿದೆ, ಲಕ್ಷ್ಮಿ, ಗೌರ, ಇರ್ಕಮ್ಮ, ಇವರೆಲ್ಲರ ಮಹಿಳೆಯರ ಆಗಮನ ಆಗ್ತದೆ. ಇವರೆಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಅವರ್ಯಾರೂ ಕೂಡ ಅಪರಾಧವನ್ನು ಅಂದರೆ ಅವರ್ಯಾರೂ ಕೂಡ ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸಿದ ಅಥವಾ ದಂಗೆ ಎದ್ದ ಹೆಣ್ಮಕ್ಕಳಲ್ಲ. ಕೌಟುಂಬಿಕದ ಕಾರಣಕ್ಕಾಗಿ ಯಾವುದೋ ಅಕಸ್ಮಾತ್ ಆಗಿ ಉಂಟಾದ ಅವಘಡಗಳಿಂದ ಅಪರಾಧಿಗಳ ಸ್ಥಾನದಲ್ಲಿ ನಿಂತು ಶಿಕ್ಷೆಗೆ ಒಳಗಾದವರು. ಅದರಲ್ಲಿ ಒಬ್ಬಳಿಗೆ ಅವಳ ಭಾವ ಹೇಳ್ತಾನೆ, ನೀನು ಅಪರಾಧ ಒಪ್ಕೊಳ್ಬೇಡ, ನಾನು ಅಪರಾಧಿಯಾಗಿ ಹೋಗ್ತೇನೆ ಅಂತ. ಆದರೆ ಅವಳು ಇಲ್ಲ, ನಾನೇ ಅಪರಾಧಿ ಆಗ್ತೇನೆ ಅಂತ ಹೇಳಿ ಆಕೆಯೇ ಶಿಕ್ಷೆಯನ್ನು ಒಪ್ಪಿಕೊಂಡು ಬರ್ತಾಳೆ. ಆನಂತರ ಅಲ್ಲಿ ಬಂದು ಅವರ ಒಂದು ಸ್ಥೂಲವಾದ ಕತೆ ಮಾತ್ರ ಇದೆ, ಅದರಲ್ಲಿ ಅವರ ಅಂತರಾಳದ ದನಿಗಳೇನಿವೆ ಅನ್ನೋದು ಸ್ಪಷ್ಟವಾಗಿ ನಮಗೆ ದಾಖಲಾಗುತ್ತೆ. ಆದರೆ ಒಂದಿಷ್ಟು ಅಂಶದ ನೋವಿನ ಸಂಗತಿಗಳನ್ನು ನಾವಿಲ್ಲಿ ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ಒಂದು ಸಾಹಸ ಏನು ಅಂತಂದರೆ, ಅಲ್ಲಿ ಹೆಣ್ಮಕ್ಕಳನ್ನು ಕೈದಿಗಳನ್ನಾಗಿ ಅಂಡಮಾನಿಗೆ ಕರೆ ತರ್ತಾರೆ. ಆಗ ಒಂದು ನಾವೆ ದಡಕ್ಕೆ ಅಪ್ಪಳಿಸಿ ಅದು ಅದರಲ್ಲಿದ್ದವರೆಲ್ಲರೂ ಏನಾಗ್ತಾರೆ, ಸಾವಿನ ಅಂಚಿಗೆ ಹೋಗ್ತಾರೆ. ತಾವು ಸಾಯಲಿಕ್ಕೆ ಬಂದಿದ್ದೇವೆ ಅಂತ ಗೊತ್ತಿದ್ರು ಅದರಲ್ಲಿ ಇದ್ದಂತಹ ಒಬ್ಬಳು ಹೆಣ್ಮಗಳು ಅಲ್ಲಿರುವ ಜನರನ್ನು ಆಕೆ ರಕ್ಷಿಸ್ತಾಳೆ. ಹಾಗೆ ರಕ್ಷಿಸಿದ್ರಿಂದ ಅವಳಿಗೆ ಶಿಕ್ಷೆಯ ವಿನಾಯಿತಿ ಕೂಡ ಲಭಿಸ್ತದೆ ಅನ್ನೋದನ್ನು ನಾವು ಗಮನಿಸಿಕೊಳ್ಬೋದು. ಅಂದರೆ ಬ್ರಿಟಿಷ್ ಅಧಿಕಾರಿಗಳು ಅದನ್ನು ಕೂಡ ಗಮನಿಸಿದರು. ಸಮಾಜ ರಚನೆಯ ಹಿನ್ನೆಲೆಯಲ್ಲಿ ನಾವು ಎಷ್ಟು ಅವರ ನಕಾರಾತ್ಮಕತೆಯನ್ನು ಹೇಳ್ತೇವೆಯೋ, ಆದರೆ ಅವರು ಸಮಾಜ ರಚನೆಯ ಕಡೆಗೆ ಕೊಟ್ಟ ಗಮನವನ್ನು ಕೂಡ ನಾವು ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಹೇಳ್ಬೋದು. ಇನ್ನು ಇನ್ನೊಬ್ಬಳು ಹೆಣ್ಮಗಳು ಜೀವನಿ ಅಂತ, ಆಕೆ ಬಹಳ ಅವಳು ಕೂಡ ಅನ್ಯಾಯಕ್ಕೆ ಒಳಗಾಗಿ ಇಲ್ಲಿ ಬಂದು ಆಕೆಯನ್ನು ಮತ್ತೆ ಇಲ್ಲಿ ಕುಟುಂಬವನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಒಟ್ಟು ಇಲ್ಲಿರುವ ಕಥೆಯನ್ನು ಗಮನಿಸಿ, ಕಥೆಗಳನ್ನು, ಹೆಣ್ಮಕ್ಳ ಕಥೆಗಳನ್ನು ಗಮನಿಸಿದರೆ ನನಗೆ ಅನಿಸಿದ್ದು, ಇಡೀ ಕೃತಿಯಲ್ಲಿ ನಾವದನ್ನು ನಾಲ್ಕು ಅಂಶಗಳಲ್ಲಿ ಗುರುತಿಸುವುದಕ್ಕೆ ಸಾಧ್ಯ ಇದೆ. ಒಂದು ಕುಟುಂಬದ ಪರಿಕಲ್ಪನೆಯನ್ನು ಅಂಡಮಾನಿಗೆ ಗಡೀಪಾರಾಗಿ ಬಂದ ಹೆಣ್ಣು ಮಕ್ಕಳು ಕುಟುಂಬದ ಪರಿಕಲ್ಪನೆಯನ್ನು ಸೃಷ್ಟಿಸಿಕೊಂಡ ಅಥವಾ ಕಟ್ಟಿಕೊಂಡ ಕ್ರಮಗಳು. ಅವರು ಕೈದಿಗಳಾಗಿರ್ತಾರೆ, ಕೈದಿಗಳಾಗಿದ್ದವರು ಆಮೇಲೆ ಶಿಕ್ಷೆಯಿಂದ ಹೊರಗೆ ಬಂದು ಆಮೇಲೆ ಅವರು ತಮ್ಮ ಸ್ವತಂತ್ರ ಜೀವನವನ್ನು ನಿರ್ವಹಿಸಿದಂತಹ ಒಂದು ವಿಭಾಗದ ಹೆಣ್ಮಕ್ಕಳು. ಎರಡನೇದು ನಾವಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗುವಂಥದ್ದು, ಜಪಾನಿಯರ ಹಿಂಸೆ ಮತ್ತು ಆಕ್ರಮಣಕ್ಕೆ ತುತ್ತಾಗಿ ಕುಟುಂಬವನ್ನು ಪೋಷಿಸಿದ ಹೆಣ್ಮಕ್ಕಳು. ಅವರು ಮೊದಲ ತಲೆಮಾರಿನವರೇ ಆಗಿದ್ದರು. ಯಾಕೆಂದರೆ ಅವರೆಲ್ಲ ತನ್ನ ಇರ್ಕಮ್ಮ ಅಂತೂ ತನ್ನ ಮಗನನ್ನು ಮುತ್ತುಸ್ವಾಮಿಯನ್ನು ಮತ್ತು ಮೊಮ್ಮಗ ನಾರಾಯಣರಾವನ್ನು ಆಕೆ ಶಿಕ್ಷೆಗೆ ಒಳಗಾದಾಗ ಹೇಳ್ತಾರೆ ಲೇಖಕಿ, ಅವಳು ಕೊನೆಯ ಕಾಲದ ತನಕವೂ ತನ್ನ ಬದುಕನ್ನು ನಿರಾಕರಿಸದೆ ಸ್ವೀಕರಿಸಿಕೊಂಡು ಬದುಕಿದ್ಲು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಇಲ್ಲೆಲ್ಲ ನಾವು ಗಮನಿಸಬೇಕಾದಂತಹ ಅಂಶ, ಅವರಿಗೆ ಬರುವಾಗ ಇದ್ದ ವಿಪತ್ತುಗಳು, ಸಂಕಟಗಳು, ಆಮೇಲೆ ಅವರು ಎದುರಿಸಿದಂತಹ ಹಿಂಸೆಗಳು, ಅದರ ಜೊತೆಗೆ ಅವರು ಅನುಭವಿಸಿದಂತಹ ಯಾತನೆಗಳನ್ನು ಗುರುತಿಸಿಕೊಂಡ್ರೆ ಅದೆಲ್ಲವೂ ಕೂಡ ಸುಲಭದಲ್ಲಿ ಸಾಧ್ಯ ಆದಂಥದ್ದು ಅಲ್ಲ ಅನ್ನೋದನ್ನು ಗಮನಿಸಬೇಕು. ಇನ್ನು ಮೂರನೇದು, ವಿದ್ಯಾವಂತರಾಗಿ ಸಾಮಾಜಿಕ ಮತ್ತು ರಾಜಕೀಯ ಬದುಕಿನಲ್ಲಿ ಮುನ್ನಡೆದವರು. ನಮಗೆ ಭಾರತದ ಮೊದಲ ಶಿಕ್ಷಕಿ ಅಂತ ನಾವು ಸಾವಿತ್ರಿ ಬಾ ಫುಲೆಯನ್ನು ನೆನಪಿಸ್ತೇವೆ. ಆದರೆ ಇಲ್ಲಿ ಹೆಣ್ಮಗಳು ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಆದದ್ದು 1942ರಲ್ಲಿ. ಅಮೀನಾ ಬೀಬಿ ಅನ್ನುವಂಥ ಹೆಣ್ಮಗಳು ಪ್ರೌಢಶಾಲಾ ಶಿಕ್ಷಣವನ್ನು ಮೊದಲ ಬಾರಿಗೆ ಪೂರೈಸ್ತಾಳೆ. ಅಂದರೆ ಮುಖ್ಯ ಭೂಮಿಕೆ, ಅಂದರೆ ಇಲ್ಲಿ ಇನ್ನೊಂದು ಶಬ್ದವನ್ನು ಬಳಸ್ತಾರೆ ಲೇಖಕಿ, ಮುಖ್ಯ ಭೂಮಿಕೆ ಅಂದರೆ ಭಾರತವನ್ನು ಉದ್ದೇಶವಾಗಿ ಇಟ್ಕೊಂಡಾಗ ಮುಖ್ಯ ಭೂಮಿಕೆಯಲ್ಲಿ ಏನು ಬದಲಾವಣೆಗಳಾಗ್ತವೆ ಅದರ ಪ್ರತಿಫಲನಗಳು ಅಂಡಮಾನ್ನಲ್ಲೂ ಕೂಡ ಗೋಚರಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅಮೀನಾ ಬೀಬಿ, ಅಂದರೆ ನಾವು ಇವತ್ತಿಗೂ ಶಿಕ್ಷಣದ ಬಗ್ಗೆ ಮಾತನಾಡುವಾಗ ಒಂದು ವರ್ಗದ ಬಗ್ಗೆ ಮಾತನಾಡ್ತೇವೆ, ಆದರೆ ಇಲ್ಲಿ ಅಮೀನಾ ಬೀಬಿ ಮೊತ್ತ ಮೊದಲು ಶಿಕ್ಷಣವನ್ನು ಪಡೆದ ಮಹಿಳೆ ಅನ್ನೋದನ್ನು ಗುರುತಿಸ್ಕೊಳ್ಬೇಕು. ಇನ್ನು ನಾಲ್ಕನೇದು, ಹೋರಾಟದ ಬದುಕಿಗೆ ಮುನ್ನಡೆ ಬರೆದವರು. ಗಂಡು ಮತ್ತು ಹೆಣ್ಣು ಪ್ರಕೃತಿಯ ಎರಡು ಸತ್ಯಗಳು. ಅವರಿಬ್ಬರು ಪರಸ್ಪರ ಆಕರ್ಷಿತರಾಗುವಂಥದ್ದು ಅದು ಪ್ರಕೃತಿ ನಿಯಮ, ಸಹಜ. ಆದರೆ ಗಂಡು ಲೋಕ ಹೆಣ್ಣು ಲೋಕವೇ ಇಲ್ಲದೆ ಬದುಕಬೇಕು ಅನ್ನುವಂಥ ಅನಿವಾರ್ಯತೆ ಹುಟ್ಟಿಕೊಂಡಾಗ ಅವರು ಎದುರಿಸುವ ಸವಾಲುಗಳು ಅಥವಾ ಅವರು ಎದುರಿಸುವ ಸಂಕಟಗಳು, ನೋವುಗಳು, ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಆಗದೇ ಇದ್ದಾಗ, ಒಂದು ಕಡೆ ದೇಹದ ಹಸಿವು, ಇನ್ನೊಂದು ಕಡೆ ಮನಸ್ಸಿನ ಹಸಿವು, ಇವೆರಡನ್ನೂ ನಿವಾರಿಸಿಕೊಳ್ಳಿಕ್ಕೆ ಆಗದೇ ಇರುವಂಥ ಆ ಸ್ಥಿತಿಯಲ್ಲಿ, ಒಂದು ಕಡೆ ಸೈನ್ಯ, ಇನ್ನೊಂದು ಕಡೆ ಖೈದಿತನ, ಮತ್ತೊಂದು ಕಡೆ ದುಡಿಮೆ, ದುಡಿದ್ರೂ ಹೊಟ್ಟೆ ತುಂಬ ಅನ್ನ ಇಲ್ಲದೆ ಇರುವಂತಹ ಪರಿಸ್ಥಿತಿ. ಯಾಕೆಂದ್ರೆ ಎಲ್ಲರೂ ದುಡಿದು ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ, ಆದರೆ ಹೊಟ್ಟೆ ತುಂಬ ಅನ್ನ ಇಲ್ಲದೆ ಇರುವಂತಹ ಈ ಪರಿಸ್ಥಿತಿಯಲ್ಲಿ ಹಿಂಸೆಯ ಯಾವ ಸ್ವರೂಪವನ್ನ ನಾವು ಊಹಿಸಲಿಕ್ಕೆ ಸಾಧ್ಯ ಇಲ್ವೋ ಅದನ್ನ ಹೆಣ್ಣು ಮಕ್ಕಳು ಅನುಭವಿಸಿದ್ರು. ಗಂಡು ಮಕ್ಕಳಿಗೆ ಗಮನಿಸಿದ್ರೆ ಅವರು ಇರ್ಕಮ್ಮ, ಒಬ್ಳು ಅವಳು ಇರ್ಕಮ್ಮವೇ ಇರಬೇಕು, ಅವಳು ಮದುವೆ ಆಗ್ತಾಳೆ, ಗಂಡ ಕೃಷಿ ಮಾಡ್ತಾನೆ, ಆದರೆ ಕೃಷಿ ಮಾಡುವಾಗ ಹವಾಮಾನದ ವೈಪರೀತ್ಯ, ಎಲ್ಲೆಲ್ಲಿಂದಲೂ ಬಂದಿರ್ತಾರೆ ಅವರು, ಹವಾಮಾನದ ವೈಪರೀತ್ಯದಿಂದ ಅವರಿಗೆ ಬದುಕಲಿಕ್ಕೆ ಆಗುವುದಿಲ್ಲ, ಕೃಷಿಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ, ಜೀವವನ್ನು ಬಹಳ ಬೇಗ ಕಳ್ಕೊಳ್ತಾರೆ. ಹಾಗಾಗಿ ಸಮತೂಕದ ಬದುಕನ್ನಾಗಲಿ ಅಥವಾ ನಾವು ನಿರೀಕ್ಷೆ ಮಾಡುವ, ನಮಗೆ ಕಲ್ಪನೆಗೂ ದಕ್ಕದೇ ಇರುವಂತಹ ಒಂದು ಬದುಕನ್ನು ಅಲ್ಲಿಯ ಜನ ಬದುಕಿದ್ರು. ಆದರೆ ಮೆಚ್ಚಬೇಕಾದ ಸಂಗತಿ ಏನು ಅಂತಂದರೆ, ಅವರೆಲ್ಲರೂ ತಮ್ಮ ನೋವನ್ನು, ತಮ್ಮ ಸಂತಸವನ್ನು, ತಮ್ಮ ಯಾತನೆಯನ್ನು ಎಲ್ಲವನ್ನು ಜನಪದದಲ್ಲಿ ಕೂಡ ಹಾಡಿದರು. ಕೆಲವು ಕಡೆ ಜನಪದದ ಉದಾಹರಣೆಗಳನ್ನು, ಒಂದೆರಡು ಹಾಡುಗಳನ್ನು ಕೊಡ್ತಾರೆ, ಸಾಹಿತ್ಯವನ್ನು ನಿರ್ಮಾಣ ಮಾಡಿದರು. ಹಾಗಂತ ಹೇಳಿ ಸಾಮಾಜಿಕ ಕಟ್ಟುಪಾಡುಗಳನ್ನು ಗಮನಿಸಿಕೊಂಡ್ರೆ, ಪರ್ದಾ ವ್ಯವಸ್ಥೆ ಇತ್ತು. ಆ ಪರ್ದಾ ವ್ಯವಸ್ಥೆಗೆ ಅವರು ಬಿಳಿ ಬಟ್ಟೆಯನ್ನು ಹಾಕ್ಕೊಳ್ತಾ ಇದ್ರು. ಯುದ್ಧ ಆರಂಭ ಆದಾಗ ಅಲ್ಲಿ ಬಟ್ಟೆ ಇರಲಿಲ್ಲ, ಆ ಪರ್ದಾವನ್ನೇ ಅವರು ಹಿಂದೂ ಎಲ್ಲ ಧರ್ಮೀಯರು ಅಂದರೆ ಅಲ್ಲಿ ಧರ್ಮದ ಪ್ರಶ್ನೆ ಇರಲಿಲ್ಲ. ಮನುಷ್ಯ ಧರ್ಮ ಒಂದೇ, ಚರ್ಚ್ಗಳನ್ನು ಕಟ್ಟಿಕೊಂಡಿದ್ರು ಅಥವಾ ದೇವಸ್ಥಾನಗ ಬೌದ್ಧ ಧರ್ಮದವರಿದ್ರು, ಸಿಖ್ರಿದ್ರು, ಎಲ್ಲರೂ ಇದ್ರು. ಸರ್ ಹೇಳಿದ್ರಲ್ಲ ಎಲ್ಲರೂ ಇದ್ರು. ನಮಗೊಂದು ಬಹಳ ಕುತೂಹಲ ಆಗ್ತದೆ ಏನು ಅಂತಂದರೆ, ಒಂದು ಕಡೆ ಬುಡಕಟ್ಟಿನವರು, ಬುಡಕಟ್ಟಿನ ಧರ್ಮ ಏನು, ಹಲವು ಬುಡಗಳು ಸೇರಿ ಒಂದಾಗೋದು, ಎಲ್ಲರೂ ಸೇರಿ ಬದುಕೋದು. ಅದರ ಪ್ರಭಾವ ಇವರ ಮೇಲಾಯ್ತಾ ಗೊತ್ತಿಲ್ಲ ನನಗೆ. ಆದರೆ ಕಾಡಿನಲ್ಲಿರುವ ಬುಡಕಟ್ಟು ಜನ ಮತ್ತು ನಾಡಿನಲ್ಲಿರುವ ನಾಗರಿಕರು ಅಂತ ಹೇಳಿಕೊಳ್ಳುವ ಜನ ಇವರು ಇಬ್ಬರು ಕೂಡ ಕುಟುಂಬವನ್ನು ನಿರ್ವಹಣೆ ಮಾಡಬೇಕಾದ್ರೆ, ಕುಟುಂಬದಲ್ಲಿ ಒಳಗೆ ಇರುವ ಹೆಣ್ಣಿನ ಪಾತ್ರವನ್ನು ನಿರ್ವಹಿಸಬೇಕಾದ್ರೆ ಎದುರಿಸಿದಂತಹ ಸಂಘರ್ಷಗಳು ಮತ್ತು ಅದು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಬೇಕಾದದ್ದು ಕೂಡ ಬಹಳ ಮುಖ್ಯ ಇದು. ಅಲ್ಲಿ ಇನ್ನೂ ಒಂದು ಅಂಶ ಬರ್ತದೆ, ವೇಶ್ಯವಾಟಿಕೆ ಇರಲಿಲ್ಲ ಅಷ್ಟಿದ್ರೂ ಕೂಡ. ನಾವು ಅಲ್ಲಿ ಒಂದು ಹೆಣ್ಣು ಮಕ್ಕಳನ್ನು ಒಬ್ಬ ಖೈದಿ ನೀನು ಲೈಂಗಿಕತೆಗೆ ಇದು ಮಾಡಬೇಕು ಅಂತ ಹೇಳಿದ್ದಕ್ಕಾಗಿ ಆಮೇಲೆ ಬ್ರಿಟಿಷ್ ವಸಾಹತು ಶಾಹಿ ಅವರ ಮೇಲೆ ಕ್ರಮ ಕೈಗೊಂಡದ್ದನ್ನು ಗಮನಿಸಬೇಕು. ಅಂದರೆ ನಾವು ಯಾವುದನ್ನು ನಾಗರಿಕತೆ ಅಂತ ಹೇಳಿ ಹೇಳ್ತಾ ಇದ್ದೇವೆಯೋ ಅಲ್ಲಿರುವ ಹುಳುಕುಗಳಲ್ಲಿ ಆ ಹುಳುಕುಗಳು ಇರಲಿಲ್ಲ. ಅಲ್ಲಿ ಜನ ಆಗಲೇ ಹೇಳಿದೆ, ಜನಸಂಖ್ಯೆಯಲ್ಲಿ ಹೆಣ್ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು, ಗಂಡಸರ ಸಂಖ್ಯೆ ಹೆಚ್ಚಿತ್ತು. ಆದರೂ ಕೂಡ ಈ ಹಿನ್ನೆಲೆಯ ಸಮಾಜವನ್ನು ಕಟ್ಟಲಿಕ್ಕೆ ಹೆಣ್ಮಕ್ಕಳ ತ್ಯಾಗವೂ ಇತ್ತು, ಗಂಡು ಮಕ್ಕಳ ತ್ಯಾಗವೂ ಇತ್ತು. ಅದರೊಂದಿಗೆ ಅವರಿಬ್ಬರೂ ಸೇರಿ ಕಟ್ಟಿದ ಸಮಾಜದ ಒಳಗಡೆ ನೂರಾರು ಯಾತನೆಗಳಿದ್ವು. ಜಪಾನೀಸ್ ಸೈನಿಕ ಒಸಾಕ, ಜಪಾನಿಯರು ಅವರು ಒಂದು ಮಾತು ಬರುತ್ತೆ, ಅವರು ತುಂಬ ಕ್ರೂರಿಗಳಾಗಿದ್ದರು, ಹಿಂಸೆಯಿಂದ ನಡೆಸಿಕೊಳ್ತಾ ಇದ್ರು. ನಮ್ಮ ಮನೆಗಳಿಗೆ ಚಪ್ಪಲಿ ಹಾಕಿಕೊಂಡು ಗನ್ನಿಂದ ಒಳಗೆ ಬಂದು ಪಾತ್ರೆಗಳನ್ನು ಕುಕ್ಕಿ ಕುಕ್ಕಿ ನೋಡ್ತಾ ಇದ್ರು. ನಾವು ಯಾವುದನ್ನು ಶುಭ್ರ ಅಂತ ಭಾವಿಸ್ತಾ ಇದ್ವಿ ಅದನ್ನೆಲ್ಲ ನೋಡ್ತಾ ಇದ್ರು ಅನ್ನೋದನ್ನೆಲ್ಲ ಬರೆದಿದ್ದಾರೆ. ಆದರೆ ಗಂಡು ಮತ್ತು ಹೆಣ್ಣನ್ನು ಬೇಲಿ ಹಾಕಿ ಕಟ್ಟಕ್ಕಾಗಲ್ಲ ಅನ್ನೋದಕ್ಕೆ 16 ಹರೆಯದ ಆನಿ ಹೂ ಮಾರಲಿಕ್ಕೆ ಆ ಸೈನಿಕರ ಇದಕ್ಕೆ ಬಂದವಳು. ಅಲ್ಲಿ ಒಸಾಕನನ್ನು ಪ್ರೇಮಿಸ್ತಾಳೆ, ಅವರ ಮದುವೆ ಆಗ್ತದೆ. ಒಸಾಕನಿಗೆ ಗೊತ್ತಿರ್ತದೆ ತಾನು ವಿವಾಹ ಆಗಬಾರ್ದು ಅಂತ, ಅದು ಗೊತ್ತಿದ್ರು ಅವನು ವಿವಾಹ ಆಗ್ತಾನೆ. ವಿವಾಹ ಆದ ಮೇಲೆ ವಿವಾಹ ಆದದ್ದಕ್ಕಾಗಿ ಅವನನ್ನು ಅವನಿಗೆ ಶಿಕ್ಷೆ ಆಗ್ತದೆ. ಆಗ ಬ್ರಿಟಿಷ್ ವಸಾಹತು ಶಾಹಿ ಕೇಳ್ತದೆ, ನೀನು ನಿಜವಾಗಿ ಅವನನ್ನು ಮದುವೆ ಆಗಿದೆಯಾ ಅಂತ. ಅವರಿಗೊಂದು ಮಗು ಹುಟ್ಟುತ್ತದೆ, ಅದರ ಚಿತ್ರ ಇಲ್ಲಿ ಇದೆ. ಆಕೆ ಹೇಳ್ತಾಳೆ, ನಾನು ಬ್ರಿಟಿಷ್ ವಸಾಹತು ಶಾಹಿಗೆ ಹೇಳಿದರೆ ಎಲ್ಲಿ ನನಗೆ ಮತ್ತೆ ಶಿಕ್ಷೆ ಆಗ್ತದೋ ಅನ್ನುವ ಕಾರಣಕ್ಕಾಗಿ ಅವಳು ಮದುವೆ ಆಗಿಲ್ಲ ಅಂಥೇಳಿ ಹೇಳ್ತಾಳೆ. ಒಸಾಕನ ಕುಡಿಯನ್ನು ತನ್ನ ಗರ್ಭದಲ್ಲಿ ಹೊತ್ತ ಆ ಹೆಣ್ಮಗಳು ಒಂದು ಹೆಣ್ಮಗುವನ್ನು ಪಡೀತಾಳೆ. ಆಕೆ ಮತ್ತೆ ಸ್ವಲ್ಪ ವರ್ಷಗಳ ನಂತರ ಮತ್ತೊಂದು ಮದುವೆಯನ್ನು ಆಗ್ತಾಳೆ. ಅಂದರೆ ನಾವು ಇವತ್ತು ಜನಾಂಗಿಕವಾಗಿ ಹೇಳುವಾಗ ಏನು ಇಡೀ ಜಗತ್ತಿನಲ್ಲಿ 6 ರೀತಿಯ ಜನಾಂಗಗಳಿವೆ ಅಂತ ಏನು ಹೇಳ್ತೇವೆಯೋ, ಅದಕ್ಕಿಂತ ಭಿನ್ನವಾದ ವರ್ಣ ಸಂಕರಗಳಾದಂತಹ ಉಲ್ಲೇಖಗಳನ್ನು ನಾವಿಲ್ಲಿ ಗುರುತಿಸುವುದಕ್ಕೆ ಸಾಧ್ಯ ಇದೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟವರು, ಅಂದರೆ ಸಮುದಾಯವನ್ನು ಪೊರೆಯಲು ಅವಕಾಶ ಮಾಡಿಕೊಟ್ಟವರು ಹೆಣ್ಮಕ್ಕಳು ಅನ್ನೋದನ್ನು ಗಮನಿಸಬೇಕು. ಇನ್ನು ಅಲ್ಲಿ ಇರುವಂತಹ ಅಂಶಗಳನ್ನು ಗಮನಿಸಿದರೆ ಐಎನ್ಎ ಬಗ್ಗೆ ಮಾತು ಬಂತು. ಸುಭಾಷ್ ಚಂದ್ರ ಬೋಸ್ ಅಲ್ಲಿಗೆ ಬರ್ತಾರೆ, ಆದರೆ ನಮ್ಮ ರಾಜಕೀಯದ ಹಿನ್ನೆಲೆಯನ್ನು ನಾವು ಗಮನಿಸಿಕೊಂಡ್ರೆ ಅಂಡಮಾನ್ನ ಒಳಗಿರುವ ಸಂಕಟ ಏನು ಅಂತ ಹೊರಗಿರುವವರಿಗೆ, ಆ ಜೈಲಿಗೆ ಅವರು ಹೋದ ಚಿತ್ರ ಇದೆ ಇಲ್ಲಿ, ಆದರೆ ಜೈಲಿನ ಒಳಗೆ ಖೈದಿಗಳು ಯಾವ ನರಕವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವುದನ್ನು ಅವರಿಂದ ಮುಚ್ಚಿಡಲಾಗ್ತದೆ, ಅವರಿಗೆ ಗೊತ್ತೇ ಆಗುವುದಿಲ್ಲ. ಸ್ವತಂತ್ರ ಭಾರತದಲ್ಲಿ ಸೋನಿಯಾ ಗಾಂಧಿ ಹೋಗ್ತಾರೆ, ರಾಜೇಂದ್ರ ಪ್ರಸಾದ್ ಹೋಗ್ತಾರೆ. ಭಾರತ ಸ್ವತಂತ್ರ ಆದಾಗ ಆ ದೇಶ, ಆ ಅಂಡಮಾನ್ನ ದ್ವೀಪ ಅನುಭವಿಸಿದ ಖುಷಿಯನ್ನು ಕೂಡ ಈ ಕೃತಿ ದಾಖಲು ಮಾಡ್ತದೆ. ಅಂದರೆ ಹೆಣ್ಣು ಮಕ್ಕಳ ಕುರಿತಾದ ಚಿಂತನೆಗಳು. ನಾಲ್ಕನೇದಾಗಿ ನಾನು ಕೊನೆಯ ಅಂಶ ಹೇಳೋದಾದರೆ, ಅಂಡಮಾನ್ನಲ್ಲಿ ಚಳುವಳಿಯಲ್ಲಿ ಭಾಗವಹಿಸಿ ಗುರುತಿಸಿಕೊಂಡ ಹೆಣ್ಣು ಮಕ್ಕಳ ದಾಖಲಾತಿಯು ಈ ಕೃತಿಯಲ್ಲಿ ಇದೆ ಅನ್ನೋದು. ಅಂದರೆ ಒಂದು ಕಡೆ ಶೋಷಣೆಗೆ ಒಳಗಾದವರು, ಇನ್ನೊಂದು ಕಡೆ ಹೋರಾಟವನ್ನ ಮಾಡಿದವರು. ಅಂತಹ ದಾಖಲಾತಿಯೂ ಕೂಡ ಅಂದ್ರೆ ಸ್ವತಂತ್ರ ಭಾರತದಲ್ಲಿ ಸುಶಿಕ್ಷಿತರಾಗಿ ಉನ್ನತ ಸ್ಥಾನವನ್ನ ಹೊಂದಿ ಅಧಿಕಾರವನ್ನ ಹೊಂದಿ ಆ ಮೂಲಕ ಸಾಧನೆಯನ್ನ ಮಾಡಿದ ಹೆಣ್ಣು ಮಕ್ಕಳ ಗಾಥೆಯೂ ಕೂಡ ಈ ಕೃತಿಯಲ್ಲಿ ಇದೆ. ಆ ಕಾರಣಕ್ಕಾಗಿ ನಾವು ಗಮನಿಸಿಕೊಳ್ಳೋದಾದ್ರೆ ಈ ಎಲ್ಲ ಅವರ ಹೆಸರು ಶಾಂತಾ ಲಕ್ಷ್ಮಣ್ ಸಿಂಗ್ ಅಂತ. ಆಕೆ ಚಳುವಳಿಯಲ್ಲಿ ಗುರುತಿಸಿಕೊಂಡು ಮುನ್ಸಿಪಲ್ ಕಾರ್ಪೊರೇಟರ್ ಆಗಿ ಗುರುತಿಸಿಕೊಂಡವಳು. ಅದರ ಜೊತೆಗೆ ರಾಜೇಂದ್ರ ಪ್ರಸಾದರು ಅಲ್ಲಿರುವ ಹೆಣ್ಮಕ್ಕಳ ಜೊತೆಗೆ ಬೆರ್ತದ್ದು, ಈ ಎಲ್ಲ ಸಂಗತಿಗಳನ್ನು ನಾವಿಲ್ಲಿ ಗಮನಿಸಿಕೊಳ್ಬೋದು. ಹೆಣ್ಣು ಮಕ್ಕಳು ಅಂತಂದರೆ ನಾವು ಸಾಮಾನ್ಯವಾಗಿ ಹೇಳುವ ಅಬಲೆಯರು ಅನ್ನುವ ಮಾತಿಗಿಂತ ಭಿನ್ನವಾಗಿ ಇಲ್ಲಿರುವ ದಾಖಲಾತಿ ಹೆಣ್ಮಕ್ಕಳ ಚರಿತ್ರೆಯನ್ನು ದಾಖಲುಗೊಳಿಸಿದ ವಿಷಯ. ನನಗೇನು ಅನಿಸಿತ್ತು ಅಂತಂದರೆ, ಇನ್ನೂ ಒಂದು ಕುತೂಹಲ ಏನಿತ್ತು ನನಗೆ ಪುಸ್ತಕವನ್ನು ಕೈಗೆತ್ತಿಕೊಳ್ಳುವಾಗ ಅಂತಂದರೆ, ಕೈದಿಗಳ ಅವರೇ ಅವರ ಬಗ್ಗೆ ಹೇಳಿಕೊಂಡ ಒಂದಿಷ್ಟು ಹೇಳಿಕೆಗಳು ನಮಗೆ ದಾಖಲಾದದ್ದು ಸಿಗ್ಬಹುದೇನೋ ಅನ್ನುವಂಥ ಒಂದು ಕುತೂಹಲ ಇತ್ತು. ಅಂದರೆ ಅವರ ಬಗ್ಗೆ ಇನ್ನೊಬ್ಬರು ಹೇಳುವುದಕ್ಕಿಂತ ಅವರೇ ಅವರ ಬಗ್ಗೆ ಹೇಳಿದಂಥ ಅಂಶಗಳು ಇರಬಹುದೇನೋ ಅಂತ. ಆದರೆ ಪರವಾಗಿಲ್ಲ, ಇಷ್ಟಾದರೂ ದಾಖಲಾಗಿದೆಯಲ್ಲ ಅನ್ನುವ ಒಂದು ಸಮಾಧಾನವನ್ನು ನಾವು ಹೊಂದಬೇಕಾದಂಥ ಅಂಶವೂ ಕೂಡ ಬಹಳ ಮುಖ್ಯ. ಗೊಗ್ಗವೆ ಹೇಳ್ತಾಳೆ, ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು. ಹೆಣ್ಣು ಮೋಹಿಸಿ ಗಂಡ ಹಿಡಿದಡೆ ಉತ್ತರವಾವು ಎಂದು ಅರಿಯಬೇಕು. ಈ ಎರಡರ ಉಭಯವ ಕಳೆದು ಸುಖಿ ತಾನಾಗಬಲ್ಲಡೆ ನಾಸ್ತಿನಾತನು ಪರಿಪೂರ್ಣನೆಂಬೆನೆ. ಬಹುಶಃ ಗಂಡು ಮತ್ತು ಹೆಣ್ಣು ಈ ಸಮಾಜದ ಎರಡು ಮುಖಗಳು. ಆ ಎರಡು ನಾಣ್ಯದಕ್ಕೆ ಬೆಲೆ ಬರುವುದು ಆ ಎರಡು ಮುಖ ಇದ್ದ ಹಾಗ. ಆ ಎರಡೂ ಮುಖಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದಾಗ ಮಾತ್ರ ಒಂದು ಆರೋಗ್ಯಪೂರ್ಣ ಸಮಾಜ ನಿರ್ಮಿಸಲಿಕ್ಕೆ ಸಾಧ್ಯ ಅನ್ನುವುದು ವಸಾಹತು ಶಾಹಿ ಆಡಳಿತಕ್ಕೂ ಗೊತ್ತಿತ್ತು. ಆಕ್ರಮಣಕಾರಿ ಮಾಡಿದ ಯುದ್ಧವನ್ನ ಮಾಡಿದಂತಹ ಸೇನೆಯ ಆಡಳಿತಕ್ಕೂ ಕೂಡ ಗೊತ್ತಿತ್ತು. ಅಂದ್ರೆ ರಾಜಕೀಯ ಕೈದಿಗಳು ಅಥವಾ ಅಪರಾಧದ ಕೈದಿಗಳು ಇವು ಇಬ್ಬರೂ ಕೂಡ ಅವರು ಆ ಹಿನ್ನೆಲೆಯಲ್ಲಿ ಗಮನಿಸಿಕೊಂಡಾಗ, ಗಂಡು ಮತ್ತು ಹೆಣ್ಣು ಅನ್ನುವ ಹಿನ್ನೆಲೆಯಲ್ಲಿ ಗಮನಿಸಿಕೊಂಡಾಗ ಅವರೆಲ್ಲರೂ ನಿರ್ವಹಿಸಿದ ಪಾತ್ರಗಳು, ಅವರೆಲ್ಲರ ಕಥೆಗಳು ಇಲ್ಲಿವೆ. ಸಂಕ್ಷಿಪ್ತವಾಗಿ ದಾಖಲಾಗಿದೆ. ಆದರೆ ನಾನಾಗಲೇ ಹೇಳಿದ ಹಾಗೆ ಮಾನವಶಾಸ್ತ್ರ ಸಮಾಜಶಾಸ್ತ್ರದ ಯಾಕೆಂದರೆ ನಾನು ಕೃಷಿ ಸಂಸ್ಕೃತಿ ಬಗ್ಗೆ ಮಾತಾಡುವಾಗಲೆಲ್ಲ ನಾವು ಸಂಭ್ರಮದಿಂದ ಹೇಳ್ತೇವೆ ಕೃಷಿಯನ್ನು ಹುಡುಕಿದವಳು ಹೆಣ್ಮಗಳು ಹಾಗೆ ಹೀಗೆ ಅಂತ. ಆದರೆ ಇದನ್ನು ಗಮನಿಸಿಕೊಂಡ್ರೆ, ಕಾಡನ್ನು ಕಡಿದು ನಾಡು ಮಾಡ್ತಾ ನಾಡಿನಲ್ಲಿ ಬೆಳೆಯನ್ನು ಬೆಳೆದ ಕ್ರಮವನ್ನು ಗಮನಿಸಿಕೊಂಡ್ರೆ, ಇಲ್ಲಿರುವ ಸಾಮಾಜಿಕ ಕಟ್ಟುಪಾಡುಗಳನ್ನು ಗಮನಿಸಿಕೊಂಡ್ರೆ, ಅಲ್ಲಿರುವ ವಸ್ತ್ರ ವಿನ್ಯಾಸ, ವಿವಾಹದ ವಿಧಿಗಳು, ವಿವಾಹ ಹೇಗೆ ಆಗ್ತಾ ಇದ್ರು ಅದರ ವಿಧಿಗಳು ಅಥವಾ ಅವರ ಆಚರಣೆಗಳು ಹೇಗಿತ್ತು ಅನ್ನುವ ಸಂಕ್ಷಿಪ್ತ ವಿವರಣೆಗಳು ಸಿಗ್ತವೆ. ಅದನ್ನೆಲ್ಲ ಕಟ್ಟಿದ ಹೆಣ್ಮಕ್ಕಳು ಅದಕ್ಕಿಂತ ಹೆಚ್ಚಾಗಿ ತಮ್ಮ ನೋವನ್ನು, ತಮ್ಮ ಯಾತನೆಯನ್ನು ಮತ್ತು ತಮ್ಮ ಸಂತಸವನ್ನು ಒಂದಿಷ್ಟು ಹಾಡುಗಳ ಮೂಲಕ ಕಟ್ಟಿದ ಯಾರು ಜನಪದರು ಇರಬಹುದು ಅಥವಾ ಕವಿಯತ್ರಿಯರು ಕವಿಗಳು ಇರಬಹುದು, ಅವರೆಲ್ಲರ ಬದುಕು ಕೂಡ ಅಂದರೆ ಒಂದರ್ಥದಲ್ಲಿ ಅದು ಧರ್ಮ ಸಮನ್ವಯದ, ಮನುಷ್ಯ ಸಮನ್ವಯದ ಬದುಕಾಗಿತ್ತು ಅನ್ನೋದು ಬಹಳ ಮುಖ್ಯ ಆದಂಥ ಅಂಶ. ಅಲ್ಲಿ ಯಾತನೆಯೂ ಇದೆ, ಹಿಂಸೆಯೂ ಇದೆ, ಅದರೊಂದಿಗೆ ಪ್ರೀತಿಯೂ ಇದೆ ಅನ್ನೋದನ್ನು ಹೇಳ್ತಾ ಈ ಅವಕಾಶವನ್ನು ಒದಗಿಸಿಕೊಟ್ಟ ಎಲ್ಲರಿಗೂ ನಮಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
0: ಇಷ್ಟವರೆಗೆ ಡಾಕ್ಟರ್ ಜ್ಯೋತಿ ಚೇಳಾಯರು ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 ಎಫ್ಎಂ ಬಣ್ಣ ಬಣ್ಣದ ಬದುಕು.
2: ಈ ವಾರದ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮದ ನಮ್ಮೊಟ್ಟುಗುಪ್ಪನ ಬಿನ್ನಿರ್, ಬೆನೆಟ್ ಜಿ ಅಮ್ಮಣ್ಣ, ಸಾಹಿತಿ, ನಿವೃತ್ತ ಪತ್ರಗಾರ ಸಹಾಯಕರು, ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜ್ ಕುಡ್ಲ, ನಿಖಿಲ್ ಲೆಪ್ಪು ಕೊರಡಾಯಿನ ನಮ್ಮ ಸಂಖ್ಯೆ ಆಜಿ ಮೂಜಿ ಆಜಿ 4240414 ತಪ್ಪಂದಕೇನ್ಲೆ ಮುಂದುವೆ ಗುರುವಾರ ಕಾಂಡೆ 10 ಗಂಟೆಗ್ ತುಳು ಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ ಕೇನೊಂದುಪ್ಪಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: ಯಾನೆ ನಿಕ್ಲಿನ ಮೋಕೆದ ಸದಾಶಿವ ಅಮೀನ್ ಬಲೆ ಚಾಪರಕ ತಂಡದ ಕಲಾವಿದೆ ನಿಕ್ಲು ಮಾತಿರ್ಲ ಕೇನೊಂದು ಪುಲೆ ರೇಡಿಯೋ ಸಾರಂಗ್ ನುತ್ತ 7.8 FM ಒಂದು ರಂಗ ರಂಗದ ಬದುಕು
1: You're listening to Radio Sarang, 107.8 FM.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.

0: ഹായ് നമസ്കാരം, അസ്സലാമു അലൈക്കും. കേട്ടോണ്ടുള്ള റേഡി സാരംഗ് 107.8 FM. ഇത് രംഗ് രംഗ്രോ ജീവന. എല്ലാവരും ഒന്നിത്ത് ഒട്ടയത്ത് മുണ്ടോ ഏകൈക വിശേഷ നേർ പ്രസാരത്തെ കാര്യക്രമമേ. ഇത് മൈക്കാൽ തപൽക്ക കാര്യക്രമം. സോ എപ്പം വേറെ വേറെ ബിസിയെ തൊട്ടുക, വേറെ വേറെ വിചാരങ്ങളൊട്ടുക, കുറേ മാഹിത്യങ്ങളൊട്ടുക കൂടെ പുറത്ത് വന്നോട്ടിന്ന്. സോ അതുപോലെ നിങ്ങളുടെ മുണ്ടിന്ന് നിങ്ങൾ കൂടെ ഞങ്ങളൊട്ടിക്ക് മുണ്ടുണ്ട് കൂടെ ഇന്നാറ്. പക്ഷേ ഇന്നത്തെ ഞങ്ങളെ മൈക്കാൽ തപൽക്ക കാര്യക്രമത്തിൽ ഓർവ ബിരുന്ദർ കൂടെ ഞങ്ങളൊട്ടിക്ക് ഉണ്ട്. ഈ ബിരുന്ദർ ആര് കേട്ടുണ്ടായെങ്കിൽ ഞങ്ങളെ ആധുനിക ബാരി സാഹിത്യത്തോ ഒരു മുതൽ ശിഷ്ട കവിയുണ്ട് കൂടെ ചില അനേക ബേറെ ബേറെ ഭാഷകളിൽ കൂടെ ബഹുഭാഷ സാഹിത്യം കൂടെ ആയിട്ടുള്ളെങ്കിത്തു ബി എ സംഷുദ്ദീൻ മടിക്കേരി ഇയൽ ഞങ്ങളൊട്ടിക്കുണ്ടു. സോ അയാളുടെ ബഗ്ഗെ ഒരു തെല്ല് ഞങ്ങൾ തെരിയണ അവർ. സോ അയാളുടെ ബഗ്ഗെ ഒരു ഇൻട്രോ ഞങ്ങൾ കേട്ടോൺ പറവാ.
1: ഇന്നത്തെ ബിരുന്ദർ ഹെരിയ ബഹുഭാഷ സാഹിത്യ ബി എ സംഷുദ്ദീൻ മടിക്കേരി ഇയൽ ബാരി സാഹിത്യ ക്ഷേത്രത്തിൽ അനേക കൊടുകെ കൊടുത്തോ ആൾ. അനേക ബാരി ഭാഷകളും കവന തുറച്ചിസിത്ത് ആധുനിക ബാരി സാഹിത്യത്തെ മുതല ശിഷ്ടകവി ചെന്ത് ഗുരുത്തിസിര് സന്തകവി കനകദാസരോ മോഹന തരംഗിനി കാവ്യത്തു ബാരി ഭാഷക്ക് അനുവാദിസിര് ഇയാണ്ടു പുതിയ ബാരി പാട്ടുങ്ങ ബാരി ഭാഷരോ പ്രപ്രഥമ കാസറ്റായിട്ട് അപാര ജനപ്രിയത്തെ എടുത്തിടല്ലാണ്ട് ഇണ്ടുകും ആൽമാട്ടു വായിൽ കേട്ടോണ്ട് വന്നിട്ടുണ്ടോ. ഇയാളുടെ ബാരി പാട്ടുകളോ കാസറ്റ് ബാരി ഭാഷരോ പ്രപ്രഥമ ഒരു കാസറ്റ് കൂടെ ആയിട്ട് അപാര ജനപ്രിയ എടുത്തിടല്ലാണ്ട് ഇണ്ടുകും ആൽമാർഡ് ബായിൽ കേട്ടോണ്ട് വന്നിട്ടുണ്ടോ. കർണാടക ബാരി സാഹിത്യ അക്കാദമി ഇപ്പുറത്തേക്ക് പറത്തു കൊർന്നോ ബാരി കന്നഡ ഇംഗ്ലീഷ് നിഘണ്ടറോ മൂന്ന് സമ്പാദകരില് ഏലും ഒരാളേറ്റിക്കര് ബേറെ ബേറെ മോത്തലും ബാരി കവിഗോഷ്ഠിയോ പിന്നെ വിചാര സങ്കീർണത്തോ അധ്യക്ഷത കൂടെ വഹിച്ചിര് അനേക പത്രികകളും ബുക്കുകളും ബാരി ഭാഷയിൽ കഥയെ കവന ലേഖനങ്ങളോ പ്രകടന കൂടെ ആക്കിര് കർണാടക ബാരി സാഹിത്യ അക്കാദമി രചനയായപ്പ അതിലോ ഫസ്റ്റോ സദസ്യരായിട്ട് മൂന്ന് വർഷ സേവ കൂടെ ആക്കിര് നൂറാറ് ലേഖനങ്ങൾ എഴുതിയോ ഇയാൾ. ഇയാളുടെ ലേഖനങ്ങൾ രാജ്യ പിന്നെ ജില്ലാ മട്ടത്തോ ബേറെ ബേറെ പത്രികകളും പിന്നെ ആകാശവാണിയിലും പ്രസാരയിര് അനേക കവനങ്ങളോ രചന ആക്കിട്ട് അത് കവന സങ്കലനത്തിലും പ്രകടായിര് മൂന്ന് നാടകങ്ങൾ നാല് റേഡിയോ നാടകങ്ങൾ ഇരത്തഞ്ചിരാം ടിയാറ ബീതി നാടകത്തോ രചിച്ചിട്ട് നിർദ്ദേശിച്ചിര് ഇയൽ അനേക ഭാഷകളും അനേക കൃത്യങ്ങളോ എഴുതിര് വിശിഷ്ട ബാരി ജനാംഗ ചിലരോ സംശോധനാത്മക ബുക്കു സംബന്ധ കഥാ സങ്കലന പരിവർത്തന മുസ്ലിം ജനപദ കഥകളും ഇങ്ങനെ തുടങ്ങിയ അനേക കൃത്യങ്ങളും നമുക്ക് കാണുക സാധ്യാവരു. ഇയൽ പത്രകർത്തനായിട്ടും സേവ സല്ലിച്ചിര് ബംഗളൂരുടെ സഞ്ജീവാണി പത്രികയിലോ ഉപസമ്പാദകായിട്ട് മടിക്കേരിയുടെ ശക്തി ദിനപത്രികയുടെ സഹായക സമ്പാദകായിട്ട് കൊടകു ജില്ലാ പത്രകർത്തരോ സംഘത്തോ സ്ഥാപകരിലോ ഓർവ കൂടെ ആയിരിക്കര് തന്റെ ആറാം തരഗതിയിലെ വിദ്യാർത്ഥി ആയിട്ടിന്നപ്പമേ നാടക രചന ആക്കിര് നിർദ്ദേശന അഭിനയ ആക്കിയോണ്ടിന്ത് സുമാറു 150 യാറ നാടകത്തില് അഭിനയ ആക്കിര് 120 യാറ നാടകത്തു നിർദ്ദേശന കൂടെ ആക്കിര് ഇയാളുടെ കന്നഡ പറ ചട്ടുവടിക്ക് നോക്കു പോയെങ്കിൽ അനേക ഉണ്ട് ദൂരദർശനത്തില് കന്നഡ കാര്യക്രമ പ്രസാര ആവണം ജില്ലയിൽ നടന്നു ചളവളിയുടെ നേതൃത്വം കൂടെ വഹിച്ചിത്തിന്ത് ഗോകാക് ചളവളിയുടെ മുൻചൂണി നായകരില് ഓർവ ജില്ലാ സമിതിയുടെ പ്രധാന കാര്യദർശി കൂടെ ആയിട്ടിന്ത് കൊടകു ലേഖക കലാവിതരോ ബളഗത്തോ സ്ഥാപകരിലും കൂടെ ഓർവ അതിലെ അധ്യക്ഷനായിട്ടും സേവ സല്ലിച്ചുകൊണ്ട് പേര് ഇയാളുടെ വൃത്തി ജീവനത്തെ ബഗ്ഗെ നോക്കുപോയെങ്കിൽ പത്രകർത്തനായിട്ട് 14 വർഷം സേവ സല്ലിച്ചിര് അതേപോലെ ശിക്ഷകനായിട്ട് 6 വർഷം സേവ സല്ലിച്ചിര് ജില്ലാ സാക്ഷരതാ സമിതി കാര്യദർശിയായിട്ട് ജില്ലരോ സാക്ഷരതാ പ്രമാണത്തോ ശേഖര തുമ്പറോ ഗടി ദാട്ടിസുകും 10 വർഷങ്ങളോ സേവ കൂടെ സല്ലിച്ചിര് കഴിഞ്ഞ 10 വർഷത്തിലിട്ട് രാജ്യമട്ടത്തോ സമ്പർമൂല വ്യക്തിയായിട്ട് ബേറെ ബേറെ ക്ഷേത്രത്തിൽ സേവ സല്ലിച്ചിര് ഇങ്ങനെ ബേറെ ബേറെ ക്ഷേത്രത്തിൽ സേവ സല്ലിച്ചോ ഇയാൾക്ക് കന്നഡ പറ ചട്ടുവടിക്കായിട്ടും കൊടകു ജില്ലാ ആടലിത്തപ്പറമായിട്ട് കന്നഡ രാജ്യോത്സവ പ്രശസ്തി കൂടെ കിട്ടിര് സാഹിത്യ സേവകായിട്ട് മരഗോഡിൽ നടന്നു കന്നഡ സാഹിത്യ സമ്മേളനത്തിൽ സമ്മാനം കൂടെ നടന്നത് കർണാടക ബാരി സാഹിത്യ അക്കാദമിയോ 2014 സാലിലോ ഗൗരവ പ്രശസ്തി കൂടെ കിട്ടിയത് അനേക സമ്മാനങ്ങൾ കൂടെ ഇയാൾക്ക് നടന്നത് ഇങ്ങനത്തെ ഹിരിയ ബഹുഭാഷ സാഹിത്യ ഇന്നത്തെ ഞങ്ങളും മൈക്കാത്ത പലക്ക കാര്യക്രമത്തിലുണ്ട് ബറു അയാളുടെ ജീവന അയാൾ നടന്നു വന്നു തീരു അയാൾ ബേറെ ബേറെ ക്ഷേത്രത്തിൽ കൊടുത്തെത്തോ കൊടുക്കെ അത് എല്ലാത്ത ബഗ്ഗെ ഇന്ന് ഞങ്ങൾ പലക്ക പറയുക.
0: യെസ് സർ, ഇന്നത്തെ മൈക്കാൽ തപൽക്ക കാര്യക്രമത്തേക്ക് നിങ്ങൾക്ക് ആത്മീയമായിട്ടുള്ളത് ഒരു സ്വാഗതം. യെസ് സർ, ഒട്ടേറെയത്ത് നമുക്ക് നോക്കുപോയിട്ട് കണ്ടായെങ്കിൽ ഒരു ഹിരിയ ബഹുഭാഷ സാഹിത്യ ഞങ്ങളെ ആധുനിക ഒരു ബാരി സാഹിത്യത്തെ മുതൽ ശിഷ്ടകവിയുണ്ട് കൂടെ പേരെടുത്ത ഒന്ന് நல்ல ஒரு சாகித்தி கூட நீங்கள் நாங்களே இந்த காரியக்ரமத்தில் கூட உள்ளார். ஒட்டார இது நான் ஸ்டார்டிங்கில் நான் நீங்கள்ட்ட கேட்க உள்ளே எழுந்திருக்கேன் டைம் நீங்களே பால்யத்தோ கால மடிக்கேரி ஆ மடிக்கேரியில் உள்ளங்கத்தோ அப்பத்தை நீங்கள் ஒரு ஜீவனை இப்போ நீங்கள் மைக்காத்தில் வந்து கூட நெலிக்கிறாரு. பட்டு ஆ ஒரு பால்யத்தில் இருந்த அங்கத்தோ ஆ ஒரு தொலைப்புங்க அதில் நீங்கள் சொல்ல போகிறேன்ட்டு எந்திரி சொல்ல இஷ்டப்படுறேன்.
2: நண்டோ மூலராய பஜ்பே நான் மூத்திங்கிறது கிழவாட்டி குமே நண்டு அப்பா உமா காக்கா மாதிரிலாம் மடிக்கேரிக்கு ஷிஃப்ட்
0: ஆயிடுச்சு.
2: நண்டு காக்கா கான்ட்ராக்டர் ஸோ அயலொட்டிக்கு நாங்கள் எல்லோரும் போயிடும். நண்டு காக்கா மூணு காக்கா மாறு இதே நாங்கள் மூணு ஆங்கிலே ஒரு பெண் இத்தனை ஃபேமிலி அவ்வளோ போயிடாங்க. இது மூணு ஃபேமிலியோ எல்லா மக்களும் நாங்கள் சுமார் 36 மக்கள் நீட்டிக்கு வந்தாங்க. ஸோ நாங்கள் ஒட்டிகே அவடைய நாங்கள் பால்யத்தை ஒட்டிகே கழிஞ்சாங்க அவடைய மடிக்கேரியில். பால்யா செல்றது வரி கொசின்னு பால்யா அதே நான் இப்போ நான் செல்றேன்.
0: லைஃப்ல ஒரு பிறகு தெரிஞ்சு நோக்கின்றது அதே திறமை மஜிலுங்க நினைக்கணும்.
2: அப்ப கஷ்டங்க இது கொசி இது இப்ப காசுண்டு கொசி இல்லை
0: கொசி இல்லை.
2: ஸோ அப்பத்தோ நாங்கள் எத்தனை கஷ்டம் ஆகிட்டு இருந்துட்டு இருந்தீங்க கூட அது நிற்கும் மேல பாரி கொசி உடைப்போம் நாங்கள். அப்பா நாங்கள் ஸ்கூல் அவடையும் போது ஹிந்துஸ்தானி ஸ்கூல் உண்டு முன்சிபாலிட்டி ஸ்கூல் அது.
0: ஓகே.
2: ஸோ அதில் நான் படித்தோம். அவடைய நாங்கள் 4 ஆண் மக்கள் 8 பெண் மக்கள் ஸ்கூல் அப்பமே அப்பமே பெண் மக்கள் தெரிச்சமையினார் அது இந்த எங்கன்னு இப்போ அர்த்தம்
0: இல்லை.
2: பட் ஸ்கூலு நான் படிப்பில் உஷாரிருந்தேன். பட் அதே போல பாரி தூண்டான் ஒரு சிறிய இன்சிடென்ட் அது இப்போ நான் எல்லா செங்கைப்புறம் நினைப்பாக்கிறாரு. அதில் நல்ல ஒரு டீச்சர் இருந்துச்சு மெஹரோனிசா ஐம்பாங்க ஐம்பது பரிசா கத்தை செல்றேன் ஒரு நாள் நான் செல்லுங்க ஒரு மசாலா செல்வர் உண்டு நாளே செல்றேன் கிச்சனுக்கு நாளே செல்றேன் ஐக்கு நான் பயக்கு மண்ணா
0: காமிச்சேன்
2: ஐக்கு நான் செஞ்சுட்டு நானும் ஓடிடுவேன் இதை போயிட்டு எல்லாம் பிடிச்ச பார்த்தேன் நான் கடிக்க பறத்தாயிட்டேன் ஒரு அடி அடிச்சதே ஐம்பது சிரிக்க பார்த்து. ஸோ இங்கே தப்பின்ன நண்டோ ஒரு லக்கி நான் ஏபிசியத்தில் சின்ன ஒன்றும் பாரதி சுத்தா கொஞ்சம் சொன்னல நெடுக்கல்ல குட்டது மேலே வயலு தறி இதெல்லாம் எழுதி அயலு அயலு நண்டோ டீச்சர் நண்டு பெங்க மாதிரி நாங்கள் எல்லாம் தச்சு விட்டிருந்தேன் நண்டு பெங்க மாதிரி பாட்டு பாட்டி
0: விட்டிருந்தாரு.
2: அதில் பாரி ஃபேமஸ் பாட்டி ஆச்சுருந்தாங்க ராயரு பந்தரும்
0: மாவட்டம் நான் அது கேட்கவும் கூட வந்தேன். ஆ பாட்டில் நீத்த நீங்க ஒரு சாகித்யத்தை அபிருச்சி கூட ஒரு சைடில் வெளிநாட்டு போயிட்டு சொல்றேன் கிட்ட ஒரு வழக்க கேட்கும். ஸோ இது எத்தனை நேரம்
2: கரெக்ட் கரெக்ட் பாட்டு ஆறு எழுதிரு இருந்து கொஞ்சம் நாங்கள் தாத மாதிரி பாட்டு வேண்டியிருந்தார் அது. ஆனால் செம்மையாக பாட்டுங்க சபினத்தை பாட்டுங்க ஆட்டு இதாகட்டும் எல்லாம் பின்ன நாங்கள் ஃபேமிலியில் ஒரு வாத்தாவரணம் சொன்னாங்க எல்லாருக்கும் ஓதுற பாரி இஷ்டம் புக் ஓதுற சேர்ந்தாங்க பாரு கிட்டி கிட்டி பேப்பர் எந்த கிட்டங்கும் உள்ள நாங்கள் எடுத்து ஓதி
0: ஓட்டிருந்தோம்.
2: எத்தனை தோல் சேர்ந்தாங்க நன்றோ பெங்க மாதிரி ஓதிரோ முர்த்தி மாத்திரம் வெளிய சிறிய பெண்கள் மாத்திரம் 5 கிளாஸ்ல ஓதிடுறோம் பாக்கி எல்லாம் ஜெண்டு 3 நன்றோ ஒரு பெண்கள் கதீஜான்ட்டு ஐமா இப்பா ஒரு 5 முன்னோரும் ஐமா ஒரு 7 ஆயிட்டிக்கும் அப்பா இப்போ 75 6 ஐமனாக்கு இதெல்லாம் நான் எழுதிருக்கிற நோக்கில் எழுதிச்சேன் காட்டுமனாக்கா அதிர்ப்பாயிருக்காக்கு இந்த சேர்ந்தங்க ஒன்றும் அங்கத்தோ கவனங்க பேரி கன்னடா மலையாளம் பின்னொன்னு காகுணிதா ஒரு தெல்லும் மிஸ்டேக் இல்லை கன்னடம் 3 கிளாஸில் படித்தவரும் அதில் பின்ன நாங்கள் நாங்கள் ஃபேமிலியிலே அதில் பப்ளிஷ் ஆக்கினாங்க அது புக்கும் ஆயிடு கதீஜா கவனங்களும் சேர்ந்துட்டு பாரி கொசி ஆயிடு எல்லாரும் அதை நோக்கிட்டு பாரி சந்தத்தை கவனங்க பேரி கன்னடா பின்ன இதில் சே அவர் அப்பா நாங்கள் எல்லாம் புக் ஓதிண்டிக்கும்போது நான் உண்மை போயிட்டல ஸ்கூலுக்கு போயிட்டல ஐம்பது நாளோட்டும் பண்ணுவோம் இதந்துடலாம் இதந்துடலான் ஒரு புக் படிச்சு கேட்டு கேட்டுக்கிட்டு ஐம்பது ஓதோ படிச்சுது.
0: ஓகே ஓகே. அப்போ நீங்களே எல்லா ஒரு கூட்டமே நீங்கள் ஒரு ஃபேமிலி ஆரோப்பத்திலே
2: ஆரோப்பத்திலேருந்து இல்லை எத்தனை சின்னங்க நாங்களோ அகா அப்பா மாதிரி ஃபேமஸ் அப்பா மடிக்கையில் ஸோ நான் எவ்வளோ போயிங்க நாங்கள் நக்கு கையில் ஒரு புக் ஒரு பேப்பரை தந்து ஓதி இதில் ஆனே ಸೊ ನನ್ನ ಕಾಕ ಅದೇಪಲ್ಲ ಎಸ್ ಎಸ್ ಸಿಲಿ ರ್ಯಾಂಕ್ ಬಂತು ಕಾಕ. ಪಡಿಪುಡಿದ್ರು ಭಾರಿ ಹುಷಾರು ಕಾಲೇಜಲ್ಲಿ ಇದ್ರು ಎಲ್ಲತ್ರ ಹೋಗ್ತಾರೆ ನಲ್ಲೋ ಭಾರಿ ಫೇಮಸ್ ಐತೆ. ಸೊ ಕಾಕ ಯಾರದಕ್ಕೆ ಪ್ರೇರಣೆ ಆ್ಯಕ್ಚುಲಿ
0: ಅವರು ನಿಮಗೆ ಮಡಿಕೇರಿ ಫ್ಯಾಮಿಲಿ ಕೂತು ನಿಮಗೆ ಮದರ್ ತಂಗಿ ಐತಿಂತೆ
2: ಬಟ್ ಅವಡ ಕನ್ನಡ ತಿನ್ನ ಕೊಡವ ಇದು ಜಂಡು
0: ಅದೇ ಅದೇ
2: ಅವಡೆ ಜಂಡು ಪಡ್ಚೆ ನಾನು ಅವಡೆ.
0: ಓಕೆ ಖಂಡಿತ ಮಾಡಿ ಅದೆಲ್ಲ ಕೇಕು ಮತ್ತು ಭಾರಿ ಖುಷಿ ಕೂಡ ಅವ್ರ ಹೆಂಚನಿಗೆ ಆ ಪತ್ತೆ ಆ ಬಾಲ್ಯ ತುಲಂಕಿತ ವಾತಾವರಣ ನಲ್ಲಿ ನಂಗೆ ಬೆಳ್ಳಿಯೊಂಟು ಬರಮತ್ತಗು ಅದೇ ವಾತಾವರಣದಲ್ಲೂ ಕೂಡ ನಂಗೆ ಬೆಳ್ಳಿಯೊಂಟು.
2: ಅಂಜನೇ ಕ್ಲಾಸಲ್ಲಿ ನಾನು ಕಾರಂತಡು ಕುವೆಂಪುಡು ಇಲ್ಲೆಲ್ಲರೂ ಬುಕ್ ಕಾದಂಬರಿ ಓದಿಟ್ಟಿದ್ದೆ ಅಪ್ಪ ಭಾರಿ ಇಂಟ್ರೆಸ್ಟ್ ನನಗೆ. ಆ ನರಸಿಂಹಯ್ಯರವ್ರ
0: ಪತ್ತೆ ನಿಮಗೆ ಸಾಹಿತ್ಯದ ಅಭಿರುಚಿ ಆ ಸಂದರ್ಭದಲ್ಲಿ ನಿಮಗೆ
2: ಬೆಳ್ಳಿಯೊಂಟು ಅಪ್ಪ ಮೇಡು ನಾಲ್ಕು.
0: ಓಕೆ
2: ಆರನೇ ಕ್ಲಾಸ್ಲಿ ನಾನು ಅವರು ಪಾಠ ಇಲ್ದಿ ಅವರು ನಾಟಕ ಇದೆಯೇ ಅವ್ರ ನಾಟಕ ಹಾಕಿಟ್ಟು ನಾನು ಸ್ಕೂಲ್ ಡೇಗೆ ಆ ನಾಟಕ ನಾನೇ ಡೈರೆಕ್ಟರ್ ನಾನೇ ಹೀರೋ. ಅದ್ರ ಪಿನ್ನೆ ಪ್ರತಿ ವರ್ಷ ನಾನು ಸ್ಕೂಲ್ ಡೇ ಎಲ್ಲ ನಾಟಕ ಹಾಕೊಂಡಿದ್ದೆ.
0: ಓಕೆ ಖಂಡಿತ ನಿಮ್ಗೆ ಚೆರಿಯದಲ್ಲೇ ಎತ್ತರ ಬುಕ್ ಕೂಡ ಓದಿ ಅಂತಿದ್ದಾರೆ. ನಿಂಕು ಏದು ಸಾಹಿತಿ ಮಾರಂಟು ನಿಂಕು ಚೊಮ್ಮೆ ಲೈಕ್ ಆಯ್ ಅಂತಿದ್ದಾರೆ
2: ಕುವೆಂಪು ಶಿವರಾಮ್ ಕಾರಂತರ ಕಾದಂಬರಿ ಇನ್ ಪೆಂಡಿಂಗ್ ಅಲ್ಲಿ ತ್ರಿವೇಣಿ.
0: ಓಕೆ ಓಕೆ ಆಮೇಲೆ ಕಾದಂಬರಿ ಜಾಸ್ತಿ ಐತೆ ನಿಮ್ಗೆ ಓದಿ ಉಂಟು ಕೂಡ ಇದ್ದಾರೆ ಅಲ್ಲೇ. ಸೊ ಅದೇ ಸಂದರ್ಭದಲ್ಲಿ ನಿಮ್ಗೆ ಸ್ಕೂಲ್ ಡೇ ಆ ಅವ್ರ ಸಂದರ್ಭದಲ್ಲೂ ನಾಟಕ ಅಲ್ಲಿಗೆ ನಿರ್ದೇಶನ ಹಾಕರು ಅದಕ್ಕೆ ಅಭಿನಯ ಹಾಕರು. ಸೊ ಅದ್ರ ನಿಮ್ಗೆ ಅವರು ಕುಂಪಾಯರ ಆ ಅವರು ನಿಮ್ಗೆ ಪ್ರತಿಭರ ಮುನ್ನೋರು ಕುಂಪಾಯರ ವರ್ಷ ಇಟ್ಲೆ ಪಿನೊಂದು ನಾನು ಕೇಳ್ಕೋಗಿಲ್ಲ ಎಂದ್ರೆ ಚಂದ್ರೆ ನಿಮ್ಗೆ ಒಲಿಮನೆ ಕ್ಲಾಸ್ ಲೆಂದಮ್ಮ ಇನ್ನಪ್ಪ ಅವ್ರ ಕತೆ ಕೂಡ ಇಲ್ದಾರ ಮಸಣದ ಮನೆ ಅಂದ್ರೆ ಅದು ನಿಮ್ಗೆ ಎಲ್ದಿತ್ತು ಅವರು ಕ್ಷೇತ್ರತ್ಗೆ ಒರ್ಮೋತು ಕೊಡ್ಕ್ರಾರು ಹಂಗಾದ್ರೆ ಕಾಟದ ಬುಟ್ಟಿಗೆ ಇಟ್ಟದ್ ಬಿಡ್ರಾರು. ಸೊ ಅದ್ರ ಇನ್ಸಿಡೆಂಟ್ ಚಲಮ ಅಂದ್ರೆ
2: ಅದೇ ಅವ್ರ ಪೇಪರ್ ಕಟ್ತೀಯ ನಾನು ಅದು ರಿಜೆಕ್ಟ್ ಹಾಕ್ಯಾರಂಗ ಅದಕ್ಕಿಂತ ನಾನು ಪ್ರಜಾಮಂತ್ರದ ಕಟ್ತೀಯ.
0: ಅದು ನಾಟಕಮ್ಮ ಕವನಮ್ಮ
2: ಕತೆ
0: ಕತೆ
2: ಮಸಣದ ಮನೆ
0: ಮಸಣದ
2: ನಾನು ಪಿನ್ನ ಅದ್ರ ಪ್ರಜಾಮಂತ್ರದ ಕಟ್ತೀಯ.
0: ಓಕೆ
2: ಕರ್ತಮಂತ್ರಡೆ ಲೆಟರ್ ಇದೆ ಇದು ನೀವು ಇದಕ್ಕೆ ಯೋಗ್ಯತೆ ಉಂಟು ಹಂಗೆ ಪ್ರಕಟ ಹಾಕೋರು ಇಲ್ಲ ಅಂಟ ವಾಪಸ್ ಕಟ್ತಾರೆ ತೊಂದರೆ ಬೇಡ ಕಾಟ ದೊಡ್ಡ ಬಿಗಿಡೋರು ಉಂಟು ಅಲ್ಲಿ ಅವ್ರು ಲೆಟರ್ ಇತ್ತು ಮನಮೂರ್ತಿ ಅಪ್ಪ ಅಪ್ಪ ಅಲ್ಲಿ ಸಂಪಾದಕ ಇಟ್ಟಿದ್ದೆ ಆ ಲೆಟರ್ ಅತ್ತರ ಜೋಕಿಲಿ ಎಡ್ತಿ ಬಿಚ್ಚಿದ್ದೆ ನಾನು ಬೆಂಗಳೂರು ನನ್ನ ಸೂಟ್ ಕೇಸ್ ಕಟ್ಟಿ ಬೈತಿ ಅದ್ರಲ್ಲಿ ಲೆಟರ್ ಬೈತಿ ಅತ್ತರ ಚಂದ ಇಲ್ಲದಿ ಅಂತ ಲೆಟರ್ ಅವರು ಇನ್ಸ್ಪೈರೇಷನ್ ಹಾಕೊಂಡ್ಪೋಲೆ ನಾಲ್ಕು ಭಾರಿ ಪ್ರೇರಣೆ ಅಂತ ಲೆಟರ್ ನೀನೆಲ್ಲ ಎಲ್ದಂಡ ನಿನ್ನ ಕತೆ ಭಾರಿ ಚಂದ ಉಂಡು ಈ ಬಯಸಲು ಎಲ್ಲ ಇತ್ತರ ನಲ್ಲೆ ಉಂಡಲ್ಲೇ ಇನ್ನು ಇಲ್ಲೂ ಎಲ್ದಿನಕ್ಕೆ ನಲ್ಲ ಸ್ಕೋಪ್ ಉಂಟು ಚಂದ್ರೆ ಜಂಡು ಪುಟ ಇಲ್ಲದಿರು ಅವ್ರ ಚರ್ಕಗೂ ಎನ್ಕರೇಜ್ ಹಾಕೋ ಹೇಳಿ ನನಗೆ ಭಾರಿ ಇದಾಯ್ತು ಅದ್ರಲ್ಲಿ ಆ ಲೆಟರ್ ಮಾತ್ರ ನಾಲ್ಕು ಇಪ್ಪು ಬಿಚ್ಚಿರಿ ನಾನು ಆ ಸ್ಟೋರಿ ಬುಕ್ ಇಪ್ಪು ಉಂಟು.
0: ಅಪ್ಪ ನಿಮಗೆ ಜೀವನದಲ್ಲಿ ಚೊಮ್ಮೆ ಪ್ರೇರಣಾ ವ್ಯಕ್ತಿ ಅಂತೂ ಕೂಡ ಚೊಮ್ಮೆ
2: ಖಂಡಿತ
0: ಬಾಲ್ಯದಲ್ಲಿ ಸ್ಕೂಲ್ ರಿಟರ್ನ್ ಸಂದರ್ಭದಲ್ಲಿ ಅವರು ಶಿಕ್ಷಕ ಅಯಲು ಕೂಡ ನಿಂಕ ಅವರು ಪ್ರೇರಣೆ ಭಾರತಿ ಸುಧಾ ಅಯಲು ಕೂಡ ಪ್ರೇರಣೆ ಐತಿ ಅಂತ ಪಿನೊಮ್ಮೆ ಎಲೆ ವರ್ಷದಲ್ಲಿ ಈ ಪ್ರೇರಣೆಯಲ್ಲೂ ಕೂಡ ನಿಂಕ ಮುನ್ನಲ್ಲಿ
2: ಕಾಲೇಜಲ್ಲಿ ಕಾಲೇಜಲ್ಲಿ ಪ್ರೇರಣೆ ಚೆಲ್ಲಗೋಲ್ಲ ಬಟ್ ಆರಾಮಿತ್ರ
0: ಆರಾಮಿತ್ರ
2: ಅಯಲು ನನ್ನ ಲೆಕ್ಚರ್ ಐಟಿ.
0: ಓ ಹೋ ಹೋ
2: ಸೊ ಅದರ ಇನ್ಸಿಡೆಂಟ್ ಭಾರಿ ಅವರು ತಮಾಷೆ ಇನ್ಸಿಡೆಂಟ್ ಅದ ನಾನು ಅಲ್ಲೇ ಫಸ್ಟ್ ಬಂತು ಕಾಲೇಜ್ ಬಂದಪ್ಪ ನಾವು ಗೊತ್ತಿಲ್ಲ ಇಲ್ಲ ಆರು ಬಂತು ಬಂದ ಪ್ರತಿ ನಂಗೆಲ್ಲ ಗಲಾಟೆ ಹಾಕಿದ್ರೆ ಎಲ್ಲ ಜೋರಾಗಿಸಿ ಅಲ್ಲದೆ ಪಾಟಿತ್ತು ಅಟೆಂಡೆನ್ಸ್ ಬಿಳ್ಕೊಂಬು ಎಲ್ಲರೂ ಪ್ರೆಸೆಂಟ್ ಚೆನ್ನಾಗಿ ಅವ್ರ ಪೇರು ಬಿಳ್ಕೊಂಬು ಅವನು ನಾನೇ ಸಹ ಚೆನ್ನ ಯಾಕೆ ಅಂಡ್ ಪಾರ್ಟಿ ಪಡೀತು ನೀನೆ ಹೌದಾ ನೀನೆ ಹೇಗೆ ಹೇಳ್ತೀಯ ನೀನೆ ಎಲ್ಲ ಹಾಕಿಟ್ಟು ಎಲ್ಲ ಆಯ್ತು ಎಲ್ಲ ಹೇಳ್ಪಿನ್ನ ಆಯ್ತು ಅದಾಯ್ತು ನಾನೇ ಕೈಲಿ ಚೇಂಬರ್ಗೆ ಹೋಯ ಅದಕ್ಕೆ ಗೊಂದಾಯ್ತಪ್ಪ ಇಲ್ಲ ಹನ್ನೆರಡು ಪೋಯ ಪಟ್ಟು ಪಾಲ್ಕೊಂಡು ಸಾರಿ ಸರ್ ಚೆನ್ನಾಗಿ ಅಪ್ಪ ಇಲ್ಲ ಚೆಂತ ಇಲ್ಲ ನನಗೆ ಅಲ್ಲಿ ಹೇಳಿದ್ರು ಬೆಂಗಳೂರಲ್ಲಿ ಮಡಿಕೇರಿ ಹುಡುಗರು ಭಾಳ ರಫ್ ಅವ್ರ ಜೊತೆಲಿ ನೀವು ಭಾಳ ಸ್ಟ್ರಿಕ್ಟ್ ಆಗಿರ್ಬೇಕು ಇಲ್ಲದಿದ್ರೆ ಅದು ನಿಮ್ಮನ್ನೇ ತಿಂದು ಬಿಡ್ತಾರೆ ಅವ್ರು ಅಂತೆಲ್ಲ ಹೇಳಿದ್ರು ಅದಕ್ಕಾಗಿ ನಾನು ಹಾಗೆ ಅಂಟಿಪಿದ್ದೆ ಭಾರಿ ಕ್ಲೋಸ್ ಆಯ್ತು ನಾವು ಭಾರಿ ಎತ್ತರ ಕ್ಲೋಸ್ ಇದ್ದಂಗೆ ಗೋಕಾಕ್ ಚಳವಳಿ ಯಾವುದೋ ಟೈಮ್ಲು ಆಗಲಿ ಪಿನ್ನ ಎಸ್ ಜಿ ಸಿದ್ದರಾಮಯ್ಯ
0: ಓಕೆ
2: ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಆಯ್ತಿಂತಿಲ್ಲ ಇಲ್ಲಿ ನನ್ನ ಭಾರಿ ಕ್ಲೋಸ್ ಚೆಂಗೆ ಹಿಂಗೆಲ್ಲ ನಂಗೆ ಬ್ಯಾಕ್ ಇಂದಿಟ್ಟು ನಾವು ಸಪೋರ್ಟ್ ಹಾಕ್ಯಾಂ ಅಪ್ಪ
0: ಆ ಸಂದರ್ಭದಲ್ಲಿ ಸಪೋರ್ಟ್ ಹಾಕ್ಯಾಂ
2: ಅದ್ರ ಹಿಂದೆ ಕೂಡ ಎಸ್ ಸಿ ಸಿದ್ದರಾಮಯ್ಯ ನಾನು ಆ ಕಾಲೇಜ್ ಲೆಕ್ಚರ್ಸ್ ಅಲ್ಲಿ ಕೂಡ ಅವ್ರು ನಾಟಕ ಹಾಕಿದ್ದ ಕ್ರಾಂತಿ ಬಂತು ಕ್ರಾಂತಿ ಲಂಕೇಶ್ವರ್
0: ಎಸ್. ಓಕೆ ಅವರು ಕಾಲರ್ ಉಂಡು ಆರಂಟ್ ಕೇಕು ಅಲ್ಕೋರಿ ಅವನಕ್ಕೂ ಆರು
3: ಹಲೋ
0: ಹಲೋ ಹಾಂ ಹಲೋ
3: ಅಸ್ಸಲಾಮು ಅಲೈಕುಮ್.
0: ವಾಲೇಕುಮ್ ಸಲಾಮ್ ಯಾರಿದೆ?
3: ನಾನು ಎಚ್ ಮೊಹಮ್ಮದ್ ವೇಣೂರು ಉಂಟು.
0: ಎಚ್ ಮೊಹಮ್ಮದ್ ವೇಣೂರು ಪಲ್ಕವರ್ ಇದೆ ಸರ್ ನಂಗೆಲ್ಲೊಟ್ಟಿಗೆ ಸರ್ ಅಂದ್ರು ಸಂಶೋಧನೆ ಮಾಡ್ಲಿಕ್ಕೆ
2: ನೀವು
4: ಪೇರೆಲ್ಲ ಕೇಟ್ರೆ
2: ಓಕೆ
4: ನೀವು ಇಪ್ಪ ತೆಲ್ಲು ಸಂದರ್ಶನ ಕೇಟ ನಂತರ ಬೇರೆ ತೆಲ್ಲು ಸ್ವರ್ತ
0: ಹೋಗುದು ಬಿಡುಗಡೆ ನೀವು ಕೇಟಾರಲ್ಲ ಅದೇ ಮುಖ್ಯ.
4: ನೀವು ಇಪ್ಪ ಅವರು ಲೇಖನ ಹೇಳ್ತಿದ್ರೆ ಅವನ ಹಾಯಲ್ಲಿ ನೀವು ನಲ್ಲ ಇರೋ ಹಾಯಲ್ಲಿ ನಲ್ಲವರು ಕಲ್ಲಾಸ ಬಿಟ್ಟಿತ್ತು ನೀವು ಬಿಡಿಯೋ ಲೇಖಕ ಲಾವಡಾರ ಚಿಂತ ಸಮ ಸಮ ನೀನ ನಾನು ನಾಟಕ ಹಾಕಿಯ ಆಕ್ಟ್ ಹಾಕಿಯ ನಾಟಕ ಹೇಳ್ತಿಯಾಕೆ ಚೆನ್ನಾಗಿ ಅಪ್ಪ ನಾಗಲು ಧಾರ್ಮಿಕ ಗುರುಗ ಪ್ರಸಾದ್ ಮಾಡಲು ನೀವು ಒಂದು ಅಬ್ಜೆಕ್ಷನ್ ಹಾಕಿದಾರಾ ಅಂದ್ರೆ ಪ್ರೋತ್ಸಾಹ ಇಲ್ಲ ಅಂತ
2: ಇಲ್ಲ ಯಾರು ಅಬ್ಜೆಕ್ಷನ್ ಹಾಕಿರ್ಲೇ ಪ್ರೋತ್ಸಾಹ ಇಲ್ಲ ನನ್ನ ಹಲ್ಗು ನಾದಿಂದ ಅದ್ರ ಬಗ್ಗೆ ಯಾರು ಎಂದು ಚೆಂದಿಟ್ಟೇ ಇಲ್ಲ ಇತ್ತೂ ಚೆಂದಿಟ್ಲೆ
4: ಕುತ್ತೂರ್ ಅಬ್ದುರಹಮಾನ್ ಅಲ್ಹಮ್ದುಲಿಲ್ಲ ರೇಡಿಯೋ ಸಾರಂಗತ್ ಬಂದಾರು ನೀವು ಅಭಿನಂದನೆ ಹಾಕಿ ಅಂತ ರೇಡಿಯೋ ಸಾರಂಗತ್ತು ನೀವೇ ಅವರು ಅತಿಥಿ ಆಯ್ತು ಬಿಲ್ಸೋದಕ್ಕೆ ಅವಗೂ ಅಭಿನಂದನೆ
0: ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ഒരു സൈഡിൽ നിങ്ങളെ മുഹമ്മദ് വേണുണ്ട് അതിൽ കൂടെ നിങ്ങളെ അപ്രീഷിയേറ്റ് ആക്കിയിട്ടുണ്ട് എന്നുവെച്ചാൽ നിങ്ങൾ ചുമ്മാലു നിങ്ങൾക്ക് നിങ്ങളെ ഒരു പരിചയത്തെ കൂടെ ചുമ്മാലുക്ക് ഉണ്ട് കണ്ടിട്ടുമായിട്ട് അത് നിങ്ങളെ കവനത്തിലായിട്ടിക്കോ നാടകത്തിലായിട്ടിക്കോ അഥവാ എന്നിത്തര നിങ്ങൾ ഒരു മൂലത്ത പത്രകർത്ത കൂടെ നമ്മുടെ കേൾക്കണം ഇത് എന്തെങ്കിൽ നിങ്ങൾ മൂലത്ത ഒരു പത്രകർത്ത ഒരു നല്ലൊരു സാഹിത്യ കൂടെ വെക്കു പിന്നോട് സൈഡിൽ ഒരു നല്ലൊരു നാടകക്കാര കൂടെ വെക്കു ഏത് ക്ഷേത്രത്തിലായിട്ട് നിങ്ങളെ ഫസ്റ്റ് ഹെജ്ജ നിങ്ങൾ വെച്ചിരോ
2: കോളേജ്
0: ಪೇಪರ್
2: ನಾನು ಎಸ್ ಎಸ್ ಸಿಲಿ ಕುಂಭಮೆ ಅವ್ರ ಶಕ್ತಿ ಪೇಪರ್ ಶಕ್ತಿ ಇಪ್ಪ ಉಂಡದು ಇಪ್ಪ ಬರೀ ಕೊಡುವ ಸ್ಟ್ಯಾಂಡರ್ಡ್ ಪೇಪರ್ ಅದೇ.
0: ಓಕೆ.
2: ಸೊ ನಂಡು ಮೂತೋನು ಅಂಗಲೋ ಆಫೀಸ್ಲೇ ರೂಮ್ ಕಾಲೇಜ್ ಪಡ್ಲಿಕ್ಕೆ ಬರೀ ಅಯ್ಯಲು ನಲ್ಲೋ ಅಯ್ಯಲು ಅದರ ಎಡಿಟರೇ ನನ್ನ ಕಾಕೋ ಭಾರಿ ಹೆಲ್ಪ್ ಆಗಿಡು ಕಾಲೇಜ್ ಫೀಸ್ ಕೆಟ್ಟವು ಇದಾಕೋಗೆಲ್ಲ ಗೋಪಾಲ್ ಕೃಷ್ಣ ಅಂತೆ.
0: ಓಕೆ.
2: ಸೊ ಅವಡೆ ನಾನಿನ್ನೆ ಅಪ್ಪ ಅವರು ಸ್ಟೇಟ್ ಲೆವೆಲ್ ಅವರು ಸ್ಪೋರ್ಟ್ಸ್ ಅಂತ ಈವೆಂಟ್ ಆಗಿದ್ದೆ ಅಪ್ಪ ಅವಡೆ ಅದ್ರ ರಿಪೋರ್ಟ್ ಹಾಕೋ ಅವ್ರು ಹಿಂದಿಟ್ಲೆ ಅಪ್ಪ ನಾನು ಅವಡೆ ಪೋಯ್ನೆ ಪೋಯಪ್ಪ ಹೋಗೋ ನೀನು ಹೇಗೆ ಬರೀತಿಯಲ್ಲ ಹೋಗು ರಿಪೋರ್ಟ್ ಮಾಡೋಣ ನಾನು ಪೋಯ್ ಪೋಯ್ಟ್ ಎಲ್ದಿಯ ಬಂದ್ರೆ ರಿಕೊಡ್ತೆ ಭಾರಿ ಕೌಸೈತೆ ಇದಕ್ಕೆ. ಸೊ ಅದು ನಂದು ಪತ್ರಕರ್ತ ಫಸ್ಟ್ ಸ್ಟೆಪ್. ಅದ್ರ ಪಿನ್ನೆ ಕಾಲೇಜಲ್ಲಿ ಒಮ್ಮೆ ನನ್ನ ಕಾಕಡ ಚೆಂಗ ಈ ತ್ರಿವಿಕ್ರಮ ಚೆಂಟ್ ಅವರು ವೀಕ್ಲಿ ಸ್ಟಾರ್ಟ್ ಆಗಿದ್ದೆ. ಸೊ ಅದ್ರ ನಾನು ಸಬ್ ಎಡಿಟರ್ ಐಟಮ್ ಶುರು ಹಾಕಿ ಫಸ್ಟ್ ನಾಲ್ಕು ಮುನ್ನೂರು ರೂಪಾಯಿ ಸಂಬಳ ಭಾರಿ ಬೆಳ್ಳಿ ಪೈಸೆ
0: ಓಕೆ ಓಕೆ ಓಕೆ ಎಸ್ ಓಕೆ. ಇದಕ್ಕೆ ಸಂಬಂಧಪಟ್ಟ ಅನೇಕ ವಿಚಾರಗಳು ಖಂಡಿತವಾಗಿಟ್ಟು ನಿಂಗಳೊಟ್ಟಿಗೆ ಮುಂದನೆ ಅವರು ಶ್ರೋತೃಗಳೇ ನಿಮಗೂ ಕೂಡ ಕಾಲ್ ಹಾಕ ನಿಂಗ ನಂಗಳೊಟ್ಟಿಗೆ ಬಿ ಎ ಸಂಶೋಧನೆ ಮಡಿಕೇರಿ ಅವರು ಅವರು ನಲ್ಲೂರು ಹಿರಿಯ ಸಾಹಿತಿ ಕೂಡ ಹೋಗು ಅಲ್ಲೊಟ್ಟಿಗೆ ನಿಂಗ ಮುಂಡ್ರೆ ಅಂತ ಕಂಡ ಟೈಮ್ ನಂಗಳೊಟ್ಟಿಗೆ ಇಂಡದ ಕಾರ್ಯಕ್ರಮದಲ್ಲಿ ನಿಂಗೆ ಕಾಲ್ ಹಾಕೋಣ. ನಂಗಳ ಸಂಖ್ಯೆ 6364040 6364204949 ಈ ಒಂದು ಸಂಖ್ಯೆಗೆ ನಿಮ್ಮ ಕಾಲ್ ಹಾಕೋರುಂಟು ಚೆನ್ನುಂಟು ಅವ್ರು ಚಿರಿಯೂರು ವಿರಾಮ ಇರ್ತುಂಟಲ್ಲ. ಸೊ ಅದಕ್ಕೆ ನಿಮ್ಮ ಕಾರ್ಯಕ್ರಮ ಮುಂದುವರಿಯಿರಿ ಕೇಟೊಂಡು ಬರೀ ರೇಡಿ ಸಾರಂಗ್ 107.8 FM ಇದೆ ರಂಗ್ ರಂಗ್ರು ಜೀವನ.

0: ಕೊಡಬೇಕು. ಸೊ ಐಲೊಟ್ಟಿಗೆ ಐಲ್ಡು ಜೀವನ, ಐಲ್ ನಡೆದು ಬಂದಂತೀರು, ಐಲು ಕುರ್ತಂಕೆತ್ತು ಕೊಡುಗೆ. ಸೊ ಇದಕ್ಕೆ ಸಂಬಂಧಪಟ್ಟದ್ದು ನಂಗೆ ಮುಂಡೆಂಡು ಕೂಡ ಬಂದುಂಟಲ್ಲ ಸರ್. ಒಟ್ಟಾರೆ ಐತಿ ನಂಗೆ ಶೋತ್ರಮಾರು ಕೇಟೊಂಡಿಕ್ಕುವಾರೆ ನಿಂಗಳವರು ಕವನ ಫಸ್ಟಿಗೆ ಕೇಟಂಟಾಯಿಂಗ್ ನಲ್ಲಿ ಅಂತ ಅಪ್ಪ ಅವರು ಕವನತ್ತಲೇ ಅಂಕೋರ್ತೆಲ್ಲ ಆಲ್ ಆರಿ ಅಂದ್ರೆ ಏದು ನೀಲ ಕವನ ಪಾಟುಂಗ ಓಡೋಡೆಲ್ಲ ಕೇಟ್ರಾರ ಅದು ಎಲ್ಲವೂ ಕೂಡ ಗುಂತಾಯಿಂಡು ಹೋಗು. ಸೊ ಅವರು ಅವರು ಕವನ ನಂಗೆ ಶೋತ್ರ ಮಾರ್ಗೊಂದು ಚಲೋ
1: ಇದು. ಈ ಕವನ ಭಾರಿ ಫೇಮಸ್ ಆಯ ಕವನ ತೆಂಗೋಡ ತೋಟದ ಕಲಿಕೊಂಬ
0: ಚಂಡದಲ್ಲ.
1: ನಾನು ಪಾಠಕಾರ ಅಲ್ಲ.
0: ಓಕೆ,
1: ಇದು ಇದರ ಸಾಹಿತ್ಯದ ಗಮನ ಕೊಡ್ತೇಗೈತೆ. ನಂದು ವಾಯ್ಸ್ ಧ್ವನಿಗೆ ಗಮನ ಕೊಡ್ಕೊಡ್ಬೇಡ ಧ್ವನಿಗೆ.
0: ಓಕೆ,
1: ಸೊ ಈ ಪಾಠ ನಾನು ಪಾಡ್ದೆ.
0: ಎಸ್, ಓಕೆ.
1: தெங்கட தோட்டத்து களி கும்போ காத்துகு எலங்கெல பாரும்போ பேச்சிட்டு நீ நண்டு புலுப்பிட்டு நண்டே அருகி பிடிச்சது நெனப்புண்டா சந்தத்தோ சிட்டங்க பாரும்போ பிடிக்கொகு ஓடிட்டு நீ பூனல்லே வயத்திட்டு நின்றே நிப்பாட்டும்போ அர்சத்து நக்கே நீ அடிச்சல்லே ಗುಲಾಬಿ ಪೂಂಗಲೆ ಕಂಡಪ್ಪ ಕೊಯ್ನಿಟ್ಟು ನಿಕ್ಕು ನಾ ತನ್ನಲ್ಲೇ ಆ ಪೂಂಗಲೆ ಎಡ್ತೋಂಟು ಓಡ್ಯವಳು ನೀನೇ ನಿಕ್ಕದು ನೆನಪಿಲ್ಲೇ ತೆಂಗಡ ತೋಟತ್ತು ಕಲಿ ಕುಂಬೋ ಕಾತುಗು ಎಲೆಂಗೆಲ್ಲ ಪಾರುಂಬೋ ಪೇಡ್ಚಿಟ್ಟು ನೀ ನಂಡು ಬುಲುಪಿಟ್ಟು ನಂಡೆ ಅರುಗಿ ಪಿಡಿಚದು ನೆನಪುಂಡ சாலைக்கு போகாண்டே ஒரு நாள் கடலிடோ அருகில் சுத்தும்போ நெண்டும்ம நோக்கிட்டு ஜண்டாலே பிடிச்சிட்டு அடிச்சது நெனப்புண்டா நானே ராஜா நீராணி பொய்யடோ ராசியே அலுமாறு ஆயிட்டின்னோ நாளுங்களே எப்போலூ நா மறக்காலே தெங்கட தோட்டத்து களி கும்போ காத்துகு எலங்கெல்ல பாரும்போ பேச்சிட்டு நீ நண்டு புலுப்பிட்டு நண்டே அருகி பிடிச்சது நெனப்புண்டா.
0: ನಲ್ಲೋರು ಸಾಹಿತ್ಯತ್ತು ಅರ್ಥಗರ್ಭಿತವಾಗಿಟ್ಟು ನಂಗೆ ತೋರು ಸಾಹಿತ್ಯ ಚೆನ್ನಾಗಿ ಇದು ಚೆರಿಗೆ ಕೊದು ಕೂಡ ನಂಗೆ ಕೇಳ್ಕೊಂಡು ನಂಗೆ ತೋರು ಪಾಠ ಕೂಡ ಹೋಗು. ಬಟ್ ಸಾಹಿತ್ಯ ಆರಿಲ್ದಿರೆಂದು ಕೂಡ ಗೊಂತಾಯಿ ಉಂಟಿಲ್ಲ ಅಂತ ಬಹುಶಃ ಹಿಂಡಾಯಂಗೂ ನಂಗೂ ಗೊಂತಾಯ್ತು. ಸಾಹಿತ್ಯ ಅದರದ್ದು ಅದು ನಿಂಗಮೆ ಅಂತೆ. ಸೊ ನಿಂಗಳ ಬಾಯಿಲೇ ನಿಂಗೆಲ್ದೇ ಎಲ್ತಿಲೇ ಅದು ನಂಗೆ ಕೇಳ್ಕೊ ಮತ್ತು ಏನೂ ಕೂಡ ತಲೆ ಚಮ್ಮ ಖುಷಿ ಕೂಡ ಆಯಿಂಟುಂಡು. ನಂಗಳ ಶ್ರೋತ್ರ ಮಾರು ಕೂಡ ಖಂಡಿತ ಮಾಡಿ ಇದಕ್ಕೆ ಸಂಬಂಧಪಟ್ಟದ್ದು ನಿಂಗೆ ಕಾಲ್ ಹಾಕಿದ್ದು ಕೂಡ ಚೆಲ್ಲ. ಅದೇ ಪೋಲಮೆ ಇಂಗಂತೆ ಎತ್ತರಮ ಕವನಂಗ ಕೂಡ ಬ್ಯಾರಿಯಲ್ ಕೂಡ ನಿಂಗೆ ಎಲ್ದಿಂಡು ಕೂಡ ಬಂದರಾರು. ಸೊ ಬ್ಯಾರಿ ಎಲ್ಲ ಅಂತ ಕನ್ನಡ ಭಾಷೆಲೂ ಇನ್ನಿತರ ಭಾಷೆಲೂ ಕೂಡ ಏದೇದು ಭಾಷೆಲೆಲ್ಲ ನಿಂಗೆ ಕವನಂಗ ಪ್ರಕಟ ಎಲ್ಲ ಹಾಕಿರಾರು.
1: ಬ್ಯಾರಿ ಎಲ್ಲ ಅಂತ ಕನ್ನಡ ಪಿನ ಕೊಡವ,
0: ಕನ್ನಡ ಪಿನ ಕೊಡವ.
1: ಹಿಂದಿಲಿರೋ ಜಂಡು ಪಾಠನ ಪಂಡ್ ಕಾಲೇಜಲ್ಲಿ ಕುಂಬು.
0: ಓಕೆ,
1: ಕಾಲೇಜಲ್ಲಿ ಕುಂಬು ನಂಡ ಅದೊಂದು ಅಂತಂದ್ರೆ ಚೆನ್ನಾಗಿ ಫಿಲ್ಮ್ ಟ್ಯೂನ್ ಫಿಲ್ಮ್ ಪಾಠ ಬಂಡಲ್ಲೇ ಆ ಟ್ಯೂನ್ಲು ಕನ್ನಡದಲ್ಲಿ ಎಲ್ದೊಂಟಿದೆ ನಾನು.
0: ಕನ್ನಡದಲ್ಲಿ
1: ಚೆಮ್ಮೆ ಪಾಡ್ಕೊಂಡಂಗ ಅದು. ಅದ್ರ ಮೇಲೆ ಬುಕ್ ಹಾಕೊಂಡು ನನ್ನ ಮೂತವನು ಭಾರಿ ಒತ್ತ ಹಾಕೊಂಡ್ಲ ಅವ್ನಿಗೆ ಭಾರಿ ಇಷ್ಟ ಅಪ್ಪ ತಮ್ಮ ಆ ಪಾಠಂಗೆಲ್ಲ. ಅದ್ರ ಮೇಲೆ ಅವರು ಬುಕ್ ಹಾಕಂದ್ರೆ ಬಟ್ ನಾನು ಅಪ್ಪ ಮುಂಡಲ್ಲಿ ಏದು ಬುಕ್ ಪ್ರಿಂಟ್ ಹಾಕೋ ಪೋಯ್ಟ್ಲೆ ಎಂದಿಗೆ ಪ್ರಿಂಟ್ ಹಾಕೊಂಡು ಪ್ರಿಂಟ್ ಹಾಕಿದ್ರೆ ನಂಗೆ ಮೇ ಬಿಚ್ಚಲ್ನು ಬರೀ ಪೈಸೆ ಚಲವಾಗಿಟ್ಟು ಚೆನ್ನಾಗಿ. ಅದ್ರ ಪಿನ್ನ ಇಪ್ಪ ಪಬ್ಲಿಕೇಶನ್ಸ್ ಎಲ್ಲ ಶುರು ಆಯ್ತಲ್ಲ ಅದ್ರ ಪಿನ್ನ
0: ಹಂಗೆ. ಪಿನ್ನೊಂದು ನಿಮಗೆ ಪತ್ರಕರ್ತರಾಯಿತು ಚೊಮ್ಮೆ ನೆಚ್ಚಿರಾರು. ಸೊ ಅವ್ರ ಸೈಡ್ಲಿ ನಿಮಗೆ ಫಸ್ಟ್ ಕ್ಷೇತ್ರ ಕೂಡ ಪತ್ರಕರ್ತ ಅವ್ರ ಫೀಲ್ಡಲ್ಲಿ ನಾನು ಬಂದೆ ಅಂತ ಚಂತ ಚೆನ್ನಾರು ನಿಮಗೆ ಎಂದ್ರೆ ಎಕ್ಸ್ಪೀರಿಯನ್ಸ್ ಅವರು ನಿಮಗೆ ಅವ್ರ ಪತ್ರಕರ್ತನಾಯ್ತು ಏದೆಲ್ಲ ಎಕ್ಸ್ಪೀರಿಯನ್ಸ್ ಉಂಟು ನಿಮ್ಗಲ್ಟ ಆ ಸಂದರ್ಭ
1: ಚೊಮ್ಮೆ ಚೊಮ್ಮೆ ಉಂಟಾಗುತ್ತೆ ಎಕ್ಸ್ಪೀರಿಯನ್ಸ್. ವಿಶೇಷ ಇಟ್ಟು ನಂಗೆ ಚಳಿ ಒಂದು ಅವಡೆ ನನ್ನ ಶಕ್ತಿಯಲ್ಲಿ ಸಹಾಯಕ ಸಂಪಾದಕ ಇಟ್ಟಿದ್ದೆ.
0: ಓಕೆ,
1: ಅಪ್ಪ ನಾನು ಪಿನ್ನೆ ರಾಜೇಂದ್ರ ಚಂಟಿ ನಾನು ಸಂಪಾದಕಡು ಮೋನು ಅವನು ಪಿನ್ನೆ ಫಾರೆಸ್ಟ್ ಗಾರ್ಡ್ ನಂಗೆ ಮೂನಾಲು ಅವ್ರು ಕಾರ್ಡ್ ಉಳ್ಗ ಪೋಯಿನ.
0: ಓಕೆ,
1: ಅವ್ರು ಚೆನ್ನಾಗಿ ಅವರು ಆನೆ ಚತ್ತು ಗುಂಟಿಂತು ಆರಕ್ಕೊಂದ್ರೆ ಹಾಗಾದ್ರೆ ಅದ್ರ ಬಗ್ಗೆ ವರದಿ ಹಾಕೋಗುಂಟು ಪೋಯಿನ ನನ್ನ.
0: ಓಕೆ,
1: ಪೋಯ್ಟು ಆ ಚತ್ತ ಅನ್ನೋ ಫೋಟೋ ಎಲ್ಲ ಎಡ್ತಿತ್ತು ಕಾರ್ಡ್ ಉಳ್ಗ ಇನ್ನು ಪೋಯಿಟ್ ನಂಡು ಮುಟ್ಟಿನ ಫಾರೆಸ್ಟ್ ಗಾರ್ಡು ಪಿನ್ನೆ ರಾಜೇಂದ್ರ ನಿನ್ನ ಜನರಲ್ ಆನೆ ಚೆನ್ನಾಗಿ ರಾಕ್ತಾರೆ ಚೆನ್ನಿಟ್ಟು ಅವ್ರ ಓಟ ಓಡ್ರಿ ನಗುಂತಿದ್ದೆ ನಾನು ಏನು ಹಾಕೊಂಡ್ಲೆ ನಂಡು ಎದುರು ನಿಂತರು ಆನೆ ಎದುರು ಚೆರಿಯವರು ತಂದಿರು ಕೊಳೆ ಅಲ್ಲ ಜರಿ ಅವ್ರ ಜರಿ
0: ಜರಿ
1: ಅದ್ರ ಅಪರ ಆನೆ ಅವ್ರ ಜಂಡಡಿ ದೂರ ಹತ್ತಿರ ಅದು ಸೊಂಡಿಲಿಗೆ ಇಟ್ಟಂಗೆ ನಾನು ಕಿಟ್ಟರೆ ಅದು.
0: ಓಕೆ ಓಕೆ ಓಕೆ,
1: ನಾನು ನಾಕಂದ್ರೆ ಅದ್ರ ಹಯಾಲೇ ಇಲ್ಲ ನಾನು ಕ್ಯಾಮರಾ ಎಡ್ತ ಫೋಟೋ ಎಡ್ತೊಂಟುಲ್ಲೇ ಅವತ್ತರ ದೂರ ಪೋಯ ಗಾರ್ಡ್ ಓಡಿ ಬಂದ್ರೆ ನನಗೆ ಬಲ್ಚು ಪೋಯ್ ವಾಪಸ್
0: ಅದು ಸೊಂಡಿಲ್
1: ಇಲ್ಲ ಖಂಡಿತ ಅವ್ರ ಗಳಿಗೆ ಯಾರ ಕೋಡಿ ಹೆಂಗ ಉಂಡಲ್ಲೇ ನಾನು ಕೊಂಡೆ ಅದು ರೀಸ್ ಆಗಿದೆ. ಇನ್ನೊಂದು ನಕ್ಕೆ ವಿರಾಜಪೇಟ್ಲವ್ರ ಹಾಸ್ಟೆಲ್ ಇಪ್ಪೊಂಡ್ರು ಕಾಲೇಜ್ ಸರ್ವೋದಯ ಟೀಚರ್ಸ್ ಟ್ರೈನಿಂಗ್ ಕಾಲೇಜ್.

0: ஓகே.
1: அவட ஒரு பெண்ணு ஜென்மன் பெண் மக்கள் அங்கே ஒரு பெண்ணு நக்கு என்னை ஒரு மெசேஜ் தந்தாங்க, உட ஹாஸ்டல் பாரி ஃபர்ஸ்ட்டு நான் தெரியல நீங்கள் பாக்கி இதாக்குறோம்
0: வரதியாக்கு
1: நான் வரதியாக்குறோம் அப்படின்னு நான் இந்த குழந்தை அவனை எழுதிருந்துருவோம் அதுக்கு நீங்கள் ஜாவ போகிறோம் நான் ஜாவ எங்கே பண்ணிட்டேன் ஹாஸ்டலுக்கு நான் அது லேடிஸ் ஹாஸ்டல் இல்லை நீங்கள் போடுறோம் உங்களை ஆக்கலாச்சுன்ட்டு நான் ஜாவுக்கு கம்பவுண்டு பாடிட்டு கண்டியில் போயிட்டு ஃபோட்டோ எடுத்துட்டு சென்னைக்கு ஒரு ரூம் ரெண்டு மூணு நாளைக்கு மொத்த ரூம் எட்டால ஒரு ரூம் இட்டுறாங்க அசிஸ்டேட் பண்ணப்ப நான் அதில் இன்டர்வியூக்கும் காலத்தே போயிருந்தேன் நாங்கள் அதில் நோக்க வச்சுருந்துட்டு போகும்போது ரூம்ல அவர் இல்லை இல்லை யாரும் மல்லிதாரு இந்த ரூம் கட்டாரு அப்படி போய் பார்த்துக்கு சடனு பயத்தாங்க நடக்கும்போது உங்களுக்கு ஒரு பெண்ணு தான் கிடந்துட்டு உண்டு இத்தனை கல்லோட பாட்டிலுங்க எல்லாம் வேலுண்டு இதில் தான் அது இட்டு பேப்பர் லங்கேஷில் அது இட்டு பின்ன ஒரு திங்கள் பின்ன அசிஸ்டேட் மடிக்கடி வந்தது வந்தப்போ நானும் அனுப்பியிருந்தேன் இப்போ இப்போ நிறைய பேர் செல்லம் ஓ சம்சுத்தி
0: ஒரு பத்திரகர்த்தனை இடிக்கும் போது வேற வேற சவாலும் கூட ஒரு எதிரிசல் கண்டித்தமா இருக்கும் கூட பண்றது இந்த ஒரு ஃபீல்டு புட்டாங்க
1: புட்டான் அதுக்கு நான் இந்த சென்னைக்கு சாட்சரத்தை அந்தோல பண்றது
0: ஓகே
1: சாட்சரத்தை ஆந்தோல பண்ணப்பா அண்ணாக்கு பாரி இன்ட்ரெஸ்ட் ஆகி இருந்துச்சு எனக்கு அது எனக்கு ஒன்றும் ஆல்மோர் ஒட்டிகே சுரக்கும் போட்டது
0: ஓகே
1: பின்ன நண்டு எல்லோ கிணாவும் அதிர்த்தி இருக்கும் சாதி ஆகிடும் நான் கைத்து ஆல்மார்ட்டை கூட்டிட்டு ஆல்மார்க்கு எந்த வாக்கோ கவுண்ட் வச்சுருந்தேன் அதுவும் எந்த சின்னங்க விசேஷம் அதுக்கு ஆறு திங்கள் விட்டு ஒரு செக்ரட்டரி அங்கே இதாக்கி இருந்தாரோ ஆறு ஆக்கோ வைக்கல அது கவர்மெண்ட் ப்ரோக்ராம் அது ஆக்சுவலி டிசி அதில் அத்தியக்ஷா ஸோ பிரதி ஒரு மீட்டிங்கில் ஆறு ஆறு பேச்சு எல்லாரும் ஆறு செலக்ட் ஆகோ வைக்கல ஸோ லாஸ்ட்டுக்கு ரெண்டு பேர் பண்ணப்போ யுனானிமஸ்லேயும் ரெண்டு செலக்ட் ஆகிறாங்க செக்ரட்டரியேட் அதில் பின் இடையே இந்தியத்தில் பத்து வருஷம் செக்ரட்டரியேட் தான் நடத்தினேன் எல்லாரும் நடுவில் விட்டு வேறு வேறாய்டி இருந்தேன் கண்டினியூஸ் நடத்தினேன் செக்ரட்டரியேட் அது ஸோ அது எனக்கு பாரி குசி தந்தது அது அனுபவங்க பாரி உண்டு
0: ஒரு 90% இடத்துல அதில் முன்னோருக்கும் போன்ற ஒரு பிரயத்னம் கூட ஆக்கிறார் என்று நான் கேட்டேன்
1: பாரி பாரி நல்ல ப்ரோக்ராம் அது அது அது பின்ன முந்தோரிக்கா கல்வி முந்தோரிக்கை சிக்ஷான்ற பண்ணது கல்கா கேந்திரம் ஆக்கியாரு அது பின்ன பின்ன கவர்மெண்ட் அதை போட்டு விட்டு பட் அது கண்டினியூக்கே போய் பாரி நல்ல இப்போ மகிளா சுவசாய சங்கத்தில் பண்ணுறாள் பெண்ணுக்கு இத்தனை ஸ்ட்ரென்த்தன் ஆக்கியமே சாட்சரத்தை
0: சாட்சரத்தை
1: இன்டைரக்டாக டாக்கிடாது
0: ஸோ இங்கே நோக்கு போயிட்டு கண்டே வேறு வேறு க்ஷேத்திரத்தில் கூட தன்னுடைய சேவனை சேவை இருந்துருண்ட ஸோ அதை நீங்கள் ஆக்கிட்டு கூட பந்துறாருன்னு கூட சொல்லலாம் பின்னோட சைடில் நான் கேட்க இஷ்டப்படுற எந்திரிச்சேன்ட்டேன் இங்கே இப்போ நீங்கள் மடிக்கேரியில் கூட உள்ளார் நீங்கள் கூட கன்னடா கொடவா பாஷையில் கூட நீங்கள் ஆயத்தரோட சாகித்ய க்ஷேத்திரத்தில் நெய்ச்சோண்டு போவான் பட் பேரி கூட ஒரு சைடில் நீங்கள் ஆய்க்கி ஆக்கிறார் அது எந்திங்க
1: வேரி அது பாரி விசேஷம் சொல்லியிருந்தாங்க நானும் டி கே தியாகராஜன் அவங்களும் லங்கேஷ்லேயும் தான் லியாக்கத்தாலின்ட்டு நாங்கள் மூணு நாளும் நாங்கள் டிக்கெட் செஞ்சு எங்கே பழக்க வேண்டிக்கும் போவோம் அவனு கேட்ட தியாகராஜன் அல்லனோ நம் பாஷையில் ஏனும் ஹாடுகேட்டுகளும் ஏன் இல்லை நீ யாக்கி பரிவாருன்ட்டு பொக்கல்லேன்ட்டு நான் கோயித்து அங்கே எழுதி பாட்டிது ஆறு ஆட்டோட தொட்டியில் ஆசைந்துட்டு ஒரு பாட்டு ஃபஸ்ட் எழுதியெல்லாம் அதில் பிறந்த போதும்போது குசியத்தாங்க அதாவது கேட்கும்போது அங்கே இது எழுதிட்டாங்க இந்த மூடு பண்ணாக்கு ஒரு பத்து பாட்டு எழுதினாங்க அங்கே பிடிச்சிட்டு மைசூர் ஆர்கெஸ்ட்ரா கூட வந்துட்டு ஒரு சர்ச் இதுல ஹால் அதுல ரெக்கார்ட் ஆக்கிட்டு பாரி எஃபர்ட் எடுத்த மாத்திர அது பாரி அதோட மைக்காத்துல டவுன் ஹால் நாங்க அதில் விடுகடை ஆக்கோம் அப்துல் காதர் மேயர் இருந்து அதில் அதில் ரிலீஸ் ஆக்கியோம் அதில் போஸ்டர்கள் இடம் போகும்போது கூத்துரோலி அவடோட எல்லாம் பேரிங்கால் அடிக்க போனாருந்தாங்க நாங்கள் போஸ்டர்ல கேட்டு பேரண்டிட் அண்டான்ட்டு அப்போ வேரியேஷன் எங்கே ஒரு கீழே ரிமைந்து லைக் பேரண்டிட் அண்டாங்க மாப்பிள்ள பாட்டுன்ட் வரும் நாங்கள் கேரக்கெட்டில் பேரண்டி ஆக்கியா
0: பேரி பாட்டு
1: எஸ் அப்போ சுதாத்தில் உதயவாணி எல்லாம் பேப்பரில் அவங்க நல்ல பப்ளிசிட்டி தந்தாரு ஸோ மாதிரி சந்தைத்து ப்ரோக்ராம் ஆ ப்ரோக்ராம் இமோ சாராபூபக்கரும் பண்ணது ஐமோ ஐமோட மாப்பிள்ளை ஜெண்டாலும் பண்ணினாரு அது நோக்கோக ப்ரோக்ராம்ல பாரி சந்த இருக்கு. பாதி ஒரு கேஸ்ட், இது ஒரு ஆர்கெஸ்ட்ரா இருக்கு. எதே பாட்டுங்களே கலாதுல பாடினாங்க. ஏன்னா ஒரு விசேஷம் வச்சிருந்தீங்க, பாட்டுகள் ஒரு பேரும் இல்லை. ஏக்கத்து ஒரு சாய்பு உருது வாசிக்கலாம். ஹிந்துமா பாரிச்சந்த பாட்டு மாத்திராங்க. ஒருத்த பத்ரவதி லோகநாத் அமிதா சின்ன பேபி சின்ன. ஸோ அது ஆயிடுச்சு. பட் ரெக்கார்டிங் அத்தில நல்ல ஆயிட்டு அது இப்ப பாட ரீ ரெக்கார்டிங் ஆக்கணும்னு சொல்லி ஒரு பிஸி பந்தம் உண்டாது. வாபஸ் வேறமே விஜுவலைஸ் ஆக்கிட்டு ஆக்கா சென்னிட்டு
0: பாட்டுங்க.
1: ഇസ്ലങ്കോട് പിന്നെ അബ്ദുൾ റഹ്മാൻ
0: അത് ഇർത്തം പണ്ട് എന്ത് ഉദ്ദേശം പിന്നെ അത് ബേനായ മേനത്ത് ഏ രൂപത്തിൽ
1: ആക്ച്വലി അത് അക്കാഡമിയിൽ അത് തീരുമാനമായിട്ട് എന്ത് ചെന്നെങ്കിൽ ഞങ്ങളോ ബാരി എൽത്തുകാർ കന്നഡത്തോ പദങ്ങ പര്യായ പദങ്ങൾ ബാരിൽ കിട്ടുക ഭാരി കഷ്ടമുണ്ട്. എന്തോ ചെന്നിട്ട് അയക്കായിട്ട് ഒരു ഡിക്ഷണറി വേണോ ചെന്നു ആനായിട്ട് ഒരു കമ്മിറ്റി ആക്കിയത് പ്രൊഫസർ വിവേക് റൈ അയലോ കമ്മിറ്റിയിൽ സലാ സമിതിയിൽ. പിന്നെ അയൽ ഉപാധ്യായ വാളാ സുശീല ഉപാധ്യായ എന്നിട്ടില്ല പയമ്മ പിന്നെ മർച്ചിത്തപ്പ പിന്നെ നാവട പ്രൊഫസർ നാവട എല്ലാം അങ്ങനെ
2: നീവ് കേൾത്തായിരുന്നു ധ്വനിമുദ്രിത പ്രസാര.
1: ഇതാക്കിത്തു ഒരു സലാ സമിതി ആക്കിട്ട് സമ്പാദക മണ്ഡലി ആക്കിട്ട് ഡിക്ഷണറി ആക്കിത്തു ആക്കുമ്പോ ആരംഭത്തിൽ അത്ര ഇതായിട്ടില്ല നമുക്ക്. പിന്നെ പിന്നെ നോക്കുമ്പോ ഭാരി ഭാരി ഭാരി കഷ്ടം. മൂന്നാല് തെച്ചിട്ട് ഓഫീസിൽ അത് ചെന്നെങ്കിൽ ഇപ്പ ഒരു വേർഡ് എടുത്തെങ്കിൽ ആ വേർഡ് ഒരേ ഏരിയ തല്ല വേറെ വേറെ എടുത്ത് വേറെ വേറെ ഉദാഹരണക്ക് കല്ല റേഷൻ ഡാർ ബാത്റൂമുക്കും ഞങ്ങളവിടെ കുലിക്കുട്ടിക്കാർ ഇത് കുറെ മൊത്തം ബെന്തിരൊട്ടിക്കാർ. സോ ഈ ഇതുണ്ടല്ലേ ഇതെല്ലാത്തെ ഞങ്ങൾ തെച്ചിട്ട് ആക്കിണ്ട് ആക്കിണ്ട് ആക്കിണ്ട് പോകുമ്പോണ്ടല്ലേ ഞങ്ങൾ ഒരു വർഷത്തോളം തീർന്നുകൊണ്ട് വിചാരിച്ചത് രണ്ടു വർഷം ചില്ലറ എടുത്തുണ്ട്. വാരത്തിക്ക് മൂന്ന് നാല് ഞാൻ വന്നോണ്ടിരുന്നേ വന്ന് തെച്ചിട്ട് ഓഫീസിൽ തെച്ചിട്ട് ഞങ്ങൾ ആക്കോണ്ടിരുന്ന ഭാരി മെഹനത്താക്കാൻ മാത്രം അവിടെ നിന്ന് പാവ ടൈപ്പ് ആക്കണം എല്ലാം തെച്ചിട്ട് അധ്യക്ഷ ഹനീഫ് അയലും കൂടെ ഭാരി മെഹനത്തെടുത്ത് അയലും വന്ന് തെച്ചു വന്നിട്ട് ബട്ട് എല്ലാവരും എഫേർട്ടിലായത് അത് മാത്രം ഭാരി ചന്ത ആയിരുന്നത്. ബട്ട് അത് ആയൽ പിന്നെ നമുക്ക് അതിൽ ഫീൽ ആയി തന്നെങ്കിൽ ബാരി കന്നഡത്തെ കണ്ണ കന്നഡ ബാരി നമുക്ക് മയാകത്തിയാണ്. സോ അത് ഇപ്പൊ നോക്കണു എങ്ങനെ ആക്കാം. ബട്ട് ഞാൻ ശുരുവാക്കിട ആ അക്ഷര തീന്നിട്ട് ഞാനിപ്പോ ആക്കിയിട്ട് കന്നഡത്ത. സോ അത് പെട്ടെന്ന് കുറച്ചൊക്കെ ആക്കാവില്ലേ ഭാരി കഷ്ടം. സോ അത് നെക്സ്റ്റ് അക്കാഡമിക നോക്കണു എങ്ങനെ ചെന്നിട്ട് പെട്ടെന്ന് കുറച്ചനെ ആക്കാവില്ല. ബട്ട് അത് ഭാരി അകത്യം ഉണ്ടോട്ടി ചെന്നെങ്കിൽ ഞങ്ങൾ എഴുതുമ്പോ ചൊമ്മ പദങ്ങ കണ്ണ കന്നഡത്തെ പദങ്ങ അതൊക്കെ ബാരിൽ എന്തും കിട്ടില്ല ഇന്നിട്ടേക്കു ഇപ്പൊ ഇല്ല. ഇപ്പൊ ചെറിയ ഉദാഹരണം വെച്ചിട്ട് ബനിയനക്ക് ഞങ്ങൾ ഗഞ്ചിപ്പുറം ആക്കി ചെന്നായിരുന്നോ ഞങ്ങൾ കോളേജ് പോകുന്നിടത്തോളം ഗഞ്ചിപ്പുറം ആക്കി ചെന്നായിരുന്നോ ഇപ്പൊ നങ്ങോ നങ്ങോ പുട്ടാതില് നങ്ങോ ബനിയനിട്ട് ചില സുറാക്കിട ഇങ്ങനെ എത്ര വേർഡുങ്ങ പോയിട്ടിക്കും. സോ ഇത് ഞങ്ങൾ എല്ലാം കൊണ്ടുവന്നിട്ടെങ്കിൽ കന്നഡ ബാരി ഡിക്ഷണറി ഭാരി അകത്യമായിട്ട് ഇപ്പൊ കാണിട്ടുണ്ട്.
0: അതൊന്നും മുഖ്യമായിട്ടും പിന്നീട് സൈഡിൽ നമുക്ക് നോക്ക പോയിട്ട് നിങ്ങൾ കന്നഡ സാഹിത്യത്തെ കൈത്തൂക്കു അഥവാ കന്നഡ ചട്ടുപൊട്ടിക്കയിലും കൂടെ അനേക പാത്രങ്ങൾ കൂടെ നിങ്ങൾ വഹിച്ചുകൊണ്ട് പോയിരാറ്. സോ അതിനെ പറ്റി ഓർത്തല്ലേ ചൊല്ലോ.
1: അപ്പോൾ ഞാൻ കന്നഡത്തെ പക്ക അഭിമാനിച്ച ഇതിലുണ്ട്.
0: ഓക്കെ.
1: അങ്ങനെ കന്നഡത്തെ അവിടെ ഫസ്റ്റ് ചെന്നെങ്കിൽ ദൂരദർശൻ പറഞ്ഞപ്പ ദൂരദർശൻ കന്നഡ പ്രോഗ്രാമിംഗ് എന്ത് ചെയ്തിട്ടില്ല അപ്പ എല്ലാം മൊത്തം കന്നഡ പ്രോഗ്രാം.
0: ഒരു കോളർ ഉണ്ട് ആരുണ്ട് കേൾക്കുക. സോ ഹലോ
3: ഹലോ സർ നമസ്തേ. ജയപ്രകാശ് കുർ
0: ജയപ്രകാശ് കുർ അവരെ മാതനാടി സാർ.
3: ಸರ್ ನಮಸ್ತೆ ಸರ್.
1: ನಮಸ್ತೆ ನಮಸ್ತೆ ಹೇಳಿ ಸರ್.
3: ನಿಮ್ಮ ಬಗ್ಗೆ ಗೊತ್ತಾಯ್ತು, ತಿಳಿದು ಖುಷಿ ಆಯ್ತು ನೀವು ಇವತ್ತು ಸಾರಂಗಿ ರೇಡಿಯೋಗೆ ಬಂದದ್ದು.
0: ಎಸ್
3: ಅದೇ ತೆಂಗಲೆ ತೋಟ ತೋಟಲ್ಲಿ ಕಡಿತುಂಬು ಕಾರ್ತಿಕ ಎಲೆ ಎಲ್ಲ ಪಾರುಂಬು ಹಾಡು ಒಳ್ಳೇದಿತ್ತು ಸರ್.
0: ಅರ್ಥ ಆಯ್ತಾ ಸರ್ ಅದ್ರದ್ದು?
1: ಅರ್ಥ ಆಯ್ತಾ ನಿಮಗೆ?
3: ಸರಿ ಅಲ್ಲ, ಹೌದೌದು, ತೆಂಗಿನ ತೋಟದಲ್ಲಿ ಆಟ ಆಡುವಾಗ ಗಾಳಿಗೆ ಎಲೆ ಎಲ್ಲ ಹಾರುವಾಗ.
0: ಹೌದೌದು.
3: ಮತ್ತೆ ನೀವು ಗೋಕಾಕ್ ಚಳುವಳಿಯ ಬಗ್ಗೆ ಹೇಳಿದಿರಿ, ಅದರಲ್ಲಿ ಕೂಡ ಭಾಗವಹಿಸಿದಿರಿ ಅಂತ. ಆ ಬಗ್ಗೆ ಅದು ಯಾಕೆ ನಡೆಯಿತು ಒಂದಷ್ಟು ಸಂಕ್ಷಿಪ್ತವಾಗಿ ಹೇಳ್ಬಹುದಾ ಸರ್? ನಾನು ರೇಡಿಯೋದಲ್ಲಿ ಕೇಳ್ತೇನೆ.
0: ಓಕೆ, ಖಂಡಿತ.
3: ಧನ್ಯವಾದಗಳು.
0: ಧನ್ಯವಾದ. ಎಸ್, ಗೋಕಾಕ್ ಚಳುವಳಿ
1: ಅಂದ್ರೆ ಗೋಕಾಕ್ ವರದಿಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಫಸ್ಟ್ ಗೋಕಾಕ್ ವರದಿ ಮಾಡೋ ಎಲ್ಲ ವಿರೋಧ ಮಾಡಿದ್ರು, ಇಲ್ಲ ಅವರು ಕನ್ನಡ ವಿರೋಧವಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಅದು ಗೋಕಾಕ್ ವರದಿ ಬಂದ ನಂತರ ಅದು ಕನ್ನಡ ಪರವಾಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಜಾರಿಗೆ ತರಬೇಕು ಅಂತ ಮಾಡಿದ್ರು. ಆಗ ಗುಂಡೂರಾವ್ ಮುಖ್ಯಮಂತ್ರಿ ಆಗಿದ್ರು, ಅವರು ಅದನ್ನ ತರಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಹಾಗಾಗಿ ಎಲ್ಲ ಕಡೆಯಲ್ಲೂ ಚಳವಳಿ ತೀವ್ರ ಆಗ್ತಾ ಬಂತು. ರಾಜ್ಕುಮಾರ್ ಅವರು ಕೂಡ ಇಳಿದ್ರು, ಎಲ್ಲರೂ ಇಳಿದ್ರು ಆ ಚಳವಳಿಗೆ. ಸೊ ಕೊಡಗು ಜಿಲ್ಲೆಯಲ್ಲಿ ನಾನು ಮತ್ತೆ ಟಿ ಪಿ ರಮೇಶ್, ಆಮೇಲೆ ಕೆಎಂ ಬೋಪ್ ನಮ್ಮ ಇವರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ತಮ್ಮ ಕೆಎಂ ಬೋಪಯ್ಯ ಅಂತಿದ್ರು, ಅವರು ನಾವು ಕೆಲವರು ಸೇರಿ ಒಂದು ಮೀಟಿಂಗ್ ಮಾಡಿ ಇಡೀ ಜಿಲ್ಲೆಯಲ್ಲಿ ಆ ಗೋಕಾಕ್ ಚಳವಳಿಯನ್ನು ನಾವು ಕೈಗೆ ತಗೊಂಡ್ವಿ. ಮೈಸೂರಿಂದ ರಾಮದಾಸ್ ಅವರು ಕೂಡ ಬಂದು ನಮ್ಮ ಜೊತೆಯಲ್ಲಿ ಸೇರಿಕೊಂಡಿದ್ರು. ಹಾಗೆ ಕೊಡಗಿನಲ್ಲಿ ಭಾಳ ತೀವ್ರವಾಗಿ ಆ ಚಳವಳಿ ನಡೀತು. ಗುಂಡೂರಾವ್ ಅವರು ಅಲ್ಲಿಗೆ ಬರೋ ಸಮಯದಲ್ಲಿ ಒಂದು ಅವ್ರದೊಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಅವರು ಕೊಡಗಿಗೆ ಬರೋ ಸಮಯದಲ್ಲಿ ನಾವು ಅವರನ್ನು ವಿರೋಧಿಸಬೇಕು ಅಂತ ಹೇಳಿ ಎಲ್ಲ ತೀರ್ಮಾನ ಮಾಡಿದ್ವಿ. ಆದರೆ ರಾತ್ರಿ ಬಂದು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಟ್ರು ಅವರು. ಆದರೆ ನಮ್ಮ ಅದು ರಮೇಶ್ ಅಂತ ಹೇಳಿ, ಟಿ ಪಿ ರಮೇಶ್ ಅಂತ ಹೇಳಿ, ಅವನು ಒಳ್ಳೆ ಹೋರಾಟಗಾರ, ಅವರು ಮತ್ತು ಇನ್ನೆರಡು ಮೂರು ಜನ ಕೈಗೆ ಸಿಗದೆ ತಪ್ಪಿಸ್ಕೊಂಡ್ರು. ಬೆಳಿಗ್ಗೆ ಅವರು ಗುಂಡ್ರಾವ್ ಅವರು ಮಡಿಕೇರಿ ಎಂಟರ್ ಆದ ಕೂಡಲೇ ಅವರು ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಅವರು ಕೂಡ ಅರೆಸ್ಟ್ ಆದರು. ಆಗ ಸೊ ಅದು ಭಾಳ ತೀವ್ರವಾಗಿ ಇಡೀ ಕೊಡಗಿನಲ್ಲಿ ನಾವು ಪಂಜಿನ ಮೆರವಣಿಗೆ ಮಾಡಿದ್ವಿ. ಇಡೀ ಕೊಡಗಿನಲ್ಲಿ ಭಾಳ ತೀವ್ರವಾಗಿ ನಡೀತಾ ಚಳವಳಿ. ಸೊ ಅದಾದ ನಂತರ ಅದು ಏನು ಸರ್ಕಾರ ಅದನ್ನು ತಗೊಂಡ್ಬಿಡ್ತು, ಒಪ್ಕೊಂಡ್ಬಿಡ್ತು. ಬಟ್ ಅದು ಭಾಳ ಕನ್ನಡ ನಮ್ಮ ಕೊಡಗಿನಲ್ಲಿ ಭಾಳ ಪರಿಣಾಮಕಾರಿಯಾಗಿ ಬಂತದ್ದು. ಬಹುಶಃ ಕನ್ನಡ ಪರವಾದ ಒಂದು ಚಳವಳಿ ಎಷ್ಟು ತೀವ್ರವಾಗಿ ಆಗಿದ್ದು ಕೊಡಗಿನಲ್ಲಿ ಅದೇ.
0: ಎಸ್, ಜಯಪ್ರಕಾಶ್ ಕೂರ್ಗು ತರ ಕಿಟ್ಟಿ ತಿಂದು ಕೂಡ ಭಾವಿಸ್ರೆ ಇನ್ನೊಂದು ಸೈಡ್ಲಿ ನಿಮಗೆ ಚೊಂದಿಟ್ಟಿದ್ದಾರೆ ಕನ್ನಡ ನಕ್ಕ ಚೊಮ್ಮೆ ಇಷ್ಟತವ್ರ ಲ್ಯಾಂಗ್ವೇಜ್. ಸೊ ಅದಕ್ಕೆ ಸಂಬಂಧಪಟ್ಟಂಗಿದೆ ಬೇರೆ ಬೇರೆ ಚಟುವಟಿಕೆ ಹೆಂಗೂ ಕೂಡ ಹಾಕಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಚಲೋ
1: ಕನ್ನಡದಲ್ಲಿ ನಂಗೆ ಇದೆ, ನಾನು ದಿಚ್ಚೊಂಡಿದ್ದ ಫಿಲಮ್ ನಂಗೆ ಐತಿ. ನಂಗೆ ಕೊಡಗಲು ಲೇಖಕರು ಭಾರಿ ಕೊಡಿದ್ದಾರಪ್ಪ, ಎಲ್ದ್ರನ್ನೆಲ್ಲ ಭಾರಿ ಕೊಡಿದ್ದಾರೆ, ಕಲಾವಿದರು ಕೊಡಿದ್ದಾರೆ. ಅಪ್ಪ ನಂಗೆ ನಾಲಂಜಿ ಶಂಗ, ನಾನು ತ್ಯಾಗರಾಜ್, ನಂಗೆ ನಾಲಂಜಲ್ಲಿ ದಿಚ್ಚಿಟ್ಟು ಪಾಲ್ಕೊಂಡು ನಡ್ಕೊಂಡು ನಾನು ಚೆನ್ನ ಅವರೈಡಿ ಇಟ್ಟೆ. ನಂಗೆ ಹಿಂದಿ ಅವರು ಸಂಘಟನೆ ಹಾಕೋತೀರ ಅಂಟು. ಸರಿ ಹಾಕುವ ಕರ್ನಾಟಕ ಸಂಘ ಅಂಟಿಂತು ಮುಂದೊಂದು ಭಾರಿ ಫೇಮಸ್ ಅದು. ಬಟ್ ಅದು ಪಿನ್ನೆ ನಿಷ್ಕ್ರಿಯ ಆಯ್ತು. ಅಂದ್ರೆ ನಂಗೆಂದ ಹಾಕ್ಯ ಕೊಡಗು ಲೇಖಕ ಮತ್ತು ಕಲಾವಿದರ ಬಳಗ ಆಚೆಂದಿಟ್ಟು ಒಂದು ಹಾಕ್ಯ. ಸೊ ಕೊರಿಯಾಗ ಲೇಖಕ ಮಾರೆ ಕಲಾವಿದರ ಮಾರೆ ಎಲ್ಲ ಕೂಟಿಟ್ಟವರು ಮೇಲೆ ಇದಾಕೆ ಮೀಟಿಂಗ್ ಹಾಕ್ಯ. ಹಾಕಿಟ್ಟು ಅದರ ಎಲ್ಲವರು ಕಮಿಟಿ ಹಾಕಿ ಹಾಕೊಂಬೋದು. ನಾನೇ ನಂಡೆ ಅಧ್ಯಕ್ಷ ಹಾಕ್ಯಾರ ಎಲ್ಲ ಆಯ್ತಾ ಇಟ್ಟು ಅದು ಪಿನ್ನೆ ನಡೆದು ಬಂತು. ಬಂದ್ರೆ ಅದು ಪಿನ್ನೆ ಭಾರಿ ಆಕ್ಟಿವಿಟಿ, ಚೊಮ್ಮೆ ಆಕ್ಟಿವಿಟೀಸ್ ಹಾಕೊಂಡಿತ್ತು ಅದ್ರಲ್ಲಿ. ಚೊಮ್ಮೆ ಅಲ್ಲಿ ಬಂದ ಪುರುಷೋತ್ತಮ ಬೆಳ್ಳಿ ಮಲೆ ಐಲು ಬಂದಂತ ಮಡಿಕೇರಿ ನಂಡ ಹತ್ರ ಹೋಗಿದ್ರು ಅಲ್ಲಿ ಅದಕ್ಕೆಲ್ಲ ಅವರು ದಶಮಾನೋತ್ಸವ ಹಾಕಿದಂಗೆ 10 ವರ್ಷದ ಪಿನ್ನೆ ಅವ್ರೆ ಮಡಿಕೇರಿ ರಾಜ ಸೀಟ್ಲಿದಂಗ ಚನ್ಯಾಸೆ ನ್ಯಾರಾಸೆ ಅಸರ್ಗೆ ಅವ್ರ ಲೋಕಲ್ ಪಾರ್ಟ್ನರ್ಲಿ ಆಮೇಲೆ ಕೂಡ ಇವ್ರ ಪಾಡು ಬಟ್ಟಿದ್ದ ಅವ್ರು ಚೆರಿಯ ತಬಲಾ ಪಿಂದ ಹಾರ್ಮೋನಿಯಂ ಬೆಚ್ಚಿಟ್ಟ ಆರ್ಗೆ ಅಲ್ಲಿ ಇಷ್ಟೊಂಡ ಎಲ್ಲ ಮಟ್ಟು ಪಾಡಿ ಬಿಟ್ಟಿದ್ದ. ಅದು ಭಾರಿ ಅಟ್ರಾಕ್ಟಿವ್ ಆಯ್ತಿಂತಪ್ಪ ಪ್ರವಾಸಿ ಮಾರ್ಗ ಎಲ್ಲ ರಾಜ ಸೀಟ್ಲಿ ಹಸರ್ಗೆ ಚನ್ಯಾಸೆ ನ್ಯಾರಾಸೆ ನಾಗಲು ಇದಿಲ್ಲ. ಅದಕ್ಕೆ ಟೌನ್ ಹಾಲ್ ಇದ್ರ ಮೈಕ್ ಸೆಟ್ ಟೌನ್ ಹಾಲ್ ಮುನ್ಸಿಪಾಲ್ಟಿ ರಂಗ ಫ್ರೀ ತಂದಿದ್ದಾರೆ. ಇನ್ನು ಅವ್ರು ಇದು ಹೋಗ್ತಾರೆ ನಂಗೆ ನಾಟಕ ಹಾಕೊಂಬೋ ಇಡೀ ಟೌನ್ ಹಾಲ್ ನಂಗಲ್ದೆ ಅದು ಎಂದು ಬಾಡಿಗೆ ಎಡ್ತೋಂದಿಟ್ಲ ನಂಗೆ ಲೋಟನ ರಿಹರ್ಸಲ್ ಹೊಡೆ ಹಾಕಿದ್ನ ನಾಟಕ ಹಾಕಿದ್ನ ಎಂದು ಅವ್ರ ಮುಕ್ಕಲ್ಲಿ ನಂಗೆ ಕೊಡ್ತೋಂದಿಟ್ಲ ಅವಳೆ. ಸೊ ಫುಲ್ ಅಪ್ಪ ಸಪೋರ್ಟ್ ಅಂತ ಹೇಳ್ತಾರೆ ನಂಗೆ ಅವು. ಬಟ್ ಅಪ್ಪ ಆ ಲೇಖಕ ಮತ್ತು ಕಲಾವಿದರ ಬಳಗ ಹಾಕಿಡ್ಪಿಂದ ಚೊಮ್ಮೆ ಸಾಹಿತಿ ಮಾರು ಬಂದಾರ ಚೊಮ್ಮೆ ಇಪ್ಪಂತು ಕೊಡಗಲು ಪೆಂಡಿಂಗ್ ಮೇ ಎತ್ತರ ಸಾಹಿತಿ ಮಾರುಲ್ಲ ಅರ್ಶನ್ ನಂಗೆ ಚೊಮ್ಮೆ ನಲ್ಲ ನಲ್ಲ ಬರಹಗಾರರು ಅರಿಪ್ಪ. ಅದು ಭಾರಿ ಕೊಸಿಯಾಡ ನಾವು ಇಪ್ಪ ನೋಕೊಂಬೋದು. ಅದ್ರಪಿಂದ ಸಾಹಿತ್ಯ ಪರಿಷತ್ತು ಆಗ್ತಿಲ್ಲ ಪರಿಷತ್ತಲ್ಲಿ ನಾನು ಅವರು 10 ವರ್ಷ ಆದ್ರೂ ಕಾರ್ಯದರ್ಶಿ ಆಯ್ತು ಸ್ವರ ಹಾಕಿ ನಾನು ಸಾಹಿತ್ಯ ಪರಿಷತ್ತಲ್ಲಿ. ಪಿನ್ನೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ತಲೆನೆ ಆಯಿತು ಒಲಿಮತಿ ಪೂನಾಲ್ ಅಪ್ಪ ನಾನಾದರೂ ಮೇನ್ ಇದ್ಲಿಂದೆ ನಾನಪ್ಪ ಕಾರ್ಯದರ್ಶಿ ಆಯ್ತಿದ್ದೆ ಅವಡೆ
0: ಕಾರ್ಯದರ್ಶಿ ಕೂಡ
1: ಭಾರಿ ಭಾರಿ ಚಂದ ಹಾಕಿದಂಗ ಎಲ್ಲ ಎಲ್ಲರಿಗೂ ಭಾರಿ ಖುಷಿ ಐತೆ ಆ ಸಮ್ಮೇಳನ.
0: ಎಸ್, ಓಕೆ. ಸೊ ಹಿಂಗೆ ನಿಮಗೆ ಕನ್ನಡ ಚಟುವಟಿಕೆ ಒರೆಸಿರ್ಲಿ ಕನ್ನಡತೆ ಮೇಲುಲ್ಲಂಕಿತವರ ಅಭಿಮಾನ ಅವರು ಪಿರ್ಸ ಅದಕ್ಕೊಂಡು ನಿಮ್ಗೆ ಈ ಥರೆಲ್ಲ ಚಳುವಳಿಯಲ್ಲೂ ಕೂಡ ಭಾಗವಹಿಸೋ ಕೂಡ ಸಾಧ್ಯ ಇರೆಂದು ಕೂಡ ಚೆನ್ನಾಗಿದ್ದಾರೆ. ಸೊ ಅದೇ ಫಲಮೇ ಬೇರೆ ಕ್ಷೇತ್ರದಲ್ಲೂ ಕೂಡ ಅದೇ ರೂಪದಲ್ಲಿ ನಿಮ್ಗೆ ಕೊಡುಗೆ ಕೂಡ ಕೊಡ್ತೊಂಡ್ರಲ್ಲಾರು ಒಂದು ಸೈಡ್ಲಿ ಅದಕ್ಕೆ ಬೇನಾಯ ರೂಪದಲ್ಲಿ ಏದೆಲ್ಲ ಕೊಡ್ಕೊನ ಅದು ನಿಮಗೆ ಅವಧಿಲಿ ನೀವು ಕೊಡ್ತೊಂಡು ಕೂಡ ಬಂದರಾರು. ಸೊ ಇಂದು ಬೇರೆ ಭಾಷೆಯಲ್ಲಿ ಬಂಡಂಕೆತೋ ಕವನಂಗ ಇಟ್ಟಿಕ್ಕು ಅಥವಾ ಒಂದು ಸೈಡ್ಲಿ ಸಾಹಿತ್ಯ ಇಟ್ಟಿಕ್ಕು ಒಂದು ಸೈಡ್ಲಿ ಅಲ್ಲಿ ಉಂಟು ಹೆಂಚಂದಂಗೆ ಒಂದು ಸೈಡ್ಲಿ ಚೊಮ್ಮೆ ಕೊರತೆ ಆಯುಂಟುಂಡು ಎಂಚನಿಗೆ ಆದರೆ ಬಂಡದ ಕೂಡ ಚೊಮ್ಮೆ ನಿಧಾನಗತಿಲಿ ಕೂಡ ಬಂದು ಉಂಟುಂಡು ಚಲ್ರಂಕೆ ತೋರು ಇದು ಬಂದರ ಅವರು ಓರ್ಮೆ ಬಂದರ ಎಂದ್ರೆ ಅಂತ. ಸೊ ಐಕ್ ಮುಂದಲ್ಲಿ ಅವರು ಕಾಲರ್ ಉಂಟು ಆರಂಟಿ ಕೇಕುವ. ಹಲೋ,
4: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತನಾಡೋದು? ಹಲೋ, ರೀಟಾ. ರೀಟಾ ಮೇಡಮ್, ಕೇಳಿ ಮೇಡಮ್, ಸರ್ ಇದ್ದಾರೆ, ಮಾತನಾಡಿ.
4: കേട്ടുണ്ടല്ലേ
0: അതേ ഖുഷി കാര്യക്രമം
4: കേട്ടുണ്ടല്ലേ എല്ലാ പാട്ട് കേട്ടുണ്ടല്ലേ നിങ്ങളുടെ ഇത് എല്ലാം
0: ഇത്ര കഷ്ട ಪಲ್ಕ ಬರೆಯೋಕೆ ತೊಡಂಗಿತ್ತೆ ಅದು ನಾನು ಅದೇ ಕೇಟೊಂಡು ಬಂದು ಹೊಂಟಿದ್ದೆ. ಅವ್ರ ಸೈಡ್ಲಿ ಬ್ಯಾರಿಲ್ ಬಂಡಂಗೆ ತೊಕೊರಿಯ ಕವನಂಗ ಇಟ್ಟಿಕ್ಕು ಸಾಹಿತ್ಯ ಇಟ್ಟಿಕ್ಕು ಅದ್ರವರು ಗೊಂಚಲ್ ಅದು ಇಪ್ಪ ಆಗ್ತೆಲ್ಲ ಕೊರತೆ ಇದು ಕೊರಡಿ ಆಯ್ತು.
1: ನಾನಿಪ್ಪ ನಾನು ನೋಕೊಂಡಿದ್ದ ಪೊಲೆಯಪ್ಪ ಬ್ಯಾರಿ ವಾರ್ತೆ ಅಂಟು ಅವರು ಮ್ಯಾಗ್ಸಿನ್ ಬಂದು
0: ಎಸ್ ಬಶೀರ್ ಬೈ
1: ಬಶೀರ್ ಬೈ ಕಂಪರ್ ಅದ್ರಲ್ಲಿ ಚೊಮ್ಮೆ ಪೆಂಡಿಂಗ ಅದ್ರ ಲೇಖನಂಗ ಕವನಂಗ ಬಂದು ಕ್ವಶನ್ ಚೆನ್ನಾಗದೆ ಚೊಮ್ಮೆ ಪೆಂಡಿಂಗ ಬಂದ್ಬಿಟ್ಟು ಈ ಸಾಹಿತ್ಯ ಅಥವಾ ಕ್ಷೇತ್ರದಲ್ಲಿ ಸೇರಿ ಹೀರೋ ಕಾಲೇಜಲ್ಲಿ ಅವರು ಕ್ವಿಜ್ ಹಾಕಿದ್ದ ನಾನು ಅದೇ ಬ್ಯಾರಿ ಅಧ್ಯಯನ ಪೀಠ ತರಫ್ಲು ಹಾಕಿದ್ದ ನಾನೇ ಇದಾಕಿದ್ದೆ ಕ್ವಿಜ್ ನಾನು ಪಟ್ಟಿದ್ದೆ ಈ ಬ್ಯಾರಿ ಕಲ್ಚರ್ ಬಗ್ಗೆ ಎಲ್ಲ ನಾಲ್ಕು ಭಾರಿ ಖುಷಿ ಆಯ್ತು. ಇಪ್ಪತ್ತು ಆ ಪೆಣ್ಮಕ್ಕ ಚೊಮ್ಮೆಯಿಂದ ಆಣ್ಮಕ್ಕ ಕೊರಡಿಯಿಂದ ಭಾರಿ ಹಂಗಾಗು ಎಲ್ಲ ಗೊಂತಿಲ್ಲಂಗು ಕೂಡ ಚೊಮ್ಮೆ ಬಿಸಂಗೆ ಇನ್ನೂ ಹಂಗ ಗುಂತುಂಡಲ್ಲೇ ಚಂದಿಟ್ಟು ಭಾರಿ ಖುಷಿ ಆಯ್ತು ನಾಲ್ಕು. ಸೊ ಆ ಇಂಟ್ರೆಸ್ಟ್ ಉಂಡು ಹಂಗು ಬಟ್ ಅದಕ್ಕೆ ಅವರು ಸರಿಯಾಗಿ ಅವರು ತೆರು ಕಾಟುಪನು ಅದು ಐಕಟ್ಟು ಅಧ್ಯಯನ ಪೀಠ ಅಕಾಡೆಮಿ ಈ ತರಫ್ಲು ಸೊರ ಹಾಕೋನು ಅವ್ರು ಉಂಟು ಅವ್ರು ನಾಲ್ಕು ಅಧ್ಯಯನ ಪೀಠ ನಾನು ಮೆಂಬರ್ ಆಯ್ತಿದ್ದೆ ಚೊಮ್ಮೆ ಸೊರಂಗ ಆಯ್ಡು ಬಟ್ ಅವರು ಅಧ್ಯಯನಕ್ಕೆ ಸಂಬಂಧಪಟ್ಟ ಪತ್ತವರು ಅದು ವಿಶೇಷ ಆಯ್ತು. ನಾನು ಪಂಡಲುಂಡು ಚೆನ್ನೈ ಚೆನ್ನಾಗಿ ಬಯಸಾಯಂಗೆ ಉಳ್ಳಾರಲ್ಲ ನಂಗಳ ಬ್ಯಾರಿನಲ್ಲಿ ಅಂಗಳೊಟ್ಟು ಪೋಯ್ಟು ಪಲ್ಕ ಬರೇನು ಅಂಗಳೊಟ್ಟು ಉಳ್ಳ ನಾಲೆಜ್ ನಂಗೆ ಎಡ್ತವ್ರು ಎತ್ತರೇ ಪದಂಗ ಹಂಗ ಗುಂತಿಕ್ಕು ಎತ್ತರೆ ಬಿಸಿಯಂಗ ಗುಂತಿಕ್ಕು ಅದರೆಲ್ಲ ನಂಗೆ ಎಡ್ತವನು ಚೊಮ್ಮೆಲ್ಲ ಮರ್ಚಿಪೋಯಾರು ಇಪ್ಪಮೇ ಲೇಟ್ ಆಯ್ಡು ಇನ್ನೂ ಲೇಟ್ ಹೊಡೆಯಕ್ಕೆ ಮುನ್ನೂಲ ಅದ್ರಲ್ಲ ನಾನು ಹೇಳ್ತೀರಿ ಕಲೆಕ್ಟ್ ಹಾಕಿ ಬೇಕು ನೋವು ಚೆಲ್ಲದು ಅಕಾಡೆಮಿಗೂ ನಾನು ಚಂದ್ರೆ ಅಧ್ಯಯನ ಪೆಟ್ಟು ಚಂದ್ರೆ ನೋಕೊಂಡು ಇಪ್ಪ ಅದು ಇದಕ್ಕೆ ಬಂಡ ಚಂದ
0: ಪರ್ಸಿಲ್ಲ ನಾನು ಅದೇ ಕೇಕೋಗಿಲ್ಲ ಅಂದ್ರೆ ಚೆನ್ನಾಗಿ ಇಪ್ಪ ಎತ್ತರಮ ಜನಪದ ಕಥೆ ಕೂಡ ಬಟ್ ಅದ್ರ ಕ್ರೋಢೀಕರಣ ಕ್ರಂಕಿತವರು ಮನಸ್ಸು ಕೂಡ ಅವ್ರ ಸೈಡ್ ಕೊಡ್ತೀನಿ
1: ಇಪ್ಪ ಕೊರೆಯಲ್ಲ ಹಾಕಿಡಾರ ಅದ್ರೆ ಪಾಟಂಗ್ ಇದು ಹಾಕಿಡಾರೆ ಬಟ್ ಅದು ಮೇಯವಲ್ಲ ಅದು ಪಂಡ ಎಲ್ಲ ಪರ್ತು ಬರ್ನು ಐಕೆ ನಾ ಚೆಲ್ಲು ಪಂಡತ್ತ ತಲೆಮಾರು ಹಾಲು ಮಾರಿ ನಂಗೆ ಪಿಡಿಕೊಂಡು
0: ಪಿಡಿಕೊಂಡು
1: ಇಪ್ಪ ಪೋಯ್ಡಾರು ಇಪ್ಪೆಲ್ಲ 7 ವರ್ಷ ದಾಟಿಂಗೆಲ್ಲ ಬಾರಿ ಕಷ್ಟ ಆಗಿಟ್ಟರು ಹೆಂಗು ಇಪ್ಪ ಉಲ್ಲಂಗಲ್ಲಂಗು ಅಟ್ಲೀಸ್ಟ್ ಬಿಟ್ಟು ಕಾಂಟ್ಯಾಕ್ಟ್ ಹಾಕಿ ಅವ್ರು ಕೊರಿಯಂಗು ಗಿಟ್ಟು ಚೆಲ್ಡದು ನಂದು ಅಭಿಪ್ರಾಯ
0: ಅಭಿಪ್ರಾಯ ಅಂತ ಚೆಲ್ಲ ಇನ್ನೊಂದು ನಾನು ಕೇಳ್ಕೋಗಿಲ್ಲ ಅಂದ್ರೆ ಚೆನ್ನಾಗಿ ಇಪ್ಪ ನಂಗೆಲ್ಲೇ ಯುವಕುಮಾರ್ ಬಾಲಕಾರ್ ಸೊ ಅವ್ರ ಸೈಡ್ಲಿ ಇಂಡು ಓದ್ರೆ ಬಗ್ಗೆ ಇಲ್ಲ ಅವ್ರ ಆಸಕ್ತಿ ಇಂಡೆಲ್ಲ ತಲ್ಲ ಚೊಮ್ಮೆ ಕೊರೋಡಿ ಇಂಡೆಲ್ಲ ಮೊಬೈಲಲ್ಲೇ ಏದಾ ಇಂಬಂದ ಕನ್ನಡ ಮಾತ್ರ ನೋಕೊಂಡು ಒಳ್ಳೇದೇ ಕೂಡ ಇಟ್ಟಿಕ್ರಿ ಅವ್ರ ಸೈಡ್ಲಿ ಕನ್ನಡ ಬುಕ್ರೆ ಓದ್ರದ್ದು ಕೂಡ ಚೊಮ್ಮೆ ಕೊರಡಿ ಆಗಿಂಟುಂಟು. ಈ ಸಂದರ್ಭದಲ್ಲಿ ಬ್ಯಾರಿಗೆ ಎನಿ ಕೊಡ್ಕೋಗು ಆಸಕ್ತಿ ಕೊಡ್ಕೋರ ಚೊಲ್ರಂಕಿತ ಅವ್ರ ಪ್ರಶ್ನೆ
1: ಅದಕ್ಕೆ ನಾನು ಚೆನ್ನಾಗಿ ಅಧ್ಯಯನ ಪೀಠ ಅಕಾಡೆಮಿಯಲ್ಲಿ ಅದೇ ಚೆನ್ನಾಗಿ ಚೆನ್ನಾಗಿ ನಂಗಲು ಗಮನ ಫೋನ್ ಆಯ್ದಿಪ್ಪ ಇವಡು ಚೆನ್ನಾಗಿ ಹೈಸ್ಕೂಲ್ ಮಕ್ಕಳು ಸೊ ಹೈಸ್ಕೂಲ್ ಲೆವೆಲ್ಲೇ ಮಕ್ಕಳಿಗೂ ಕವಿಗೋಷ್ಠಿ ಅವರು ಕಮ್ಮಟ ಕಥಾ ರಚನೆ ಲೇಖನ ಎದುರಂಗನೆ ಇದ್ರ ಬಗ್ಗೆ ಎಲ್ಲ ಹಂಗೂ ದಾಖಲೆ ಉಪಯೋಗ ಅವ್ರು ಇಂಟ್ರೆಸ್ಟ್ ಬಂದಂಗ ಆ ಲೆವೆಲ್ ಇದು ಇಪ್ಪತ್ತಾಗ ಬರ್ತು ಬಂದಂಗಲ್ಲೂ ಪ್ರಯೋಜನ ಇಲ್ಲ ಆ ಬಾಲ್ಯ ಉಂಡಲ್ಲ ಅದ್ರಲ್ಲಿ ಪ್ರೈಮರಿ ಸ್ಟೇಜ್ ನಾಲ್ಕು ಹೈಸ್ಕೂಲ್ ಸ್ಟೇಜ್ ಆ ಸ್ಟೇಜ್ ಇರೋ ಮಕ್ಕಳಿಗೂ ನಂಗೆ ತಲೆ ಅದು ಅಂಗಳ ಮೇಲೆ ಗಮನ ಕೊಡ್ತಂಗೆ ಯಾಕೋ ಸಾಧ್ಯ ಉಂಟು ಉಂಟು ಆಡು ನಾಲ್ಕು ವಿಶೇಷ ಇಪ್ಪತ್ತು ಪೆಣ್ಮಕ್ಕ ಭಾರಿ ಇಂಟ್ರೆಸ್ಟ್ ಉಂಟು ಅನ್ಕೊಳ್ಳಿ ಹಣ್ಮಕ್ಕೂಲ್ಲ ರಿಲೇಷನ್ ಆಗಲ್ಲ ಬಟ್ ಹಂಗು ಸಮಸ್ತ ತೆರು ಕಾಟೋಣ ನಂಗೆ
0: ಇಂಟೆನ್ಷನ್ ನಿಮಗೆ ಸೋಷಿಯಲ್ ಮೀಡಿಯಾ ಬಂದ ಇಲ್ಪಿನ ಚೊಮ್ಮೆಲೆ ಎಲ್ದ್ರೆ ರೂಪದಲ್ಲಿ ಬಂದಿರಾರೆ ಬಟ್ ಆ ಎಲ್ದ್ರೆ ಶಬ್ದಂಗಲೇ ಕ್ರೋಢೀಕರಣ ಕೊರತೆ ಉಂಟು ಟೆನ್ಷನ್ ನಂಗೆ ಅದಕ್ಕೆ ಸಂಬಂಧಪಟ್ಟ ಇಪ್ಪ ಕನ್ನಡತ್ಲ ಹಿಂಗೆ ಎಲ್ದೋ ಎಲ್ದೋ ಇಂಟು ಪಾಯಿಂಟ್ಲಾರೆ ಆ ಪದ ಬಳಕೆ
1: ವಿಶೇಷ ಇಟ್ಟಿಪ್ಪ ನೀಂಗ ಪಲಕೊಡ ನಾನು ಆರೋತಾರೆ ಪಲಕೊರಿ ನಂಗೂ ಚೊಮ್ಮೆ ಪದಂಗ ಕನ್ನಡತದೆ ಬಂದ್ಕೊಂಡು
0: ಬಂತು
1: ಎಲ್ಲಿ ಚೆನ್ನಾಗಿ ಬ್ಯಾರಿ ಕಿಟ್ಲೆ ನಂಗು ಐಕೆ ನಾ ಚೆನ್ನ ಬ್ಯಾರಿ ಕನ್ನಡ ಅಲ್ಲ ಕನ್ನಡ ಬ್ಯಾರಿ ಡಿಕ್ಷನರಿ ನಿಘಂಟ್ ನಂಗು ಭಾರಿ ಆಗೈತೆ ಉಂಡಿ ಪಾಂಟ್ ಅಪ್ಪ ಆ ಕನ್ನಡಕ್ಕೆ ಪರ್ಯಾಯ ಪದ ಏನು ರೋಚನೆ ಉದಾಹರಣೆ ನೀವು ಚೆಲ್ಲಂಗೆ ಉಪಯೋಗಿಸುವುದು ಉಪಯೋಗ ಅದಕ್ಕೆ ಬ್ಯಾರಿ ಪದ ಏನು ನೋಡಿ ನಕ್ಕು ಗೊತ್ತಿನಟ್ಲೆ ನಕ್ಕದ ಚಿಂತನ ಹಂಸಮಲ್ಲಾರು ಗಲಸು ರೋಚನೆ ಗಲಸು ರೋಚನೆ ಏನು ಉಂಡು ಪದಂಗ ಈ ಗಲಸು ಉಪಯೋಗ
0: ಆಚೆ
1: ಚೊಮ್ಮೆ ಪದಂಗ ಉಂಡು ಅದೆಲ್ಲ ಮುಟ್ಟು ಪೋಯ್ಡು ಅದೆಲ್ಲ ನಂಗ ಪಾಡೆ ತೇಟಿ ಕೇಳ್ಕೊಂಡು ಎಡ್ತಿಟ್ಟು ಅದ್ರ ರೆಕಾರ್ಡ್ ಹಾಕೊಂಡ್ ನಂಗ ಆ ಸ್ವರ ಅವನಿಪ್ಪ ಅದು ಭಾರಿ ಮುಖ್ಯ ಅಂತ ನಾ ಕಾಯ್ತು ಉಂಡಿಪ್ಪ
0: ಖಂಡಿತವಾಯ್ತು ಆ ರೂಪದಲ್ಲಿ
1: ಅದಕ್ಕೆ ಪರ್ಯಾಯ ಪದ ಏನಿದ್ರು ಉಂಟು ನಂಗೆ ತೇಡಿಬೇಕು ಕನ್ನಡದಲ್ಲಿ ಏನಂಗ ಅವ್ರು ವರ್ಡ್ ಇದ್ದಂಗೆ ಅದಕ್ಕೆ ಬೇರೆ ಇಲ್ಲ ಅಂತ ಹೆಂಗೆ ಅವ್ರು ಪರ್ಯಾಯ ಪದ ಎಂದ್ರು ಬೇರೆ ಎಡ್ಕಮ್ಮ ಪದ ಅಂಟು ಉದಾಹರಣೆಗೆ ಚಳ್ಳೆ ಅಂತ ಹೆಂಗಿಪ್ಪ ಕಿರಣ ಐಕೆ ನಾನೇ ಅವ್ರ ಪದ ಉಂಡಾಕಿ ಬೆಲ್ಞಾರು ಅಂಟು
0: ಬೆಲ್ಞಾರು
1: ಬೆಲ್ ಕಿರಣ ಅವರು ಜ್ಞಾರು ಬೆಳಕಿನ ಕಿರಣ ಬೆಲ್ಞಾರು ಅಂಟು ಹಂಗೆ ಸಾಹಿತ್ಯ ಮಾಡಲ ದಿಚ್ಚಿಟ್ಟು ಅವರು ತಲೆ ತಲೆ ಓಹೋ ಇಂದ್ರ ಓಡ್ಬಾಟಿ ಪದಂಗ ಕಿಟ್ಟರು ನಂಗೆ ಪುದಿ ಪುದಿ ಪದ ಸೃಷ್ಟಿ ಹಾಕೋಣ
0: ಅದಕ್ಕೆ ಮನಸ್ಸು ನಂಗೆ
1: ಕೊಡ್ಕೊ ಅದಕ್ಕೆ ದೇಕೋನು ನಾನು ದಿಚ್ಚಿಟ್ಟು ಹಾಕೋಣ ಸರ್ ಅದು ಆರಂಗೂ ಇಡ್ತೋಣ ಜವಾಬ್ದಾರಿ ಅದು ಅಕಾಡೆಮಿಯ ಅಧ್ಯಯನ ಪೀಠಮ್ಮ ಆರಂಗೂ ಹಾಕೋಣ ಅದ್ರೆ
0: ಎಸ್ ಓಕೆ ಖಂಡಿತ ಹೆಚ್ಚಿನಾಗಿ ಇಪ್ಪ ಎತ್ತರಮ ನಿಂಗೆ ಚಂದ ಪೋಲಿಮ ಹೈಸ್ಕೂಲ್ ವಿದ್ಯಾರ್ಥಿ ಮಾರು ಕೂಡ ಇಟ್ಟಿಕ್ಕು ಅಥವಾ ಇಂಡತೆ ಯುವಶಕ್ತಿ ಇಟ್ಟಿಕ್ಕು ಸೊ ಅಂಕ ವರ್ಷ ಇರ್ಲಿ ಇಂಗಂತ ಕ್ಷೇತ್ರ ಸಾಹಿತ್ಯ ಕ್ಷೇತ್ರದಲ್ಲಿ ಬರ್ನು ಅದ್ರಲ್ಲಿ ಎಂದ್ರಾಯ ಒಂದು ಹಾಕೊಂಡು ಚಲ್ರ ಅಂಕಿತ ಅವ್ರ ಮನಸ್ಸು ಕೂಡ ಇಕ್ರೆ ಬಟ್ ಅಂಕ ನೇರಾಯ ರೂಪದಲ್ಲಿ ಲಂಕಿತ ತೆರು ಕೆಟ್ಟಿಲ್ಲ ಅವ್ರ ವೇದಿಕೆ ಕೆಟ್ಟಿಲ್ಲ
1: ವೇದಿಕೆ
0: ಅಂಕೋರು ಸಂದೇಶ ನಿಂಗೆ ಎಂದ್ರೆ ಚಲೋ ಇಷ್ಟಪಡ
1: ಸಂದೇಶ ಇತ್ತರಮೇನ ಚಲೋ ಚೆನ್ನಾಗಿ ಒಂದು ನೀವು ಕಾಲೇಜ್ ಸ್ಕೂಲ್ ಪ್ರೋಗ್ರಾಮ್ ಆಗ್ಬೋ ಆ ಎತ್ತರ ಬ್ಯಾರಿ ನೋಕರು ಬ್ಯಾರಿ ಪಾಠ ಪಾಡೋಮ ಅವರು ಬ್ಯಾರಿ ನಾಟಕ ಹಾಕೊಡಮ್ಮ ಇದು ಟ್ರೈ ಹಾಕೋರು ಒಂದು ಪಿನ್ನೆ ಬ್ಯಾರಿ ಅವರು ಕವಿಗೋಷ್ಠಿ ಎಂದೆಗು ನೀವು ಸ್ಕೂಲ್ ಯೂನಿಯನ್ ತರಫ್ಲೇ ಹಾಕೋರು ನೀವು ಅದಕ್ಕೆ ಅಕಾಡೆಮಿ ಯಾರು ಹಾಕೊಂಡಿಲ್ಲ ಅದಕ್ಕೆ ಹಾಕೊಂಡಿಲ್ಲ ಹಿಂಗೆ ಸೊ ಸ್ಕೂಲ್ಲೇ ಕವಿಗೋಷ್ಠಿ ಅಥವಾ ಅವರು ಚರಿ ವಿಚಾರ ಸಂಕೀರ್ಣ ಇದು ನಂಗೆ ಹಾಕೊಂಡಿದ್ದ ನಂಗೆ ಲೇಖಕ ಕಲಾವಿದರ ಬಳಗತ್ತಲ್ಲಿ ಮಡಿಕೇರಿಲಿ ತಿಂಗಳಿಗೊರ್ಕ ಅವ್ರವ್ರ ಸ್ಕೂಲು ಅವ್ರವ್ರ ಪ್ರೋಗ್ರಾಮ್ ಹಾಕಿದ್ದ ಅದೇ ಮಕ್ಕಳು ಕವಿಗೋಷ್ಠಿ ಹಾಕೊಡಮ್ಮ ಇಲ್ಲಂಗೆ ಏನಿಂಗ್ ಒಂದು ಸಬ್ಜೆಕ್ಟ್ ಕೊಡ್ತಾರೆ ಹಂಗೆ ಪಲಕವ್ರಿಂಗ್ ಪಲ ಕೊಡಮ್ಮ ಏನು ಹಾಕಿವೆನ ಅದು ಇಪ್ಪುಡು ನಂಗೆ ಬೇರೆ ಮಕ್ಕಳು ಅದು ಹಾಕ್ಬಿಟ್ಟಿಂಗ್ ಉಂಡಲ್ಲಿ ಅದು ಭಾರಿ ಅವರು ನಲ್ಲ ರಿಸಲ್ಟ್ ತಂಡ
0: ಓಕೆ ಖಂಡಿತ ಮೈಟಮ್ ರಿಸಲ್ಟ್ ತಂದೆ
1: ಖಂಡಿತ ಖಂಡಿತ
0: ಎಸ್ ಓಕೆ ಒಟ್ಟಾರೆ ಐತೆ ನಂಗೆ ನೋಕು ಬೋಯ್ನಗರಂಟೆ ಸಾಹಿತ್ಯ ಕ್ಷೇತ್ರ ಕನ್ನಡತ್ತಿಗೂ ಕೊಡ್ತಂಕೆ ತೋರು ಕೊಡುಗೆ ಇಟ್ಟಿಕ್ಕು ಇದೆಲ್ಲ ನೋಕೋಬೋಂಬತ್ತಿಗೂ ಖಂಡಿತ ಮೈಟಮ್ ನಿಂಗೆ ಚೊಮ್ಮೆ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಎರ್ತೊಂಡು ಕೂಡ ಉಳ್ಳಾರೆ ಎರ್ತಾರೆ ಅನುಭವಿಸಿರಾರೆ ಅದಲ್ಲೆಲ್ಲ ಪಿನ್ನೋಡಿ ಸೈಡ್ಲಿ ನಿಂಗೆ ಕೊಡವ ಭಾಷೆಗೆ ಸಂಬಂಧಪಟ್ಟದ್ದು ಅದನ್ನು ನಿಂಗೆ ಬುಕ್ ಎಲ್ದಿ ಉಂಟು ಬಂದ್ರೆ
1: ನಾಲ್ಕು ಪಾಠಕ್ಕೆ
0: ಪಾಠಕ್ಕೆ ಹೇಳ್ತೀರಾ ರತ್ತರಮೆ
1: ಲೇಖನ ಹೇಳ್ತೀರಾ ಕೊರಿ
0: ಲೇಖನ ಹೇಳ್ತೀರಾ
1: ವಿಚಾರ ಸಂಕೀರ್ಣ ವಿಚಾರ ಮಂಡನೆ ಹಾಕಿದ್ರೆ
0: ಪಿನ್ನ ಜಿಲ್ಲೆಯಲ್ಲಿ ಕೂಡ ದೂರದರ್ಶನದಲ್ಲೂ ಕೂಡ ಕನ್ನಡ ಇದಕ್ಕೆ
1: ದೂರದರ್ಶನದಲ್ಲಿ ಪಿನ್ನ ಆಕಾಶವಾಣಿಯಲ್ಲಿ ಪ್ರೋಗ್ರಾಮ್ ಚೆನ್ನ
0: ಕೊಡ್ತಾ
1: ಉಂಟು ಮೈಸೂರು ಬೆಂಗಳೂರು
0: ಕೊಡ್ತಾರೆ ಎಸ್ ಓಕೆ ಒಟ್ಟಾರೆ ಐತೆ ನಿಂಗಲೇ ಇವರು ಕ್ಷೇತ್ರದಲ್ಲಿ ನಿಂಗೆ ತೊಡಗಿಸಿ ಉಂಟುಳ್ಳದು ಕೂಡ ಚೊಮ್ಮೆ ನಂಗೆ ಭಾರಿ ಅವರು ಖುಷಿ ಕೂಡ ಚೆಲ್ಲ ಪಿನ್ನೋರು ನಿಂಗಳ ಅವರು ಕವನ ನಂಗೆ ಶೋತ್ರ ಮಾರ್ಗ ಚೊಲ್ಲೋಕು ಇಷ್ಟಪಡ್ರೆ ಅಂತ ಹಂಗೇದು ಕವನ ಚೊಲ್ಲೋಗಿ ಇಷ್ಟಪಡ್ರೆ
1: ಓಕೆ ಬಹುಶಃ ಇದು ನಕ್ಕು ಭಾರಿ ಇಷ್ಟ ಕವನ ಇದೆ
0: ಓಕೆ
1: ಇದು ನಾನು ಪಾಡಲ್ಲ ಇದು ಓದ್ರೆ ಇದು ಪಾಡಲ್ಲ
0: ಓಕೆ
1: ಆರು ಆಟಿಡೋ ತೊಟ್ಟಿಲ್ಲ ಇದು ಏಕಿನಾವುಡೋ ಕಟ್ಟಿಲ್ಲ ಏದು ದುಃಖತ್ತೋ ಕರ್ತಪ್ಪು ಉಡೋ ಕಣ್ಣು ತನ್ನಿಡೋ ನೊರೆಯಲ್ಲ ಆರೋ ಪಿರ್ಸತ್ತೋ ಮುರ್ನೋ ಮನಸ್ಸಿಡೋ ಕಡೆಡೋ ನಿಮಿಷತ್ತ ನೊಂಬಲ ಬೆಲ್ತೋ ಮೋಡ ಇದು ತೀನೋ ಪೋಲುಡೋ ತೀರ ತಾಸೆಡೋ ಬಾಯಿಲ ಬೆಲ್ತೋ ಲಂಗತ್ತೋ ಪುತ್ತು ಮಕ್ಕನ ಬೇಲಿ ಕಡನಿಟ್ಟು ನಡನಾರು ನೊರ್ನೋ ನೀಲಿಡ ಉಮ್ಮ ಚಿರಿಕುಂಬೋ ಮೋಂದಿ ಚಿಮಿನಿಂಗ ಪಿಡಿಚಿತ್ತು ನೀಲಿ ಮಾಂಜಿತ್ತು ಬೆಲ್ಪು ಪೋಯಿತ್ತು ಕಾತು ಕಾತು ಕಾಡು ಕಾತುಗೆ ಬೆರಂದಿತ್ತು ನೆಲ್ತೋ ಬಯರಡೋ ಬೆಚ್ಚ ಕಾತುಗೆ ಕಡಲ ಗಾಸೆಗೆ ಮಡಗಿತ್ತು ಇದು ಮೋಡತ್ತ ಬಗ್ಗೆ ಚೆನ್ನಟ್ಲು ಬೆಲ್ತೋ ಲಂಗತ್ತೋ ಪುತ್ತು ಮಕ್ಕಂಗ ಬೇಲಿ ಕಡಂದಿಟ್ಟು ನಡನಾರು ನೊರಂಜ ನೀಲಿಡ ಉಮ್ಮ ಚಿರಿಕುಂಬೋ ಮೋಂದಿ ಚಿಮಿನಿಂಗ ಪಿಡಿಚಿತ್ತು ನೀಲಿ ಮಾಂಜಿತ್ತು ಬೆಲ್ಪು ಪೋಯಿತ್ತು ಕಾಡು ಕಾತುಗೆ ಬೆರಂದಿತ್ತು ನೆಲ್ತೋ ಬಯರಡೋ ಬೆಚ್ಚ ಕಾತುಗೆ ಕಡಲು ಅಗಾಸೆಗೆ ಮಡಗಿತ್ತು ಮಿನ್ನೆ ಚಡಿಲಿಗೆ ಭೂಮಿ ಬೆರೆದಿತ್ತು ಮೋಡ ಕರಗಿಟ್ಟು ಒಳಗಿತ್ತು ತನ್ನಿ ತನ್ನಿಂಟು ಕಾತೊಂಟಿ ಕುಂಬೋ ಸಂಪು ಬಿಸಿಯತ್ತೆ ಚೆನ್ನತ್ತು ಒನಕ್ಕು ಭೂಮಿಲೂ ಚಿರಿಕೆ ನೊರಂಜತ್ತು ಪೊಲೆಂಗ ಜೀಯತ್ತು ಕಲ್ಚಿತ್ತು ಎಂಚಿ ಪೂಲುಡೋ ಚಿಮ್ಮೆ ತೆರುಕು ಮಿನ್ನು ಬೆಲ್ಕರು ಕಾಟಿತ್ತು ಆರು ಆಟಡೋ ತೊಟ್ಟಿಲ ಇದು ಏಕಿನಾವುಡೋ ಕಟ್ಟಿಲ ஆறு ஆட்டிட தொட்டில சின்ன தொட்டில் அகாசுல மோட அந்த கூட தொட்டில போல கண்டு இது ஏக்கினாவோட கட்டில ஏது துக்கத்தோ கர்த்தப்பூட கண்ணு தந்திட நிறையல கர்த்த மோட மலிட மோட ஆறு பிர்சத்தோ முறிஞ்ச மனசுடோ கடையோ நிமிஷத்தை நம்பலமா இது குந்தில் அது ಬೆಲ್ತ ಮೋಡ ಇಟ್ಟಿಲ್ಲ ಪಿಂದಂಗ ನೋಡಲ್ಲ ಸೊ ಬೆಲ್ತ ಮೋಡ ಇದು ತೀನೋ ಪೋಲುಡು ತೀರತ್ತ ಆಸೆಡೋ ಬಾಯಿಲ ಚೆಂಡದು ಬೆಲ್ತೋ ಲಂಗತ್ತ ಪುತ್ತು ಮಕ್ಕಂಗ ಅದೇ ಅಂದ್ರೆ ಮೋಡಂಗ ಬೇಲಿ ಕಡಂದಿಟ್ಟು ನಡೆದ ಮೋಡಂಗೆಲ್ಲ ಚದರಿ ಪೋಯ್ತು ನೊರಂಜ ನೀಲಿಡೋ ಮೊಹಮ್ಮ ಚಂದ ಅಗಾಸೆ ಚಿರಿಕುಂಬ ಮೋಂದಿ ಚಿಮಣಿ ಚಂದಂಗೆ ನಿಷ್ಕತ್ರಂಗ ನಕ್ಷತ್ರ ಮೋಂದಿ ಚಿಮಣಿಂಗ ಪಿಡಿಚಿತ್ತು ನೀಲಿ ಮಾಂಜಿತ್ತು ಬೆಲ್ಪು ಪೋಯಿತ್ತು ಕಾಡು ಕಾಸುಗೆ ಬರಂದಿತ್ತು ನೆಲ್ತೋ ಬಯರಡೋ ಬೆಚ್ಚ ಕಾತುಗೆ ಚೆನ್ನಾಗಿ ಇದು ಋತುಮಾನ ಇದಾವಡದು ಬೆಚ್ಚ ಕಾತುಗೆ ಕಡಲು ಅಗಾಸೆಗೆ ಮಡಗಿತ್ತು ಆವಿ ಆಯ್ತು ತನ್ನಿ ಆವಿ ಆಯ್ತು ಮೋಡ ಇಟ್ಟು ಪೊಯ್ತು ಮೇಲೆ ಮಿನ್ನು ಚೆಡಿಲಿಗೆ ಭೂಮಿ ಬೆರೆದಿತ್ತು ಮೋಡ ಕರಗಿಟ್ಟು ಒಳಗಿತ್ತು ಮಲೆ ಬಂಡ ಇದು ಮಿನ್ನು ಚೆಡಿಲಿಗೆ ಭೂಮಿ ಬೆರೆದಿತ್ತು ಮೋಡ ಕರಗಿಟ್ಟು ಒಳಗಿತ್ತು ತನ್ನಿ ತನ್ನಿಂಟು ಕಾತೊಂಟಿಕ್ಕುಂಬೋ ಸಂಪು ಬಿಸಿಯತ್ತೆ ಚೆಂದಿತ್ತು ಮಳೆ ಬಂದಿಟ್ಟು ಎಲ್ಲ ಸಂಪಾಕಿತ್ತು ಒನಕ್ಕೆ ಭೂಮಿಲಿ ಚಿರಿಕೆ ನೊರಂಜಿತ್ತು ಮಳೆ ಬರಂಬೋ ಪೊಲೆಂಗ ಜೀಯತ್ತು ಕಲ್ಚಿತ್ತು ಎಂಚಿ ಪೂಲುಡು ಚಿಮ್ಮೆ ತೆರುಕು ನಿನ್ನು ಬೆಲ್ಕರು ಕಾಟಿ
0: ನಲ್ಲ ಅವರ ಅರ್ಥಗರ್ಭಿತವಾಯ್ತು ಕವನ ಒಟ್ಟಾರೆ ತಿಂಗಂತ ನಲ್ಲ ಕವನ ಎಲ್ದಿರಂಟು ಕನಂಟಾಯಂಗೆ ಒರ್ತ ಕವಿಯಾವನುಂಟು ಕನಂಟಾಯಂಗೆ ಅವನಿಗೆ ಅವನಿಗೆ ಬೇನಾಯಿದೆ ಅಂದ್ರೆ
1: ಓದು ಓದೋನು ಓದು ಓದು ಓದು ಓದು ಇರ್ಬೋತಾರೆ ಓದಿಂಟಿನತ್ತರೆ ನಮಗೂ ಅದರಲ್ಲಿ ಬಿಟ್ಟು ಏದು ಅವಟು ಎಲ್ಲತ್ತ ಓದೋನು
0: ಪ್ರತಿಯೊಂದರೂ ಕೂಡ
1: ಎಲ್ಲ ಓದೋ ಅದು ಬೇರೆ ಬೇರೆ ಕತೆ ಕವನ ಕಾದಂಬರಿ ಲೇಖನ ಎಲ್ದು ಬೇರೆ ಕಟ್ಟು ಓದೋಣ ಓದಿಟ್ಟಿನ ತೋರು ನಾವು ಆ ನಾಲೆಜ್ ಯಾರೋ ಗಟ್ಟಿ ಬಂಡು ಪಿನ್ನೆ ನಮಗೆ ಎಲ್ದ್ರು ಆ ಸ್ಫೂರ್ತಿ ಕೂಡ ಬಂಡು ಚೆಮ್ಮೆಲು ಅಲ್ಲ ಹಂಗ ಗೊತ್ತಿಲ್ಲ ನಾಲ್ಕು ಎಲ್ದ ಆಚೆ ಅಂದ್ಬಿಟ್ಟು ಎತ್ತರ ಯಾವಲು ನಾಚೆ ನನ್ನ ಮುತೋಲೆ ಉದಾಹರಣೆ ನಾ ಚೆಂಡು ಎಲ್ಲೋ ವರ್ಷದ ಬಯಸಲು ಎಲ್ದಿಟ್ಟು ಹತ್ತತ್ತರ ಚಂದತ್ತ ಪಾಟುಗ ಕತೆ ಎಲ್ದಿರು ಅದನ್ನು ಸುಧಾರಿಸಿ ಕಟ್ತನುಂಟು ಲೈಪ
0: ಒಟ್ಟಾರೆ ಐತಿ ಇಪ್ಪ ನಿಂಕೆ ಈ ಥರ ಎಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ತೊಡಗಿಸಿ ಉಂಟು ಕೂಡ ಬಂದುಂಟು ಉಳ್ಳಾರೆ ಎಪ್ಪ ಹಿಂಗೆ ನಿಂಕೆ ಮನಸ್ಸೈರ ಈ ಕ್ಷೇತ್ರ ಬ್ಯಾಂಡಪ್ಪ ನಾನು ನಂಡ ಪಾಡಿಗೆ ನಾನು ದೈಚಿದ ಬಿಟ್ರೆ ಹಂಗಂತ ಹಿಂಗೆ ಮನಸ್ಸು ಎಪ್ಪ ಹಿಂಗೆ
1: ಬಂದಿಲ್ಲ ಭಾರಿ ಕುಸಿ ತಂದದು ನನ್ನ ಮನಸ್ಸಿಗೆ ಸಮಾಧಾನ ತಂದದು ಸಾಹಿತ್ಯ ಈ ಕ್ಷೇತ್ರ ಸಾಹಿತ್ಯ ಪಿನ್ನೆ ಪತ್ರಿಕೋದ್ಯಮ ಇದು ಚಂಡು
0: ಓಕೆ ಖಂಡಿತ ಎಂಚಂದ ಹಿಂಗೆ ಅದು ನಂಗೊರು ಚೋರು ತಂದಿಲ್ಲ ನಂಗೊರು ಮನಸ್ಸಿಗೋರು
1: ಖಂಡಿತ
0: ನಲ್ಲ ರೂಪದಲ್ಲಿ
1: ಹೋಗ್ತಾರೆ ನಾನು ಎಂದೆಂಗು ಬೇಜಾರು ಹೆಂಗೆ ಮೂಡಿಲ್ಲ ಹೆಂಗೆ ಪಾಟು ಕೆಟ್ಟುಂಟು ಪಾಟು ಓದಿ ಉಂಟು ಕಡೆ ಪಾಟ ಎಂದೆಂಗು ಪಾಟು ಕೆಟ್ಟುಂಟು ಇಲ್ಲದಂಗೆ ಓದಿ ಉಂಟು ಆ ಓದಿ ಉಂಟು ಇನ್ನ ಪೋಲೆ ಎಲ್ಲ ಮರಕಟ್ಟು ನಾಕ
0: ಎಸ್ ಓಕೆ ಅವ್ರು ಕಾಲರ್ ಉಂಡು ಅರಂಟಿ ಕೇಕ್ ಹಲೋ
5: ಹಲೋ
0: ಹಲೋ
5: ಹಲೋ ನಮಸ್ತೆ
0: ನಮಸ್ತೆ ನಮಸ್ತೆ ಯಾರು ಮಾತನಾಡ್ತಿರೋದು ಮಂಜೇಶ್ವರ ವರ್ಕಡಿಯಿಂದ ದಾಮೋದರ ಅವರೇ ಹೇಳಿ ನಮ್ಮ ಸರ್ ಇದ್ದಾರೆ
1: ಹೇಳಿ ಹೇಳಿ ನಮಸ್ತೆ ನಮಸ್ತೆ ನಮಸ್ತೆ ಹೇಳಿ
5: ಅದೇ ಸರ್ ನಿಮ್ಮ ಎಲ್ಲ ಕವನ ಬ್ಯಾರಿ ಕವನ ಎಲ್ಲ ಕೇಳಿ ತುಂಬಾ ಖುಷಿ ಆಯ್ತು
1: ಧನ್ಯವಾದ ಧನ್ಯವಾದ
5: ಮಾತುಕತೆಯನ್ನು ಕೇಳ್ತಿದ್ದೀನಿ ನಿಮ್ಮ ಮಾತುಗಳನ್ನು
0: ತುಂಬಾ ಸಂತೋಷ ನೀವು ಕೇಳ್ತಾ ಇದ್ದೀರಿ
5: ನಮ್ಮ ತಾರಂಗ ರೇಡಿಯೋಕ್ಕೆ ಅತಿಥಿಯಾಗಿ ಬಂದಿದ್ದೀರಿ ಹೃದಯ ತುಂಬಿದ ಧನ್ಯವಾದಗಳು
1: ನಿಮಗೂ ಧನ್ಯವಾದಗಳು ಕೇಳಿದ್ದಕ್ಕೆ
0: ಥ್ಯಾಂಕ್ ಯು ದಾಮೋದರ ವರ್ಕಾಡಿ ಅವರೇ ನಾಳೆ ಕಾರ್ಯಕ್ರಮಕ್ಕೆ ಟೈಮ್ ಕೂಡ ತಿಂದುಂಟು ಬಂತು ಸೊ ಅದೇ ಪಲ್ಲೆ ಮೇಪಿನವರು ಕಾಲರ್ ಉಂಟು ಹಲೋ
6: ನಮಸ್ತೆ ನಾನು ಕುಸುಮಾಕರ್
0: ನಮಸ್ತೆ ನಮಸ್ತೆ ಕುಸುಮಾಕರ್ ಕೊಟ್ಟಾರದಿಂದ
6: ಸರ್ ನಮಸ್ತೆ
1: ನಮಸ್ತೆ ನಮಸ್ತೆ ಕುಸುಮಾಕರ್
6: ಒಂದು ಗಂಟೆ ಕಾರ್ಯಕ್ರಮ ಕೇಳಿದೆ ಫೋನ್ ಮಾಡಿ ಸ್ವಲ್ಪ ಲೇಟ್ ಆಯ್ತು ಬಿದ್ದಿತ್ತು ಮತ್ತೆ ನೀವು ಅದೇ ಲಾಸ್ಟ್ ಗೆ ಹೇಳಿದ್ರಲ್ಲ ಕವಿತೆ ಎಲ್ಲ ಬರೀಲಿಕ್ಕೆ ತುಂಬಾ ಓದ್ಬೇಕು ಅಂತ
0: ಹೌದೌದು
6: ಹೌದು ಅದು ಅದು ಕೆಲವು ಈ ಕಾಲದಲ್ಲಿ ಎಂತ ಯಾರಾದ್ರೂ ಬರಕೊಟ್ಟದನ್ನು ಕೊಂಡೋಗಿ ಸ್ಟೇಜ್ ಅಲ್ಲಿ ಓದ್ತಾರೆ ಅರ್ಧರ್ಧ ಕವಿಗಳು
1: ನೀವು ಹೇಳಿದಾಗ ಒಂದು ಪ್ರಸಂಗ ನೆನಪಾಯ್ತು ಸರ್ ನನಗೆ ನನ್ನೊಬ್ಬ ಸ್ನೇಹಿತ ಮೈಸೂರಿಂದ ಫೋನ್ ಮಾಡ್ದೆ ಒಬ್ಬ ಲೆಕ್ಚರರ್ ಇಲ್ಲಿ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಇತ್ತು ಅಲ್ಲ ಅವ್ರು ಹೇಳಿದ್ರು
6: ಮತ್ತೆ ಅದೇ ನಿಮ್ಮದು ಮಾತಾಡುವಂತ ಆಯ್ತು ತುಂಬಾ ಖುಷಿ ಆಯ್ತು ಬಂದದ್ದು
1: ಓಕೆ ಓಕೆ ಥ್ಯಾಂಕ್ ಯು
6: ಥ್ಯಾಂಕ್ ಯು
0: ಥ್ಯಾಂಕ್ ಯು ಎಸ್ ಓಕೆ ಇನ್ಸಿಡೆಂಟ್
1: ಅದೇ ಚೆನ್ನಾಗಿ ಮೈಸೂರ್ಲು ನನ್ನ ಲೆಕ್ಚರ್ ಫೋನ್ ಹಾಕಿದ್ ನಾನು ಚೆನ್ನಾಗಿ ಇಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಆಗ್ತಾ ಇದೆ, ಒಂದು ಹುಡುಗಿ ಒಂದು ಹಾಡು ಹಾಡಿದ್ಲು, ನೀನು ಬರೆದ ಹಾಡು, ಅದು ಯಾರ್ದೋ ಹೆಸರೇಳಿ ಅವರು ಬರೆದ ಹಾಡು ಅಂತ ಹೇಳಿ ಹಾಡ್ತಾ ಇದ್ದಾರೆ. ನಾನು ಕಾಲೇಜಲ್ಲಿ ಕಂಬಿ ಇಲ್ದಿರೋದು.
0: ಓಕೆ, ಆ ರೂಪದಲ್ಲೂ ಕೂಡ ಅವರೇ ತರಮ ಅವ್ರ ಕವನ ಇಲ್ದಿರೋದಕ್ಕೆ ಅತ್ತರಮೇ ಅದಕ್ಕೆ ಟೈಮ್ ಕೊಡ್ಕೊನು, ಮೈಂಡ್ ಕೊಡ್ಕೊನು, ಒಡಿಸ ಇಲ್ಲ ಅದಕ್ಕೆ ಬೇನಾ ಇವಂಟು ಲಂಕಿತ ವಾತಾವರಣ ಕ್ರಿಯೇಟ್ ಕೂಡ ಹಾಕೋಣ. ಸೊ ಅತ್ತರ ಕಷ್ಟ ಬಂತು ಇಲ್ದಿರಂಕಿತ ಅವ್ರ ಕವನ ಇನ್ನೊರಾಲು ಓದೋದು ಗೊತ್ತದು ಆ ಅವರು ಕೃತಿ ಚೌರಿ ಅನ್ನೋದಕ್ಕೆ ಚೊಮ್ಮೆ ಬೇಜಾರು ಕೂಡ ಖಂಡಿತ ಕೂಡ ಅವರು. ಸೊ ಒಟ್ಟಾರೆ ಇತ್ತು ನಂಗೆ ಇಂಡತೆ ಕಾರ್ಯಕ್ರಮದಲ್ಲಿ ಪಿರಿಸ ಬೀಚಿದ ಬಂದರೇ ಅಕ್ಕೇರಿಗೆ ಎಂದ್ರೆ ಚೊಲ್ಲ ಇಷ್ಟಪಟ್ಟರೆ
1: ಸರಿಮೆ ನಾನು ಚಿಲ್ಲ ಸರಿಮೆ ನಾಕೆ ಬಾರಿ ಖುಷಿ ಐತೆ ನೀವು ಸಾರಂಗ ಇದ್ರಲ್ಲಿ ಬ್ಯಾರಿಗೆ ಈ ತರ ಅವ್ರು ಒತ್ತು ಕೊಡ್ತಿಟ್ಟು ಹಾಕೊಂಡ್ರಲ್ಲೂರಲ್ಲಿ ಉಡೆ ಆಕಾಶವಾಣಿ ಕೂಡ ಬ್ಯಾರಿ ಇಲ್ಲ, ಮಡಿಕೇರಿಯಲ್ಲಿ ಬ್ಯಾರಿ ವಾರ್ತೆ ಉಂಡು, ಮಡಿಕೇರಿ ಆಕಾಶವಾಣಿ ಉಡೆ ಇಲ್ಲ, ಬಟ್ ಸಾರಂಗ ಇದ್ರು ಎನ್ಕರೇಜ್ ಕೊಡ್ತಿಟ್ಟು ಅದು ಭಾರಿ ಖುಷಿ ಐತಿ. ಎಲ್ಲ ಬ್ಯಾರಿಗಳ ತರಫ್ಲು ನೀವು ಒಂದು ನಂದಿ ಚಂದೊಟ್ಲೆ ನಾನು ಪಿನ್ನೆ ಅದೇ ಇದರ ಉಪಯೋಗ ಅವನು ಈ ಎಲ್ಲ ಬ್ಯಾರಿಂಗು ಇದ್ರ ಕೇಕನು ಇದ್ರ ಇನ್ವಾಲ್ವ್ ಅವನು ನೀವು ಸಪೋರ್ಟ್ ಹಾಕನು ನೀವು ಸಪೋರ್ಟ್ ಹಾಕಿ ಹೆಂಗೆ ಖಂಡಿತ ಇದು ಬ್ಯಾರಿ ಲ್ಯಾಂಗ್ವೇಜ್ಗೆ ಭಾರಿ ಅವರು ನಲ್ಲ ಹೆಲ್ಪ್ ಔಟ್ ಸೆಳೆದು ನನ್ನ ಅಭಿಪ್ರಾಯ.
0: ಎಸ್ ಓಕೆ, ಇವರ ಕಾರ್ಯಕ್ರಮಕ್ಕೆ ಪಿರಿಸ ಬಿಚ್ಚಿತ್ತು ನಿಮಗೆ ಬಂದರಲ್ಲಿ ಅದಕ್ಕೂ ಕೂಡ ನಿಮಗೆ ಕಲ್ಪನೆ
1: ಇಚ್ಛೆಕ್ಕೆ ನಿಮಗೂ ನನ್ನ
0: ಎಸ್ ಥ್ಯಾಂಕ್ ಯು ಸೋ ಮಚ್. ಶ್ರೋತೃ ಮರ ಇದೆ ಇಂಡತ ಮೈ ಕಲ್ತಬಲ್ ಕಾರ್ಯಕ್ರಮದ ಬಿರಂದರ್ ನಂಗೊಟ್ಟಿಗೆ ಇನ್ನು ಬಿ ಎ ಸಂಶೋಧನೆ ಮಡಿಕೇರಿ. ಸೊ ಐಲ್ಡೊಟ್ಟಿಗೆ ಐಲ್ಡೋ ಜೀವನ ಇಲ್ಲಿ ನಡೆದು ಬಂದಿರೋ ಐಲು ಕೊಡ್ತಂಕೆತ್ತು ಕೊಡುಗೆ ಅದೇ ಕನ್ನಡ ಐಟಿಕ್ಕು ಬ್ಯಾರಿ ಐಟಿಕ್ಕು ಕೊಡವ ಭಾಷೆ ಕೂಡ ಐಟಿಕ್ಕು ಇನ್ನಿತರ ಬೇರೆ ಬೇರೆ ಭಾಷೆಲ್ಲೂ ಕೂಡ ಇಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಇಲ್ಲಿ ಕೃಷಿ ಹಾಕೊಂಡು ಕೂಡ ಪೋಯಿರಿ. ಸೊ ಐಲ್ಡ್ ಬಗ್ಗೆ ಇಂಡತೆ ಕಾರ್ಯಕ್ರಮದಲ್ಲೂ ಕೂಡ ನಂಗೆ ಬೀಳ್ಚಿರೋ ಅದೇ ಪೊಲೆಮೆ ಐಲ್ಡೊಟ್ಟಿಗೆ ನಂಗೆ ಮುಂಡಿಯಂಟು ಕೂಡ ಬಂದ. ಸೊ ಇದು ಇಂಡತ್ತು ಮೈಕಾತ ಬಲಕ ಕಾರ್ಯಕ್ರಮದ ಬಿರಂದರ ಐಟಿನ ಕಿತ್ತು ಬಿ ಎ ಸಂಶೋಧನೆ ಮಡಿಕೇರಿಗೆ ನಂಗೆ ಕೃತಜ್ಞತೆ ಕೂಡ ಚಂದ ಉಂಟು. ಇಂಡತೆ ಕಾರ್ಯಕ್ರಮದ ನಂಗೆ ಮುಕ್ತಾಯ ಹಾಕೊಂಡಿಲ್ಲ. ನೆಕ್ಸ್ಟ್ ಬೆಳ್ಳಿ ಆಸೆ ಫಿನೋರು ಅತಿಥಿಗಳೊಟ್ಟಿಗೆ ಮೈಕಾತ ಬಲಕ ಕಾರ್ಯಕ್ರಮದಲ್ಲಿ ಕಿಟ್ಟ. ಸೊ ಅದರವರೆಗೂ ಕೇಟೊಂಡಿಕರು ಇದೆ ರೇಡಿ ಸಾರಂಗ್ 07.8 FM ರಂಗ್ ರಂಗ್ರು ಜೀವನ.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗನಾಟ್ 7.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಚಾಣಾಕ್ಯ ಚಂದ್ರಗುಪ್ತ. ಭಾಗವತರು ನಾರಾಯಣ ಶಬರಾಯ. ಚೆಂಡೆ ಶಿವಾನಂದ ಕೋಟ. ಪಾತ್ರ ಪರಿಚಯ ಚಾಣಾಕ್ಯ ರಾಮದಾಸ ಸಾಮಗ. ಚಂದ್ರಗುಪ್ತ ಭಾಸ್ಕರ್ ರೈ ಕುಕ್ಕುವಳ್ಳಿ. ಅಮಾತ್ಯ ವಾಸುದೇವ ಸಾಮಗ. ಪರ್ವತರಾಜ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ. ನಂದ ನವನೀತ ಶೆಟ್ಟಿ ಕದ್ರಿ. ಸಿದ್ದಕಟ್ಟೆ ಸದಾಶಿವ ಶೆಟ್ಟಿ ಮತ್ತು ಕರುಣಾಕರ ಶೆಟ್ಟಿ ಬೆಳ್ತಂಗಡಿ. ಸಾಹಿತ್ಯ ಹಾಗೂ ನಿರ್ದೇಶನ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ. ಇದೀಗ ಚಾಣಾಕ್ಯ ಚಂದ್ರಗುಪ್ತ ಯಕ್ಷಗಾನದ ಎರಡನೇ ಕಂತು.
1: ತಕ್ಷಶಿಲೆಯಿಂದ ಈ ರಾಜಧಾನಿಯ ಇರವನ್ನು ತಿಳಿಯುವ ಉದ್ದೇಶಕ್ಕಾಗಿಯೇ ಹೀಗೆ ನಡೆದು ಬಂದವನು ನಾನು. ವೈದಿಕ ಸಂಪ್ರದಾಯದಂತೆ ಗುಪ್ತ ಎಂಬುದು ವೈಶ್ಯರಿಗಾದರೆ, ದಾಸ ಎಂಬುದು ಶೂದ್ರರಿಗೆ, ವರ್ಮ ಎಂಬುದು ಕ್ಷತ್ರಿಯರಿಗಾದರೆ, ಅಗ್ರವರ್ಣ ಜನಿಸಿದಂತಹ ಬ್ರಾಹ್ಮಣನಿಗೆ ಶರ್ಮ ಎಂಬುದು ಸಂಕೇತ ನಾಮ. ವಿಷ್ಣು ಶರ್ಮ ಎಂಬ ಹೆಸರಿನಿಂದ ಅತ್ತ ಅಲ್ಲಿ ತಕ್ಷಶಿಲೆಯಲ್ಲಿ ಪಾಣಿನಿ ಮೊದಲಾದವರ ಒಡನಾಟದಲ್ಲಿದ್ದಂತಹ ನಾನು ಯಾಕ ಗುರುಕುಲ ಅವಜ್ಞೆಗೊಳಗಾಯಿತೋ ರಾಜಧಾನಿಯಿಂದ ಎಂಬ ಯೋಚನೆಯಲ್ಲಿ ನಿಲುಗಡೆ ಇಲ್ಲದೆ ಈ ಕಡೆಗೆ ಹೀಗೆ ಬರುತ್ತಿರುವಾಗ, ಓ ಉನ್ನತ ಗೋಪುರ ಪ್ರಾಕಾರಗಳು ಕಾಣಿಸುತ್ತಿವ್ಯಪ್ಪ, ಹಾಗಾದ್ರೆ ಉಚ್ಛಾಯ ಸ್ಥಿತಿಯಲ್ಲೇ ಇದೆ ಈ ಛತ್ರ, ಬ್ರಾಹ್ಮಣರಿಗೆ ಮಾತ್ರ ಹಸಿದವರು ಬಂದಾಗ ಆಸನವನ್ನು ಇಕ್ಕುವುದಕ್ಕೆ ಇಲ್ಲಿ ಅವಕಾಶ ಮಾಡಲ್ಪಟ್ಟಿದೆ ಎಂಬುದರಿಂದ ಇದಕ್ಕೆ ಬ್ರಾಹ್ಮಣ ಛತ್ರ ಅಂತಲೇ ಹೆಸರು. ಬಂದರೆ ಹೌದು, ಪಾಕ ಸಿದ್ಧತೆ ಆಗಿದೆ ಎಂಬುದು ಮೇಲೇಳುತ್ತಿರುವಂತಹ ಧೂಮರಾಶಿಯಲ್ಲಿ ನನಗೆ ತಿಳಿಯಿತು. ಹಾಗಾದ್ರೆ ಬಂದ ಬ್ರಾಹ್ಮಣರನ್ನೆಲ್ಲ ಆಧಾರದಿಂದ ಒಳಗೆ ಕರೆದೊಯ್ದು ಎಲೆ ನಿಕ್ಕಿ ಉಣಬಡಿಸುವುದಕ್ಕೆ ಬೇಕಾದ ವ್ಯವಸ್ಥೆ ಇಲ್ಲಿದೆ ಎಂಬ ವಿಶ್ವಾಸದಿಂದ ಮುಂದೆ ಬರು. ಓ ಹೋ, ಇದೇನಿದು ದಾರಿಯಲ್ಲಿ ಹೀಗೆ ಗರಿಕೆ ಹುಲ್ಲು ಬೆಳೆದಿದೆ? ಯಾವ ಅಂಗಳದಲ್ಲಿ ಹುಲ್ಲು ಮುಳ್ಳು ಬೆಳೆದಿದೆ? ಆ ಅಂಗಳದ ಆಚೆಗಿರುವ ಮನೆಯ ಯಜಮಾನ ಏನು ಎಂಬುದಕ್ಕೆ ಅದೇ ಉತ್ತರವನ್ನು ಕೊಡುವುದಿಲ್ಲವೇ? ಈ ದಾರಿಯಲ್ಲಿ ಹೀಗೆ ಅಡ್ಡವಾಗಿ ದಾರಿಯಲ್ಲಿ ಮುಂದೆ ನಡೆಯುತ್ತಿರುವವನನ್ನು ಮುಗ್ಗಲಿಸಿ ಬೀಳುವಂತೆ ಮಾಡುವಂತಹ ಗರಿಕೆ ಹುಲ್ಲು ಬೆಳೆದಿದೆ ಅಂದರೆ ಈ ದಾರಿಯಲ್ಲಿ ಬರುವವರಿಲ್ಲ, ಬಂದವರಿದ್ರಲ್ವೇ ಮತ್ತೆ ಹಿಂದೆ ಹೋಗಬೇಕವರು. ಹಾಗಾದರೆ ದಾರಿ ಹೆಸರಿಗೆ ಮಾತ್ರ ದಾರಿಯಾಗಿದೆ ಅಂತ ಅರ್ಥ. ಈ ಗರಿಕೆ ಹುಲ್ಲು ಹೀಗೆ ಮುಂದೆ ಬರುತ್ತಿರುವಾಗ ಮುಗ್ಗಲಿಸಿ ಬೀಳುವಂತೆ ಮಾಡಿದೆ ಎಂಬ ಕಾರಣದಿಂದಲೇ ಇದನ್ನು ಕೈಯುಗುರಿನಿಂದಲೇ ಕಿತ್ತು ಎತ್ತಿ ಬಿಟ್ಟುಟ್ಟು ಕಟ್ಟಿ ಇನ್ನೂ ಗರಿಕೆ ಹುಲ್ಲು ಮೊಳೆಯಬಾರದು ಎಂಬುದಕ್ಕಾಗಿ ಹುಲಿಯೇರಿದ ಒಂದು ರಸವನ್ನು ಅದರ ಬೇರಿಗೆ ಚಿಮುಕಿಸಿ ಅದನ್ನು ಕೊಂದಾಡ್ತಾಯಿತು. ಅಪ್ಪ, ಮಾರ್ಗ ಸ್ವಲ್ಪ ಸುಗಮವಾಯಿತು ಈಗ.
2: ಏನು ಆಶ್ಚರ್ಯ!

0: ಸ್ವಾಮಿ ಸ್ವಾಮಿ ನಿಮ್ಮ ಪಾದಮೂಲದಲ್ಲಿ ಇದೋ ನಾನು ಬಿದ್ದಿದ್ದೇನೆ, ಕೈಗಳಿಂದ ನಿಮ್ಮ ಕಾಲನ್ನು
1: ಹಿಡಿದಿದ್ದೇನೆ, ಕಾಲನ್ನು ಬಿಡು, ಕಾಲನ್ನು ಕಟ್ಟಿಕೊಂಡೆಯ ಕಚ್ಚಿದೆಯೋ ನನಗೆ ತಿಳಿಯುವುದಿಲ್ಲ, ಮೊದಲು ಕಾಲನ್ನು ಬಿಡು,
0: ನನ್ನನ್ನು ರಕ್ಷಿಸಿ ಸ್ವಾಮಿ.

0: ನೀನು ಮಾಡಿದ ವಿಧ ವಿಧದ ಉಪಚಾರಗಳಿಂದ ನಾನು ಪ್ರಹೃಷ್ಟನಾದನಪ್ಪ. ಸಾಕು ಸಾಕು ಸಾಕು,
1: ಧನ್ಯನಾದೆ.
0: ಇನ್ನು ಇನ್ನು ನನಗೆ ಏನನ್ನಾದರೂ ಒಪ್ಪಿಸಬೇಕೆಂಬ ಉದ್ದೇಶದಿಂದ ಅಲ್ಲಿ ಇಲ್ಲಿ ಸುವಸ್ತುಗಳನ್ನು ನಿನ್ನ ಕಣ್ಣುಗಳಿಂದಲೇ ಹುಡುಕುತ್ತಿರುವೆ ಅಲ್ಲ.
1: ಹೌದು.
0: ಬೇಡವಪ್ಪ ಬೇಡ. ನಿನ್ನ ಹೆಸರೇನೆಂಬುದೇ ನನಗೆ ತಿಳಿದಿಲ್ಲ, ಮತ್ತೆ ನಿನ್ನ ಪರಿಚಯ ನನಗಿದೆ ಅಂತ ನಾನು ಹೇಗೆ ಹೇಳಿಕೊಳ್ಳಿ? ನೀನು ಕ್ಷತ್ರಿಯ ಎಂಬುದು ನಿನ್ನ ಮುಖದಲ್ಲಿರುವಂತಹ ಹುಬ್ಬುಗಳ, ಕಣ್ಣ ಆಲಿಗಳ, ಮೊನಚಾದ ಮೂಗಿನ, ಮೂಗಿನ ಕೆಳಗೆ ಬೆಳೆದಿರುವಂತಹ ಮೀಸೆಯ ತುದಿಯ ಕಾಲಲ್ಲಿ ಸ್ವಲ್ಪ ಮಾತ್ರವಾಗಿ ಕಾಣಿಸುತ್ತಿರುವ ಕುಣಿತ, ಇವುಗಳ ಆಧಾರದಿಂದ ನನಗೆ ತಿಳಿಯಿತು. ಬ್ರಾಹ್ಮಣನ ಉತ್ತಮತೆಯನ್ನು ಒಪ್ಪಿ ನಡೆಯುವಂತಹ ವೈದಿಕ ಸಂಪ್ರದಾಯ ಬದ್ಧರಾದವರಿಗೆ ಕ್ಷತ್ರಿಯರು ಅಂತ ಹೆಸರು. ನಾನು ತಿಳಿದಂತೆ ತಾನು ಅವನಿಗೆ ಅನುಮರ್ತಿಯಾಗಿ ನಡೆಯಬೇಕೆಂಬ ಭಾವನೆ ಇದ್ದಂತಹ ಕ್ಷತ್ರಿಯರಿಲ್ಲ. ಈಗ ಕ್ಷತ್ರಿಯರೆಲ್ಲ ತನ್ನ ಕೈಂಕರ್ಯವನ್ನು ಕೈಕೊಂಡಿದ್ದಾರೆ ಅಂದರೆ ದುರ್ಬಲತೆ ಅಲ್ಲ, ತನಗೆ ಅನುವರ್ತಿಗಳಾಗಿದ್ದಾರೆ ಎಂಬ ಭಾವನೆ ಬ್ರಾಹ್ಮಣರಿಗೂ ಉಳಿಗಾಲದಲ್ಲಿಲ್ಲದಾಗಿದೆಯಂತೆ. ಎಲ್ಲಿ ನೋಡಿದರೂ ಒಂದೊಂದು ಕೂದಲನ್ನು ಕಿತ್ತು ತೆಗೆದಿರುವಂಥ ಹೊಚ್ಚ ಹೊಸ ಮಡಕೆ ಹೇಗೆ ಹಾಗೆ ತಲೆಯನ್ನು ಹೊಂದಿರುವಂಥ ಬೌದ್ಧ ಭಿಕ್ಷುಗಳನ್ನೇ ಕಂಡು ಕಂಡು ನನಗೆ ಕಣ್ಣುಗಳಿಗೆ ದುರಿತ ತುಂಬಿ ಹೋಗಿದೆ. ಪುಣ್ಯಾತ್ಮ, ಕ್ಷತ್ರಿಯನಂತೆ ಕಾಣಿಸುತ್ತಿರುವೆ. ಕ್ಷತ್ರಿಯನಾದ ಮೇಲೆ ಉತ್ತಮ ಆಸನದಲ್ಲಿ, ಉನ್ನತ ಆಸನದಲ್ಲಿ ಮಂಡಿಸಬೇಕಾದ ಹೊಣೆ ನಿನಗೆ ಕ್ಷತ್ರಿಯನಾಗಿ ಬೇಕಿತ್ತು. ಬಾಗಿಲು ಬಳಿಯಲ್ಲಿ ಒಬ್ಬ ಚಾರಕನು ಇರುವಂತೆ ಇತ್ತ ಬರಬೇಕು ಸ್ವಾಮಿ ಎಂದು ಕೈ ಮುಗಿದು ಅತ್ಯಂತ ವಿನಯದಿಂದ, ದೀನತೆಯಿಂದ ಅಂತ ಹೇಳಲಿಲ್ಲ ನಾನು, ವಿನಯದಿಂದ ಪ್ರಾರ್ಥಿಸುತ್ತ ನೀನಿರುವುದನ್ನು ಕಂಡ್ರೆ ಅಯ್ಯೋ, ಹಸುವೆಯಿಂದ ಮೊದಲೇ ಉರಿ ಹೆಚ್ಚಿದೆ ನನ್ನ ಕರುಳೊಳಗೆ, ನಿನ್ನ ದರ್ಶನದಿಂದ ಆ ಉರಿಗೆ ತುಪ್ಪವನ್ನು ಎರೆದ ಹಾಗಾಗಿದೆಯಪ್ಪ. ಕ್ಷತ್ರಿಯನೇ ಹೌದಾದರೆ ನಿನಗೆ ಈ ದುಸ್ಥಿತಿ ಯಾಕೆ, ಈ ದೀನತೆ ಏನು? ಅಡಗಿಸಿಕೊಳ್ಳಬೇಡ ಮನಸ್ಸಿನೊಳಗೆ, ಹೇಳಲ್ಲವನ್ನು
1: ನಾನು ಸ್ವಾಮಿ ನನ್ನ ಕಥೆಯನ್ನು.

0: ಪೂಜ್ಯರೇ.
1: ಮಹಾನುಭಾವನ್,
0: ನನ್ನ ಪಾಲಿಗೆ ಆಪದ್ ಬಾಂಧವರ ಹಾಗೆ ನೀವು ಒದಗಿ ಬಂದಿದ್ದೀರಿ.
1: ನಿನಗೆ ಬಂದಿರುವ ಆಪತ್ತೇನೆಂಬುದನ್ನು ತಿಳಿಸದೆ ಬಾಂಧವ ಅಂತ ನೀನು ಸಂಭವಿಸಿದೆ, ನಾನು ಹೇಗೆ ಹೋಗೊಡಲಿ?
0: ಸ್ವಾಮಿ, ನಿಮ್ಮಲ್ಲಿ ನನ್ನ ಕಣ್ಣೀರಿನ ಕಥೆಯನ್ನು ಹೇಳಿ ಮನಸ್ಸನ್ನು ಹಗುರ ಮಾಡಿಕೊಳ್ಬೇಕು ಎನ್ನುವ ಆಸೆ ಆಗುತ್ತಾ ಇದೆ.
1: ಕಥೆ ಉದ್ದವಾಗಿರಬಹುದು ಏನೋ.
0: ಹೌದು ಸ್ವಾಮಿ,
1: ಆದ್ರೆ ಅದನ್ನು ಬೇಗನೆ ಹೇಳಿ ಮುಗಿಸಬೇಕು.
0: ನನ್ನ ಹೆಸರು ಚಂದ್ರಗುಪ್ತ ಅಂತ.
1: ಒಳ್ಳೇದಪ್ಪ,
0: ಈ ಅನ್ನಸತ್ರದ ಮೇಲ್ವಿಚಾರಕ ನಾನು.
1: ಒಳ್ಳೇದಪ್ಪ, ತಾನು ವೈಶ್ಯ ಅಂತ ನೀನು ಪರ್ಯಾಯದಿಂದ ಹೇಳಿಕೊಂಡಾಗಾಯ್ತು.
0: ಇಲ್ಲ,
1: ಇಲ್ಲದಿದ್ರೆ ಗುಪ್ತ ಅಂತ ಹೇಗೆ ಬರ್ತಿತ್ತು ಹೇಳು.
0: ಇಷ್ಟೇ ನನ್ನ ನಿಜ ಅಲ್ಲ.
1: ಮತ್ತೆ
0: ನಿಮ್ಮ ಚಿಕಿತ್ಸಕ ದೃಷ್ಟಿಗೆ ತೋರಿದ ಹಾಗೆ ನಾನು ನಿಜವಾಗಿಯೂ ಕ್ಷತ್ರಿಯ.
1: ಹಾಗಾದ್ರೆ ಕ್ಷತ್ರಿಯತ್ವ ತನ್ನೊಳಗೆ ಇದೆ ಎಂಬುದು ಬೇರೆಯವರಿಗೆ ತಿಳಿಯಬಾರದು ಎಂಬುದಕ್ಕಾಗಿ ನೀನು ನಿನ್ನ ಹೆಸರನ್ನು ತಿದ್ದಿಕೊಂಡಿರಬೇಕು.
0: ಅದಕ್ಕೆ ಕಾರಣ ಇದೆ ಸ್ವಾಮಿ.
1: ಏನಪ್ಪ?
0: ಈ ಪಾಟಲಿಪುತ್ರದ ಅಧಿಕಾರಿಯಾಗಿರತಕ್ಕಂತಹ ಮಹಾರಾಜ ಸರ್ವಾರ್ಥ ಸಿದ್ಧ, ಅದರ ಬಗ್ಗೆ ತಮಗೆ ತಿಳಿದಿರಬಹುದಲ್ಲ.
1: ಸರ್ವಾರ್ಥ ಸಿದ್ಧಿ ಎಂಬುದು ನನಗೆ ತಿಳಿದಿದೆ.
0: ಅವರಿಗೆ ಇಬ್ಬರು ಹೆಂಡಂದಿರು.
1: ಇರ್ಲಪ್ಪ, ಇಬ್ಬರಲ್ಲದೆ ಇದ್ರೆ 20 ಮಂದಿ ಇರಲಿ. ನಾನು
0: ಸುನಂದಾದೇವಿ ಅಂತ ಪಟ್ಟದ ರಾಣಿ.
1: ಹಾ ಹಾ, ನೀನೀಗ ನಿನ್ನ ಕಥೆಯನ್ನು ಹೇಳುವುದಕ್ಕೆ ತೊಡಗಿದೆ ಅಲ್ವೇ?
0: ಹೌದು.
1: ಹಾ, ಸುನಂದ
0: ಆಕೆಯಲ್ಲಿ 9 ಮಂದಿ ನವನಂದರು ಹೀಗೆ ಹುಟ್ಟಿಕೊಂಡಿದ್ದಾರೆ.
1: ನಂದ ನವಕ.
0: ಹೌದು ಸ್ವಾಮಿ.
1: ಸಾಕಪ್ಪ. ಹಾ, ಏನು?
0: ಇನ್ನೊಬ್ಬ ರಾಣಿ ಬಂಗಾರದವಳು ಮುರಾದೇವಿ ಅಂತ.
1: ಹಾ ಹಾ ಹಾ.
0: ಆಕೆಯ ಮಗ ಮೌರ್ಯ.
1: ಹಾ,
0: ಆತ ನನ್ನಪ್ಪ.
1: ಓ, ಮೌರ್ಯನಿಗೆ ನೀನೊಬ್ಬನೇ ಮಗನೇನೋ?
0: ಹಾಗಂತ ನಾನೊಬ್ಬನೇ ಮಗನಲ್ಲ.
1: ಮತ್ತೆ
0: ಆ ನನ್ನ ತಂದೆಯವರಿಗೆ ಹಲವು ಹೆಂಡಂದಿರಲ್ಲಿ ನಾವು 100 ಮಂದಿ ಮೌರ್ಯರು ಹುಟ್ಟಿಕೊಂಡಿವಿ. ಆದ್ರೆ ಸ್ವಾಮಿ, ನನ್ನ ಸಹೋದರರನ್ನು ಇರಿಸಿಕೊಳ್ಳುವಂತಹ ಯೋಗ ನನಗಿಲ್ಲ. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಎನ್ನುವ ಮಾತಿನ ಹಾಗೆ ನಮ್ಮ ಅಭಿವೃದ್ಧಿಯನ್ನು ಕಂಡು ಸಹಿಸದಂತಹ ನಂದರು, ಅಜ್ಜ ಮತ್ತು ತಂದೆಯವರು ಊರಲ್ಲಿಲ್ಲದಂತಹ ಹೊತ್ತಿನಲ್ಲಿ ನಮ್ಮನ್ನು ಹೊಸಕಿ ಹಾಕುವುದಕ್ಕೆ ಪ್ರಯತ್ನಿಸಿದರು. ದುಷ್ಟ ಜಾಲವೊಂದನ್ನು ಬೀಸಿದರು. ಬೇಟೆಗೆ ಹೋಗುವಂತಹ ನೆಪದಲ್ಲಿ, ಅದು ಅರಮನೆಯ ದೂರದಲ್ಲಿರತಕ್ಕಂತಹ ವನಮಧ್ಯದಲ್ಲಿ ಕಪಟ ಅರಮನೆಯೊಂದನ್ನು ರಚಿಸಿ ಅದರ ನೆಲಮಾಲಿಗೆಯಲ್ಲಿ ನಮ್ಮೆಲ್ಲರಿಗೂ ಭೋಜನವನ್ನು ಏರ್ಪಡಿಸಿದರು. ಊಟ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಏನೋ ನೆಪ ಹೇಳಿ ಅವರೆಲ್ಲ ಮೇಲೆ ಬಂದರು. ಬಾಗಿಲು ಹಾಕಿ ಹೊರ ನಡೆದರು. ಹಲವು ಕಾಲ ಬಂಧನದಲ್ಲಿಯೇ ನಾವಿದ್ದೆವು. 100 ಮಂದಿಗಳು ಅನ್ನ ನೀರಿಲ್ಲದೆ ಸಾಯುವಂತಹ ಸ್ಥಿತಿ ಬಂತು. ದಿನಕ್ಕೆ 10-12 ಹಾಗೆ ನನ್ನ ಕಣ್ಣೆದುರೇ ನನ್ನ ತಮ್ಮಂದಿರು ಜೀವವನ್ನು ಬಿಟ್ಟರು ಸ್ವಾಮಿ.
1: ಅಬ್ಬ, ರಾಜಕಾರಣವೇ.
0: ಹೌದು, ನಾನು ಬದುಕಿಕೊಂಡೆ. ಹೆಣದ ಕೊಳೆತ ಮಾಂಸದ ಆ ದುರ್ವಾಸನೆಯನ್ನು ಸಹಿಸಲಾರದೆ ರಾಜಭಟರನ್ನು ಕರೆದು ನನ್ನನ್ನು ಬೇರೆ ಕಡೆ ಸಾಗಿಸಿ ಅಲ್ಲಿಯಾದರೂ ಸುಖದಿಂದ ಪ್ರಾಣ ಬಿಡುತ್ತೇನೆ ಅಂತ ಹೇಳಿದೆ. ಮರುಭೂಮಿಯಲ್ಲಿಯೂ ಒಂದು ನೀರಿನ ಜಲ ಇದ್ದ ಹಾಗೆ ನನ್ನ ಬಗ್ಗೆ ಅನುಗ್ರಹ ತೋರಿದ್ರೋ ಏನೋ, ಬೇರೆ ಸೆರೆಮನೆಯಲ್ಲಿ ನನ್ನನ್ನು ಇಟ್ಟರು. ಆ ಇಡೀ ಅರಮನೆಯನ್ನೇ ಸುಟ್ಟು ಹಾಕಿಬಿಟ್ರು ಸ್ವಾಮಿ. ಉಳಿದಂತಹ ಒಬ್ಬನಿಂದ ಏನೂ ಕೆಡುಕು ಆಗಲಾರದು ಎನ್ನುವುದನ್ನು ತಿಳಿದಂತಹ ನಂದರು ನನ್ನನ್ನು ಇದುವರೆಗೆ ಸೆರೆಮನೆಯಲ್ಲಿಯೇ ಇರಿಸಿಕೊಂಡರು. ಮೊನ್ನೆ ಯಾವುದೋ ವಿರೋಧಿ ರಾಜದ ಷಡ್ಯಂತ್ರವೊಂದನ್ನು ಭೇದಿಸಿದೆ ಎನ್ನುವ ಕಾರಣಕ್ಕೆ ನನಗೆ ಬಂಧ ವಿಮೋಚನೆಯನ್ನು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ತಮ್ಮ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ನನಗೊಂದು ಉದ್ಯೋಗವನ್ನು ಕೊಟ್ಟಿದ್ದಾರೆ.
1: ಯಾವುದಪ್ಪ ಅದು
0: ಸ್ವಾಮಿ? ಈ ಅನ್ನಸತ್ರ ಬ್ರಾಹ್ಮಣ ಸಂತರ್ಪಣೆಯನ್ನು ಮಾಡುವಂತಹ ಸತ್ರ ಇದು.
1: ಹೌದಪ್ಪ.
0: ಇದರ ಪಾರುಪತ್ಯಗಾರನಾಗಿ ನಮ್ಮನ್ನು ನೇಮಿಸಿದ್ದಾರೆ. ಇದರ ಹಿಂದೆಯೂ ಇರುವಂತಹ ಬುದ್ಧಿ ಅದು ಒಳ್ಳೆಯದೇನೂ ಅಲ್ಲ.
1: ನಿನ್ನನ್ನು ಇಲ್ಲಿ ಪಾರುಪತ್ಯನನ್ನಾಗಿ ನೇಮಿಸುವಲ್ಲಿ ಬಹುಶಃ ಅತೃಪ್ತರಾದಂತಹ ಬ್ರಾಹ್ಮಣರೆಲ್ಲ ಒಟ್ಟಾಗಿ ಮುನಿದೆದ್ದು ನಿನ್ನ ಮೇಲೆ ಬೀಳಲಿ ಅಂತ ಅವರಿಗೆ ಉದ್ದೇಶ ಇದ್ರೂ ಇರಬಹುದು.
0: ಹಾಗಾದರೂ ಶಾಪಗ್ರಸ್ತನಾಗಿ ನಾನು ಸತ್ತು ಹೋಗಲಿ ಎನ್ನುವುದಕ್ಕೆ
1: ಶಾಪದ ಮಾತಲ್ವಯ್ಯ. ಅವರಿಗೆ ಹೊಟ್ಟೆ ತುಂಬುವಷ್ಟು ಅನ್ನ ಸಿಕ್ಕದೇ ಇದ್ರೆ ಸಹಜವಾಗಿ ಅರೆ ಹೊಟ್ಟೆಯವರು ಬ್ರಾಹ್ಮಣರು ಎದ್ದು ಬಂದ್ರೆ ಅವರಿಗೆ ಶಾಪ ಕೊಡುವ ಅವಸರ ಯಾಕೆ? ಅಲ್ಲದೆ ಇದ್ರೆ ಕತ್ತಿಯಿಂದ ಇರಿಯುವ ಅವಸರ ಯಾಕೆ? ಕಚ್ಚಿ ಪರಕೆ ಆದರೂ ನಿನ್ನನ್ನು ಕೊಲ್ಲಬಹುದೆಂಬ ನಿರೀಕ್ಷೆ ನಂದರಲ್ಲಿದ್ರೂ ಇರಬಹುದು. ನೀನಂತೂ ಕರುಣೆಗೆ ಅರ್ಹ
0: ಸ್ವಾಮಿ. ಹಾಗಾಗಿಯೇ ನಾನು ನಿಮ್ಮ ಪಾದಮೂಲದಲ್ಲಿ ಭಿನ್ನವಿಸಿಕೊಳ್ಳುವುದು. ನಿಮ್ಮ ಛಲವನ್ನು, ನಿಮ್ಮ ಹಠವನ್ನು ನಾನು ದೂರದಿಂದಲೇ ನೋಡಿದೆ. ನಿಮ್ಮ ಮಾರ್ಗದರ್ಶನ, ನಿಮ್ಮ ಒತ್ತಾಸೆ ಸಿಕ್ಕಿದ್ರೆ ನನ್ನ ವಿರೋಧಿಗಳನ್ನು ನಾಶ ಮಾಡಿ ಆ ಮೂಲಕ ನನ್ನದಾದಂತಹ ಸೇಡನ್ನು ಪೂರೈಸಿಕೊಳ್ಳಬಹುದು. ಸಂತ್ರಸ್ತನಾದಂತಹ ನನ್ನ ಬಾಳಿಗೆ ಬೆಳಕಾಗಬಹುದು ಅಂತ ನಾನು ತಿಳಿದಿದ್ದೆ. ನನ್ನನ್ನು ಕಾಪಾಡಬೇಕು ಸ್ವಾಮಿ, ಉದ್ಧರಿಸಬೇಕು.

0: ಚಂದ್ರಗುಪ್ತನ್.
1: ಮಹಾತ್ಮರೇ,
0: ಒಬ್ಬನು ಮಾತನಾಡುವ ರೀತಿಯಲ್ಲಿ ತನ್ನ ಮಾತು ಸತ್ಯವೆಂಬುದನ್ನು ಅಸತ್ಯವೆಂಬುದನ್ನು ತಿಳಿಸಿಕೊಡ್ತಾನಂತೆ. ನಿನ್ನ ವಿನಯ ಅಲ್ಲ, ನಿನ್ನ ಶೈಲಿ ಇದೆಯಲ್ಲ, ನೀನು ಒಂದೇ ಒಂದು ಸುಳ್ಳನ್ನು ಇಲ್ಲಿ ಹೇಳಲಿಲ್ಲ ಎಂಬುದು ನನಗೆ ತಿಳಿಯಿತು.
1: ಧನ್ಯನಾದೆ ನಾನು.
0: ನೀನು ಕರುಣೆಗೆ ಅರ್ಹ ಹೌದು, ಎಣಿಕೆಗೆ ಒಂಬತ್ತಾಗಿರುವ ನಂದರೂ ವಧಾರ್ಹರು ಹೌದು. ಯಾರಿಗೆ? ನಿನಗೆ ಅವರು ವಧಾರ್ಹರು,
1: ನನಗೆ ವಿರೋಧಿಗಳು.
0: ನೀನು ನನ್ನನ್ನು ಪ್ರಾರ್ಥಿಸುತ್ತಿರುವೆ, ನಾನೇನಾದರೂ ನಿನಗೆ ಹಿತಚಿಂತಕನಾಗಬೇಕಲ್ಲದೆ ಹಿರಿಯವನಾಗುತ್ತೇನೆಯೇ ಹೇಳು?
1: ಇಲ್ಲ.
0: ನಿನಗೆ ಜ್ಞಾತಿಯಲ್ಲ, ದಾಯಾದಿಯಲ್ಲ, ಬಂಧುವಲ್ಲ, ಸಮೀಪಸ್ಥಿತನೂ ಅಲ್ಲ, ನಿನಗೆ ನಾನು ಸಾಕನೂ ಅಲ್ಲ. ಅನ್ನಾರ್ಥಿಯಾಗಿ ಬಂದಿರುವ ಒಬ್ಬ ಬ್ರಾಹ್ಮಣ, ಹಸಿದು ಅನ್ನದ ಆಸೆಯಿಂದ ಬಂದಿರುವಂತಹ ಬ್ರಾಹ್ಮಣನಿಗೆ ಅಪಮಾನವಾದ್ರೆ ಆಗ ಬ್ರಾಹ್ಮಣ ತಾನಾಗಿ ಶಟರ ನಿಲ್ತಾನೆ. ಎಲ್ಲೋ ಯಾವನಿಗೋ ಬಡಿದದ್ದಕ್ಕೆ ಹಾವು ಹುತ್ತದೊಳಗಿಂದ ಹೊರಗೆ ಓಡಿ ಬಂದು ಬಡಿದವನ ಅಡಿಯನ್ನು ಕಚ್ಚುವುದಿಲ್ವಲ್ಲ, ಕಚ್ಚಬೇಕಾಗಿಲ್ವಲ್ಲ. ನಿನಗೆ ಅವರು ದಾಯಾದಿಗಳೊಳಗೆ ಸಹಜವಾದ ಮತ್ತರದಿಂದ ಈ ಸಂಕಷ್ಟವನ್ನು ತಂದಿಟ್ಟಿದ್ದಾರೆ. ನಾನವರ ನಿಗ್ರಹಕ್ಕೆ ಯಾವ ಪ್ರಯತ್ನವನ್ನಾದರೂ ಹೇಗೆ ಮಾಡಬೇಕು ಹೇಳು
1: ಸ್ವಾಮಿ. ನನ್ನ ಉಪಚಾರದಿಂದ, ನನ್ನ ವಿನಯದಿಂದ ನೀವು ನನ್ನ ಮೇಲೆ ಅನುಗ್ರಹ ದೃಷ್ಟಿಯನ್ನು ಬೀರಿದ್ದೀರಿ ಅಂತ ನನಗೆ ಗೊತ್ತಾಯಿತು. ಆದರೆ ದಾರಿ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ.
0: ಹೌದು
1: ಸ್ವಾಮಿ, ಬೆಂಕಿಯ ಸಣ್ಣ ಕಿಡಿಯೊಂದಕ್ಕೆ ಗಾಳಿಯ ಸಹಾಯ ಸಿಕ್ಕಿದ್ರೆ ಇಡೀ ವನವನ್ನೇ ದಹಿಸುವುದಕ್ಕೆ ಸಾಧ್ಯ ಅಂತೆ. ಸಂತ್ರಸ್ತನಾದಂತಹ ನನಗೆ ನೀವು ಅನುಗ್ರಹ ತೋರಿದರೆ ನನ್ನ ಬಾಳಿನ ಮುಂದಿನ ದಾರಿಯೇನು ಅಂತ ಕಂಡುಕೊಳ್ಳುವುದಕ್ಕೆ ನನಗೆ ಸಾಧ್ಯ ಉಂಟು ಸ್ವಾಮಿ. ನೀವು ನನಗೆ ರಕ್ಷಣೆ ಕೊಡುವುದಿಲ್ಲ ಅಂತ ಆದ್ರೆ, ನನ್ನ ಮಾತನ್ನು ಒಪ್ಪಿ ನನಗೆ ಅನುಗ್ರಹ ತೋರುವುದಿಲ್ಲ ಅಂತ ಆದ್ರೆ ನಾನು ಬದುಕಿಯೇನು ಪ್ರಯೋಜನ? ನನ್ನ ಬಾಳಿನ ಲಕ್ಷ್ಯ ಭೇದಿಸುವುದಕ್ಕೆ ಆಗದೇ ಇದ್ದಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕಾಲಬುಡದಲ್ಲಿ ಪ್ರಾಣತ್ಯಾಗ
0: ಮಾಡುವುದೇನಲ್ಲ. ನನ್ನ ಕಾಲ್ಬುಡದಲ್ಲಿ ಬಿದ್ದು ಸಾಯಬೇಡ ಚಂದ್ರಗುಪ್ತ, ಯಾಕಂದ್ರೆ ನಿನಗೆ ಬಂದಿರುವ ಸಾವಿಗೆ ಕಾರಣ ಸ್ಥಾನದಲ್ಲಿ ನಾನು ಬರ್ತೇನೆ, ನನಗಷ್ಟು ತಿಳಿಯುತ್ತದೆ. ಚಾಣಕ್ಯ ಬಿಡುವುದಲ್ಲದೆ ಇದ್ರೆ ಚಂದ್ರಗುಪ್ತ ಸಾಯ್ತಿರ್ಲಿಲ್ಲ ಅಂತ ನೀನು ಸತ್ತ ಮೇಲೂ ಲೋಕ ನನ್ನನ್ನು ಹೇಳಬೇಕಂತಲ್ಲ ನಿನಗೆ ಉದ್ದೇಶ?
1: ಇಲ್ಲ ಸ್ವಾಮಿ,
0: ಅದು ಬೇಡ.
1: ನನ್ನಂತಹ ದುರದೃಷ್ಟ ಬದುಕಬಾರದು ಅಂತ.
0: ತನಗೆ ಪದವಿ ಬೇಕು, ತನಗೆ ಸಾರ್ವಭೌಮತ್ವ ಬೇಕು ಅಂತ ಏನಾದರೂ ನೀನು ಬೇಡಲಿಲ್ಲ.
1: ಅಲ್ಲ,
0: ತನ್ನನ್ನು ಉಳಿಸಬೇಕು ಅಂತ ಬೇಡ್ತಾ ಇದೆಯಲ್ಲ. ನೀನು ಹೇಗಿರಬೇಕೋ ಹಾಗಿರುವಂತೆ ಮಾಡಿದ್ರೆ ಮಾತ್ರ ನಿನ್ನನ್ನು ಉಳಿಸಿಕೊಂಡಾಗುತ್ತದೆ. ನಾನು
1: ಹೌದು
0: ಒಳ್ಳೆಯದಪ್ಪ ಚಂದ್ರಗುಪ್ತ, ಇನ್ನೊಂದು ಮಾತನ್ನಾದರೂ ಹಾಗೆ ಹೇಳಬೇಡ. ಹೇಗೆ? ತಾನು ಸಾಯ್ತೇನೆ, ನಪುಂಸಕನ ಮುಖದಿಂದ ಮಾತ್ರ ಹೊರಡಬಹುದಾದಂತಹ ಒಂದು ದುರುದ್ಗಾರ ಇದು. ತಾನು ಸಾಯ್ತೇನೆ, ಬದುಕಿರ್ತೇನೆ.
1: ಬದುಕಿಸುವ ಹೊಣೆ ನಿಮ್ಮಲ್ಲಿ
0: ತಡಿ. ಬದುಕಿದ್ದಾಗ ಯಾರ ಅನುಗ್ರಹದಿಂದಾಗಲಿ ಆಶೀರ್ವಾದದಿಂದಾಗಲಿ ಸ್ವಪ್ರಯತ್ನದಿಂದಾಗಲಿ ತನಗೆ ಅಭಿಲಷಿತವಾದಂತಹ ಅಭ್ಯುತ್ಥಾನವನ್ನು ಪಡೆಯುವುದಕ್ಕೆ ಸಾಧ್ಯ. ಸತ್ತ ಮೇಲೆ ಒಬ್ಬನಿಗೆ ಸಾರ್ವಭೌಮತ್ವದ ಪ್ರಾಪ್ತಿ ಆಗುತ್ತದೆಯೋ?
1: ಇಲ್ಲ.
0: ಸತ್ತ ಮೇಲೆ ಒಬ್ಬ ಸಾಹಸವನ್ನು ತೋರುವುದಕ್ಕೆ ಎಡೆ ಉಳಿಯುತ್ತದೆಯೋ? ಆದ್ರಿಂದ ಸಾಯ್ಬೇಡ, ನಾನಿದ್ದೇನೆ. ಆದರೆ ಒಂದು ನಿರ್ಬಂಧ ಇದೆ.
1: ಏನು ಸ್ವಾಮಿ?
0: ನನ್ನನ್ನು ನೇರವಾಗಿ ಅವರು ಬಂದು ನೋಯಿಸುವ ಹಾಗೆ ಏನಾದರೂ ಒಂದು ಸಂಧಿ ಬಂಧ ಆಗಬೇಕೇ
1: ಸ್ವಾಮಿ?
0: ಯಾಕಂದ್ರೆ ನಿಮ್ಮನ್ನು ನಾನು ದ್ವೇಷಿಸ್ತೇನೆ ಅಂತ ಹೇಳುವುದಕ್ಕೆ ನನಗೊಂದು ನಾಲಿಗೆ ಮೂಡಿ ಬರಬೇಕಾದ್ರೆ ನನಗವರಿಂದ ಅಪರಾಧ ಆಗಬೇಕೋ ಬೇಡವೋ? ಅಪರಾಧ ಬೇಡ, ಒಂದು ಸಾಧಾರಣವಾದ ಅಪಮಾನವಾದರೂ ಆಗಬೇಕೋ ಬೇಡವೋ? ಬೀಳು ಮಾತು ಅಂತ ಒಂದಿದೆ, ವಿಪ್ರೋತ್ತಮ, ವಿಪ್ರೇಂದ್ರ, ಹೀಗೆ ಬ್ರಾಹ್ಮಣರನ್ನ ಕಂಡಾಗ ಸಾಧಾರಣವಾಗಿ ಗೌರವಿಸುವವರು ಹೇಳುವ ಕ್ರಮ. ರೈ ಬ್ರಾಹ್ಮಣ, ಇಷ್ಟನ್ನವರು ಹೇಳಿದ್ರು ಸಾಕು, ಬೀಳು ಮಾತು ಅಂದ್ರೆ ಅದೇ. ರೈ ಅಷ್ಟನ್ನಾದ್ರೂ ಹೇಳಿದ್ರೆ ಸಾಕು ನನಗೆ. ಎಲ್ಲ ನನ್ನನ್ನು ರೇ ಎಂದು ಹೇಳಿದ್ಯಾಕೆ? ನಿನ್ನ ನಾಲಿಗೆಯಲ್ಲಿ ಇನ್ನೊಂದು ಅಕ್ಷರವಾದರೂ ಮೂಡದಂತೆ ಮಾಡ್ತೇನೆ ಅಂತ ಹೇಳುವುದಕ್ಕೆ ನನಗೊಂದು ಅವಕಾಶ ಬಂದಾಗ ಆಯ್ತೋ ಇಲ್ವೋ
1: ಸ್ವಾಮಿ? ಅದಕ್ಕೆ ಅವಕಾಶ ಉಂಟು.
0: ಹೌದಾಗಿ?
1: ಯಾಕಂದ್ರೆ ನವನಂದರು ಕೆಲವೊಮ್ಮೆ ಇಲ್ಲಿಗೆ ಬರುವುದು ಅಂತ ಉಂಟು. ಓ, ಅಲ್ಲಿ ಸಾಲಾಗಿ ಕಾಣ್ತಾ ಉಂಟಲ್ಲ ಎತ್ತರದ ಪೀಠಗಳು.
0: ಕೆಲವೊಮ್ಮೆ ಅಂದ್ರೆ ತಿಂಗಳಿಗೊಮ್ಮೆಯೋ, 6 ತಿಂಗಳಿಗೊಮ್ಮೆಯೋ, ಸಂವತ್ಸರಕ್ಕೊಮ್ಮೆ
1: ಅವರಿಗೆ ಮನಸ್ಸಾದಾಗ.
0: ಅದಕ್ಕೂ ಒಂದು ಕ್ರಮ ನಿರ್ಬಂಧ ಅಂತ ಏನಿಲ್ಲ.
1: ಹಾಗಂತ ತಿಂಗಳಿಗೆ ಒಂದು ಸಲ ಅಲ್ಲ, ತಿಂಗಳಲ್ಲಿ ಕೆಲವು ದಿನ ಕೂಡ ಬಂದದ್ದುಂಟು.
0: ಬಂದು ಏನ್ ಮಾಡ್ತಾರೆ?
1: ಹೆಚ್ಚು ಕಾಯಬೇಕಾದಂತಹ ಅಗತ್ಯ ಇಲ್ಲ.
0: ಬಂದು ಏನ್ ಮಾಡ್ತಾರೆ?
1: ಬ್ರಾಹ್ಮಣ ಸಂತರ್ಪಣೆ ಹೇಗೆ ನಡೆಯುತ್ತದೆ ಎನ್ನುವ ಉಸ್ತುವಾರಿಯನ್ನು ನೋಡಿಕೊಳ್ತಾರೆ.
0: ಎಲ್ಲಿ ಕುಳಿತು?
1: ಆ ಪೀಠ ಉಂಟಲ್ಲ 9 ಪೀಠಗಳು ಎತ್ತರದ್ದು ಅವನಿಗೆ ನಂದರಾಜನಿಗೆ.
0: ಬ್ರಾಹ್ಮಣರು ಉಣ್ಣುವುದಕ್ಕೆ ಕುಳಿತಿರುವುದು ಎಲ್ಲಿ? ಇಲ್ಲಿ
1: ಕೆಳಗೆ.
0: ಕೆಳಗೆ?
1: ಹೌದು ಸ್ವಾಮಿ. ಬೇರೆ ಯಾರು ಆ ಪೀಠವನ್ನು ಏರುವ ಹಾಗಿಲ್ಲ.
0: ಹಸಿದು ಬಂದ ಬ್ರಾಹ್ಮಣರು ಕೆಳಗಡೆಯಲ್ಲಿ ಸಾಲಾಗಿ ಉಣ್ಣುವುದಕ್ಕೆ ಕುಳಿತಿರುವಾಗ ಅವರ ತಲೆಗಿಂತ ಮೇಗಡೆಯಲ್ಲಿ ಅಂದ್ರೆ ಎತ್ತರದಲ್ಲಿ ಇರುವಂತಹ ಮನೆಯ ಮೇಲೆ ಇವರು ಸಾಲಾಗಿ ಕುಳಿತು ನೋಡ್ತಾರ?
1: ಅಷ್ಟು ಔದ್ಧತ್ಯ ಅವರದ್ದು.
0: ಚಂದ್ರಗುಪ್ತ, ಇಷ್ಟು ಮಾತನ್ನಾಡಿದ ನಿನಗೆ ಹಾಗೆ ನಡೆಯುವ ವ್ಯವಹಾರದಲ್ಲಿ ಮರ್ಮ ಏನು ಅಂತ ತಿಳಿದಿರಬೇಕು.
1: ಖಂಡಿತ.
0: ಬ್ರಾಹ್ಮಣರೆಲ್ಲ ಕೆಳಗೆ ಹಸಿದು ಬಂದು ಇಷ್ಟು ಅನ್ನ ಹೊಟ್ಟೆಗೆ ಬೀಳದಿದ್ರೆ ಪ್ರಾಣ ಹಾರಿ ಹೋಗುತ್ತದಲ್ಲ.
1: ಅವರ ದೃಷ್ಟಿಯಲ್ಲಿ ಭಿಕ್ಷುಕರಂತ ಇರಬೇಕು
0: ಅಲ್ವಾ? ಅವರು ಉಪ್ಪಿಲ್ಲದೆ, ಹುಳಿ ಇಲ್ಲದೆ, ಖಾರವಿಲ್ಲದೆ ಬಡಿಸಿದರೆ ಅದನ್ನು ಕೂಡ ಈ ಹಸಿವಿನ ಕಿಚ್ಚಿಗೆ ಆಹುತಿ ಬೇಕಲ್ಲ, ಅದನ್ನೇ ಗಬಗಬನೆ ಮುಕ್ಕುವ ಈ ಬ್ರಾಹ್ಮಣರನ್ನ ಕಂಡು ಬಹುಶಃ ಈ 9 ಮಂದಿಯು ಕೈ ತಟ್ಟಿ ಕೇಕೇಕಿ ನಗುತ್ತಾರೋ ಏನು
1: ಅಲ್ವಾ. ಪಾಠ ಕಲಿಸಬೇಕಾದ್ರೆ ನೀವೇ ಆಗಬೇಕು.
0: ಒಳ್ಳೆಯದಾಯ್ತು. ಮೊದಲನೇ ಮನೆ ಅಂದ ಕುಳಿತುಕೊಳ್ಳುವುದಕ್ಕೆ ಎಲ್ಲರಿಗಿಂತ ಎತ್ತರದಲ್ಲಿ ಆ ಮನೆ ಅಲ್ವಾ,
1: ಮಧ್ಯದಲ್ಲಿದೆ ನೋಡಿ.
0: ಅದಕ್ಕೆ ಮಾಣೆ ಅಂತ ಹೆಸರಲ್ಲ ಗದ್ದುಗೆ.
1: ಹೌದು,
0: ಆ ಗದ್ದುಗೆಯಲ್ಲಿ ಮುಂದೆ ಹೇಳಬಾರದು, ಹೇಳಿದ್ರೆ ನೀನ್ ಎಲ್ಲಾದ್ರೂ ಮೊದಲೇ ಆ ರಹಸ್ಯವನ್ನು ಪ್ರಕಟ ಮಾಡಿಬಿಟ್ರೆ ನಾವ್ ಎಣಿಸಿದ್ದೆಲ್ಲ ಕಜ್ಜ ಕೆಟ್ಟು ಹೋದೀತು.
1: ಬುದ್ಧಿ ನಿಮ್ಮದು, ನಾನು ಕೆಲಸ ಮಾಡು.
0: ಒಳ್ಳೆಯದಪ್ಪ,
1: ಸರಿ.
0: ಹಾಗಾದ್ರೆ ಮುಂದೊಂದು ಉಪಾಯ ಇದೆ. ನೀನು ತಾಳ್ಮೆಯಿಂದ ದೂರ ನಿಂತು ನೋಡುತ್ತಿದ್ರೆ ಸಾಕು.
1: ಆಗಲಿ ಸರ್.

ಸಂತೋಷ. ಯಾವ ಕಾರಣಕ್ಕೆ? ನಮ್ಮ ವೈಯನಿಸಿದಂತಹ ಮೌರ್ಯ ತನ್ನ 99 ಮಕ್ಕಳ ಜೊತೆಯಲ್ಲಿ ಸತ್ತಾಗ ಸಂತೋಷ, ಜೊತೆಯಲ್ಲಿ ಭಯವೂ ಇತ್ತು. ನಮ್ಮ ಅಪ್ಪ ಪ್ರಯಾಗಕ್ಕೆ ಹೋಗಿದ್ರು ಇಬ್ಬರು ಹೆಂಡತಿಯರ ಜೊತೆಯಲ್ಲಿ. ಹಿಂದೆ ಬಂದಾಗ ಈ ಮೌರ್ಯರನ್ನು ನಾವು ಕೊಂದಿದ್ದೇವೆ ಅಂತ ವರ್ತಮಾನ ತಿಳಿದಾಗ ನಮ್ಮ ಮೇಲೆ ಕೋಪಗೊಂಡ್ರೆ, ಪ್ರಜೆಗಳು ರೊಚ್ಚಿಗೆದ್ರೆ ನಮ್ಮ ಅಧಿಕಾರಕ್ಕೆ ತೊಂದರೆ ಇತ್ತು. ಆದ್ರೆ ಹಾಗಾಗ್ಲಿಲ್ಲ. ಅವರು ಪ್ರಯಾಗದಲ್ಲಿ ಇರುವಾಗಲೇ ಅಮಾತ್ಯರು ಅವರ ಜೊತೆಯಲ್ಲೇ ಇದ್ರು. ನಾವು

ಅವನಿಗೆ ಒಂದು ಅಧಿಕಾರ ಲಭ್ಯವಾಗಿದೆ. ಇದರ ಉದ್ದೇಶ ಬೇರೇನೂ ಅಲ್ಲ. ಈ ಪಾಟಲಿಪುತ್ರದಲ್ಲಿ ಮೌರ್ಯರು ಒಂದು ಶಕ್ತಿಗಳಾಗಿದ್ರು. ಮೌರ್ಯರು ಹಾಗೂ ನಂದರು ವಿರುದ್ಧ ದಿಕ್ಕಿನಲ್ಲಿ ಮನೋಭಾವನೆ ನಿರಿಸಿಕೊಂಡಿದ್ದಾರೆ ಎನ್ನುವಂತಹ ವಿಚಾರ ಶತ್ರುಗಳಿಗೆ ಗೊತ್ತಾದರೆ ನಮಗೆ ತೊಂದರೆ ಎಂಬಂತಹ ಮಾತನ್ನು ಅಮಾತ್ಯರು ನಮಗೆ ತಿಳಿಸಿದರು. ಅದಕ್ಕಾಗಿ ಇಲ್ಲಿ ಪ್ರಭುತ್ವ ಬಲಿಷ್ಠವಾಗಿದೆ ಎಂಬುದನ್ನು ಶತ್ರುರಾಜರಿಗೆ ತೋರಿಸುವ ನಿಟ್ಟಿನಲ್ಲಿ, ಪ್ರಜೆಗಳಿಗೆ ನಮ್ಮ ಬಗ್ಗೆ ಒಳ್ಳೆಯ ಅಭಿಮಾನ ಉಕ್ಕುವ ರೀತಿಯಲ್ಲಿ ನಮ್ಮ ಅಪ್ಪನ ಮೊಮ್ಮಗನಾದಂತಹ ಈ ಚಂದ್ರಗುಪ್ತನಿಗೆ ಆ ಅಧಿಕಾರವನ್ನು ಕೊಟ್ಟಿದ್ದೇವೆ. ಆ ಅಧಿಕಾರವನ್ನು ಕೊಟ್ಟದ್ದು ಹೌದು. ಆ ಅಧಿಕಾರವನ್ನು ಕೊಡುವುದರ ಪೂರ್ವದಲ್ಲಿ ನಮ್ಮ ಮಂತ್ರಿಗಳು ಹೇಳಿದ ಮಾತು, ಆ ಅಧಿಕಾರವನ್ನು ಪಡೆದ್ರೆ ಆತ ಹಾಳಾಗುತ್ತಾನೆ. ಎಷ್ಟು ಹಾಳಾಗಿದ್ದಾನೆ ಅಂತ ನೋಡಬೇಕಲ್ಲ. ಅದಕ್ಕೆ ಗಂಗಾ ತೀರದಲ್ಲಿ ಹೊಸತಾಗಿ ನಿರ್ಮಿಸಿದಂತಹ ಉಪವನದ ಮೈಸಿರಿಯ ಸೊಬಗನ್ನು ಅನುಭವಿಸುವುದಕ್ಕಾಗಿ 9 ಮಂದಿ ಜೊತೆಯಲ್ಲಿ ಬಂದಿದ್ದೇವೆ. ವೇದ ಘೋಷಗಳು ಕೇಳಿಸುತ್ತಾ ಇವೆ ಆ ಕಡೆಯಲ್ಲಿ ಛತ್ರದಲ್ಲಿ. ಬಹುಶಃ ಭೋಜನದ ಹೊತ್ತು, ಆ ಕಡೆ ಹೋಗಬೇಕು. ಕುದುರೆಯಿಂದ ಇಳಿದಿದ್ದೇವೆ, ಒಳಗೆ ಹೋಗೋಣ.

0: ಊಟಕ್ಕೆ ಬಂದ
1: ನಾನು ನನ್ನ ಕಣ್ಣುಗಳನ್ನೇ ನನಗೆ ನಂಬುವುದಕ್ಕಾಗುವುದಿಲ್ಲ. ಸೋದರರೇ
0: ತಡಿಯಪ್ಪ, ಬಟ್ಟೆ ಹರಿದಿದೆ, ವಾರ ಮಾಡಬೇಡ.
1: ನೋಡಿದಿರಿ,
0: ನಾವು
1: ಸಾಲಾಗಿ ಇರುವಂತಹ ಹತ್ತು ಆಸನಗಳು, ಒಂಬತ್ತು ನಮಗೆ, ಮತ್ತೊಬ್ಬ ಬ್ರಾಹ್ಮಣ ಶ್ರೇಷ್ಠ ಎನಿಸಿದಂತಹ, ನಮ್ಮ ಪೂಜ್ಯ ಎನಿಸಿದಂತಹ ನಮ್ಮ ಅಮಾತ್ಯ ರಾಕ್ಷಸನಿಗೆ ಏನಾಶ್ಚರ್ಯ! ಹರಕು ಪಂಚೆಯನ್ನುಟ್ಟುಕೊಂಡು ರಾಜಯೋಗ್ಯವಾದ ಬಂಗಾರದ ಪೀಠದ ಮೇಲೆ ಕುಳಿತ ಈ ಬ್ರಾಹ್ಮಣ ಧಮ ಯಾರಿರಬಹುದು? ಇವನಲ್ಲೇ ಮಾತನಾಡಬೇಕು, ನಿನ್ನಲ್ಲೇ.
0: ನಾನು ಊಟ
1: ಸುಚ್ಚ ಬ್ರಾಹ್ಮಣ ಅಗ್ರಸ್ಥಾನದಲ್ಲಿ ಪೀಠದ ಮೇಲೆ ಕಾಲ ಮೇಲೆ ಕಾಲು ಹಾಕೊಂಡು ಎಲ್ಲರಿಗಿಂತಲೂ ತಾನೇ ಅಧಿಕನೆಂಬ ಹಾಗೆ ಕುಳಿತಿದ್ದೀಯಲ್ಲ.
0: ಹೌದು
1: ಹೇಳೋ ಮೇಲೆ ಎಲ್ಲ ರಾಜಭಟ್ರೆ ಯಾಕೆ ಸುಮ್ಮನಿದ್ದೀರಿ? ಪೂರ್ವ ಸಂಕೇತವಿಲ್ಲದೆ ಅಗ್ರಸ್ಥಾನದಲ್ಲಿ ಬಂಗಾರದ ಪೀಠದ ಮೇಲೆ ಕಬುಗಳನ್ನು ರಕ್ಷಿಸದೆ ಕಾಲ ಮೇಲೆ ಕಾಲು ಹಾಕಿ ಕುಳಿತಂತಹ ಈ ನಿರ್ಲಜ್ಜ ದೈತ್ಯ

Ananda. Nagu! ನಿನಗೆ ನಗುವುದಕ್ಕೆ ಒಂದು ಅವಧಿ ಇದೆ ಎಂಬುದನ್ನು ಮಾತ್ರ ಮರೀಬೇಡ. ತನ್ನ ತಮ್ಮಂದರೊಮ್ಮರೊಂದಿಗೆ ನಂದರಲ್ಲಿ ತಾನು ಅಗ್ರಜ ಎಂಬ ಅಹಂಕಾರದಿಂದ ಬಂದು ನನ್ನನ್ನು ಹೀಗೆ ದೂತರ ಮೂಲಕ ಎಳೆದು ಕೆಳಗೆ ಬೀಳಿಸಿದೆಯಲ್ವೇ ಪಾಪಿ ಅಧಮ ಕಂಡಾಲ ಅಸುರಾವೇಶ ಸಂಯುಕ್ತ. ನನಗಿದೇ ಸಂದರ್ಭ ಒಂದು ಬೇಕಿತ್ತು, ಅಷ್ಟಕ್ಕಾಗೆ ನಾನು ಇಷ್ಟನ್ನು ಮಾಡಿದ್ದೇನೆ ಅಂತ ನೀನು ತಿಳಿಯದೆ ಹೋದಿಯಲ್ಲ. ಏ ಹೆಡ್ಡರಲ್ಲಿ ಹೆಡ್ಡ, ಏ ಪಾಪಿಗಳಲ್ಲಿ ಪಾಪಿ, ನನ್ನ ಮುಸುಡಿಗೆ ಮಣ್ಣು ಮೆತ್ತಿದೆ ಎಂಬ ಕಾರಣಕ್ಕಾಗಿ ಅಲ್ಲ, ನನ್ನ ಪಕ್ಕೆ ಎಲುಬು ಮುರಿದಿದೆ ಎಂಬ ನೋವಿನಿಂದಲೂ ಅಲ್ಲ. ಹಾವಿಗೆ ಹೆಡೆ ಹೇಗೆ, ಹಸುವಿಗೆ ಬಾಲ ಹೇಗೆ, ಹಾಗೆ ಬ್ರಾಹ್ಮಣನಿಗೆ ತನ್ನ ಬ್ರಾಹ್ಮಣ್ಯಕ್ಕೆ ಕೇತನವಾಗಿ ಅವನ ನೆತ್ತಿಯ ಮೇಲೆ ಎತ್ತಿ ಕಟ್ಟಿಕೊಂಡಿರುವ ಶಿಖೆ, ಈ ಶಿಖಾಗ್ರಂಥಿ ಶಿಥಿಲವಾಗಿ ಬಿಚ್ಚಿ ಹೋಗುವಂತೆ ಮಾಡಿದಿರಲ್ವೇ ನೀವು 9 ಮಂದಿ ಸೇರಿ. ಅಣ್ಣ ಬೇಡ, ಒಂದು ಮಾತನ್ನು ತಮ್ಮ ಹೇಳಲಿಲ್ಲ, ತಮ್ಮ ತಾಳ್ಮೆ ಎಂದಿರು, ಒಂದು ಮಾತನ್ನು ಅಣ್ಣ ಹೇಳಲಿಲ್ಲ. ಈ ದುಷ್ಟ ವ್ಯವಹಾರದಲ್ಲಿ ನೀವು 9 ಮಂದಿ ಆದರೂ ಎಣಿಕೆಗೆ ಮಾತ್ರ, ವ್ಯಕ್ತಿತ್ವದಲ್ಲಿ ನೀವು ಒಂದೇ ಆಗಿದ್ದೀರಿ ಎಂಬುದು ನನಗೆ ತಿಳಿಯಿತು. ಈಗೋ ಈ ಬಿಚ್ಚಿ ಹೋದಂತಹ ಶಿಖೆ ನಿಮಗೆ ಅವಸಾನ ಬಂದಿದೆ ಎಂಬುದಕ್ಕೊಂದು ಕುರು ಹಾಗೆ ಆಗೋ ನನ್ನ ಹೆಗಲ ಮೇಲೆ ಹರಿದು ಬಿದ್ದಿದೆ. ನೆನಪಿನಲ್ಲಿಟ್ಟುಕೋ, ನಿಮಗೆ ಯಾವುದು ಕ್ಷೇತ್ರ, ಕಾಶಿಯೋ ಪ್ರಯಾಗವೋ ಗಯಾ ಎಂಬ ಕ್ಷೇತ್ರವನ್ನು ಕೂಡ ಬುದ್ಧನ ಹೆಸರಿನಲ್ಲಿ ಅಷ್ಟು ದೂರಕ್ಕೆ ಎಳೆದು ಇದು ಬುದ್ಧ ಗಯಾ ಅಂತ ಮಾಡಿಕೊಂಡದ್ದು ನೀವು.

0: ಬೌದ್ಧರ ವಿಶಿಷ್ಟವಾದಂತಹ ಪ್ರಭಾವ ನಿಮ್ಮ ಮೇಲೆ ಬಿದ್ದದ್ರಿಂದ ಒಬ್ಬ ಬ್ರಾಹ್ಮಣ ದರಿದ್ರ ಅಂತ ತಿಳಿಯಬೇಡ. ದರಿದ್ರನಾದ್ರೂ ಬ್ರಾಹ್ಮಣನಲ್ಲಿ ಬ್ರಾಹ್ಮಣ್ಯ ಹಾಗೆ ಇರ್ತದೆ. ನಿಮ್ಮನ್ನು ನಿಮ್ಮ ಬಲಸಹಿತವಾಗಿ ಕೊಂದು ನಿಮ್ಮ 9 ಮಂದಿಯ ಹೆಣಗಳನ್ನು ನಾನೇ ನನ್ನ ಭಟರಿಗೆ ಆಜ್ಞೆಯನ್ನು ಮಾಡಿ ಮದ್ಯಪಾನದಿಂದ ಮತ್ತನ್ನು ಹೆಚ್ಚಿಸಿಕೊಂಡಂತಹ ಆನೆಯ 4 ಕಾಲುಗಳಿಗೆ ಎರಡೆರಡಾಗಿ ಎಣಿಸಿ ಉಳಿದಿರುವ ಕೊನೆಯ 1 ಹೆಣವನ್ನು ಆನೆಯ ಸೊಂಡಿಲ ಕೈಯಲ್ಲಿಟ್ಟು ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತೇನೆ. ಹಾಗೆ ಆನೆಯ ಕಾಲು ಎಳೆತಕ್ಕೆ ಸಿಲುಕಿದಂತಹ ನಿಮ್ಮ ಹೆಣಗಳು ವಿಚ್ಛಿದ್ರತೆಯನ್ನು ಹೊಂದಿದ್ದಾಗ ಇಳಿದ ನೆತ್ತರನ್ನು ನೆಕ್ಕುವ ಆಸೆಯಿಂದ ಅತ್ತ ಕಡೆಯಿಂದ ಬಂದ ನರಿಗಳು ಇತ್ತ ಕಡೆಯಿಂದ ಹಾಗೆ ಗೂಗೆಗಳು ಎಲ್ಲವೂ ಸೇರಿ ನಿಮಗೆ ಒಳ್ಳೆಯ ಕಳೆಬರಕ್ಕೆ ಉತ್ಸವ ಆಗುವಂತೆ ಮಾಡುವುದೇ ಇದ್ರೆ ಅಷ್ಟನ್ನು ಮಾಡುವುದಕ್ಕೆ ಮೊದಲು ನಾನೀ ಶಿಖಾಗ್ರಂಥಿಯನ್ನು ಕಟ್ಟಿಕೊಳ್ಳಲಾರ. ಅಷ್ಟನ್ನು ಮಾಡುವುದಕ್ಕೆ ನನಗೆ ಸಾಧ್ಯವಾಗದೆ ಹೋದರೆ ಚಾಣಕನ ಹೆಸರಿನಿಂದ ಚಾಣಕ್ಯ ಎಂಬ ವಂಶವಾಚಕವಾದ ಹೆಸರನ್ನು ಪಡೆದಿರುವುದು ನಾನು ಸುಳ್ಳು ಅಂತ ತಿಳಿ. ನಾನು ಕೌಟಿಲ್ಯನೇ ಅಲ್ಲ, ನನ್ನ ಹೆಗಲ ಮೇಲೆ ಇರುವುದು ಇದು ಜನಿವಾರವೇ ಅಲ್ಲ ಅಂತ ತಿಳಿದುಕೊಳ್ಳಿ. ಪಾಪಿಗಳೇ ಪಾಪಿಗಳೇ,
1: ಸೋಲನುಗಳಿದರೆ ಸ್ವರ್ಗಲೋಕ ಕೆಡುವುದೇ. ಈತನು ನಿಜವಾಗಿಯೂ ತೇಜಸ್ವಿಯಾದ ಬ್ರಾಹ್ಮಣನೇ ಆಗಿದ್ರೆ ನಮಗೆ ಶಾಪ ಕೊಡಬಹುದಿತ್ತಲ್ಲ. ಸಾಧು ಸಜ್ಜನರ ನಿಟ್ಟುಸಿರು ಕುಲವನ್ನು ನಾಶ ಮಾಡುವುದಂತೆ. ಆದರೆ ಅಹಂಕಾರಿಯಾದ ಈ ಬ್ರಾಹ್ಮಣನನ್ನು ಕೆಣಕಿದುದರಲ್ಲಿ ನನಗೆ ಯಾವುದೇ ಪಶ್ಚಾತ್ತಾಪವಿಲ್ಲ. ನಮಗೆ ಪ್ರಾಣಭಯವನ್ನೊಡ್ಡಿ ವ್ಯರ್ಥ ಪಲಾಪಗಳ ಈ ದುಷ್ಟ ಬ್ರಾಹ್ಮಣನನ್ನು ಬ್ರಾಹ್ಮಣ ಎನ್ನುವ ಕಾರಣದಿಂದ ಬದುಕಲು ಬಿಟ್ಟಿದ್ದೇವೆ. ನೋಡೋಣ ಏನಾಗ್ತದೆ.
2: ಇದುವರೆಗೆ ಚಾಣಕ್ಯ ಚಂದ್ರಗುಪ್ತ ಯಕ್ಷಗಾನದ 2 ಕಂತು ಕೇಳಿದಿರಿ. ಸಾಹಿತ್ಯ ಹಾಗೂ ನಿರ್ದೇಶನ ಸಿದ್ದಗಟ್ಟೆ ವಿಶ್ವನಾಥ ಶೆಟ್ಟಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ಬಹುಭಾಷಾ ಗಾಯಕ ಭಜನ ಕಲಾವಿದ ನಾರಾಯಣ ಕುಲಾಲ್ ಕದ್ರಿ. ಕರೆ ಮಾಡಿ ಮಾತನಾಡಿ 6364240949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM.

0: ಎಣ್ಣೆ ಬಂದಿರಕನೆ ಆ ಮಂತ್ರವಾದಿ ಲೆಪ್ಪುನೇ ಇಟ್ಟೆ. ನಮ್ಮ ನಮ್ಮ ಮೆತ್ತಿನ ಸ್ಥಿತಿಗತಿನ ತುಯರಂತ ದಾರದ ಮನೆಟಕ್ಕೂ ಲಾವನ ಯೋಗ್ಯತೆ ಇಂಕದ ಅಂತಕೊಂಡು ಪುಟ ಬಿಡಲ ಸೇಕಲ ಮೈಕ ಸೋಕರಿ ಎಂಚಪ್ಪದಿಪ್ಪುರಿ ಎಂಚದಿಪ್ಪುರಿ. ಅಂಜು ದೇವ್ ನನ್ನ ತುಂಬು ನಮ್ಮ ಕಲ್ಯಾಣಿ ಆಯಾತಿ ಚಾಂದ್ರ ತೋರಡು ಅಲ್ಲಿ ಒತ್ತಿ ಗೋಡೆಗಳ ಕಡಪಡಿರಬಲ್ಲ ಮತ್ತೊಕ್ಕೆ ಬಂದಾಗ ಎರಡು ಒಟ್ಟಿಗೆ ಹೋಗ್ದಲೇ
1: ಸರಿ
0: ಕಲ್ಯಾಣಿ ಕಾದು ನಾನು.

ఆ గంగ పొక్కడ వెంటనే అది మంచి బతి ఇవన్నీ కూర ఆశ ఆ పన్న మాత సత్య

0: ಪದಾರ್ಥ ಕಮ್ಮಿಯಾಗಿ ಬರ್ತದೆ.
1: ಅದೇ ನನ್ನ ಪಲ್ಲೆ
0: ಮೇಕ ಬೇರೆ ಮಾತಾ ಕಮ್ಮಿಯಾಗಿ ಬರ್ತದೆ
1: ಅಂದ
0: ಮೇಕ ತರ್ಕು ಮಾತಾ.

0: ಮಾಡ್ತು ಗೊಚ್ಚಿ ಮಗ ಯಾಕೆ ದುಬ್ಬದಾಗ ಆಯ ಮಗ ದುಬ್ಬದಾಗ ಆಯ ಬಲೆ ಮದ್ದು ಕರೋಚಿ
1: ಅಲ್ಲಪ್ಪಾಜಿ
0: ಸಾಲ ಬೋಲ ಬಂದು ಗೊಚ್ಚಿ ಬಲೆ ಈಗ ಬುದ್ಧಿ ಪಾತ್ರ ಬರ್ತ ಅಲ್ಲೇ ಬಂದು ಈ ಬೇಜಾರು ಬರ್ತಾರೆ ಮತ್ತೆ ಸರಿ ತೋಚಿ ಮಗ ದಯಪಂಡ ತಮ್ಮನೆಲ್ಲ ನರ ಮನೆಯಲ್ಲಿ ಬಂದು ನೀವು ಗೊತ್ತು ಅಂತ ಹೆಣ್ಣು ನನ್ನ ಹೆಂಚಿನ ಮನಸ್ಸ ಕಷ್ಟ ಬಾರದು ಬರೆಯಲುಂಡ ಹೆಚ್ಚು ಬರಾದು ನಿನ್ನ ಹಿನ್ನಡೆಗೆ ಪೋಲು ಮಗ
2: ಸರಿ ಹಂಗ ಯಾನಿತ್ತ ಬೂಡು ಬೊಗ್ಗ್ಯಾಂಡ ಯಾನು ಬದುಕದ ಒರಿವೇನೆ ಇತ್ತೆ ಈರೆಂಟು ಆಸರೆ ಕೊರ್ಜಿಂದ ಅಂಡ ಎಂಕ ತುದೇನೇ ಗತಿ
1: ಅಂಚೆಯರ ಬಲ್ಲಿ ಅಂಚೆ ಏಪಲಾಯರ ಬಲ್ಲಿ ಆನೆ ನಪ್ಪಾಜಿ ಬಂದಿದೆ ಪಾತ್ರ ಸತ್ಯ ಇರು ಮೂಲು ಉಳ್ಳರು ಬಂದು ಗೊತ್ತಾಂಡ ಇಲ್ಲ ಇಲ್ಲದ ಕ್ಲೀರೇನು ಬುಡುವೇರ ಕ್ಲೀರೇನು ಅಂಚೆಯರ ಬುಡುವೇರ
2: ನಾನು ಬಂಡೆ ಅಂದು ಬೇಜಾರ ಮಲ್ಕೊಚ್ಚಿ ಐಕಾದೆ ಎನ್ನ ಉಡಲಿಡಿತಿನ ಒಂಜಿ ಸತ್ಯ ಸಂಗತಿನ ಪಂತ ಹಿರೇ ಮಗಲ್ ಲಕ್ಷ್ಮಿ ಎಂಟು ಕೊರ್ದು ಮಗ್ನ ಮಲ್ಪುಲೆ ಏನೇ ಕೊರತೆ ಪೊಟ್ಲುಡು ತಾಂಕುವೆ ಎನ್ನ ತಿದ್ದಮ್ಮೇರು ಬೇರೆ ಆರ್ಡ ಪಂಡದು ದುಂಬುದ ಬೇಳೆ ಪತ್ತುವೆ
0: ಎನ್ನ ಮಗಲೇನು ಈ ಮಜ್ಞಾಮ್ಯ ಎನ್ನ ಒಂದು ಸಾರ ಜನ್ಮದ ಪುಣ್ಯದ ಫಲ ಪಂದೇ ಪದಲು ಮಗ ಅಂದ ಈ ಎನ್ನ ಮರ್ಮೆಯ ಅಪಿನ ಅವು ಎಂಗ್ ಸರಿ ತೋಚಿ ಮಗ ಪಕ್ಕಟ್ಟೆ ಇಲ್ಲಗಲ ಮೃತ್ಯುಗಲ ಪಾಂಪು ಮಾಡುವಲ್ಲ ಪಾಂಪು ಮಾಡುವಲ್ಲ ಮಗ ಒಂದು ಎತ್ತಂದು ಮಗ ಒಂದು ಎತ್ತಂದು ಮಗ
1: ನನ್ನ ಮನಸ್ಸಿನ ಏನಾರೇ ಕೊರತೆ ಆತಂದೆ ಅದನ್ನ ಬೇಟೆ ಮಲ್ತರೆ ಏರೇತ ಸಾಧ್ಯ ಹೆಚ್ಚು ಯಾರು ನಮ್ಮ ನಪ್ಪೆ ಉಳ್ಳೇರು ಬಂದಾಗ ಈಗಿನ ಮತ್ತೆ ಮಲ್ತು ಕೊರಪೇರಿ
3: ಇತ್ತಿನೇಟ ತುಳುವೆರೆ ಉಡಲು ಜೋಡುಕಲ್ಲು ಮೊಕುಲು ನಡಪಾದ ಕೊರ್ನ ಗಗ್ಗರ ನಾಟಕದ ಐನ್ನೆಯಗ್ಗೆ ಕೇಂಡರ್ ರಚನೆ ಕೆವಿ ಶೆಟ್ಟಿ ನಿರ್ದೇಶನ ಸುರೇಶ್ ಜೋಡುಕಲ್ಲು
4: ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಭಾಗವಹಿಸುವ ಅತಿಥಿ ಬಹುಭಾಷಾ ಗಾಯಕ ಭಜನಾ ಕಲಾವಿದ ನಾರಾಯಣ ಕುಲಾಲ್ ಕದ್ರಿ ಕರೆ ಮಾಡಿ ಮಾತನಾಡಿ 6364204949 ಸಂಖ್ಯೆಗೆ ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು
3: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನೊಂದಲ್ಲರೆ ನನ್ನ ದುಂಬಗ್ ಕೆಲವೊಂದು ತುಳು ಪದಕ್ಕೂ ಲೆನಿಕೆ ಏನೊಂದು ಬರ್ಕ

You're listening to Radio Sarang 107.8 FM.

ಈತನೇಟ ಕೆಲವೊಂಜಿ ತುಳು ಪದಕುಲಿನಿ ಕೇನೊಂದು ಬರ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತೆರೆಗ್ಲ ಸೊಲ್ಮೇಲು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಪದ.

You're listening to Radio Sarang 107.8 FM.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ಬಹುಭಾಷಾ ಗಾಯಕ ಭಜನ ಕಲಾವಿದ ನಾರಾಯಣ ಕುಲಾಲ್ ಕದ್ರಿ. ಕರೆ ಮಾಡಿ ಮಾತನಾಡಿ 6364240949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.
1: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM. ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
2: ಹಾಡು ಕೇಳುವ ಹೊತ್ತು

0: ಹೊತ್ತು ಹಾಡೊಂದು ಕಿವಿಗೆ ಬಿತ್ತು ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.
2: ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ಬಹುಭಾಷಾ ಗಾಯಕ ಭಜನ ಕಲಾವಿದ ನಾರಾಯಣ ಕುಲಾಲ್ ಕದ್ರಿ.

ಕರೆ ಮಾಡಿ ಮಾತನಾಡಿ 6364-204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಅಣ್ವಸ್ತ್ರರಹಿತ ಜಗತ್ತಿನ ಗುರಿಗೆ ಭಾರತ ಬದ್ಧ, ವಿಶ್ವಸಂಸ್ಥೆ ಸಭೆಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಸಿವಿ ಜಾರ್ಜ್ ಪುನರುಚ್ಚಾರ. ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿಯವರೊಂದಿಗೆ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. 65ನೇ ರಾಷ್ಟೀಯ ಕಲಾ ಪ್ರದರ್ಶನ, 20 ಸಾಧಕ ಕಲಾವಿದರಿಗೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸನ್ಮಾನ. ನವದೆಹಲಿಯಲ್ಲಿ ಭಾರತ ದಕ್ಷಿಣ ಕೊರಿಯಾ ರಕ್ಷಣಾ ಉದ್ಯಮ ಹಾಗೂ ಸರಕು ಜಂಟಿ ಸಮಿತಿ ಸಭೆ ಸಂಪನ್ನ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ, ಭಾರತ ವೆಸ್ಟ್ ಇಂಡೀಸ್ ನಡುವೆ ಇಂದು ಎರಡನೇ ಪಂದ್ಯ. ವಾರ್ತೆಗಳ ವಿವರ. ಅಣ್ವಸ್ತ್ರಗಳಿಂದ ಮುಕ್ತವಾದ ವಿಶ್ವದ ನಿರ್ಮಾಣ ಹಾಗೂ ಅಂತಹ ಮಾರಕ ಅಸ್ತ್ರಗಳ ಸಂಪೂರ್ಣ ನಿರ್ಮೂಲನೆಯ ನೆರವಿಗೆ ಭಾರತ ಬದ್ಧವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪಶ್ಚಿಮ ವಲಯ ಕಾರ್ಯದರ್ಶಿ ಸಿಬಿ ಜಾರ್ಜ್ ಸ್ಪಷ್ಟಪಡಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಪರಮಾಣು ಅಸ್ತ್ರಗಳ ಸಂಪೂರ್ಣ ನಿರ್ಮೂಲನೆಗಾಗಿ ಅಂತಾರಾಷ್ಟೀಯ ದಿನದ ಉನ್ನತ ಮಟ್ಟದ ಸಭೆಯಲ್ಲಿ ಭಾರತದ ಪರವಾಗಿ ಅವರು ಈ ಹೇಳಿಕೆ ನೀಡಿದ್ದಾರೆ. ಇದಕ್ಕೂ ಮುನ್ನ ಪ್ರಸ್ತುತ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಭಾಗವಾಗಿ ಆಯೋಜಿಸಲಾಗಿದ್ದ ಡರ್ಬನ್ ಘೋಷಣೆ ಮತ್ತು ಕ್ರಿಯಾ ಯೋಜನೆಯ 25ನೇ ವರ್ಷಾಚರಣೆಯ ಉನ್ನತ ಮಟ್ಟದ ಸಭೆಯಲ್ಲಿ ಸಿಬಿ ಜಾರ್ಜ್ ಜನಾಂಗೀಯ ದ್ವೇಷ, ಜನಾಂಗೀಯ ತಾರತಮ್ಯ ಹಾಗೂ ವಿದೇಶಿಯರ ಮೇಲಿನ ಅಸಹಿಷ್ಣುತೆಯನ್ನು ತಡೆಗಟ್ಟಲು ಭಾರತ ನಿರಂತರವಾಗಿ ಶ್ರಮಿಸಲಿದೆ ಎಂದು ತಿಳಿಸಿದರು. ಇದಲ್ಲದೆ ಘಾನಾ, ಜರ್ಮನಿ ಮತ್ತು ಫ್ರಾನ್ಸ್ ಜಂಟಿಯಾಗಿ ಆಯೋಜಿಸಿದ್ದ ಮತ್ತೊಂದು ಸಭೆಯಲ್ಲಿ ಭಾಗವಹಿಸಿ ಆಯಾ ದೇಶಗಳ ಕಳುವಾದ ಅಥವಾ ಸ್ಥಳಾಂತರಿಸಲಾದ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಆಸ್ತಿಗಳನ್ನು ಅವುಗಳ ಮೂಲ ದೇಶಗಳಿಗೆ ಗೌರವಪೂರ್ವಕವಾಗಿ ಮರಳಿಸಲು ಬಲವಾದ ಅಂತಾರಾಷ್ಟೀಯ ಸಹಕಾರ ಅಗತ್ಯ ಎಂದು ಅವರು ಪ್ರತಿಪಾದಿಸಿದರು. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರನ್ನು ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದರು. ಈ ಭೇಟಿಯ ವೇಳೆ ವಿಶ್ವಸಂಸ್ಥೆಯೊಂದಿಗೆ ಭಾರತವು ಹೊಂದಿರುವ ಸಕ್ರಿಯ ಸಹಕಾರವನ್ನು ಪ್ರಧಾನ ಕಾರ್ಯದರ್ಶಿಗಳು ಶ್ಲಾಘಿಸಿದರು. ಉಭಯ ನಾಯಕರು ಬಹುಪಕ್ಷೀಯತೆ, ಭಾರತ ವಿಶ್ವಸಂಸ್ಥೆ ನಡುವಿನ ಜಂಟಿ ಸಹಕಾರ ಹಾಗೂ ಪ್ರಚಲಿತ ಜಾಗತಿಕ ಬೆಳವಣಿಗೆಗಳ ಕುರಿತು ವಿಸ್ತೃತವಾಗಿ ಸಮಾಲೋಚಿಸಿದರು. ವಿಶೇಷವಾಗಿ ಉಕ್ರೇನ್ ಸಂಘರ್ಷ ಮತ್ತು ಪಶ್ಚಿಮ ಏಷ್ಯಾದ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಸಭೆಯಲ್ಲಿ ಆಳವಾದ ಚರ್ಚೆ ನಡೆಯಿತು ಎಂದು ಪ್ರಧಾನ ಕಾರ್ಯದರ್ಶಿ ಗುಟೆರಸ್ ಅವರ ವಕ್ತಾರ ಸ್ಟೀಫನ್ ದುಜಾರಿಕ್ ಮಾಹಿತಿ ನೀಡಿದ್ದಾರೆ. ಜಾಗತಿಕ ಸಂಘರ್ಷಗಳು ಮತ್ತು ಅವುಗಳಿಂದ ಮುಖ್ಯವಾಗಿ ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಮೇಲಾಗುತ್ತಿರುವ ಪರಿಣಾಮಗಳನ್ನು ತಗ್ಗಿಸುವ ಅಗತ್ಯತೆಯ ಕುರಿತು ಮಾತುಕತೆ ಕೇಂದ್ರೀಕೃತವಾಗಿತ್ತು ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಉನ್ನತ ಮಟ್ಟದ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಈ ಭೇಟಿ ನಡೆದಿದ್ದು ಆಹಾರ ಭದ್ರತೆ ಮತ್ತು ಅಂತಾರಾಷ್ಟೀಯ ಸಂಸ್ಥೆಗಳ ಸುಧಾರಣೆಯ ಕುರಿತು ಸಹ ಚರ್ಚೆಗಳು ಜರುಗಿದವು. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ವ್ಯಾಪ್ತಿಗೆ ಒಳಪಡುವ ರಾಷ್ಟೀಯ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಸಂಸ್ಥೆ ಎನ್ಆರ್ಐಡಿಎ ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐಐಎಂ ಕೋಲ್ಕತ್ತಾ ನಡುವೆ ಮಹತ್ವದ ತಿಳುವಳಿಕಾ ಒಪ್ಪಂದ ಸಹಿಯಾಗಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಹಂತ 4 ಮತ್ತು ಪಿಎಂ ಜನ್ಮನ್ ಯೋಜನೆಗಳ ಅಡಿಯಲ್ಲಿ ನಿರ್ಮಿಸಲಾದ ಗ್ರಾಮೀಣ ರಸ್ತೆಗಳ ಪರಿಣಾಮ ಹಾಗೂ ಸಾಮಾಜಿಕ ಆರ್ಥಿಕ ಪ್ರಭಾವದ ಕುರಿತು ಮುಂದಿನ 4 ವರ್ಷಗಳ ಕಾಲ ಸಮಗ್ರ ಅಧ್ಯಯನ ನಡೆಸಲು ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಎನ್ಆರ್ಐಡಿಎ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮತ್ತು ಐಐಎಂ ಕೋಲ್ಕತ್ತಾ ನಡುವಿನ ಈ ಜಂಟಿ ಸಹಯೋಗ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಯೋಜನಾ ಪರಾಮರ್ಶೆ, ಕಾರ್ಯಸಾಧನೆಯ ಮೇಲ್ವಿಚಾರಣೆ, ಸಾಕ್ಷ್ಯಾಧಾರಿತ ನೀತಿ ನಿರೂಪಣೆ ಹಾಗೂ ಭವಿಷ್ಯದ ಕಾರ್ಯತಂತ್ರ ರೂಪಿಸಲು ಅತ್ಯಂತ ಮೌಲ್ಯಯುತ ಸಲಹೆ ಸೂಚನೆಗಳನ್ನು ಒದಗಿಸಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮಾಹಿತಿ ನೀಡಿದೆ. ಲಲಿತಕಲಾ ಅಕಾಡೆಮಿ ನವದೆಹಲಿಯಲ್ಲಿ ಆಯೋಜಿಸಿದ್ದ 65ನೇ ರಾಷ್ಟೀಯ ಕಲಾ ಪ್ರದರ್ಶನ ಸಮಾರಂಭದಲ್ಲಿ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು 20 ಪ್ರಶಸ್ತಿ ವಿಜೇತ ಕಲಾವಿದರನ್ನು ಅಭಿನಂದಿಸಿ ಗೌರವಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಸೃಜನಶೀಲತೆ ಮತ್ತು ಪರಿಸರ ಸುಸ್ಥಿರತೆಯನ್ನು ಒಂದೇ ವೇದಿಕೆಯಲ್ಲಿ ಜೋಡಿಸುವ ಪ್ರಾಮುಖ್ಯತೆಯನ್ನು ಪ್ರತಿಪಾದಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಸೇವಾ ಹಿ ಸಂಸ್ಕೃತಿ ಅಭಿಯಾನವು ಸೃಜನಶೀಲತೆ ಹಾಗೂ ಸೇವಾ ಮನೋಭಾವ ಹೇಗೆ ಅರ್ಥಪೂರ್ಣವಾಗಿ ಒಂದಾಗಬಹುದು ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ಬಣ್ಣಿಸಿದರು. ತ್ಯಾಜ್ಯ ವಸ್ತುಗಳಿಗೆ ಕಲಾತ್ಮಕ ರೂಪ ನೀಡುವ ಲಲಿತಕಲಾ ಅಕಾಡೆಮಿಯ ವೆಸ್ಟ್ ಟು ವೆಂಡರ್ ಸೇರಿದಂತೆ ವಿವಿಧ ವಿನೂತನ ಪ್ರಯತ್ನಗಳನ್ನು ಶ್ಲಾಘಿಸಿದ ಸಚಿವರು, ತ್ಯಾಜ್ಯ ವಸ್ತುಗಳನ್ನು ಕಲಾಕೃತಿಗಳನ್ನಾಗಿ ಪರಿವರ್ತಿಸುವ ಮೂಲಕ ಕಲೆಯು ಪರಿಸರ ಸುಸ್ಥಿರತೆಯನ್ನು ಉತ್ತೇಜಿಸುವಲ್ಲಿ ವಹಿಸುವ ಪ್ರಮುಖ ಪಾತ್ರವನ್ನು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಖೇಲೋ ಇಂಡಿಯಾ ಸೇರಿದಂತೆ ಹಲವು ಉಪಕ್ರಮಗಳ ಮೂಲಕ ಭಾರತ ಕ್ರೀಡಾ ಸಂಸ್ಕೃತಿಯ ಬಲವರ್ಧನೆ ಕುರಿತ ಒಂದು ವರದಿ ಇಲ್ಲಿದೆ. ಭಾರತದಲ್ಲಿ ಕ್ರೀಡೆಯನ್ನು ಕೇವಲ ಸ್ಪರ್ಧೆಯಾಗಿ ನೋಡದೆ ದೇಹದಾಢ್ಯ, ಶಿಸ್ತು ಮತ್ತು ರಾಷ್ಟೀಯ ಹೆಮ್ಮೆಯ ಸಂಕೇತವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಹಾಗೂ ಟಾಪ್ಸ್ ಯೋಜನೆಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. ದೇಶದ ಗ್ರಾಮೀಣ ಮಟ್ಟಕ್ಕೂ ಸುಸಜ್ಜಿತ ಕ್ರೀಡಾ ಮೂಲಸೌಕರ್ಯಗಳನ್ನು ತಲುಪಿಸಿರುವ ಖೇಲೋ ಇಂಡಿಯಾ ಯೋಜನೆಯಡಿಯಲ್ಲಿ ಈಗಾಗಲೇ 1,000ಕ್ಕೂ ಹೆಚ್ಚು ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇದಲ್ಲದೆ ಉನ್ನತ ಮಟ್ಟದ ಸಾಮರ್ಥ್ಯ ಹೊಂದಿರುವ 2,700ಕ್ಕೂ ಹೆಚ್ಚು ಅಥ್ಲೀಟ್ಗಳಿಗೆ ವಾರ್ಷಿಕ 6,00,000 ರೂಪಾಯಿಗೂ ಅಧಿಕ ಹಣಕಾಸಿನ ನೆರವು ನೀಡುವ ಮೂಲಕ ಅವರ ಕ್ರೀಡಾ ಕನಸುಗಳಿಗೆ ಬೆಂಬಲ ನೀಡಲಾಗುತ್ತಿದೆ. ಸಾಮಾನ್ಯ ಹಂತದ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಖೇಲೋ ಇಂಡಿಯಾ ನೆರವಾದರೆ ಜಾಗತಿಕ ಮಟ್ಟದಲ್ಲಿ ಪದಕ ಗೆಲ್ಲುವ ಸಾಮರ್ಥ್ಯವಿರುವ ಆಟಗಾರರಿಗೆ ಟಾಪ್ಸ್ ಯೋಜನೆ ವಿಶೇಷ ತರಬೇತಿ ಹಾಗೂ ತಾಂತ್ರಿಕ ನೆರವು ನೀಡುತ್ತಿದೆ. ಈ ಸುಧಾರಿತ ಕ್ರೀಡಾ ವ್ಯವಸ್ಥೆಯ ಫಲವಾಗಿ ಭಾರತವು ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕೂಟಗಳಲ್ಲಿ ತನ್ನ ಸಾರ್ವಕಾಲಿಕ ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದುಕೊಂಡಿದೆ. ದೇಶಾದ್ಯಂತ ಕ್ರೀಡಾಂಗಣಗಳು ಮತ್ತು ತರಬೇತಿ ಅಕಾಡೆಮಿಗಳನ್ನು ಆಧುನೀಕರಣಗೊಳಿಸುವ ಮೂಲಕ ಈ ಯೋಜನೆಗಳು ಭಾರತವನ್ನು ಕ್ರೀಡಾ ಪ್ರಧಾನ ರಾಷ್ಟ್ರವನ್ನಾಗಿ ರೂಪಿಸುತ್ತಿವೆ. ರಕ್ಷಣಾ ಉದ್ಯಮ ಮತ್ತು ಸರಕು ಸಹಕಾರಕ್ಕೆ ಸಂಬಂಧಿಸಿದಂತೆ ಭಾರತ ಹಾಗೂ ದಕ್ಷಿಣ ಕೊರಿಯಾ ನಡುವಿನ 10ನೇ ಜಂಟಿ ಸಮಿತಿ ಸಭೆಯು ನವದೆಹಲಿಯಲ್ಲಿ ನಿನ್ನೆ ನಡೆಯಿತು. ಉಭಯ ದೇಶಗಳ ನಡುವೆ ರಕ್ಷಣಾ ಉತ್ಪಾದನೆ ಹಾಗೂ ಸರಕು ಕ್ಷೇತ್ರದಲ್ಲಿ ಜಂಟಿ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಮತ್ತು ಬಲಪಡಿಸುವ ಮಾರ್ಗಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಯಿತು. ಈ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ಭಾರತ ಸರ್ಕಾರದ ರಕ್ಷಣಾ ಉತ್ಪಾದನಾ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ದಿನೇಶ್ ಮಹೂರ್ ಹಾಗೂ ದಕ್ಷಿಣ ಕೊರಿಯಾದ ರಕ್ಷಣಾ ಸ್ವಾಧೀನ ಕಾರ್ಯಕ್ರಮ ಆಡಳಿತದ ಹೆಚ್ಚುವರಿ ಮತ್ತು ಉಪಸಚಿವ ಕಿಮ್ ಇಲ್ ಡಾಂಗ್ ವಹಿಸಿದ್ದರು. ಭಾರತದಲ್ಲಿನ ದಕ್ಷಿಣ ಕೊರಿಯಾದ ರಾಯಭಾರಿ ಸಾಂಗ್ ಹೋ ಲಿ ಹಾಗೂ ಉಭಯ ದೇಶಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದ ಈ ಸಭೆಯ ಹಿನ್ನೆಲೆಯಲ್ಲಿ ಕಿಮ್ ಇಲ್ ಡಾಂಗ್ ಅವರು ಭಾರತದ ರಕ್ಷಣಾ ರಾಜ್ಯ ಸಚಿವ ಸಂಜಯ್ ಸೇಥ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ರಕ್ಷಣಾ ಬಾಂಧವ್ಯವನ್ನು ಮತ್ತಷ್ಟು ಹೆಚ್ಚಿಸುವ ಬಗ್ಗೆ ಚರ್ಚಿಸಿದರು. ಗುವಾಹಟಿಯ ಬರ್ಸಾಪರ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ 3 ಪಂದ್ಯಗಳ ಪುರುಷರ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು 2:30 ಆರಂಭವಾಗಲಿದೆ. ತಿರುವನಂತಪುರದಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ 8 ವಿಕೆಟ್ಗಳ ಜಯ ದಾಖಲಿಸಿರುವ ಭಾರತ ಸರಣಿಯಲ್ಲಿ ಆರಂಭಿಕ ಮುನ್ನಡೆ ಸಾಧಿಸಿದೆ. ಮೊದಲ ಪಂದ್ಯದಲ್ಲಿ ಸೋಲು ಅನುಭವಿಸಿರುವ ವೆಸ್ಟ್ ಇಂಡೀಸ್ 2ನೇ ಪಂದ್ಯದಲ್ಲಿ ಪುಟಿದೇಳುವ ನಿರೀಕ್ಷೆಯಲ್ಲಿದೆ. ಜಮ್ಮು ಮತ್ತು ಕಾಶ್ಮೀರದ ಬಡ್ಗಾಮ್ ಜಿಲ್ಲೆಯ ಯಸ್ಮಾರ್ಗ್ ಬಳಿಯ ಕೊರಾಗ್ ಅರಣ್ಯ ಪ್ರದೇಶದಲ್ಲಿ ನಿನ್ನೆ ಸಂಜೆ ಭದ್ರತಾ ಪಡೆಗಳು ನಡೆಸಿದ ಜಂಟಿ ಎನ್ಕೌಂಟರ್ನಲ್ಲಿ ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಸಂಘಟನೆಯ ಪ್ರಮುಖ ಕಮಾಂಡರ್ ಸುಲೈಮಾನ್ ಶಾ ಮೂಸಾ ಆತನಾಗಿದ್ದಾನೆ. ಭಾರತೀಯ ಸೇನೆಯ ಚಿನಾರ್ ಕೋರ್, ಜಮ್ಮು ಕಾಶ್ಮೀರ ಪೊಲೀಸರು ಹಾಗೂ ಸಿಆರ್ಪಿಎಫ್ ಪಡೆಗಳು ಜಂಟಿಯಾಗಿ ನಡೆಸಿದ ಆಪರೇಷನ್ ಕೊರಾಗ್ ಕಾರ್ಯಾಚರಣೆಯಲ್ಲಿ ಈ ಪ್ರಮುಖ ಯಶಸ್ಸು ದೊರೆತಿದೆ. ಹಲವು ಉಗ್ರಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಮೂಸಾ ಕಳೆದ ಸೆಪ್ಟೆಂಬರ್ 5ರಂದು ಯಸ್ಮಾರ್ಗ್ ಗುಡ್ಡಗಾಡು ಪ್ರದೇಶದಲ್ಲಿ ನಡೆದಿದ್ದ ಕಾರ್ಯಾಚರಣೆ ವೇಳೆ ತಪ್ಪಿಸಿಕೊಂಡಿದ್ದನು. ಈ ಸಂದರ್ಭದಲ್ಲಿ ಆತನ ನಿಕಟವರ್ತಿ ಯಾಸಿರ್ ಹತನಾಗಿದ್ದನು. ಇದೀಗ ನಿಖರ ಮಾಹಿತಿಯನ್ನಾಧರಿಸಿ ನಡೆಸಿದ ಎನ್ಕೌಂಟರ್ನಲ್ಲಿ ಆತನನ್ನು ಹೊಡೆದುರುಳಿಸಲಾಗಿದ್ದು ಪ್ರದೇಶದಲ್ಲಿ ಭದ್ರತಾ ಪಡೆಗಳ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಣ್ವಸ್ತ್ರರಹಿತ ಜಗತ್ತಿನ ಗುರಿಗೆ ಭಾರತ ಬದ್ಧ, ವಿಶ್ವಸಂಸ್ಥೆ ಸಭೆಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಸಿಬಿ ಜಾರ್ಜ್ ಪುನರುಚ್ಚಾರ. ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿಯವರೊಂದಿಗೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮಾತುಕತೆ. 65ನೇ ರಾಷ್ಟ್ರೀಯ ಕಲಾ ಪ್ರದರ್ಶನ, 20 ಸಾಧಕ ಕಲಾವಿದರಿಗೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸನ್ಮಾನ. ನವದೆಹಲಿಯಲ್ಲಿ ಭಾರತ ದಕ್ಷಿಣ ಕೊರಿಯಾ ರಕ್ಷಣಾ ಉದ್ಯಮ ಹಾಗೂ ಸರಕು ಜಂಟಿ ಸಮಿತಿ ಸಭೆ ಸಂಪನ್ನ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ, ಭಾರತ ವೆಸ್ಟ್ ಇಂಡೀಸ್ ನಡುವೆ ಇಂದು 2ನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
3: ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ಬಹುಭಾಷಾ ಗಾಯಕ ಭಜನ ಕಲಾವಿದ ನಾರಾಯಣ ಕುಲಾಲ್ ಕದ್ರಿ. ಕರೆ ಮಾಡಿ ಮಾತನಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.
4: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ಇಂದಿನ ರೇಡಿಯೋ ಸಾರಂಗ್ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಆರೋಗ್ಯ ಸಾರಂಗ್ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಆರೋಗ್ಯ ಮಾಹಿತಿಯನ್ನು ನೀಡುವವರು ಡಾಕ್ಟರ್ ಮೇಘ ಬಿಕೆ, ಹೋಮಿಯೋಪತಿ ತಜ್ಞೆ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ಕೊಲ್ಲೂರು ಬಳ್ಕುಂಜೆ, ಮುಲ್ಕಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ವಿಷಯ ಹೋಮಿಯೋಪತಿಯ ಮಹತ್ವ.
5: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಮೇಘ, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಬಲ್ಕುಂಜೆ ಕೊಲ್ಲೂರು ಕಲಿಕಾ ವೈದ್ಯಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ನಾನು ಹೋಮಿಯೋಪತಿಯ ಮಹತ್ವ ಏನೆಂದು ತಿಳಿಸುತ್ತೇನೆ. ಆಯುಷ್ ಎಂದರೆ ಭಾರತೀಯ ಪರಂಪರೆಯಾದ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ ವ್ಯವಸ್ಥೆಗಳ ಸಂಕ್ಷಿಪ್ತ ರೂಪವಾಗಿದೆ. ಈ ಆಯುಷ್ ವ್ಯವಸ್ಥೆಯ ಭಾರತೀಯ ಪ್ರಾಚೀನ ವೈದ್ಯಕೀಯ ಪದ್ಧತಿಗಳಾದ ಆಯುರ್ವೇದ ಮತ್ತು ಹೋಮಿಯೋಪತಿ ಮುಂತಾದವುಗಳನ್ನು ಆಯ್ಕೆ ಮಾಡಿ ಆರೋಗ್ಯ ಸೇವೆಗಳ ಪೂರಕವಾಗಿ ನೀಡಲು ರಾಷ್ಟ್ರಾದ್ಯಂತ ಮತ್ತು ರಾಷ್ಟ್ರೀಯ ಹೆಸರಾಂತ ಪ್ರಯತ್ನಗಳನ್ನು ನಡೆಸುತ್ತದೆ. ಹೋಮಿಯೋಪತಿ ಎಂದರೆ ಏನೆಂದು ತಿಳಿಯೋಣ. ಈಗ ಹೋಮಿಯೋಪತಿ ಅಥವಾ ಸಮಾನ ಚಿಕಿತ್ಸೆ ವಿಧಾನ ಎಂಬುದು ಒಂದು ಪ್ರಾಚೀನ ಪರ್ಯಾಯ ಚಿಕಿತ್ಸಾ ಪದ್ಧತಿಯಾಗಿದೆ. ಇದು ಜರ್ಮನಿಯ ವೈದ್ಯ ಡಾಕ್ಟರ್ ಸ್ಯಾಮುಯಲ್ ಹ್ಯಾನ್ಮನ್ ಅವರ 18ನೇ ಶತಮಾನದಲ್ಲಿ ಅಭಿವೃದ್ಧಿಪಡಿಸಿದವರು. ಈ ಚಿಕಿತ್ಸೆಯ ಮೂಲ ತತ್ವವೇನೆಂದರೆ ಸಮಾನವು ಸಮಾನದಿಂದ ಗುಣ ಮಾಡಬಹುದು, ಲೈಕ್ ಯೋರ್ಸ್ ಲೈಕ್ ಅಂತ ಹೇಳಬಹುದು. ಅಂದರೆ ಒಂದು ರೋಗ ಲಕ್ಷಣವನ್ನು ಉಂಟು ಮಾಡಬಲ್ಲ ಅಂಶವೇ ಅದೇ ರೋಗವನ್ನು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಳಸಿದರೆ ಗುಣ ಮಾಡಬಹುದು ಎಂಬ ನಂಬಿಕೆಯ ಮೇಲೆ ಇದು ಆಧಾರಿತವಾಗಿದೆ. ಹೋಮಿಯೋಪತಿಯ ಮುಖ್ಯ ಲಕ್ಷಣಗಳು: ಔಷಧಿಯನ್ನು ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ನೀಡಲಾಗುತ್ತದೆ, ಡೈಲ್ಯೂಟ್ ರೂಪದಲ್ಲಿ. ಇದು ಶರೀರದ ಸಹಜ ಶಕ್ತಿಯನ್ನು ಉದ್ದೇಪಿಸುತ್ತೆಂದು ನಂಬಲಾಗುತ್ತದೆ. ಯಾವುದೇ ರಾಸಾಯನಿಕ ಪದಾರ್ಥಗಳು ಇಲ್ಲದಂತಿರುವ ವ್ಯವಸ್ಥೆ. ರೋಗಿಯ ಒಟ್ಟು ವ್ಯಕ್ತಿತ್ವ, ಮಾನಸಿಕ ಮತ್ತು ಶಾರೀರಿಕ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಚಿಕಿತ್ಸೆ ನೀಡಲಾಗುತ್ತದೆ. ಈಗ ಹೋಮಿಯೋಪತಿಯ ಮಹತ್ವ. ಪರಿಸ್ಥಿತಿಗತ ಚಿಕಿತ್ಸೆ: ರೋಗಿಯ ಲಕ್ಷಣಗಳನ್ನೇ ಆಧರಿಸಿ ಅವನ ದೈಹಿಕ ಹಾಗೂ ಮಾನಸಿಕ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಔಷಧಿಯನ್ನು ನೀಡಲಾಗುತ್ತದೆ. ಅಪಾಯಗಳಿಲ್ಲದ ಚಿಕಿತ್ಸೆ: ಈ ಔಷಧಿಗಳು ಸಾಮಾನ್ಯವಾಗಿ ನೈಸರ್ಗಿಕ ಮೂಲಗಳಿಂದ ತಯಾರಿಸಲ್ಪಡುವ ಕಾರಣ ಪರಿಣಾಮಗಳು ಕಡಿಮೆ ಅಥವಾ ಇಲ್ಲದಷ್ಟು ಇರುತ್ತವೆ. ದೀರ್ಘಕಾಲೀನ ಪರಿಹಾರ: ರೋಗದ ಮೂಲ ಕಾರಣವನ್ನು ಗುರುತಿಸಿ ಅದು ಮರುಕಳಿಸದಂತೆ ಮಾಡುವ ಚಿಕಿತ್ಸೆಗಾಗಿ ಈ ಪದ್ಧತಿ ಕಾರ್ಯನಿರ್ವಹಿಸುತ್ತದೆ. ಬಾಲಕರಿಂದ ವೃದ್ಧರ ತನಕ: ಇದು ಎಲ್ಲಾ ವಯಸ್ಸಿನ ಜನರಿಗೆ ಸುರಕ್ಷಿತವಾಗಿದೆ, ಹಾಗಾಗಿ ಕುಟುಂಬದ ಎಲ್ಲರಿಗೂ ಅನ್ವಯಿಸುತ್ತದೆ. ಆರ್ಥಿಕವಾಗಿ ಲಭ್ಯವಿರುವುದು: ಈ ಔಷಧಿಗಳು ಕಡಿಮೆ ಖರ್ಚಿನಲ್ಲಿ ಲಭ್ಯವಿರುತ್ತದೆ. ಇದು ವಿಶ್ವದ ಹಲವಾರು ದೇಶಗಳಲ್ಲಿ ಜನಪ್ರಿಯವಾಗಿದೆ, ಹಾಗೆಯೇ ಭಾರತದಲ್ಲಿಯೂ ಬಹುಶಃ ಹೆಚ್ಚು ಬಳಕೆಯಾಗುವ ಪರ್ಯಾಯ ವೈದ್ಯಕೀಯ ಪದ್ಧತಿಗಳಲ್ಲಿ ಒಂದಾಗಿದೆ. ಇತ್ತೀಚೆಗೆ ಹೋಮಿಯೋಪತಿ ಬಗ್ಗೆ ಜನರಲ್ಲಿ ಅರಿವು ಹೆಚ್ಚಾಗುತ್ತಿರುವುದರಿಂದ ಈ ಒಂದು ವೈದ್ಯ ಪದ್ಧತಿಗೆ ಸಾಕಷ್ಟು ಜನರು ಮೊರೆ ಹೋಗಿ ಬಹಳಷ್ಟು ಕಾಯಿಲೆಗಳನ್ನು ಗುಣಪಡಿಸಿಕೊಂಡಿದ್ದಾರೆ. ಈ ಒಂದು ವೈದ್ಯ ಪದ್ಧತಿಯ ಬಗ್ಗೆ ಇನ್ನಷ್ಟು ಅರಿವು ಮೂಡಿಸುವ ಅಗತ್ಯ ಇದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ನಿಮ್ಮ ಹತ್ತಿರದ ಹೋಮಿಯೋಪತಿ ವೈದ್ಯರನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಾನು ಡಾಕ್ಟರ್ ಮೇಘಾ.
4: ಕೇಳುಗರೆ, ಇದುವರೆಗೆ ಹೋಮಿಯೋಪತಿಯ ಮಹತ್ವ ಇದಕ್ಕೆ ಸಂಬಂಧಪಟ್ಟು ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಮೇಘ ಬಿ ಕೆ, ಹೋಮಿಯೋಪತಿ ತಜ್ಞೆ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ಕೊಲ್ಲೂರು ಬಳ್ಕುಂಜೆ, ಮುಲ್ಕಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಈ ವಾರದ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮದ ನಮ್ಮೊಟ್ಟುಗುಪ್ಪನ ಬಿನ್ನೆರ್ ಬೆನೆಟ್ ಜಿ ಅಮ್ಮಣ್ಣ, ಸಾಹಿತಿ, ನಿವೃತ್ತ ಪತ್ರಗಾರ ಸಹಾಯಕರು, ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜ್ ಕುಡ್ಲ. ನಿಖಿಲ್ ಲೆಪ್ಪುಕೊರಡಾಯನ ನಮ್ಮ ಸಂಖ್ಯೆ ಆಜಿ ಮೂಜಿ ಆಜಿ 4200 4149. ತಪ್ಪಂದಕೇನ್ಲೇ ಮುಂದುವೆ ಗುರುವಾರ ಕಾಂಡೆ 10 ಗಂಟೆಗೆ ತುಳು ಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ. ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

ಕನ್ನಡದ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮಡು ನಮ್ಮೊಟ್ಟುಗುಪ್ಪನ ಬಿನ್ನೆರು ಬೆನೆಟ್ ಜಿ ಅಮ್ಮಣ್ಣ ಸಾಹಿತಿ ನಿವೃತ್ತ ಪತ್ರಗಾರ ಸಹಾಯಕರು ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜ್ ಕುಡ್ಲ ನಿಖಿಲ್ ನೆಪ್ಪುಕೊರಡಾಯಿನ ನಮ್ಮ ಸಂಖ್ಯೆ ಆಜಿ ಮೂಜಿ ಆಜಿ ನಾಲೆ ರಡ್ಡು ಸೊನ್ನೆ ನಾಲ್ ಒರ್ಂಬ ನಾಲ್ ಒರ್ಂಬ ತಪ್ಪಂದಕೇನ್ಲೆ ಮುಂದುವೆ ಗುರುವಾರ ಕಾಂಡೆ 10 ಗಂಟೆಗೆ ತುಳು ಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ ಕೇನಂದುಪ್ಪಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆ ಮಾಡುವಂಥ ಸಂಖ್ಯೆ 6-3-6-4-2-0-4-9-4-9. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು, ನಿಮ್ಮ ಒಲವಿನ ಹಾಡು ಹಾಡನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳ್ಬೋದು. ಕರೆ ಮಾಡಿ ಮಾತಾಡಿ 6-3-6-4-2-0-4-9-4 ಈ ಒಂದು ಸಂಖ್ಯೆಗೆ. ಅದು ಒಲವಿನ ಹಾಡು ಕಾರ್ಯಕ್ರಮ ಅಂದಾಗ ನಿಮ್ಮ ಒಲವಿನ ಹಾಡನ್ನು ಕೇಳುವಂತಹ ಹೊತ್ತು. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು? ಸುನಂದ ಅವರು ಕಯ್ಯಾರ್ನಿಂದ. ಹೇಗಿದ್ದೀರ ಸುನಂದಕ್ಕ?
1: ಆರಾಮ.
0: ನಾವು ಕೂಡ ಆರಾಮ. ಹೇಳಿ, ಯಾವ ಹಾಡು ಕೇಳಬೇಕು?
1: ನನಗೆ ಬ್ರಹ್ಮಾಸ್ತ್ರ ಚಿತ್ರದಿಂದ ಕನ್ನಡಮ್ಮನ ದೇವಾಲಯ.
0: ಓಕೆ, ಖಂಡಿತ. ಒಂದ್ ಲೈನ್ ಹಾಡ್ತೀರಾ? ಬಾರಿ ಚೆನ್ನಾಗಿ ಹಾಡ್ತೀರಾ ನೀವು ಅಲ್ವಾ?

0: ಕನ್ನಡ ದೇವಾಲಯ ಕಂದೇ.
1: ತುಂಬ ಚೆನ್ನಾಗಿ ಹಾಡ್ತೀರ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ. ಕನ್ನಡಮ್ಮನ ದೇವಾಲಯ ಅನ್ನುವಂತಹ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇರುವಂಥದ್ದು ನಮಗೆ ಸುನಂದ ಅವರು ಕಯ್ಯಾರ್ನಿಂದ ಕರೆಯನ್ನು ಮಾಡಿ ಕೇಳ್ತಾ ಇದ್ದಾರೆ. ಇದೇ ರೀತಿ ನೀವು ಕರೆಯನ್ನು ಮಾಡಬೇಕು, ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ 6364240949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು. ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆ ಮಾಡಿ 6364240949. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
2: ಹಲೋ ನಮಸ್ಕಾರ ಮೇಡಮ್.
1: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
2: ನಾನು ಮಂಡ್ಯ ಜಿಲ್ಲೆಯಿಂದ ಪುಟ್ಟರಾಜ್ ಮಾತಾಡೋದು,
1: ಮಳವಳ್ಳಿಯಿಂದ. ಪುಟ್ಟರಾಜ್ ಅವರೇ ಹೇಗಿದ್ದೀರಾ?
2: ಹಾ ಮೇಡಮ್, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
1: ನಾವು ಕೂಡ ಆರಾಮ.
2: ಆರಾಮ ಮೇಡಮ್?
1: ಹೌದು ಹೌದು.
2: ಊಟ ಮಾಡಿದ್ರಾ?
1: ಊಟ ಆಯ್ತು ಸರ್, ನಿಮ್ದಾಯ್ತಾ?
2: ಹಾ ಮೇಡಮ್ ಆಯ್ತು.
1: ಓಕೆ.
2: ಮತ್ತೆ ಕರಾವಳಿ ಹೇಗಿದೆ?
1: ಕರಾವಳಿ ಬಿಸಿ ಬಿಸಿ ಇದೆ ಸರ್.
2: ಮಳೆ ಆಗಿಲ್ಲ ಮೇಡಮ್? ಅಸ್ತ ಮಳೆ?
1: ಇಲ್ಲ ಇಲ್ಲ, ಮಳೆ ಬಂದಿಲ್ಲ ಈಗ ಸದ್ಯಕ್ಕೆ.
2: ನಮ್ಮ ಮಂಡ್ಯ ಜಿಲ್ಲೆ ಎಲ್ಲ ಆಗಿದೆ, ಸಾಕಷ್ಟು ಮಳೆ ಆಗಿದೆ, ಅಸ್ತ ಮಳೆ.
1: ಹೌದಾ?
2: ಹೌದೌದು ಮೇಡಮ್.
1: ಓಕೆ ಹೇಳಿ ಸರ್. ಯಾವ ಹೇಳಿ
2: ಮೇಡಮ್? ಗಣೇಶನ ಮದುವೆ ಚಿತ್ರದಿಂದ.
1: ಗಣೇಶನ ಮದುವೆಯಾ? ಓಕೆ. ಅದರಲ್ಲಿ
2: ಅನುರಾಗ ತೋಟದಲ್ಲಿ ಹೂವಂತೆ ನಾನು ಆಡಬೇಕಿತ್ತು ಮೇಡಮ್.
1: ಓಕೆ, ಅನುರಾಗ ತೋಟದಲ್ಲಿ
2: ಹೂವಂತೆ ನಾನು.
1: ಓಕೆ ನೋಡೋಣ, ಸ್ವಲ್ಪ ಹೊತ್ತಲ್ಲಿ ಹಾಡನ್ನ ಪ್ರಸಾರ ಮಾಡ್ತೀನಿ.
2: ಓಕೆ ಮೇಡಮ್,
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಮೇಡಮ್.
1: ಓಕೆ ಓಕೆ ಓಕೆ. ಗಣೇಶನ ಮದುವೆ ಅನ್ನುವಂತಹ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದರೆ, ಅನುರಾಗ ತೋಟದಲ್ಲಿ ಅನ್ನುವಂತಹ ಗೀತೆಯನ್ನು ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಸ್ ಜಾನಕಿ ಅವರು ಧ್ವನಿಯನ್ನು ನೀಡಿದ್ದಾರೆ. ರಾಜನ್ ನಾಗೇಂದ್ರ ಅವರು ಸಂಗೀತ ನಿರ್ದೇಶನವನ್ನು ಮಾಡಿರುವಂತಹ ಒಂದು ಹಾಡು ಅಂತ ಹೇಳ್ಬೋದು. ಈ ಒಂದು ಚಿತ್ರ 1990 ತೆರೆಕಂಡಂತಹ ಚಿತ್ರ. ಇದರಲ್ಲಿ ಡಾಕ್ಟರ್ ಅನಂತ್ ನಾಗ್ ಆಗಿರ್ಬೋದು ಅಥವಾ ವಿನಯ ಪ್ರಸಾದ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟನೆಯನ್ನು ಮಾಡಿದ್ದಾರೆ. ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ಬಹುಭಾಷಾ ಗಾಯಕ ಭಜನ ಕಲಾವಿದ ನಾರಾಯಣ ಕುಲಾಲ್ ಕದ್ರಿ. ಕರೆ ಮಾಡಿ ಮಾತನಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.
1: ಗಣೇಶ 8:20 ಇದ್ದಳು.
2: ಈಗ ಕುಮಾರಿ ಶ್ರುತಿಯವರಿಂದ ಭಾವಗೀತೆಗಳು.

0: ಸಮಯ ಸರಿಯಾಗಿ 3:17. ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬಂದರೆ ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. 6364204949 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ಕಾರ. ಹಲೋ, ಇಲ್ಲ, ಕರೆ ಮಾಡಿದವರು ಯಾಕದು ಕರೆ ಏನು ಕೇಳಿಸ್ತಾ ಇಲ್ಲ. ದಯವಿಟ್ಟು ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿ. ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ನಿಂತು ಮಾತಾಡಿದ್ರೆ ನೀವು ಮಾತಾಡುವಂಥ ನಮಗೆ ಸ್ಪಷ್ಟವಾಗಿ ಕೇಳಿಸುತ್ತೆ ಅಂತ ಹೇಳ್ತಾ ಮುಂದಿನ ಕಾಲರ್. ಹಲೋ, ನಮಸ್ತೆ.
1: ನಮಸ್ಕಾರ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು? ಸೋಮಶೇಖರ್ ಅವರು. ಓಕೆ, ಸೋಮಶೇಖರ್ ಅವರೇ, ಹೇಳಿ ಯಾವ ಹಾಡು ಕೇಳುವತ್ತು?
1: ಯಾರೇನೇ ಚಲುವೆಯಿಂದ ಮೇಡಮ್.
0: ಓಕೆ,
1: ಚಿಂತೆ ಯಾಕೆ ಮಾಡುತ್ತೀಯೋ ಗೆಳೆಯ.
0: ಓಕೆ, ಚಿತ್ರದ ಹೆಸರು ಯಾರೇ ನೀ ಚಲುವೆ ಅಲ್ಲ?
1: ಹೌದು ಮೇಡಮ್.
0: ಓಕೆ ಓಕೆ,
1: ಕಾರ್ಯಕ್ರಮ ತುಂಬಾ ಸೊಗಸಾಗಿ ಮಾಡಿ ಬರ್ತಾ ಇದೆ ಮೇಡಮ್.
0: ಹೌದಾ?
1: ಆಮೇಲೆ ಎರಡೆರಡು ಹಾಡಿಗೆ ನೀವು ಕರೆಗಳನ್ನು ತಗೊಂತಿರಲ್ಲ, ಅದು ಬಹಳ ಒಂದು ಚೆನ್ನಾಗಿ ಅನಿಸ್ತದೆ ಮೇಡಮ್. ಯಾಕೆಂದ್ರೆ ಸ್ವಲ್ಪ ಕರೆ ಮಾಡೋರಿಗೂ ಖುಷಿ ಆಗುತ್ತೆ. ಈ ತರದ ಇದು ಸಿಸ್ಟಮ್ ಯಾವ ಚೆನ್ನಾಗಿ ಇಲ್ಲ ಮೇಡಮ್. ಒಳ್ಳೆ ಸಲ ಚೆನ್ನಾಗಿ ಸಿಸ್ಟಮ್ ಇದು ಮಾಡಿದ್ರೆ ಮೇಡಮ್.
0: ಯಾವೆಲ್ಲ ಕಾರ್ಯಕ್ರಮವನ್ನು ಹೆಚ್ಚಾಗಿ ಕೇಳ್ತೀರಾ ನೀವು?
1: ಅಂದ್ರೆ ನಿಮ್ದ್ರಲ್ಲಿ ಸ್ವಲ್ಪ ತುಳು ಜಾಸ್ತಿ ಬರುತ್ತೆ ಮೇಡಮ್.
0: ಹೌದು, ತುಳು ಅಂತ ಅಲ್ಲ, ಎಲ್ಲ ಭಾಷೆಯೂ ಬರುತ್ತೆ. ತುಳು, ಕನ್ನಡ, ಬ್ಯಾರಿ, ಕೊಂಕಣಿ.
1: ನಾವು ಕನ್ನಡ ಪ್ರೋಗ್ರಾಮ್ ಏನ್ ಬರ್ತವೆ ಎಲ್ಲವೂ ಕಾರ್ಯಕ್ರಮಗಳು ಕೇಳ್ತೀವಿ ಮೇಡಮ್.
0: ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ, ಅದರಲ್ಲಿ ಗೆಸ್ಟ್ ಇರ್ತಾರೆ ಇವತ್ತು, ಅತಿಥಿ. ಹೌದು ಹೌದು, ಅವ್ರು ಮಾತಾಡ್ತಾರೆ, ನೀವು ಕೂಡ ಅವರಿಗೆ ಕಾಲ್ ಮಾಡಿ ಮಾತಾಡಬಹುದು. ಹಾಗೆ, ಓಕೆ, ಹೇಳಿ. ಧನ್ಯವಾದಗಳು ಸರ್, ನೀವು ಏನು ನಿಮ್ಮ ಹಾಡನ್ನ ಕೇಳಿದ್ರಲ್ಲ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ. ಚಿಂತೆ ಯಾಕೆ ಮಾಡುತ್ತೀಯೋ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಯಾರೇ ನೀ ಚೆಲುವೆ ಚಿತ್ರದ ಗೀತೆ ಇದು. ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳಬಹುದು. ಮುಂದಿನ ಕಾಲರ್, ಹಲೋ, ನಮಸ್ತೆ.
2: ನಮಸ್ತೆ,
0: ಯಾರು ಮಾತಾಡ್ತಿರೋದು?
2: ದಿನೇಶ್ ಅಂತ.
0: ದಿನೇಶ್ ಅವರು ಕಾಸರಗೋಡಿನಿಂದ. ಹೇಳಿ ದಿನೇಶ್ ಅವರೇ, ಹೇಗಿದ್ದೀರಾ?
2: ಆರಾಮ.
0: ಊಟ ಎಲ್ಲ ಆಯ್ತಲ್ವಾ? ನಾವು ಕೂಡ ಆರಾಮ. ಹೇಳಿ, ಯಾವ ಹಾಡು ಕೇಳುವೆ ಇವತ್ತು? ಮಳೆ ಇಲ್ಲ ಸದ್ಯಕ್ಕೆ, ಬಿಸಿಲಿದೆ, ಎಲ್ಲೂ ಕೂಡ ಮಳೆ ಇಲ್ಲ ಅಂತ ಅನ್ಕೊಳ್ತೀನಿ. ನಿಮ್ಮ ಕಾಸರಗೋಡಲ್ಲಿ ಇದೆಯಾ ಮಳೆ?
2: ಇಲ್ಲ ಮೇಡಮ್.
0: ಇಲ್ಲ,
2: ಸ್ವಲ್ಪ
0: ಮಳೆ, ಬಿಸಿಲಿದೆ ಈಗ. ಓಕೆ, ಹೇಳಿ ದಿನೇಶ್ ಅವರು, ಇವತ್ತು ಯಾವ ಹಾಡು ಕೇಳುವ?
2: ಪಾವನ ಗಂಗೆ ಮೂವಿಯ.
0: ಪಾವನ ಗಂಗೆಯ ಯಾವ್ದದ್ರಲ್ಲಿ?
2: ಅದರಲ್ಲಿ ಮೊದಲನೇ ದಿನವೇ.
0: ಓಕೆ, ಹಾಡನ್ನ ಕೇಳ್ಬೇಕಾ? ಹೌದು ಹೌದು. ಓಕೆ, ನೋಡೋಣ, ಸ್ವಲ್ಪ ಹೊತ್ತಲ್ಲೇ ಹಾಡನ್ನ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ. ಮೊದಲನೇ ದಿನವೇ ಒಲಿದೆ ಅನ್ನುವಂಥ ಹಾಡು ಪಾವನಗಂಗಾ ಚಿತ್ರದಲ್ಲಿ ಶ್ರೀನಾಥ್ ಆರತಿಯವರು ಅಭಿನಯವನ್ನು ಮಾಡಿದ್ದಾರೆ. ಈ ಒಂದು ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿರುವಂಥ ಈ ಹಾಡನ್ನು ಜಿ ಉದಯಶಂಕರ್ ಅವರು ಸಾಹಿತ್ಯವನ್ನು ನೀಡಿದ್ದಾರೆ, ರಾಜನ್ ನಾಗೇಂದ್ರ ಸಂಗೀತವನ್ನು ನೀಡಿದ್ದಾರೆ. 1977ರಲ್ಲಿ ತೆರೆ ಕಂಡಂತಹ ಸಿನಿಮಾ ಇದು. ಈ ಸಿನಿಮಾದ ಗೀತೆಯನ್ನು ದಿನೇಶ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂಥದ್ದು. ಸ್ವಲ್ಪ ಹೊತ್ತಲ್ಲಿ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. 6364204949 ಈ ಒಂದು ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಬುಧವಾರದ ತುಳುಚಾವಡಿ ನೇರ ಪ್ರಸಾರ ಕಾರ್ಯಕ್ರಮದ ನಮ್ಮೊಟ್ಟುಗುಪ್ಪನ ಪಿನ್ನೆರ್ ಬೆನೆಟ್ ಜಿ ಅಮ್ಮಣ್ಣ ಸಾಹಿತಿ ನಿವೃತ್ತ ಪತ್ರಗಾರ ಸಹಾಯಕರ್ ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜ್ ಕುಡ್ಲ ನಿಖಿಲ್ ಲೆಪ್ಪು ಕೊರಡಾಯಿನ ನಮ್ಮ ಸಂಖ್ಯೆ ಆಜಿ ಮೂಜಿ ಆಜಿ 4200 4149 ತಪ್ಪಂದಕೇನ್ಲೆ ಮುಂದುವೆ ಗುರುವಾರ ಕಾಂಡೆ 10 ಗಂಟೆಗೆ ತುಳು ಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ಬಹುಭಾಷಾ ಗಾಯಕ ಭಜನ ಕಲಾವಿದ ನಾರಾಯಣ ಕುಲಾಲ್ ಕದ್ರಿ. ಕರೆ ಮಾಡಿ ಮಾತನಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು
1: 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಈಗಾಗಲೇ 2 ಹಾಡುಗಳನ್ನು ಕೇಳ್ತಾ ಬಂದ್ರೆ ಇದೇ ರೀತಿ ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ ಕರೆಯನ್ನು ಮಾಡುವಂಥ ಸಂಖ್ಯೆ 6364204949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು, ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಕರೆ ಮಾಡುವಂತಹ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳುತ್ತಿದ್ರೆ 6364204949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು, ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಕನ್ನಡ ಆಗಿರ್ಬೋದು, ತುಳು ಆಗಿರ್ಬೋದು, ಕೊಂಕಣಿ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ನಿಮ್ಮ ಒಲವಿನ ಹಾಡನ್ನು ಕೇಳ್ತಾ ಇರ್ತೀರಾ. ಅದೇ ರೀತಿ ಏನು ಆ ಒಂದು ಹಾಡನ್ನು ಪ್ರಸಾರ ಮಾಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇರ್ತೀವಿ. ಹಾಗಿರುವಾಗ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕರೆಯನ್ನು ಮಾಡಬೇಕು ಅಥವಾ ನಿಮ್ಮ ಒಂದು ಒಲವಿನ ಹಾಡನ್ನು ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಕರೆಯನ್ನು ಮಾಡಬಹುದು. ಅದೇ ರೀತಿ ಸಮಯ ಸರಿಯಾಗಿ 4 ಗಂಟೆಗೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಕೂಡ ಮೂಡಿ ಬರಲಿಕ್ಕಿದ್ದು. ಇವತ್ತು ಬಹುಭಾಷಾ ಗಾಯಕ ನಾರಾಯಣ್ ಕುಲಾಲ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ನಮ್ಮ ನಿತ್ಯದ ಕೇಳುಗರು ಕೂಡ ಹೌದು, ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತಿನ ಅವರ ಜೊತೆ ನೀವು ಕೂಡ ಮಾತಾಡಬಹುದು. ಈ ಒಂದು ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ, ನಿಮ್ಮ ಒಲವಿನ ಹಾಡನ್ನು ಕೇಳುವಂಥ ಹೊತ್ತು. ಕರೆ ಮಾಡಿ ಮಾತಾಡಿ 6364204949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು ಅಂತ ಹೇಳ್ತಾ ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಾರಾಯಣ್ ಕುಲಾಲ್ ಕದ್ರಿ ಅವರು ಏನು ಮುಂದಿನ ಕಾರ್ಯಕ್ರಮದ ಏನು ಅತಿಥಿ, ಹೇಳಿ ಹೇಳಿ ಸರ್. ಭಕ್ತ ಕುಂಬಾರನದ್ದ ಯಾವ ಹಾಡು? ಪಾಂಡುರಂಗ ವಿಠಲನ. ಓಕೆ ಓಕೆ.
3: ನೀನು ನೆಂಟರಯ್ಯ ನಮಗೆ ದೇದ ಇಲ್ಲವಯ್ಯ ವಿಠಲ ಪಾಂಡುರಂಗ ವಿಠಲ ಈ ಪದ್ಯವನ್ನು ಹಾಕಿ.
2: ಖಂಡಿತ ಖಂಡಿತ ಪ್ರಸಾರ ಮಾಡ್ತೀನಿ. ನಂತರ ನಿಮ್ಮ ಏನು ಕಾರ್ಯಕ್ರಮವನ್ನು ಕೇಳುವಂತ ಕೇಳುವ ವರ್ಗ ಕೂಡ ತುಂಬಾ ಜನ ಕಾತರದಿಂದ ಕಾಯ್ತಾ ಇರ್ತಾರೆ. ಸಮಯ ಸರಿಗೆ 4 ಗಂಟೆಗೆ ನೀವು ಈಗ ಯಾರು ಮಾತಾಡಿದ್ರು ನಮ್ಮ ಜೊತೆ ನಾರಾಯಣ್ ಕುಲಾಲ್ ಕದ್ರಿ ಅವರು, ಅವರೇ ಈ ಕಾರ್ಯಕ್ರಮದಲ್ಲಿ ಏನು ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅವರ ಮಾತುಗಳನ್ನ ಕೂಡ ಕೇಳಬಹುದು ಅಂತ ಹೇಳ್ತಾ ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
4: ಹಲೋ ನಮಸ್ತೆ.
2: ನಮಸ್ತೆ ನಮಸ್ತೆ. ಅಶೋಕ್ ಅಣ್ಣ ಮಂಗಳದೇವಿಯಿಂದ. ಹೇಗಿದ್ದೀರ ಅಶೋಕ್ ಅಣ್ಣ? ಆರಾಮ? ದಸರಾ ಹತ್ತಿರ ಬರ್ತಾ ಇದೆ. ಹಲೋ ಹಲೋ
4: ಹಲೋ.
2: ಯಾಕೋ ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಶೋಕಣ್ಣ. ಈಗ ಕೇಳ್ತದೆ, ಹೇಳಿ ಹೇಳಿ.
4: ಅದೇ ಮಗಳ ಜೊತೆ ಬಂದ್ರೆ ಬನ್ನಿ ಆಚೆ.
2: ಖಂಡಿತ ಬರುವ.
4: ಮಧ್ಯಾಹ್ನದ ಹೊತ್ತಿಗೆ ಬಂದ್ರೆ ಒಂದು ಫೋನ್ ಮಾಡಿ ಬನ್ನಿ.
2: ಓಕೆ ಓಕೆ ಖಂಡಿತ ಖಂಡಿತ.
4: ಲೈನ್ ಅಲ್ಲಿ ನಿಲ್ಲಿ ಬಿಡ್ರಿ.
2: ಓಕೆ ಓಕೆ.
4: ನನಗೆ ಒಂದು ಭಾವಗೀತೆ ಬೇಕು.
2: ಭಾವಗೀತೆ ಯಾವುದು?
4: ಕಾಣದ ಕಡಲಿಗೆ.
2: ಹಂಬಲಿಸಿದ ಮನವ. ಓಕೆ ಖಂಡಿತ.
4: ಎಲ್ಲ ಸಾರಂಗ್ ಕೇಳಿದ್ರು.
2: ಖಂಡಿತ ಖಂಡಿತ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಓಕೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅನ್ನುವಂಥ ಅದ್ಭುತವಾದಂಥ ಗೀತೆ. ನಮ್ಮ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಂತಹ ಒಂದು ಹಾಡಿದು. ಈ ಹಾಡನ್ನು ಹೇಳಿದವರು ಬೇರೆ ಯಾರು ಅಲ್ಲ, ಗಾಯಕರು ಸಿ ಅಶ್ವಥ್ ಅವರು ಹಾಡಿರುವಂಥ ಹಾಡು. ಅವರೇ ಗಾಯನವನ್ನು ಕೂಡ ಈಗ ಏನು ಹಾಡನ್ನು ಹಾಡಿದ್ದಾರೆ, ಅದರ ಜೊತೆಗೆ ಸಂಗೀತವನ್ನು ಕೂಡ ನೀಡಿದ್ದಾರೆ. ಜಿ ಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯಕ್ಕೆ ಅವರ ಧ್ವನಿ ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ. ಆ ಒಂದು ಗೀತೆಯನ್ನು ಕೂಡ ಸ್ವಲ್ಪ ಹೊತ್ತಲ್ಲಿ ನೀವು ಕೇಳಬಹುದು. ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕರೆಯನ್ನು ಮಾಡೋದಕ್ಕೆ 6364204949 ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ಬಹುಭಾಷಾ ಗಾಯಕ ಭಜನ ಕಲಾವಿದ ನಾರಾಯಣ ಕುಲಾಲ್ ಕದ್ರಿ. ಕರೆ ಮಾಡಿ ಮಾತನಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಾ ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಒಲವಿನ ಹಾಡು. ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಈಗಾಗಲೇ ಎರಡು ಗೀತೆಯನ್ನು ಕೇಳ್ತಾ ಬಂದ್ರಿ, ಭಾವಗೀತೆಯನ್ನು, ಅದೇ ರೀತಿ ಏನು ಭಕ್ತ ಕುಂಬಾರ ಚಿತ್ರದ ಗೀತೆಯನ್ನು ಕೂಡ ಕೇಳ್ತಾ ಬಂದ್ರಿ. ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ನಿಮ್ಮ ಹಾಡನ್ನು ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ 6342024949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು. ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು? ಯಾರು? ರಾಘವೇಂದ್ರ ಅವರು ಕುಂದಾಪುರದಿಂದ. ಓಕೆ, ಹೇಳಿ ಸರ್, ಹೇಳಿ, ಹೇಗಿದ್ದೀರಾ? ಆರಾಮನ? ಹಲೋ, ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ಓಕೆ, ಹೇಳಿ ಸರ್, ಹೇಗಿದ್ದೀರಾ? ಹಾ, ನಾವು ಕೂಡ ಆರಾಮ. ಹೇಗಿದೆ ಕುಂದಾಪುರ? ಹೌದಾ, ಮಳೆ ಬಂದಿಲ್ಲ? ಮಳೆ ಮತ್ತೆ ಇಲ್ಲ. ಓಕೆ, ಹೇಳಿ ಸರ್, ಯಾವ ಹಾಡು ಕೇಳುವ ಇವತ್ತು?
1: ನಮ್ಮ ಶಂಕರ್ನಾಗ್ ಅವರು ಅವರದೊಂದು ಹಾಡು ಪ್ರಚಾರ ಮಾಡುವ ಅಂತ.
0: ಓಕೆ, ಹೇಳಿ.
1: ಇದು ಹಣ ಬಲವು ಜನ ಬಲವು.
0: ಹಣ ಬಲವು
1: ಜನ ಬಲವು.
0: ಓಕೆ,
1: ಮಾತಿನಲ್ಲಿ.
0: ಯಾವುದು?
1: ಸಿಹಿ ಆಗೋ ಮಾತಿನಲ್ಲಿ.
0: ಸಿಹಿ ಆಡೋ ಮಾತಿನಲ್ಲಿಯ? ಓಕೆ, ಸಿಹಿಯಾಗೋ ಮಾತಿನಲ್ಲಿ. ಓಕೆ ಓಕೆ, ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ ಸ್ವಲ್ಪ ಹೊತ್ತಲ್ಲೇ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ. ಹಣಬಲವು ಜನಬಲವು ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದಾರೆ. ಅದೇ ರೀತಿ ನೀವು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕರೆಯನ್ನು ಮಾಡಿ ನಿಮ್ಮ ಒಲವಿನ ಹಾಡುಗಳನ್ನು ಕೇಳ್ತಾ ಇದ್ರೆ ಕೊನೆಯ ಕಾಲರ್ಗೊಂದು ಖಂಡಿತ ಅವಕಾಶವನ್ನು ನೀಡೋಣ. ಈ ಸಂದರ್ಭದಲ್ಲಿ ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ಹಲೋ. ಇಲ್ಲ, ಕಾಲ್ ಮಾಡಿದವರು ಯಾಕೋ ಮಾತಾಡ್ತಿಲ್ಲ. ದಯವಿಟ್ಟು ಕಾಲ್ ಮಾಡೋರು ಮಾತಾಡಿ, ನಿಮ್ಮ ಒಲವಿನ ಹಾಡನ್ನು ಕೇಳಿ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ಸಮಯ ಸರಿಯಾಗಿ 4 ಗಂಟೆಗೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಕೂಡ ನೇರ ಪ್ರಸಾರದ ಕಾರ್ಯಕ್ರಮ ಕೂಡ ಇರಲಿಕ್ಕಿದೆ. ಈ ವಾರ ಅಥವಾ ಇವತ್ತಿನ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಅಥವಾ ಬಹುಭಾಷಾ ಗಾಯಕ ಭಜನಾ ಕಲಾವಿದ ನಾರಾಯಣ ಕುಲಾಲ್ ಕದ್ರಿ ಅವರು ಭಾಗವಹಿಸಲಿಕ್ಕಿದೆ. ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದು?
2: ಹಲೋ ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
2: ಮಾರ್ನಮ್ಮಿ ಕಟ್ಟೆಯಿಂದ ಶಾಲಿನಿ.
0: ಶಾಲಿನಿ ಅವರು ಮಾರ್ನಮ್ಮಿ ಕಟ್ಟೆಯಿಂದ. ರೇಡಿಯೋದ ಹತ್ತಿರ ಇದ್ದೀರಾ ಅಂತಲ್ವ ನೀವು?
2: ಎಂತ ಮ್ಯಾಮ್?
0: ರೇಡಿಯೋದ ಹತ್ತಿರ ಇದ್ದೀರಾ?
2: ಹಾ, ಈಗ ದೂರ ನಿಂತಿದ್ದೇನೆ.
0: ಓಕೆ ಓಕೆ ಓಕೆ, ಹೇಳಿ ಶಾಲಿನಿ ಅವರು, ಯಾವ ಹಾಡನ್ನ ಕೇಳ್ತೀರಾ ಇವತ್ತು?
2: ಬಂಧನ ಪಿಚ್ಚ ಪ್ರೇಮದ ಆದಂಬರಿ ಬರೆದೇನು ಕಣ್ಣೀರ.
0: ಹಾಡನ್ನ ಕೇಳಿ. ಓಕೆ ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ. ಇದು ಶಾಲಿನಿ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತದ್ದು ಬಂಧನ ಚಿತ್ರದ ಗೀತೆಯನ್ನ. ಎರಡೂ ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮುಂದಕ್ಕೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಕೂಡ ಮೂಡಿ ಬರಬೇಕಾದ ಕಾರಣದಿಂದಾಗಿ ಸ್ವಲ್ಪ ಇವತ್ತು ಬೇಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 7.8 FM. ಇದು ಬಣ್ಣ ಬಣ್ಣದ ಬದುಕು.

ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ಬಹುಭಾಷಾ ಗಾಯಕ ಭಜನ ಕಲಾವಿದ ನಾರಾಯಣ ಕುಲಾಲ್ ಕದ್ರಿ. ಕರೆ ಮಾಡಿ ಮಾತನಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM.

ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಭಾಗವಹಿಸುವ ಅತಿಥಿ ಬಹುಭಾಷಾ ಗಾಯಕ ಭಜನ ಕಲಾವಿದ ನಾರಾಯಣ ಕುಲಾಲ್ ಕದ್ರಿ. ಕರೆ ಮಾಡಿ ಮಾತನಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM.

0: ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಕೆಳಗರೆ ಈ ದಿನದ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ ಜೆ ಎಡ್ವಾಡು. ಇವತ್ತು ನಮ್ಮ ಜೊತೆ ಒಬ್ಬರು ಕಲಾವಿದರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಇವರು ನಾರಾಯಣ್ ಕುಲಾಲ್ ಅಂತ, ನಾರಾಯಣ್ ಕುಲಾಲ್ ಕದ್ರಿಯಿಂದ ಬಂದಿದ್ದಾರೆ. ಇವರು ಭಜನಾ ಕ್ಷೇತ್ರದಲ್ಲಿ ಹೆಸರು ಖ್ಯಾತಿ ಗಳಿಸಿದ್ದಾರೆ, ಆರ್ಕೆಸ್ಟ್ರಾಗಳಲ್ಲಿ ಹಾಡಿದ್ದಾರೆ. ಬ್ಯಾಡ್ಮಿಂಟನ್, ಕ್ರಿಕೆಟ್ ಇವರ ಅಚ್ಚುಮೆಚ್ಚಿನ ಆಟ. ಕ್ರಿಕೆಟಲ್ಲಿ ಆಂಪೈರ್ ಆಗಿ ಕೂಡ ಇವರು ಕೆಲಸ ಮಾಡಿದ್ದಾರೆ. ಹಾಗೆಯೇ ಚಿತ್ರ ನಾಟಕ ಕಲಾವಿದರು, ಹಾಗೆ ಚಿತ್ರ ಬಿಡಿಸ್ತಾರೆ, ಸೈನ್ ಬೋರ್ಡ್ ಆರ್ಟ್ ವರ್ಕ್ ಕೂಡ ಮಾಡಿದ್ದಾರೆ. ಹಲವಾರು ಕೆಲಸಗಳನ್ನು ಇವರು ಮಾಡಿದ್ದಾರೆ. ಈಗ ಸೆಕ್ಯೂರಿಟಿ ಒಂದು ಗಾರ್ಡಾಗಿ ಇವರು ಕೆಲಸ ಮಾಡ್ತಾಯಿದ್ದಾರೆ. ಇವರಿಗೆ 73 ವರ್ಷ. ಆದರೂ ತಾನೇ ಸ್ವತಃ ದುಡಿಬೇಕು ಅಂತ ಇವರು ಸ್ವತಃ ಕಲಾವಿದನಾಗಿ ಕೂಡ ಇವರು ಹೆಸರು ಮಾಡಿದ್ದಾರೆ. ಆದರೂ ಕೂಡ ತಮ್ಮ ಸ್ವಂತ ದುಡಿಮೆ ಬೇಕು ಅನ್ನುವ ಛಲದಿಂದ ಇವರು ಈಗಲೂ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ಚೆನ್ನಾಗಿ ತಬ್ಲಾ ಪ್ಲೇ ಮಾಡ್ತಾರೆ, ನಿರಂತರವಾಗಿ 12 ಗಂಟೆ ಭಜನೆ ಹಾಡ್ತಾರೆ. ಹಾಗೆ ಹಲವಾರು ಭಜನಾ ಸಪ್ತಾಹಗಳಲ್ಲಿ ಭಾಗವಹಿಸಿ ಸನ್ಮಾನ ಗೌರವ ಕೂಡ ಇವರಿಗೆ ಸಿಕ್ಕಿದೆ. ತನ್ನ 5-6 ವರ್ಷದಿಂದ ಇವರು ಹಾಡೋಕ್ಕೆ ಶುರು ಮಾಡ್ತಾರೆ, ಭಜನೆ ಹಾಡ್ತಾರೆ. ಹಾಗೆ ಭೀಮ್ಸೇನ್ ಜೋಶಿ ಅಂದರೆ ಇವರ ಇಷ್ಟದ ಗಾಯಕ, ಅವರ ಹಲವಾರು ಭಜನೆಗಳನ್ನು ಇವರು ಸುಶ್ರಾವ್ಯವಾಗಿ ಹಾಡ್ತಾರೆ. ಹಾಗೆ ಹಲವಾರು ರೀತಿಯಲ್ಲಿ ಇವರು ತಮ್ಮ ಏನು ಭಕ್ತಿ ಕೂಡ ಇವರಿಗಿದೆ, ಆ ಭಕ್ತಿಯ ಜೊತೆಗೆ ಹಾಡುವಂಥ ಶಕ್ತಿಯನ್ನು ಭಗವಂತ ಇವರಿಗೆ ಕೊಟ್ಟಿದ್ದಾನೆ. ಹಾಗೆ ಇವರು ನಮ್ಮ ಸಾರಂಗಿನ ನಿತ್ಯ ಕೇಳುವರು, ಸಾರಂಗಿಗೆ ಆಗಾಗ್ಗೆ ಕರೆ ಮಾಡ್ತಾ ಇರ್ತಾರೆ. ಹಾಗೆ ಪಂಡರಾಪುರಕ್ಕೆ ಇವರು 60 ಸಾರಿ ಹೋಗಿ ಬಂದಿದ್ದಾರೆ, ಅಂದರೆ ಅಲ್ಲಿಯ ದರ್ಶನ ಪಂಡರಾಪುರ ದರ್ಶನ ಮಾಡಿದ್ದಾರೆ. ಹಾಗೆ ಇವರು ನಾಟಕದಲ್ಲಿ ರೋಹಿದಾಸ್ ಕದ್ರಿಯವರೊಂದಿಗೆ ಪಾತ್ರ ಮಾಡಿದ್ದಾರೆ. ಹಾಗೆ ಹಲವಾರು ಕಡೆ ಇವರು ಕ್ರಿಕೆಟಲ್ಲಿ ಇವರನ್ನು ಕ್ಯಾಪ್ಟನ್ ಆಗಿ ಎಂಪೈರ್ ಆಗಿ ಕೂಡ ಏನು ಮೈದಾನದಲ್ಲಿ ಇವರು ಮಿಂಚಿದ್ದಾರೆ. ಇದಲ್ಲದೆ ಇವರಿಗೆ ಒಂದು ಹೆಸರಿದೆ ಕ್ರಿಕೆಟ್ನಲ್ಲಿ, ಏನಂದರೆ ಕ್ರಿಕೆಟ್ನಲ್ಲಿ ಇವರನ್ನು ಕಪಿಲ್ ದೇವ್ ಅಂತ ಕರೀತಾರಂತೆ. ಅಂದರೆ ಅವರು ಅಷ್ಟು ಚೆನ್ನಾಗಿ ವೇಗದ ಬೌಲಿಂಗ್ ಮಾಡ್ತಾರೆ. ಹಾಗೆ ಹಲವಾರು ಜನರನ್ನು ಇವರು ಔಟ್ ಮಾಡಿದ್ದಾರೆ. ಹಾಗೆ ಯಾರು ಇವರು ಪದಕನ್ನಾಯ ಅಂತ ದೊಡ್ಡ ಕ್ರಿಕೆಟರು, ನಮ್ಮ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಸರಾಂತ ಕ್ರಿಕೆಟರ್, ಓಕೆ, ಅವರನ್ನು ಇವರು ಔಟ್ ಮಾಡಿದ್ದಾರೆ ಬಹಳ. ಹಾಗೆ ಕಮೆಂಟ್ರಿ ಕೂಡ ಹೇಳ್ತಾರೆ ಚೆನ್ನಾಗಿ, 10 ಏನು ಪ್ರತಿಭೆಯನ್ನು ಒಳಗೊಂಡಂಥ ಇವರು ಬಿನ್ನೇರ ಪಾತ್ರಕಥೆಯಲ್ಲಿ ನಮಗೆ ಸಿಕ್ಕಿದ್ದರು. ಇವರ ಮನೆಗೆ ಹೋಗಿ ನಾನು ಬಿನ್ನೇರ ಪಾತ್ರ ಕಥೆ 5 ಹಿಂದೆ ಮಾಡಿದ್ದೆ. ಅಲ್ಲಿಂದ ಅವರ ಕಾರ್ಯಕ್ರಮ ಪ್ರಸಾರ ಆದ ನಂತರ ಹಲವಾರು ಕೇಳುಗರು ಇವರನ್ನು ಲೈವ್ಗೆ ಕರ್ಕೊಂಡು ಬನ್ನಿ ಅಂತ ಬೇಡಿಕೆ ಇಟ್ಟಿದ್ದರು. ಅದರಲ್ಲಿ ಜಯಪ್ರಕಾಶ್ ಹೆಕ್ಕೂರು ಅಂತ ಅವರು ಕೂಡ ಪತ್ರ ಬರೆದಿದ್ದರು ಕರ್ಕೊಂಡು ಬಂದಿತ್ತು. ಇವತ್ತು ಅವರ ಜಯಪ್ರಕಾಶ್ ಅವರ ನಮ್ಮ ಕೇಳುಗರದ ಜಯಪ್ರಕಾಶ್ ಅವರ ಆಸೆ ಈಡೇರಿದೆ, ನಮ್ಮ ಕೇಳುಗರ ಆಸೆ ಕೂಡ ಈಡೇರಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಇವರು ತಮಿಳು, ಮರಾಠಿ, ತೆಲುಗು, ಮಲಯಾಳಂ ಕೂಡ ಹಾಡು ಹಾಡ್ತಾರೆ. ಸರಿ, ಇನ್ನೂ ಅವರ ಜೊತೆ ಮಾತಾಡೋಣ, ಅವ್ರು ಏನು ಹೇಳ್ತಾರೆ. ಅವರ ಹಾಡಂತೂ ಕೇಳೋಕ್ಕೆ ಇಲ್ಲಿ ನಮ್ಮ ಕೇಳುಗರು ರೆಡಿ ಇದ್ದಾರೆ. ಆದರೆ ಇವತ್ತು ಏನು ಮಾಡಿದ್ದಾರೆ ಅಂದರೆ, ನಾರಾಯಣ್ ಕುಲಾಲ್ ಅವರು ಇವರು ಇವರ ಜೊತೆ ಹಲವಾರು ಮಿತ್ರರನ್ನು ಕರ್ಕೊಂಡು ಬಂದಿದ್ದಾರೆ. ಇವರು ತಬಲಾ ನುಡಿಸಲಿಕ್ಕೆ ಕೌಶಿಕ್ ಮಂಜನಾಡಿ ಅಂತ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಅಕ್ಷಯ್ ಭಟ್ ಇದ್ದಾರೆ ಹಾರ್ಮೋನಿಯಂ, ಹಾಗೆ ರವೀಂದ್ರ ಶೆಟ್ಟಿ ಅವರು ಕೂಡ ಬಂದಿದ್ದಾರೆ, ಹಾಗೆ ರಮೇಶ್ ನಂಬಿಯಾರು ಕೂಡ, ಇವರ ಆತ್ಮೀಯರು ಕೂಡ ಈಗ ನಮ್ಮ ಲೈವಲ್ಲಿ ಇದ್ದಾರೆ. ಅವರ ಅವರು ಇವರ ಒಂದು ಸ್ನೇಹಕ್ಕೆ ಕಟ್ಟು ಬಿದ್ದು ಬಂದಿದ್ದಾರೆ ಅಂತ ನೋಡೋಣ. ಇವರು ಎಲ್ಲ ಹಿನ್ಮೇಳದಲ್ಲಿದ್ದಾರೆ, ಇವ್ರ ಜೊತೆ ಮಾತಾಡೋಕ್ಕೆ ಸ್ವಲ್ಪ ಕಡಿಮೆ ಮಾತುಗಳನ್ನಾಗಿ ಮಾತನಾಡಿ ಇವರ ಜೊತೆ ಇವರ ಸಂಗೀತವನ್ನೇ ಜಾಸ್ತಿ ಆಲಿಸೋಣ. ಹಾಗೆ ಕೇಳುಗರು ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳ್ಬೋದು, ಆದರೆ ಸಾಧ್ಯ ಆದರೆ ಅವರು ಅದನ್ನು ಹಾಡ್ತಾರೆ. ಓಕೆ, ಇನ್ನು ಇಷ್ಟೊಂದು ಪರಿಚಯ ಮಾಡಿದ್ದೇನೆ ನಾರಾಯಣ್ ಕುಲಾಲ್ ಅವರ ಬಗ್ಗೆ, ಇನ್ನು ಅವರ ಜೊತೆ ಮಾತಾಡೋಣ. ಹೃದಯ ರಾಗ ಕಾರ್ಯಕ್ರಮಕ್ಕೆ ನಾರಾಯಣ್ ಕುಲಾಲ್ ಅವರೇ ಆತ್ಮೀಯ ಸ್ವಾಗತ.
1: ನಮಸ್ಕಾರ.
0: ಇಷ್ಟೊಂದು ಬಳಗದವ್ರನ್ನ ಕರ್ಕೊಂಡು ಬಂದಿದ್ದೀರಿ, ಏನು ನಿಮ್ಮ ಸಂಗೀತದ ಒಂದು ಪ್ರತಿಭೆಯನ್ನು ನಮ್ಮ ಕೇಳುಗರಿಗೆ ಕೇಳಿಸ್ಬೇಕಂತ ಒಂದು ಆಸೆಯಿಂದ ಬಂದಿದ್ದೀರಿ. ಮೊದಲಿಗೆ ಯಾವ ಹಾಡು ಹಾಡ್ತೀರಿ?
1: ಮೊದಲು ನಾನು ಜೆ ಜೆ ರಾಮಕೃಷ್ಣ ಇಂದ ಸ್ಟಾರ್ಟ್ ಮಾಡ್ತೀನಿ.
0: ಸರಿ, ಹಾಡಿ.

0: ಓಕೆ, ಭಾಳ ಚೆನ್ನಾಗಿ ಹಾಡಿದ್ರಿ ರಾಮಕೃಷ್ಣ ಹರಿ ಅಂತ. ಹಾಗೆ ಕೇಳುಗರು ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು ಕೇಳುಗರೆ. ಹಾಗೆ ಒಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ, ಹಲೋ ನಮಸ್ತೆ, ನಮಸ್ಕಾರ, ಯಾರು ಮಾತಾಡೋದು? ಹಾಂ ಹೇಳಿ. ಏನು?
1: ಸೋಮಶೇಖರ್ ತಟ್ಟಿ.
0: ಸೋಮಶೇಖರ್ ಅವರು? ಹಾಂ ಹೇಳಿ.
1: ನಾರಾಯಣ್ ಕಲ್ಲೋಲ್ ಸರ್ಗೆ ನಮಸ್ಕಾರ.
2: ನಮಸ್ಕಾರ ಸರ್. ನಮಸ್ಕಾರ
1: ಸರ್. ನೀವು ಕ್ರಿಕೆಟ್ ಕಾಮೆಂಟ್ರಿ ಹೇಳ್ತೀನಿ ಅಂತಂದು ಹೇಳಿದ್ರು ಸರ್.
2: ಹೌದು ಸರ್. ಹೌದು ಸರ್.
1: ಕಾಮೆಂಟ್ರಿ ಹೇಳ್ಬೇಕಾಗಿ
2: ಹೇಳುವ.
1: ಹೇಳಿ.
2: ಒನ್ಲಿ ಬೌಲರ್, ಓನ್ಲಿ ಪೆವಿಲಿಯನ್ ಆ್ಯಂಡ್ ಹೀ ಈಸ್ ಕಮಿಂಗ್ ಟು ಬಾಲ್ ಟು ಬ್ಯಾಟ್ಸ್ಮ್ಯಾನ್. ಬ್ಯಾಟ್ಸ್ಮ್ಯಾನ್ ನೇಮ್ ಈಸ್ ಐ ಥಿಂಕ್ ನಾರಾಯಣ್ ಈಸ್ ಪ್ಲೇಯಿಂಗ್ ದೇರ್. ದಿ ಬಾಲ್ ಈಸ್ ಕಮಿಂಗ್ ಆನ್ ದಿ ಪಿಚ್. ಪಿಚ್ ಈಸ್ ವೆರಿ ವೆಲ್ ಡ್ರೈ ಪಿಚ್ ಆ್ಯಂಡ್ ದಿ ಬಾಲ್ ಈಸ್ ಕಮಿಂಗ್ ಫಾಸ್ಟ್ ಟು ದಿ ಬ್ಯಾಟ್. ಬ್ಯಾಟ್ಸ್ಮ್ಯಾನ್ ವಾಂಟ್ ಟು ಹುಕ್ ದಿ ಬಾಲ್ ಬಟ್ ಕಂಪ್ಲೀಟ್ಲಿ ಮಿಸ್ ಇಟ್ ದಟ್ ಬಾಲ್ ಕಲೆಕ್ಟೆಡ್ ಬೈ ವಿಕೆಟ್ ಕೀಪರ್ ಆ್ಯಂಡ್ ಥ್ರೋ ಬ್ಯಾಕ್ ಟು ದಿ ಬೌಲರ್. ದೇ ಇಸ್ ನೋ ರನ್ ಆ್ಯಡೆಡ್ ಟು ದಿ ಸ್ಕೋರ್. ದಿ ಟೋಟಲ್ ರಿಮೇನ್ಸ್ ಆನ್ 56 ಫಾರ್ ದಿ ಲಾಸ್ ಆಫ್ ಒನ್ ವಿಕೆಟ್. ದಟ್ಸ್ ಎ ಗುಡ್ ಮ್ಯಾಚ್ ಗೋಯಿಂಗ್ ಆನ್ ಹಿಯರ್ ದಿ ಉರುವ ಗ್ರೌಂಡ್. ಸಾಕು ಸರ್.
0: ಓಕೆ ಓಕೆ, ಧನ್ಯವಾದಗಳು. ಧನ್ಯವಾದಗಳು. ಓಕೆ ಓಕೆ, ಧನ್ಯವಾದ. ಓಕೆ ಓಕೆ, ಧನ್ಯವಾದಗಳು. ಓಕೆ, ಕರೆಗಳು ತುಂಬ ಬರ್ತಾ ಇವೆ. ಹಾಗೆ ಕೇಳುಗರೆ, ನೀವು ಕೂಡ ಕರೆ ಮಾಡಿ ಮಾತಾಡಬಹುದು ನಮ್ಮ ನಾರಾಯಣ್ ಕುಲಾಲ್ ಇವ್ರ ಜೊತೆ. ನಾರಾಯಣನ್ನ 5ನೇ ವರ್ಷದಿಂದಲೇ ಶುರು ಮಾಡಿದ್ರಿ
2: ಸರ್.
0: ಏನು ನಮ್ಮ
2: ಭಜನ್ಸ್
0: ಎಲ್ಲ
2: ದೊಡ್ಡವರ ಜೊತೆ?
0: ಯಾರು ನಿಮಗೆ ಮಾಸ್ಟರ್ ಅಂತ, ಯಾರು ಗುರುಗಳು ಅಂತ ಯಾರಾದ್ರೆ?
2: ನನಗೆ ಕೊಟ್ಟವರು ನಮ್ಮ ಜಯಮಾರುತಿ ಭಜನ ಮಂದಿರ ಕದ್ರಿ ಕೊಗ್ಗಣ್ಣ, ಪೈಲ್ಮನ್ ಕೊಗ್ಗಣ್ಣ ಅವರು ಮೇನ್ ಮಂದಿರದ ಮೇನ್ ಸಾರಿ ಅವರು ಪೈಲ್ಮನ್ ಆಗಿದ್ರು. ವ್ಯಾಯಾಮ ಕೂಡ ಕಲಿಸಿದ್ದಾರೆ ನನಗೆ. ಹಾಗೂ ಅಲ್ಲಿ ವಿಠಲ್ ಜೋಗಿ ಅಂತ ಇದ್ದರು ಒಬ್ಬರು, ಬಾಂಬೆಯಲ್ಲೆಲ್ಲ ಕಂಪೆನಿಯಲ್ಲಿ ಟೈರ್ ಕಂಪೆನಿಯಲ್ಲಿ ಕೆಲಸ ಮಾಡಿ ಒಳ್ಳೆ ಮರಾಠಿ ಎಲ್ಲ ಹಾಡುವರು. ನನಗೆ ಮರಾಠಿ ಆಡಿದರೆ ನಮ್ಮ ಮಾಸ್ಟರ್ ಬೈತಿದ್ರು. ಆದರೂ ಅವರು ಹೇಳ್ತಿದ್ರು ನಾನು ಲೆಗ್ಗಲ್ಲಿ ಕೂತ್ಕೊಳ್ತೇನೆ, ನೀವು ಹಾಡಿ, ಯಾರು ಹೇಳಿದ್ರು ಹಾಡಬಾರ್ದು ಅಂತ. ಏನಾದ್ರು ತಪ್ಪಿದರೆ ನಾನು ನಿಮಗೆ ಹಾರ್ಮೋನಿಯಮ್ನಲ್ಲಿ ಅಡ್ಜಸ್ಟ್ ಮಾಡಿ ನಿಮಗೆ ಟ್ಯೂನಿಂಗ್ ತೆಗೆದುಕೊಡ್ತೇನೆ, ನಾನು ಹಾಡ್ತೇನೆ, ತಪ್ಪಿದರೆ ನಿಮಗೆ ಅರ್ಥ ಇರ್ತಾ ಎಲ್ಲ ಹೇಳಿಕೊಡ್ತೇನೆ ಅಂತ ನನ್ನನ್ನು ಮರಾಠಿಯನ್ನು ಹಾಡಿಸ್ಲಿಕ್ಕೆ ಶುರು ಮಾಡಿದರು ವಿಠಲ್ ಜೋಗಿ ಅವರು. ಅವ್ರು ನನ್ನ ಗುರುಗಳೆಂದು ಹೇಳ್ಬೋದು.
0: ಈಗ ಯಾವ ಹಾಡು ಹಾಡ್ತೀರಿ ಮರಾಠಿ ಭಜನೆ?
2: ಈಗ ನಾವು ಇಲ್ಲ, ನಾವು ಗಣಪತಿ ಸ್ತುತಿ ತೆಗಿಬೇಕು ಈಗ ನೆಕ್ಸ್ಟ್.
0: ಹೌದಾ?
2: ಗಣಪತಿಯಿಂದ ಸ್ಟಾರ್ಟ್.
0: ನಮ್ಮ ಪಕ್ಕ ವಾದ್ಯದವರ ಒಂದು ಪರಿಚಯ ಮಾಡಿಕೊಳ್ಳಿ. ಏನು ಹೇಳಿ?
2: ಇವರು
0: ಯಾರು? ಹಾರ್ಮೋನಿಯಂ
2: ಅಕ್ಷಯ್.
0: ಅಕ್ಷಯ್
2: ನಮ್ಮ ಆಪ್ತರೆ ಎಲ್ಲರೂ, ಹಾಗೂ ಇಲ್ಲಿ ತಬ್ಲಾ ಪ್ಲೇಯರ್ ಆಗಿ ಬಂದವರು ಒಳ್ಳೆ ವಿದ್ವಾನ್ರವ್ರು. ನಾವು ಅವ್ರ ಜೊತೆ ಏನಿಲ್ಲ, ನಾವು ತಬ್ಲಾ ಪ್ಲೇ ಮಾಡ್ತಾ ಇದ್ರು. ಇವರಾಗೆ ನಮಗೆ ತಬ್ಲಾ ಪ್ಲೇ ಮಾಡಲಿಕ್ಕೆ ಬರೋಲ್ಲ, ಕ್ಲಾಸಿಗೆ ಹೋಗಿ ಎಲ್ಲ ಕರ್ತಿದ್ದಾರೆ. ಕೆ ಎಮ್ ಸಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಹಾಗೂ ಇವರನ್ನು ಕರೆದ ಕೂಡಲೇ ಅವರು ನಮಗೆ ಸ್ಪಂದಿಸಿ ಬಂದರು. ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಿಕ್ಕೆ ಬಂದಿದ್ದಾರೆ. ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಇವರ ತಂದೆ ಕೂಡ ನಂದು ಆಪ್ತ ಭಜನದಲ್ಲಿ ಭಾರಿ ಆಪ್ತರು, ರವಿ ಮಂಜನಾಡಿ. ಅವರು ತುಂಬ ಮಕ್ಕಳಿಗೆ ಭಜನೆಯನ್ನು ಕಲಿಸಿದ್ದಾರೆ. ಒಂದು 80-90 ಮಕ್ಕಳಿಗೆ ಭಜನೆಯ ಇದನ್ನು ಪಾಠ ಹೇಳಿಕೊಟ್ಟಿದ್ದಾರೆ. ಅಂದರೆ ನಮಗೆ ಸಂತೋಷ ಇದೆ, ನಮ್ಮಿಂದ ಕಲಿಸಲಿಕ್ಕೆ ಆಗಲಿಲ್ಲ. ಅವರು ಭಾಳ ಟ್ರೈನಿಂಗ್ ಮಾಡಿದ್ದಾರೆ ಸರ್. ಈಗ ಗಣಪತಿ ಸ್ತುತಿಯೊಂದಿಗೆ ಶುರು ಮಾಡ್ತೇನೆ.
0: ಓಕೆ ಓಕೆ.

0: ಓಕೆ, ಭಾಳ ಚೆನ್ನಾಗಿ ಹಾಡಿದ್ರಿ. ಹಾಗೆ ಕೇಳುಗರೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಕರೆ ಮಾಡುವಂಥ ಸಂಖ್ಯೆ 6364240499 ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಿ. ಹಾಗೆ ನಾರಾಯಣನ್ನ ಬಹಳ ಚೆನ್ನಾಗಿ ಹಾಡಿದ್ರಿ. ಹಾಗೆ ನೀವು ಏನೋ ಆರ್ಟಿಸ್ಟ್ ಆಗಿದ್ರಿ. ಒಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ನಮಸ್ತೆ
1: ನಮಸ್ತೆ
0: ನಮಸ್ತೆ ನಮಸ್ತೆ. ಹೇಳಿ ಹೇಳಿ.
2: ನಮ್ಮ ಕೂಡ ನಮಸ್ಕಾರ ಸರ್ ನಿಮ್ಗೆ.
3: ಕಲಾವಿದರು ಚೆನ್ನಾಗಿ ಆಡ್ತೀರ ಸರ್ ಕೇಳಿದ್ದೆ. ಮಂಗಳೂರು ಆಕಾಶವಾಣಿ. ಹಲೋ.
0: ಹಾ ಹೇಳಿ ಹೇಳಿ.
3: ನನಗೆ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿ ಅವರು ಆಡಿರೋದು ಯಾವ್ದಾದ್ರು ಒಂದು ಗೀತೆ ಅವರು ಅವ್ರ ಕಡೆಯಿಂದ ಕೇಳ್ತಾನ ಅಂತ.
2: ಭಾರಿ ಕಷ್ಟ ಸರ್
0: ಅವರು ಹಳೆಯ.
2: ನಾನು ಬೇಕಾದ್ರೆ ಒಂದು ಬಸವಣ್ಣನವರ ಒಂದು ಎರಡು ವಚನ ಆಡ್ತೇನೆ ಅಷ್ಟೇ. ಇಲ್ಲ ಇಲ್ಲ ಸರ್, ಬಸವಣ್ಣನ ವಚನ ಆಗ್ತದೆ. ಸರ್ವಜ್ಞದು ಕೂಡ ಇಲ್ಲ ಸರ್, ಮೈ ಆಟಿಲ್ಲ. ಎರಡು ಹಾಡು ಆಡ್ತೀನಿ. ಆಯಿತು, ಈಗ ಸ್ವಲ್ಪ ಸ್ವಲ್ಪ ಟೈಮಾಗಿ ಆಡ್ತೇನೆ. ಈಗ ಅಂದರೆ ನಮಗೆ ಈಗ ಗುರುಗಳ ಪದ್ಯ ಆಡಬೇಕು. ಮರಾಠಿಯಲ್ಲಿ ಒಂದು ಗುರುಗಳ ಹಾಡು ಹಾಡುವಂತಿದ್ದೇನೆ. ನಿಮ್ಮ ಎಲ್ಲ ಆಶೀರ್ವಾದ ನಮಗೆ ಬೇಕು, ಅದರಿಂದಲೇ ನಾವು ಮೇಲಕ್ಕೆ ಬರೋದಿಲ್ಲ, ಅದೇ ಕೆಳಗೆ ಬೀಳ್ತೀವಿ. ಹಾಂ, ಎಲ್ಲಿ ಸರ್? ಹಾಸನ ಕಡೆ ಬಂದೇನೆ ಸರ್, ತಿರುಗಾಡಿದ್ದೇನೆ. ಪ್ರೋಗ್ರಾಮ್ ಮಾಡಿಲ್ಲ, ಹುಬ್ಳಿಯಲ್ಲಿ ಎಲ್ಲ ಪ್ರೋಗ್ರಾಮ್ ಮಾಡಿದ್ದೀನಿ, ಮಾರುತಿ ಮಂದಿರಲ್ಲಿ. ನಾನೊಂದು ಒಂದು 5 ಗಂಟೆ ಸತತ ಆಡಿದ್ದೇನೆ, ವಿದೌಟ್ ತಬ್ಲಾ ಹಾರ್ಮೋನಿ, ತಾಳ ಹಾಕಿ ಆಡಿದ್ದೀನಿ. ನಮ್ಮನ್ನು ಮರಾಠಿಯವರು ಕೇಳಿದ್ರು, ನೀವು ಮರಾಠಿಯವರ? ಅಲ್ಲ, ನಾನು ಮರಾಠಿಯವರು ಅಲ್ಲ ಮರ, ನಾನು ಮರಾಠಿ. ನನಗೆ ಒಂದು ಹೊಡೆದ್ರು ಒಂದು ಭಜನೆ ಬರೋಲ್ಲ. ನೀವು ಇಷ್ಟು ಮರಾಠಿ ಭಜನೆ ಆಡಿದ್ರಿ, ಹೇಗೆ ಆಡ್ತೀರಿ ಅಂತ ದೇವರ ದಯ ಹೇಳಿದೆ. ನಾವು ಪಂಡರಪುರ. ಯಾವ ಸರ್? ಓಕೆ ಸರ್, ಬರುವ ಸರ್, ಖಂಡಿತವಾಗಿ ಖಂಡಿತವಾಗಿ.
0: ಓಕೆ, ಧನ್ಯವಾದಗಳು. ಓಕೆ ಓಕೆ ಓಕೆ. ನಮ್ಮ ಇವರು ಕರೆ ಮಾಡಿ ಕೇಳಿದರು ಹಲವಾರು. ಮತ್ತೆ ಏನು ಬಸವಣ್ಣನ ಹಾಡು ಮತ್ತೆ ಹಾಡ್ತೀರಿ? ಈಗ ಗುರುಗಳು ಅಂದ್ರೆ ಯಾರು ಸರ್? ಅದೇ ಗುರುಗಳು ಅಂದ್ರೆ ಯಾರು, ಯಾವ ಹಾಡು ಹಾಡ್ತೀರಿ?
2: ಮರಾಠಿಯಲ್ಲಿ ಹಾಡ್ತೇನೆ ನಾನು, ಗುರುಗಳ ಪರವಾಗಿ.
0: ಸರಿ ಸರಿ.

0: ಗುರು ಮಾತ ಗುರು ಪಿತ ಅಂತ ಬಹಳ ಚೆನ್ನಾಗಿ ಹಾಡಿದ್ರಿ. ಬಹಳ ನಮ್ಮ ಪಕ್ಕ ವಾದ್ಯದಲ್ಲಿ ಕೂಡ ಒಳ್ಳೆ ನಮ್ಮ ಕಲಾವಿದರು ಸಹಕಾರ ಕೊಟ್ಟಿದ್ದಾರೆ. ಓಕೆ, ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಜೀವನ ಸಾಗಿದೆ. 73 ವರ್ಷಗಳು ಹೇಗಿದ್ರಿ ಸರ್ ಈಗ ಆರೋಗ್ಯ?
1: ಅಲ್ಲ ಸಂತೋಷದಿಂದ ನೆಮ್ಮದಿ ಮುಗುಳು ನಕೆಯಿಂದ ದುಃಖ ಮಾಡಲ್ಲ, ಸ್ಟ್ರೆಸ್ ತಗೊಳ್ಳಲ್ಲ, ಯಾವ ಸ್ಟ್ರೆಸ್ ಏನ ಇಲ್ಲ ನಮಗೆ, ಚಿಂತೆ ಮಾಡಲ್ಲ. ಚಿಂತೆ ಮಾಡಿದ್ರೆ ನಮಗೆ ಕಾಯಿಲೆ ಆಟೋಮೆಟಿಕ್ ಬರ್ತದೆ,
0: ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ. ನಾಟಕದಲ್ಲಿ ಅಭಿನಯಿಸಿದ್ರಿ, ರೋಹಿದಾಸ್ ಕದ್ರಿ ಅವರೊಂದಿಗೆ ಪಾತ್ರ ಮಾಡಿದ್ರಿ.
1: ನೆನಪು ಬರೋಲ್ಲ ಸರ್, ನಾವು ಸಾಮಾಜಿಕ ರಂಗದಲ್ಲಿ ಕೂಡ ಮಾಡಿದ್ದೆ. ನಾನು ಫಸ್ಟ್ ಸಾಮಾಜಿಕ ನಾಟಕದಲ್ಲಿ ಕೌಟ್ರಸ್ಸಲ್ಲಿ ಯುವಕ ಸಂಘ ಅಂತ ಮಾಡಿದೆ, ಕಾಮಿಡಿ ಆ್ಯಕ್ಟ್ ಮಾಡಿದೆ. ಆ ಕಾಮಿಡಿ ಆ್ಯಕ್ಟ್ ಮಾಡೋ ಮುಂಚೆ ಒಂದು ಆರ್ಕೆಸ್ಟ್ರಾ ಇತ್ತು, ತಬ್ಲಾ ಹಾರ್ಮೋನಿ ಮಾತ್ರ ಇತ್ತು, ಕಾಂಗ ಇತ್ತು. ಅದರಲ್ಲಿ ಒಂದು 2-3 ಹಿಂದಿ ಹಾಡು ಕನ್ನಡ ಹಾಡೆಲ್ಲ ಹಾಡಿದ್ದೀನಿ. ಪಿ ಬಿ ಶ್ರೀನಿವಾಸ್ ಇದು, ಕಿಶೋರ್ ಕುಮಾರ್ ಇದೆಲ್ಲ ಹಾಡಿದ್ದೀನಿ, ಒಳ್ಳೆ ಹಿಟ್ ಆಗಿದೆ. ಮತ್ತೆ ಆ್ಯಕ್ಟ್ ಕೂಡ ಮಾಡಿದ್ದೀನಿ, ಇದು ನನ್ನ ಟ್ಯಾಲೆಂಟ್.
0: ಓಕೆ, ಅದಕ್ಕೆ ಕ್ರಿಕೆಟ್ ಅಲ್ಲಿ ಕೂಡ ಕಪಿಲ್ ದೇವ್ ಅಂತ ಯಾಕೆ ಕರೀತಾರೆ?
1: ಕದ್ರಿಯಲ್ಲಿ ಎಲ್ಲರೂ ಕಪಿಲ್ ದೇವ್ ಅಂತ ಕರೀ, ನಾನು ಕಪ್ಪಾಗಿದ್ದೇನೆ ಸರ್.
0: ಕಪ್ಪಾಗಿದ್ದೇನೆ ಕಪಿಲ್ ದೇವ್ ಅಲ್ಲ, ಹಾಗೆ ಬೌಲಿಂಗ್
1: ಎಲ್ಲ ಮಾಡ್ತಿದ್ದೆ, ಎಲ್ಲ ಫೀಲ್ಡಿಂಗ್ ಎಲ್ಲ ಮಾಡ್ತಿದ್ದೆ. ಇದೇ ಸುಧಾಕರ್ ಅಂತ ಇದ್ರು, ಸಿಂಡಿಕೇಟ್ ಬ್ಯಾಂಕ್ ಇದು, ಇಎಫ್ಸಿ ಅಲ್ಲಿ ಅವ್ರದ್ದು ಒಂದು 4 ಬೌಂಡ್ರಿ ಪಾಯಿಂಟ್ ಅಲ್ಲಿ ನಿಂತು ನಂದು ಕೈದೆಲ್ಲ ಸಿಪ್ಪಿ ಹೋಗಿದೆ. ಒಂದು 4 ಹೋಗ್ಲಿಕ್ಕೆ ಬಿಡ್ಲಿಲ್ಲ, ಅವರು ಲಾಸ್ಟ್ಗೆ ಬ್ಯಾಟ್ ಅನ್ನು ಬಿಸಾಡಿದ್ರು. ಎಂತ ಫೀಲ್ಡಿಂಗ್ ಮಾಡ್ರೆ ಸುಧಾಕರ್ ಸಿಂಗ್,
0: ಒಳ್ಳೆ ಫೀಲ್ಡರ್ ಕೂಡ,
1: ಬ್ಯಾಟಿಂಗ್
0: ಹಲವಾರು ಕಡೆ ಸನ್ಮಾನ
1: ನಮ್ದೆಲ್ಲ ಸರ್, ಎಲ್ಲ ದೇವ್ರು ಕೊಟ್ಟಂತವರ ಅಷ್ಟೇ. ಮತ್ತೆ ಇಲ್ಲಿ ನೆರೆದಿರುವ ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರ ಆಶೀರ್ವಾದದಿಂದ ಇಷ್ಟು ನಾವು ಜೀವನ ತೆಗೆಸಿದ್ದೇವೆ. ನಾಳೆಯ ಜೀವನ ನಮ್ಗೆ ಹೇಳಿಕ್ಕೆ ಆಗುದಿಲ್ಲ, ಆದ್ರೂ ಆರೋಗ್ಯ ಕೊಟ್ಟಿದ್ದಾನೆ ಭಗವಂತ.
0: ನಿಮ್ಗೆ ಭೀಮಸೇನ್ ಜೋಶಿ ಅಂದ್ರೆ ತುಂಬಾ ಇಷ್ಟ?
1: ತುಂಬಾ ಇಷ್ಟ. ನಾನಂದ್ರೆ ಅವ್ರು ನಮ್ಮ, ನಾವು ಒಂದು ಏಕಲವ್ಯಾಗಿ ಅವ್ರದ್ದು ಗಾಯನವನ್ನು ಕೇಳುದು. ಅವರೀಗ ಬಂದು ನನ್ನ ಹತ್ರ ಏನಾದ್ರು ಕೇಳಿದ್ರೆ ನಾನು ಹೆಬ್ಬರಳನ್ನು ಕೂಡ ಕಟ್ ಮಾಡಿ ಕೊಡ್ಬೇಕಾಗ್ತದೆ, ಹಾಗೆ ಫೋಟೋ ಇಟ್ಟೆಲ್ಲ. ನಾವು ಭೀಮಸೇನ್ ಜೋಶಿ ಅಂದ್ರೆ
0: ಅವರ ಹಾಡು ಪಾಲಿಸಿ ಏನೋ ಅಂತ,
1: ಎನ್ನ ಪಾಲಿಸಿ ಕರುಣಾಕರ, ಅದು ನನ್ನ ಮೆಚ್ಚುಗೆ ಹಾಡು.
0: ಹಾಡ್ತೀರಾ?
1: ಅದು ಭೀಮ್ ಪಲಾಸೆ, ನೀವು ಹಾಕ್ತೇನೆ ಹೇಳಿದ್ರಿ ರೆಕಾರ್ಡಿಂಗ್, ಅದನ್ನ ನಾನು ಹಾಡ್ತೇನೆ.
0: ಸರಿ,

ಎನ್ನ ಪಾಲಿಸೋ ಕರುಣಾಕರ, ಬಹಳ ಭೀಮಸೇನ್ ಜೋಶಿ ಅವರ ಹಾಡನ್ನು ಕೇಳಿದ್ರಿ. ಅವರ ವಾಯ್ಸಲ್ಲಿ ಬರುವಂಥ ಹಾಡನ್ನು ನಾವು ಕೇಳ್ಕೊಂಡು ಬರೋಣ.

is Mohit Chauhan, and you're listening to Sarang Radio 107.8 FM.

0: ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಕೇಳುಗರೆ, ನಮ್ಮ ಕಲಾವಿದರಾದಂಥ ನಾರಾಯಣ್ ಕುಲಾಲ್ ಕದ್ರಿ ಇವರ ಜೊತೆ ಮಾತಾಡ್ತಾ ಇದ್ದೀವಿ. ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಕರೆ ಮಾಡುವಂಥ ಸಂಖ್ಯೆ 636-602-4949. ಹಾಗೆಯೇ ನಾರಾಯಣನ್ನ, ಭಾಳ ಚೆನ್ನಾಗಿ ಕೆಲವೊಂದು ಹಾಡುಗಳನ್ನು ಹಾಡ್ತಾ ಇದ್ದೀರಾ. ನೀವು ಪಂಡರಾಪುರಕ್ಕೆ 60 ಸಾರಿ ಹೋಗಿದ್ದೀರಾ? ಯಾಕೆ 60 ಸಾರಿ ಹೋಗಬೇಕಂತ ಅನಿಸ್ತು?
1: ಆಗ ನನಗೆ ಒಂದು ಆ ಸಂದರ್ಭ ಬಂತು. 10 ಪೈಸೆ ಖರ್ಚಿಲ್ಲದೆ ಅಲ್ಲಿ ಎಲ್ಲ ನಮ್ಮದು ವ್ಯವಸ್ಥೆ ಎಲ್ಲ ಕಂಪನಿಯವರೇ ಮಾಡಿದ್ರು. ಹಾಗೆ ಒಂದು ಅದು ನನ್ನನ್ನು ಎಳೆಯಿತು ಅಲ್ಲಿ. ನಾನು ಸಾಂಗ್ಲಿಯಿಂದ ಶೋಲಪುರ ಹೋಗುವಾಗ ಪಂಡರಾಪುರ ಮಿಡ್ಲ್ ಸ್ಟೇಷನ್, ಅಲ್ಲಿ ನನಗೆ ಒಂದು ನಿಲ್ಲುವ ಒಂದು ಭಾಗ್ಯ ಬಂತು.
0: ಹಾಗೆ ರಾಜಸ್ಥಾನಕ್ಕೆ ಹೋಗಿ
1: ಅದು ಸರ್
0: ಏನು ಸೋತಿದ್ದೀರಾ ಅಲ್ಲ ಮ್ಯಾಚಿಗೆ ಹೋಗಿದ್ದೆ ಅಂತ ಸೋತಿದ್ದೀರಾ?
1: ರೆಸಾರ್ಟ್ ಅಲ್ಲಿ ಇದ್ದೆ, 25 ಕುದುರೆಗಳೆಲ್ಲ ಇತ್ತು. ರೆಸಾರ್ಟ್ ಅದಂದ್ರೆ ಅಲ್ಲಿ ನಮಗೆ ಪೇಮೆಂಟ್ ಸಿಗ್ಲಿಲ್ಲ 3 ತಿಂಗಳಿಗೆ. ಪೇಮೆಂಟ್ ಸಿಗದೆ ಬಾಂಬೆಯಲ್ಲಿ ಇದ್ದ ಅಂಧೇರಿಯಲ್ಲಿ ನಮ್ಮ ಓನರ್ ಅಲ್ಲಿ ಹೋದೆ. ಅಲ್ಲಿ ಗಲಾಟೆ ಮಾಡಿ ಏನು ಪ್ರಯೋಜನ ಇಲ್ಲ, ನಮಗೆ ಹೋಗ್ಲಿಕ್ಕೆ ಹಣ ಕೊಡಿ ಸಾಕು ಮಂಗಳೂರಿಗೆ ಅಂತ. ಹಾಗೆ 1.5 ಸಾವಿರ ಕೊಟ್ಟರು. ಅದನ್ನು ಇಟ್ಕೊಂಡು ನಾನು ಮಂಗಳೂರಿಗೆ ಬಂದೆ. ಆನಂತರ ನನ್ನ ಜೀವನ ಕಂಗಾಲಾಗಿದ್ದೆ. ಕದ್ರಿಯಲ್ಲಿ ಬೇಡಿಕೊಂಡೆ, ನನಗೆ ದೊಡ್ಡ ಸನ್ಮಾನ ಮಾಡಿದ್ರು ಕದ್ರಿಯಲ್ಲಿ. 3.5 ಸಾವಿರ ಶಾಲ ಹಾಕಿ ಫಲ ಪುಷ್ಪ ಪೂಜೆ ಮಾಡುವ ಬಿಟ್ರೆ ನಮಗೆ ಮಂಜುನಾಥನ
0: ಸನ್ನಿಧಿ ರಾಜಸ್ಥಾನದಲ್ಲಿ ಇರ್ತಾ ಇದ್ರೆ ಹಣ ಕೊಟ್ಟಿದ್ದೆ.
1: ನಂದು ಮಂಜುನಾಥ ಕರೆದ ಬಾ ಅಂತ. ಹಾಗೆ ಅಲ್ಲಿ ಬಂದೆ, ಅಲ್ಲಿ ನನ್ನನ್ನು ಸನ್ಮಾನ ಮಾಡಿದ್ರು. ಸನ್ಮಾನ ಮಾಡಿದಾಗ ನಾನು ಹೇಳಿದೆ, ನಾನು ಭಿಕ್ಕರಿಯಾಗಿದೆ, ನನ್ನ ಹತ್ರ ಏನಿಲ್ಲ, ನನ್ನ ಹೆಂಡತಿ ಕೂಡ ಈಗ ಮೆಂಟಲ್ ಆಗಿ ನನ್ನ ಮೇಲೆ ಆಂಟಿ ಇದ್ದಾಳೆ, ನನಗೆ ಈಗ ನೀವು ಏನಾದರೂ ಹೆಲ್ಪ್ ಮಾಡ್ಬೇಕು ಹೇಳಿದ್ದಕ್ಕೆ ದೇವಡಿಗರ ಮಗ ಕೂಡ ಮತ್ತು ಗೋಕುಲ್ ಕೇಟಣ್ಣವರು ನನಗೆ ಒಂದು 5,000 ಕೊಟ್ಟು, ಎಷ್ಟು ಬೇಕು ಕುಲಾರೆ ನಿಮಗೆ ಈಗ ಮತ್ತೆ ಮನೆಗೆ ಬಂದು ನಿಮಗೆ ಎಷ್ಟು ಹಣ ಬೇಕು ತಗೊಳ್ಳಿ ಅಂತ. ಈಗ ನಿಮಗೆ ಎಷ್ಟು ಬೇಕು, ನಿಮಗೆ ಒಂದು 5,000 ಕೊಡಿ ಅಂತ 5,000 ಅವ್ರಿಗೆ ಕೊಟ್ಟರು.
0: ಹಾಗೆ ಜೀವನದಲ್ಲಿ ತುಂಬ ನೋವನ್ನು ಕೂಡ ಅನುಭವಿಸಿದ್ರಿ ಅಲ್ವಾ? ಈಗ ಹೇಗಿದೆ ಜೀವನ?
1: ಈಗ ತಂದ್ರೆ ನೆಮ್ಮದಿಯಿಂದ, ನನಗೆ ಸ್ಟ್ರೆಸ್ ನೋಟ್ ಸ್ಟ್ರೆಸ್ ದೇರ್ ಇಸ್ ನೋಟ್ ಸ್ಟ್ರೆಸ್. ನಾನೀಗ ಸ್ಟ್ರೆಸ್ ಮಾಡಿದ ನನಗೆ ಕಾಯಿಲೆ ಬರ್ತದೆ. ಅಂದರೆ ಯಾವುದು ಹೃದಯ ಸಂಬಂಧ ಆಗಲಿ, ನಿನ್ನೆ ಹೃದಯ ದಿನ ಭಾರಿ ಖುಷಿ ನನಗೆ, ಇವತ್ತು ಹೃದಯ ರಾಗ ಕೊಟ್ಟಿದ್ದೀನಿ. ಇಂಥ ಒಂದು ಸಂದರ್ಭ ಸ್ವೀಕಾರ ಭಗವಂತ ಎಷ್ಟು ದಯ ಪಾಲಿಸಿದ್ದೇನೆ ಅಂದರೆ ಅದನ್ನು ಮರೀಲಿಕ್ಕಾಗಲ್ಲ.
0: ಆದರೆ ನೀವು ಒಂಟಿಯಾಗಿದ್ದೀರಾ, ಏನು ಕತೆ? ಒಂಟಿಯಾಗಿ
1: ಒಂಟಿ ಜೀವನ ಒಳ್ಳೇದು, ಸನ್ಯಾಸ ಜೀವನ. ಈಗ ನಮ್ದು ಏನಿಲ್ಲ, ಆಶೆ ಎಂಬುದಿಲ್ಲ ನನಗೆ.
0: ಅದಕ್ಕೆ ಹೆಚ್ಚು ಭಜನೆಗಳನ್ನು ಹಾಡ್ತಾ ಇರ್ತೀರಾ?
1: ನನಗೆ ಆಶೆ ಇಲ್ಲ ನೋಡಿ. ಸಂತರು ಯಾವಾಗ್ಲೂ ನೋಡಿ, ಹೆಂಡತಿ ಸ್ವಲ್ಪ ಇದಾದ್ರೆ ಕೆಟ್ಟದಾಗಿದ್ರೆ ಅದು ಅವಳಿಂದಲ್ಲ, ಅದು ಲಿವರ್ ಕ್ಯಾನ್ಸರ್ ಆಗಿ ಅವಳು ಮೆಂಟಲ್ ಆಗಿರ್ಲು. ಆದ್ರೂ ಅವಳು ನನಗೆ ಕೊಟ್ಟ ಶಿಕ್ಷೆ ತುಂಬಾ ಉಂಟು. ಆದ್ರೂ ಅದರಿಂದ ನಾನು ಸಂತನಾಗಿ ಭಜನೆ ಆಡ್ಲಿಕ್ಕೆ ನನಗೆ
0: ಯಾವುದೇ ಬಂದರೂ ಕಷ್ಟ ಬರುವುದು ನಮ್ಮನ್ನು ಬದಲಾಯಿಸಲಿಕ್ಕೆ.
1: ಈಗ ಒಂದು ವರ್ಷದ ಭಜನೆ ಇದ್ರೆ ನಾನು ಹೋಗ್ಲಿಲ್ಲ ಅಂದ್ರೆ ಈಗ ಹೇಳ್ತೇನೆ, ನನಗೆ ಆರೋಗ್ಯ ಇದ್ರೆ ನಾನು ಹೋಗಿ.
0: ಒಂದು ರೀತಿಯಲ್ಲಿ ಆ ದೇವರ ಒಂದು ಸಂಕಲ್ಪ ದೇವರ ಏನು,
1: ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ನನಗೆ ಒಂದು ಆಶೀರ್ವಾದ ಉಂಟು. ಎಲ್ಲ ಮಕ್ಕಳು ಹೆಣ್ಮಕ್ಳು ಈಗ ಭಜನೆ ಆಡುವರು, ಅವ್ರು ಕಾಲು ಹಿಡಿತಾರೆ ನನ್ನ ತಬ್ಲ ಪ್ಲೇ ಮಾಡಿದೆ. ಆದ್ರೆ ನಮ್ಗೆ ಅವರ ಆಶೀರ್ವಾದವೇ ನಂದು ಭಾಗ್ಯ.
0: ನಿಮ್ಗೆ ಶಿಷ್ಯರು ಯಾರಿಲ್ವಾ?
1: ಶಿಷ್ಯರು ನಾನು ಮಾಡ್ಲಿಲ್ಲ ಸರ್, ನಾನು ಭಜನೆ ಕಲಿಸ್ಲಿಕ್ಕೆ ಹೋಗ್ಲಿಲ್ಲ, ಟೈಮ್ ಇಲ್ಲ ನನಗೆ.
0: ಅಂದ್ರೆ ನೀವು ಶಾಸ್ತ್ರೀಯವಾಗಿ ಇದು ಅಭ್ಯಾಸ ಮಾಡಿಲ್ವಾ?
1: ಶಾಸ್ತ್ರೀಯವಾಗಿ ಇಲ್ಲ ಸರ್, ಶಾಸ್ತ್ರೀಯ ಕಲಿಯಲ್ಲ.
0: ಹೀಗೆ
1: ಹೀಗೆ
0: ಹೀಗೆ ಭಜನೆ
1: ದೊಡ್ಡ ದೊಡ್ಡ ಜನರ ಹತ್ರ ನಾನು ಭಜನೆ ಆಡಿದ್ವು ಚಿಕ್ಕಂದಿಂದ.
0: ಆದ್ರೆ 12 ಗಂಟೆ ಸತತವಾಗಿ
1: ಆಡಲ್ಲ ಸರ್, ನಿಮ್ಗೆ 7 ದಿನ ಕೂಡ ಸತತ ಆಡ್ತೇನೆ ನಾನು. ನೀವು ಅರೇಂಜ್ ಮಾಡಿ ನಾನು ಆಡಿಲ್ಲ ಅಂದ್ರೆ ಹೇಳಿ ನೀವು. ಒಂದು 700 ಭಜನೆ ಅನ್ನೋದು ಭಯಪಟ್ಟುಂಟು. ಹಾಗೆ ಪುಸ್ತಕ ನೋಡಿಬೇಕಾದ್ರೆ 10,000 ಭಜನೆ ಆಡ್ತೀನಿ ನಾನು. ಪುಸ್ತಕ ನೋಡಲ್ಲ ನಾನು ಭಜನೆಗೆ, ನನ್ನ ಮೆಮೊರಿ ಕಾರ್ಡಲ್ಲಿ ಇದ್ದದನ್ನು ಹಾಡ್ತೀನಿ. ಮತ್ತು ಕೆಲವು ನಾಟಕದ ಓಲ್ಡ್ ಗೀತೆ ಉಂಟು, ಅದು ನೆನಪು ಶಕ್ತಿ ಇದ್ದರೆ ಆಡ್ತೇನೆ. ಫಿಲ್ಮ್ ಇದು ಟ್ಯೂನಿಂಗ್ ಮಾಡಿದ್ದು ಅದೆಲ್ಲ ನಾನು ನಗಿಸ್ತೀನಿ, ಜನರನ್ನು ಆನಂದ ಪಡಿಸ್ತೇನೆ ಸಂಗೀತದಲ್ಲಿ.
0: ಓಕೆ, ಒಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ಹಾಂ ನಮಸ್ತೆ, ಹೇಳಿ ಹೇಳಿ ಪೂರ್ಣಿಮಾ ಅವರೇ. ಹಾಂ ಮಾತಾಡಿ.
2: ನಮಸ್ಕಾರ.
1: ನಮಸ್ಕಾರ.
0: ನೀವು
1: ಮಾತಾಡುವಾಗ ನಮ್ಗೆ ಉತ್ತೇಜನ ಬರ್ತದೆ ಭಜನೆ ಆಡ್ಲಿಕ್ಕೆ.
0: ಇವರು ಕೂಡ ಪೂರ್ಣಿಮಕ್ಕ, ಇವರು ಕೂಡ ನಮ್ಮ ನಿತ್ಯ ಕೇಳಿದ. ಹೌದಾ?
1: ಇಲ್ಲ ಪೂರ್ಣಿಮಕ್ಕ, ನಿಮ್ಮ ಕೌಶಿಕರಿದ್ದಾರೆ, ಈ ಕಡೆ ಅಕ್ಷಯ್ ಇದ್ದಾರೆ ಹಾರ್ಮೋನಿಯಂ, ಮತ್ತೆ ತಾಳಕ್ಕೆ ರವೀಂದ್ರ ಶೆಟ್ಟಿ, ಇದ್ದಾರೆ, ಮತ್ತೆ ರಮೇಶ್ ಅಣ್ಣ ಇದ್ದಾರೆ ನಮ್ಮ ಗುರುಗಳು, ಎಲ್ಲ ಸೇರಿ ನನ್ನನ್ನೊಂದು ಭಜನೆ ಚಂದ ಕಾಣಿಕೆ ಕಾಣಿಸ್ಕೊಂಡು ಕೊಡ್ತಿದ್ದಾರೆ. ಗಣೇಶಂದ ಗಣೇಶಂದ ಹಾಡುವ ತೊಂದರೆ ಅದು ಬರೋಲ್ಲ, ಬಾಯಿ ಆಟಿಲ್ಲ ನಾನು ಹಾಡಿ. ಮತ್ತೆ
0: ಸರಿ
1: ಗಣೇಶಂದು ನಾನು ಬೇರೆ ಮರಾಠಿ ಆಡ್ತೇನೆ ಅಮ್ಮ, ಈಗ ಆಡ್ತೇನೆ.
0: ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಓಕೆ, ಹಾಂ, ಪೂರ್ಣಿಮಾ ಅವರು ಕೂಡ ನಮ್ಮ ಕೇಳುಗರು
1: ಪ್ರಥಮ.
0: ಹಾಗೆ ಬಸವಣ್ಣವರ ಹಾಡು ಏನು ಹಾಡ್ತೀರಾ? ವಚನ
1: ಬಸವಣ್ಣ ಮತ್ತೆ ಆಡ್ತೇನೆ, ಈಗ ಒಂದು ಅವರಿಗೆ ಗಣಪತಿ ಹಾಡು ಆಡ್ತೇನೆ ಮರಾಠಿ.
0: ಒಂದೆರಡು ಲೈನ್
1: ಎರಡು
0: ಸಮಯ ಇಲ್ಲ,
1: ಒಂದೇ ಸಣ್ಣ
0: ಕೆಲವೊಂದು ಹಾಡು.

0: ಭಾಳ ಚೆನ್ನಾಗಿ ಹಾಡಿದ್ರಿ. ಮರಾಠಿ ಹಾಡನ್ನು. ಓಕೆ, ಒಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ನಮಸ್ತೆ. ಯಾರು ಮಾತಾಡೋದು? ಯಾಕೋ ಕರೆ ಕಡಿತಗೊಂಡಿದ್ದೆ. ಕರೆ ಮಾಡಿ, ಮಾತನಾಡಿ. ಹಲೋ
1: ಹಲೋ,
0: ನಮಸ್ತೆ ನಮಸ್ತೆ ನಮಸ್ತೆ. ಜಯಪ್ರಕಾಶ್ ಅವರು ನೋಡಿ,
2: ನಿಮ್ಮ ನಮಸ್ತೆ
0: ಈಡೇರಿದೆ.
2: ಹೌದು, ನಿಮ್ಮದು ಕಾಗದ ಎಲ್ಲ ಬಂದಿತ್ತು ಅಂತ ಹೇಳಿದರು ಎಡ್ವರ್ಡ್ ಸಾಹೇಬರು. ಹಾಗೆ ಭಾಳ ಸಂತೋಷ ಜಯಪ್ರಕಾಶ್. ನಿಮ್ಮ ಎಲ್ಲ ಅಭಿಮಾನದಿಂದ, ನಿಮ್ಮ ಆಶೀರ್ವಾದದಿಂದ ನಾವು ಇಷ್ಟು ಇದ್ದೆ ಈ ಸ್ಟುಡಿಯೋಗೆ ಬಂದು ಇವತ್ತೊಂದು ಕಾರ್ಯಕ್ರಮ ಕೊಟ್ಟಿದ್ದೇನೆ, ಲೈವ್ ಕಾರ್ಯಕ್ರಮ. ನಿಮ್ಮದು ಫೋನ್ ಬರ್ತದಂತ ನನಗೆ ಮನಸ್ಸಲ್ಲಿ ಬಿಚ್ಚಿ ಹೇಳುವಂತಿತ್ತು. ನಿನ್ನೆ ಹೃದಯ ದಿನ, ಹೃದಯ ಬಿಚ್ಚಿ ಹೇಳಿದೆ, ಹೃದಯ ರಾಗಕ್ಕೆ ಜಯಪ್ರಕಾಶ್ ಶೆಕ್ಕೂರ್ ಅವರ ಕಾಲ್ ಬಂದೇ ಬರ್ತದೆ ಅಂತ. ಅದೇ ಅದೇ,
0: ಅಷ್ಟೊಂದು ಆತ್ಮೀಯತೆ
2: ಆತ್ಮೀಯರು ಆತ್ಮೀಯರು ಅವರ ಮಾವ ಕೂಡ. ತಬ್ಲದಲ್ಲಿ ಕೌಶಿಕ್ ಇದ್ದಾರೆ, ಇಲ್ಲಿ ಅಕ್ಷಯ್ ಇದ್ದಾರೆ ಹಾರ್ಮೋನಿಯಂಲ್ಲಿ, ತಾಳಕ್ಕೆ ರವೀಂದ್ರ ಉಪ್ಪಳ ಜೋಡ್ಕಲ್ ಇದ್ದಾರೆ, ಮತ್ತು ನಮ್ಮ ಗುರುಗಳು ಪಂಡಿತ್ ಇಲ್ಲಿ ಚಂಬುಡ್ಡೆ ಅವರು, ರಮೇಶ್ ಸ್ವಾಮಿ ಅವರು ಇದ್ದಾರೆ. ಆಯ್ತು ಸರ್, ಆಯ್ತು ಸರ್, ಆಯ್ತು ಸರ್. ನಿಮ್ಮಿಂದ ನಿಮ್ಮಿಂದ ಉತ್ತೇಜನ ಸಿಕ್ಕಿದ್ದು ನಮಗೆ, ಇಲ್ಲದೆ ನಾವು ಆಡಲಿಕ್ಕಿಲ್ಲ.
0: ಓಕೆ ಓಕೆ, ಧನ್ಯವಾದ ಧನ್ಯವಾದಗಳು. ಓಕೆ,
2: ವಚನ
0: ನೌಶಾದ್ ಅವರ ಆರ್ಕೆಸ್ಟ್ರಾದಲ್ಲಿ ಕೂಡ ಹಾಡಿದ್ದೀರಿ ನೀವು.
2: ಹೌದು ಸರ್.
0: ಅದರಲ್ಲಿ ಒಂದು ಆಕಾಶವೇ ಬೀಳಲಿ ಮೇಲೆ ಅನ್ನುವ ಹಾಡು, ಅದಕ್ಕೆ ಒನ್ಸ್ ಮೋರ್ ಬರ್ತಾ
2: ಇದ್ದಾರೆ.
0: ಓಕೆ, ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಾವು ಅವ್ರ ಜೊತೆ ಮಾತಾಡೋಣ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ.
3: ನಾನು ಕೊಟ್ಟಾರದಿಂದ
0: ಕುಸುಮಾಕರಣ ಹೇಳಿ.
2: ನಮಸ್ತೆ ನಮಸ್ತೆ ಕುಸುಮಾಕರಣ. ನಿಮ್ಮ ನಿಮ್ಮ ಯಾವ್ದಾದ್ರು ಪ್ರೋಗ್ರಾಮ್ ಅಲ್ಲಿ ನಾನು ಕೇಳ್ತಾ ಇರ್ತೇನೆ ಕುಸುಮಾಕರ ಕೊಟ್ಟಾರ. ಅವರು ಏನಿಲ್ಲಪ್ಪ, ಭಗವಂತ ಕೊಟ್ಟ ಸ್ವರ ನಿಮ್ಮಿಂದ.
0: ಅವರು ನಿತ್ಯ ಕೇಳುಗರು, ನಮ್ಮ ಸಾರಂಗನ ಅಭಿಮಾನಿ.
2: ಹೌದು, ನಾನು ಮಾತಾಡ್ತೇನೆ ನಾನು ಮಾತಾಡ್ತೇನೆ ನಾನು ನಿಮ್ಮ ನೀವು ಮಾತಾಡೋದು ಕೇಳ್ತಾ ಇರ್ತೇನೆ, ಒಳ್ಳೆ ಮಾತಾಡ್ತೀರಿ. ಆಯ್ತು ಕುಸುಮಾರ, ನಾನು ನಿಮ್ಮಂತ ಜನರ ಆಶೀರ್ವಾದ ನಮ್ಮ ದೇಹ. ಕಲೆ ಮತ್ತೆ ಗೇರು ಬೀಜ ಕಲೆ ಬಿದ್ರೆ ಹೋಗುದಿಲ್ಲ ಹಾಗೆ, ಕಲೆ ಕಲೆ
3: ಹೋಗುದಿಲ್ಲ.
2: ತಮಾಷೆ ಮಾತಾಡು ನಿಮ್ಮ ಹತ್ರ, ಒಂದು ಅಣ್ಣನಾಗೆ ತಮಾಷೆ ಮಾತಾಡು ನಿಮ್ಮ ಹತ್ರ, ಖುಷಿ ಆಗ್ತದೆ ನಮಗೆ. ಹೃದಯ ಹೃದಯ ರಾಗದಲ್ಲಿ ಹೃದಯ ತುಂಬಿ ಬಂದಿದೆ ಇಲ್ಲಿ. ಆಯ್ತು ಕುಸುಮಾಕರಣ, ನಿಮ್ಮ ಆಶೀರ್ವಾದ ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರಿಗೆ ಆಶೀರ್ವಾದ ಇದೆ, ಅದೇ ನಮ್ಮದು ಆಸ್ತಿ.
0: ಧನ್ಯವಾದಗಳು ಧನ್ಯವಾದಗಳು. ಓಕೆ, ಯಾವುದು ಹಾಡ್ತೀರಿ?
2: ವಚನ
0: ಹಾಡ್ತೀರಾ?
2: ಅವರಿಗೋಸ್ಕರ
0: ಇನ್ನು ಕೆಲವೇ ಸಮಯ
2: ಇರುವುದು.
0: ಒಂದೊಂದು ಸ್ವಲ್ಪ, ಒಂದೊಂದು ಚರಣ, ಒಂದು ಪಲ್ಲವಿ

0: ಉಳ್ಳವರು ಶಿವಾಲಯ ಮಾಡುವರಯ್ಯ, ಭಾಳ ಚೆನ್ನಾಗಿ ಹಾಡಿದ್ರಿ. ಓಕೆ, ಒಬ್ರು ಕಾಲರ್ ಇದ್ದಾರೆ ನಡುವೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು?
1: ಅಶೋಕ್ ಮಂಗಳದೇವಿ.
0: ಅಶೋಕ್ ಮಂಗಳದೇವಿ, ಮಾತಾಡಿ ನಮ್ಮ ನಾರಾಯಣ ಅವ್ರ ಜೊತೆ.
1: ನಮಸ್ತೆ ಸಾರಂಗಿಗೌಡ, ಅಲ್ಲೇ ಕಲಾವಿದರನ್ನು ಕರ್ಕೊಂಡು ಬಂದಿದ್ದೀರಿ.
2: ನಮಸ್ತೆ ಸರ್.
1: ಸಿರುಗಿ ಧನ್ಯವಾದಗಳು.
0: ಹೇಳಿ.
2: ಅಶೋಕ್ ಅಣ್ಣನಿಗೆ ನಮಸ್ಕಾರ. ಅಶೋಕ್ ಅಣ್ಣನಿಗೆ ನಮಸ್ಕಾರ. ನನ್ನ ಪರವಾಗಿ
1: ನಮಸ್ಕಾರ. ನಾಲ್ಕು ಜನ ಕಲಾವಿದರು ಬಂದಿದ್ದೀರಿ, ಬಾರಿ ಒಳ್ಳೆ ಸಂತೋಷದ ವಿಷಯ.
2: ಹೌದು ಸರ್, ನಿಮ್ಮೆಲ್ಲ ಆಶೀರ್ವಾದ.
1: ನಿಮ್ಮ ವಾಯ್ಸ್ ಕೇಳುವಾಗ ಭೀಮಸೇನ್ ಜೋಶಿ ಅವರು ಆಡ್ದ ಹಾಗೆ ಆಗ್ತದೆ.
2: ಈಗ ಒಂದು ಮರಾಠಿ ಆಡ್ತೇನೆ ಭೀಮಸೇನ್ ಜೋಶಿ ಅವ್ರದ್ದು, ಫಾಸ್ಟ್ ಆಡ್ತೇನೆ, ಟೈಮ್ ಇಲ್ಲ, ಟೈಮ್ ಉಳಿದಿಲ್ಲ.
1: ಅವರನ್ನು ಭಕ್ತಿ ಉಂಟು ಯಾವಾಗ?
2: ಅಲ್ಲ, ಮರಾಠಿ ಆಡ್ತೇನೆ, ಮರಾಠಿ
0: ಮಾಹಿರೆ ಮಾಹಿರೆ
1: ಭಾಗ್ಯದ.
2: ಅದಕ್ಕಿಂತ ನಿಮಗೆ ಮರಾಠಿ ಇಂಪಾಕ್ಟ್ ಆಗ್ತದೆ ಭೀಮಸೇನ್ ಜೋಶಿ ಅವರು.
0: ಹೌದಾ? ಮಾಹಿರಿಯಾ?
2: ಮಾಜೆ ಮಾಹಿರೆ
0: ಪಂಡರಿ, ಮಾಹಿರಿ ಪಂಡರಿ
2: ನೋಡಿ, ಅದು ಆಡ್ತೇನೆ ನೋಡಿ. ಅದು ಭಾಗ್ಯಲಕ್ಷ್ಮಿ ಟೈಮ್ ಇದ್ರೆ ಆಡ್ತೇನೆ, ಟೈಮ್ ಇಲ್ಲ. ಓಕೆ,
0: ಎರಡು ಲೈನ್ ಸಾಕು.
2: ಹೇ ಸರ್, ನಿಮ್ಮೆಲ್ಲ ಆಶೀರ್ವಾದ ಬೇಕು ನಮಗೆ. ನಾವು ಕಲಾವಿದರು ಆಗಬೇಕಾದ್ರೆ ನಿಮ್ಮ ಉತ್ತೇಜನ ಇಲ್ಲದೆ ಆಗೋಲ್ಲ. ನೋಡಿ, ಲಕ್ಷ್ಮಿ ಆಡ್ತೇನೆ, ಲಕ್ಷ್ಮಿ ಆಡ್ತೇನೆ.

0: ಓಕೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡನ್ನು ಕೇಳಿದ್ರು ಅವರು. ಚೆನ್ನಾಗಿ ಹಾಡಿದ್ರಿ, ಹಾಗೆ ಬೇರೆ ಬೇರೆ ಹಾಡುಗಳನ್ನು ಕೂಡ ಹಾಡ್ತೀರಿ, ಹಿಂದಿ ಹಾಡು ಇರಬಹುದು,
1: ನೀವು ಹೇಳಿದ ಹಾಗೆ ನಾನು ನ್ಯಾಯವೇದಿಯವರು
0: ಹಾಗೆ ಆಕಾಶವಾಗಿ ಬೀಳಲಿ ಮೇಲೆ ಈ ಹಾಡನ್ನು ಹಾಡಿದಾಗ ನಿಮಗೆ ನೌಷಾದ ಆರ್ಕೆಸ್ಟ್ರಾದಲ್ಲಿ ಹಾಡುವಾಗ ಒನ್ಸ್ ಮೋರ್ ಎಲ್ಲ ಬಂದಿದ್ದೆ, ಏನು ಕತೆ ಅದು ಹೇಳಿ.
1: ಆಡಿಯನ್ಸ್ ಆಗಿದ್ರು,
0: ಆಡಿಯನ್ಸ್ ಎಲ್ಲ
1: ಕೇಳಿದ್ರು. ಅದು ನಾನು ಬಹಳ ಉಚ್ಚದಿಂದ ಹಾಡಿದೆ, ಸೌಂಡ್ ಕೂಡ ಒಳ್ಳೆ ಇತ್ತು, ಕೀಬೋರ್ಡ್ ಅದಿರಲ್ಲ ಇತ್ತು. ಇವತ್ತು ಏನಿಲ್ಲ, ತಬಲಾ ಹಾರ್ಮೋನಿಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀವೇ ಕ್ಷಮಿಸಬೇಕು.
0: ಓಕೆ, ಪರವಾಗಿಲ್ಲ, ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ.
1: ಒಂದು ಉಚ್ಚಾರಣ ಆಡ್ತೇನೆ, ಎರಡು ಚರಣ.

ವಾ ವಾ ವಾ ವಾ ವಾ, ಆಕಾಶವೇ ಬೀಳಲಿ ಮೇಲೆ ನಾನಿನ್ನ ಕೈ ಬಿಡೆನು ಅಂತ ಭಾಳ ಚೆನ್ನಾಗಿ ಹಾಡಿದ್ರಿ. ಹಾಗೆ ಮುಂದೆ ಹಾಡುಗಳನ್ನು ಹಾಡೋದಾದ್ರೆ ಯಾವುದಿಲ್ಲ ಸ್ವಲ್ಪ ಸ್ವಲ್ಪ, ಯಾಕೆಂದರೆ ಟೈಮ್ ಆಗ್ತಾ ಬಂದಿದೆ, ಇನ್ನೊಂದು 8 ನಿಮಿಷ ಇದೆ. ಅದರಲ್ಲಿ ಹಾಡುಗಳನ್ನು ಸ್ವಲ್ಪ ಸ್ವಲ್ಪ ಮಲಯಾಳಂ ಹಾಡು ಕೂಡ ಹಾಡ್ತೀರಿ, ಪೊಂಬಯ್ಯ ಹೌದು, ಇವ್ರದ್ದು ಜೀಸಸ್ ವಾಯ್ಸ್ ಅಲ್ಲಿ ಕೂಡ ಹಾಡ್ತೀರಲ್ವಾ, ಒಂದೇ ಒಂದು ತೆಲುಗು ಹಾಡ್ತೀರಾ?

0: ಒಂದು ಹಿಂದಿ ಭಾಷೆ
1: ಚೆನ್ನಾಗಿತ್ತು.
0: ನೀವು ಬಹುಭಾಷ ಗಾಯಕ ಹೇಳಿದ್ರಿ, ಒಂದು ಹಿಂದಿ ಬೀಳ್ಬಾರ್ದು ನಮ್ಮ ರಾಷ್ಟ್ರ ಭಾಷೆ.
1: ಮತ್ತೆ ಶಂಕರಾಭರಣಮಂತೂ
0: ಶಂಕರಾಭರಣಮಂತೇ ಹಾಡು ಆಡಿದ್ದೀಗ.
1: ಹೌದಾ,
0: ರಾಗಂತಾನ. ಹ್ಞೂ.

0: ವಾವ್ ವಾವ್ ವಾವ್ ವಾವ್ ಸೂಪರ್ ಸೂಪರ್.
1: ಮುಖ್ಯ ಸಣ್ಣದು
0: ಸಣ್ಣದು, ನಂತರ ನಮ್ಮ ಊರ್ದ ನಮ್ಮ ನೀರ್ದ ಮೋಕ್ಯದ ಸಿಂಗಾರಿ ಮೋಡು ಅವೇ ನೆನ್ಪು.

0: ಕಿಶೋರ್ ಕುಮಾರ್ ಅದು ಇದೆ ಒಂದು ಚಿಕ್ಕ
1: ಪಲ್ಲವಿ ಹಾಗೊಂದು ಹಾಡಿದೆ
0: ಹಾಡಿದೆ ಸಾಕು ಸಾಕು
1: ಮತ್ತೆ
0: ಹಾಗೆ
1: ಮುಖೇಶ್ ಒಂದು
0: ಇದೆಯಾ ಸಮಯ ಆಗ್ತಾ ಬಂದಿದೆ ಅದರ ಒಂದು ಒಂದು

0: ವಾವ್ ವಾವ್ ವಾವ್ ವಾವ್ ಸೂಪರ್ ಸೂಪರ್ ಸೂಪರ್ ಸೂಪರ್ ಸೂಪರ್ ಚೆನ್ನಾಗಿ ಇವತ್ತೊಂದು ತುಂಬ ಕೊನೆಯ 8 ನಿಮಿಷಗಳ ಒಂದು ಭರ್ಜರಿ ಮನೋರಂಜನೆ ನಮ್ಮ ಕೇಳುಗರಂತೂ ನೀವು ಸಖತ್ತಾಗಿ ನೀಡಿದಿರಿ ನಾರಾಯಣನ್ನ. ನಮ್ಮ ಜನ್ಮ ಸಾರ್ಥಕ ಆಯ್ತು, ನಮ್ಮ ಕೇಳುಗರ ಜನ್ಮ ಕೂಡ ಸಾರ್ಥಕ ಆಯ್ತು ಅಂತ
1: ಅನ್ಕೊಳ್ತಾಯಿದೆ.
0: ಒಂದು 1000 ಭಜನೆ ಹಾಡುಗಳು 700 ಎಷ್ಟು ಬಾಯಿಪಾಠ ಇದೆ.
1: ಒಂದು ವರ್ಷ ಭಜನೆ ಮಾಡಿ ಅಂದ್ರೆ ನಾನು ಮಾಡ್ತೀನಿ.
0: ಒಂದು ವರ್ಷ ಕಾಲ ಭಜನೆ ಮಾಡೋಕೆ ಕಂಟಿನ್ಯೂ ಯಾವುದೇ ಹಾಡು ಬದಲಿಸದೆ
1: ಹೇಳ್ಬಹುದು
0: ಅಲ್ಲ, ಯಾವುದೇ ಹಾಡು ಬದಲಿಸದೆ ಹಾಡ್ತೀರಿ.
1: ನಮ್ಮ ತುಕ್ರಮ್ ಮಹಾರಾಜರು ಹೇಳಿದ ನಿಮಗೆ ಭಜನೆ ಹಾಡ್ಲಿಕ್ಕೆ ಗೊತ್ತಿಲ್ಲ ಆದ್ರೆ ನೀವು ಜಯ ಜಯ ರಾಮಕೃಷ್ಣ ಮನು ನಾಸಲ್ಲಾರ ಓಂ ನಮ ಪಂಚಾಕ್ಷರ ಮಂತ್ರ ಸ್ವಲ್ಪ ಮಂತ್ರಾಕ್ಷರ ಓಂ ನಮ ಶಿವಾಯ ಮನು ಮುಕ್ತಿ ಸಾಧರಿ.
0: ಸರಿ, ಇಷ್ಟೊಂದು ಬಳಗದವರನ್ನ ಎಲ್ಲ ಕರ್ಕೊಂಡು ಬಂದಿದ್ದೀರಾ? ಓಕೆ, ಸಾರಂಗಿಗೆ ಬಂದು ನಮಗಂತೂ ತುಂಬ ಹೃದಯ ಆಗದಿಲ್ಲ. ನಿಮ್ಮ ಹೃದಯದ ಮಾತುಗಳನ್ನು ಜಾಸ್ತಿ ಕೇಳಿಕ್ಕೆ ಆಗದಿದ್ರು ಹಾಡುಗಳನ್ನು ಕೇಳಿ ನಾವು ಖುಷಿಪಟ್ಟಿದ್ದೇವೆ. ನೀವು ಬಿನ್ನೆರೆ ಪಾತ್ರಕತೆ ಕಾರ್ಯಕ್ರಮದಲ್ಲಿ ಮಾತಾಡಿದ್ದೀರಿ, ಇವತ್ತು ಸಖತ್ತಾಗಿ ನಮಗೆ ಹಾಡಿನ ಮೂಲಕ ಮನೋರಂಜನೆ ನೀಡಿದ್ದೀರಿ. ಹಾಗೆ ಇವತ್ತು ನಮಗೆ ನಿಮ್ಮ ಜೊತೆ ಜೊತೆಯಾದವರು ಅಕ್ಷಯ್ ಭಟ್, ಕೌಶಿಕ್ ಮಂಜನಾಡಿ, ರವೀಂದ್ರ ಶೆಟ್ಟಿ, ರಮೇಶ್ ನಂಬಿಯಾರ್,
1: ರಮೇಶ್ ಗುರುಗಳು, ರಮೇಶ್ ಗಟ್ಟಿ,
0: ರಮೇಶ್ ಗಟ್ಟಿ ಗಟ್ಟಿ
1: ಚಂಬುಗುಡ್ಡೆ ಸ್ವಾಮಿ
0: ಚಂಬುಗುಡ್ಡೆ. ಓಕೆ, ಮತ್ತೆ ನಮ್ಮ ಕೌಶಿಕ್ ಅವರ ಮಿಸಸ್ ಬಂದಿದ್ದಾರೆ, ಅಕ್ಷಯ್ರವರ ಆಗ್ಬೇಕು ಕೌಶಿಕ್ಗೆ ಆಗ್ಬೇಕು. ಓಕೆ, ಅವ್ರ ಹೆಸರು ಹೇಳಿ ಪರವಾಗಿಲ್ಲ. ಅಕ್ಷಿತ್ ಅವರು ಕೂಡ ಬಂದಿದ್ದಾರೆ. ಓಕೆ, ಅವರು ಕೂಡ ತುಂಬ ಖುಷಿ ಪಟ್ಟಿದ್ದಾರೆ, ನಾನು ಗಮನಿಸ್ತಾ ಇದ್ದೀನಿ. ಓಕೆ, ಇಷ್ಟೊತ್ತು ನಮ್ಮ ಸಾರಂಗಿಗೆ ಬಂದು
1: ಕಿವಿ ಮಾತು ಹೇಳಿದ್ರೆ
0: ಹೇಳ್ತೀರಾ ಏನು?
1: ಚಿಕ್ಕ ಮಕ್ಕಳು ಭಜನೆ ಕಲಿಬೇಕು, ಹೆಣ್ಮಕ್ಕಳು ಈಗ ಭಜನೆಯಲ್ಲಿ ಗಂಡಸರಿಗಿಂತ ಮೇಲ್ಗೈಯಲ್ಲಿ ಇದ್ದಾರೆ, ಶಿಸ್ತು ಎಲ್ಲ ಕಾಪಾಡ್ಕೊಂಡು ಬಂದಿದ್ದಾರೆ, ಸೀರೆಗಳನ್ನೆಲ್ಲ ಉಟ್ಟು ಒಂದೇ ಯೂನಿಫಾರ್ಮ್ ಹಾಕೊಂಡು ಮಾಡುವ ಇದು ಕೂಡಿದೆ. ಸಂಸ್ಕೃತಿ ನೋಡಿದರೆ ನಮ್ಮ ಭಜನೆಯನ್ನು ಅಳಿಸುವುದಿಲ್ಲ, ಉಳಿಸ್ತಾರೆ ಅವರು. ಹಾಗೆ ನನಗೆ ಭಾಳ ಸಂತೋಷ. ಇಂದಿನ ಜನಾಂಗದಲ್ಲಿ ಹೆಣ್ಣು ಮಕ್ಕಳು ಮಕ್ಕಳದು ಪಾತ್ರ ದೊಡ್ಡದು, ಮತ್ತೆ ನಂದು ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರ ತನಕ ನನಗೆ ಆಶೀರ್ವಾದ ಬೇಕಾಗಿದೆ. ಇದೇ ನನಗೆ ಪರಮಾತ್ಮನ ಅನುಗ್ರಹ.
0: ಇಷ್ಟೊತ್ತು ನಾರಾಯಣನ ನಿಮ್ಮ ಬಳಗದೊಂದಿಗೆ ಬಂದು ನಮಗೆ ಮನೋರಂಜನೆ ಕೊಟ್ಟಿದ್ದೀರಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಕೇಳುಗ ಬಾಂಧವರಿಗೆ
1: ನಾನು ಕೂಡ ಹೇಳುವುದು ಸರ್, ನಿಮ್ಮ ರೇಡಿಯೋ ಸಾರಂಗದ ಪದಾಧಿಕಾರಿಗಳಿಗೆ ಹಾಗೂ ಇಲ್ಲಿಯ ಕಾರ್ಯಕರ್ತರಿಗೆ ಎಲ್ಲ ನನ್ನ ಹೃದಯಪೂರ್ವ ನಂದು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ.
0: ಓಕೆ, ಧನ್ಯವಾದಗಳು. ನಿಮ್ಮ ಹೀಗೆ ಸಂಗೀತ ಜೀವನ ಇನ್ನಷ್ಟು ಬೆಳೆಯಲಿ, ಹಲವಾರು ಅವಕಾಶಗಳು, ಸನ್ಮಾನ, ಗೌರವ ನಿಮಗೆ
1: ಲಭಿಸಲಿ. ಯಾವತ್ತು ಬೇಕು ನಮಗೆ ಸಾರಂಗ ರೇಡಿಯೋ ಅಂದರೆ ನಮ್ಮ ಇಷ್ಟದ ಚಾನಲ್. ನಾನು ಆಕಾಶವಾಣಿ ಕೇಳ್ತೇನೆ, ರೆಡ್ ಎಫ್ ಎಂ ಕೇಳ್ತೇನೆ, ಮಿಗ್ಗೆ ಎಫ್ ಎಂ ಕೇಳ್ತೇನೆ. ಆದರೆ ನಿಮ್ಮ ಒಂದು ರೆಡ್ ಎಫ್ ಎಂ ಇದರಲ್ಲಿ ಸಾರಂಗಲ್ಲಿ ಒಂದು ಇದು ಬಂದದ್ದು ಒಂದು ಕೇಳಿ ಸರ್, ಒಂದು ಡೈಲಾಗ್ ಎಲ್ಲರೂ ಹೇಳ್ತಾರೆ ಕೋಳಿ ಕುಗಿದ ನಂತರ ಬೆಳಿಗ್ಗೆ ಆಗೋದು ಅಂತ. ಅಂದ್ರೆ
0: ಅಂದ್ರೆ ಮಿಮಿಕ್ರಿ ಕೂಡ
1: ಬೆಳಿಗ್ಗೆ ಆದ್ಮೇಲೆ ನೀವು ಕೋಳಿ ಕೂಗುದು ಅಂತ ಯಾರಿಗೂ ಗೊತ್ತಿಲ್ಲ.
0: ಸರಿ, ಮಿಮಿಕ್ರಿ ಕೂಡ ಹಲವಾರು ಡೈಲಾಗ್ ಎಲ್ಲ ಹೇಳಿಕ್ಕಿತ್ತು ನಾಟಕದನ್ನ, ಅಂದ್ರೆ ಸಮಯ ಇಲ್ಲ. ಇಷ್ಟೊತ್ತು ನಿಮ್ಮ ಒಂದು ತಂಡದ ಜೊತೆ ನಮಗೆ ಮನೋರಂಜನೆ ನೀಡಿದಕ್ಕೆ ಧನ್ಯವಾದಗಳು. ಹಾಗೆ ಕೇಳುಗರೆ, ಈ ಹೃದಯ ರಾಗ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಂದಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅದುವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ನಾನು RJ ಎಡ್ವರ್ಡ್ ನಿಮ್ಮ ಜೊತೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.85 ಬಣ್ಣ ಬಣ್ಣದ ಬದುಕು.
2: ರೇಡಿಯೋ ಸಾರಂಗ್ 107.8 FM.
3: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
4: ಇದು ಆಗುವಂಥದ್ದೇ 18-20 ವರ್ಷಕ್ಕೆ ಸಡನ್ ಆಗಿ ನೀವು ವೆಸ್ಟರ್ನ್ ವರ್ಲ್ಡಿಗೆ ಹೋದಾಗ, ಬೇರೆ ಪ್ರಪಂಚಕ್ಕೆ ಹೋದಾಗ ಅದು ಎಳೀತದೆ, ಪ್ರಪಂಚ ತುಂಬ ಎಳೀತದೆ. ಹೊರಗಡೆ ಹೋದರೆ ಅನುಭವ ಆಗುತ್ತೆ, ಕಣ್ಣಿಗೆ ಕಾಣುತ್ತಲ್ಲ. ಯಾವಾಗಲೂ ಆಳ ಕಮ್ಮಿ ಇದ್ದಲ್ಲಿ ಸೆಳೆತ ಹೆಚ್ಚು ತಾ ನೋಡಿರ್ಬೇಕು. ನೀರಿನ ಪ್ರಭಾವ ಆಳ ಕಮ್ಮಿ ಇದ್ದಲ್ಲಿ ಸೆಳೆತ ಹೆಚ್ಚು, ಆಳ ಹೆಚ್ಚಿದ್ದಲ್ಲೇ ಪ್ರವಾಹ ಕಾಣಿಸಲ್ಲ. ಇಲ್ಲಿ ಸೆಳೆತ ತುಂಬ ಜಾಸ್ತಿ. ಇಲ್ಲಿ ಬೋರ್ ಬಂದರದಿಂದ ಹೋದಂಥ ಹುಡುಗ ಒಂದೇ ಸಲ ಲಂಡನ್ಗೆ ಹೋದ್ರೆ ಏನಾಗಬೇಕ್ರಿ ಅವನಿಗೆ? ಅಲ್ಲೇನು ಮಾಡಿದ್ರು, ತಾನು ಬ್ರಿಟನ್ನಿನ ಗೃಹಸ್ಥರಂಗೆ ಆಗಬೇಕು ಅಂತ ಅಪೇಕ್ಷೆ. ಈ ಸೂಟ್ ಬೂಟ್ ಹಾಕೋಬೇಕು, ಭರ್ಜರಿ ಆಗಿರಬೇಕು ಅಂತ ಹೇಳಿ ತುಂಬ ಖರ್ಚು ಮಾಡಿದ್ರಂತೆ. ನವೀನ ಹೊಲಿಸಿದ್ರಂತೆ, ದುಡ್ಡು ಕೊಟ್ಟು ಆ ಹ್ಯಾಟು ಕೋಟು ಬೋಟಾಯಿ ಅದೆಲ್ಲ ಸೂಟ್ ಹಾಕೊಂಡು ಹೊಲಿಸಿದ್ರು. ಈವ್ನಿಂಗ್ ಡ್ರೆಸ್ ಬೇರೆ, ಮತ್ತೆ ಹಾಕೊಳ್ಳೋದಕ್ಕೆ ಈವ್ನಿಂಗ್ ಡ್ರೆಸ್ಸು. ಆಮೇಲೆ ಕ್ರಾಪ್ ಹಿಕ್ಕೋಬೇಕು, ಅದೊಂಥರ ತರತರದ ಹಣಿಗೆಗಳನ್ನು ತರೋದು, ಆ ಟಾಯ್ ಕಟ್ಕೊಳ್ಳೋ ಪ್ರಯತ್ನ ಎಲ್ಲ ಮಾಡಿ ಕನ್ನಡಿ ಮುಂದೆ ತುಂಬ ಟೈಮ್ ಖರ್ಚು ಮಾಡ್ತಿದ್ದೆ ಏನು ಬರೆದಿದ್ದಾರೆ. ಇಷ್ಟೆಲ್ಲ ಮಾಡಿ ಅಷ್ಟಕ್ಕೆ ಬಿಡಲಿಲ್ಲ, ಪಿಟೀಲ್ ಕಲಿಬೇಕು ಅಂತ, ವೆಸ್ಟರ್ನ್ ಮ್ಯೂಸಿಕ್ ಕಲಿಬೇಕು ಅಂತ ಅದಕ್ಕೊಂದು ಕ್ಲಾಸಿಗೆ ಹೋದರು. ಅಷ್ಟೇ ಸಾಕಾಗಲಿಲ್ಲ, ಡಾನ್ಸ್ ಕಲಿಬೇಕಲ್ಲ, ವೆಸ್ಟರ್ನ್ ಡಾನ್ಸು, ಅದು ಕ್ಲಾಸಿಗೆ ಸೇರ್ಕೊಂಡ್ರಂತೆ. ಆ ಡಾನ್ಸಿಗೆ ಸೇರ್ಕೊಂಡು ಒದ್ದಾಡಿದ್ರು 3 ತಿಂಗಳು, ಹೇಳ್ತಾರೆ 3 ತಿಂಗಳು ನೃತ್ಯದ ಕ್ಲಾಸಿಗೆ ಹೋದೆ, ಆಮೇಲೆ ಏನಾಯಿತು ಅಂತ ಬರೀತಾರೆ. 3 ತಿಂಗಳು ಹೋದ್ಮೇಲೆ ಎಲ್ಲ ಪ್ರಯೋಗ ಮಾಡಿದ್ಮೇಲೆ ಎಲ್ಲವನ್ನೂ ಪ್ರಯತ್ನಿಸಿ ಕೊನೆಗೆ ಅದನ್ನೆಲ್ಲ ಬಿಟ್ಟು ಶ್ರದ್ಧಾವಂತ ವಿದ್ಯಾರ್ಥಿಯಾದೆ ಅಂತ. ವಿದ್ಯಾರ್ಥಿ ಆಗಬೇಕು ಅಂತ ತಲೆಗೆ ಬಂತ 3 ತಿಂಗಳಾದ್ಮೇಲೆ. ಸಸ್ಯಾಹಾರದಿಂದ ಆದಂಥ ಉಪಕಾರಗಳು ಎರಡು ಗಾಂಧೀಜಿಗೆ, ಎರಡು ಉಪಕಾರ ಆಯ್ತು ಸಸ್ಯಾಹಾರದಿಂದ. ಏನಾಯಿತು ಅಂದರೆ, ಮೊದಲನೇದು ಸಸ್ಯಾಹಾರದ ಬಗ್ಗೆ ಇನ್ನೊಂದು ಹೇಳ್ತೀನಿ, ಇದು ಹೊಸ ಸ್ವಲ್ಪ ಆಳದ ಚಿಂತನೆ ಮಾಡುವಂಥ ವಿಷಯ.

0: You're listening to Radio Sarang 107.8 FM.
1: ಯಾವುದಾದ್ರೂ ಒಂದು ಹೊಸ ವಿಚಾರ ಮನಸ್ಸಲ್ಲಿ ಹೋದ್ರೆ ಅದ್ರ ಬಗ್ಗೆ ನಾವು ತುಂಬಾ ಚಟುವಟಿಕೆಯಿಂದ ಕೆಲಸ ಮಾಡ್ತೇವೆ. ಇದು ಮತ ಆಗಬಹುದು, ಧರ್ಮ ಆಗಬಹುದು, ನಂಬಿಕೆ ಆಗಬಹುದು, ಯಾವುದೇ ಆಗಲಿ ಹೊಸದಾಗಿ ಬಂದಂತಹ ನಂಬಿಕೆ ಅದ್ರ ಬಗ್ಗೆ ಹೆಚ್ಚು ಚಿಂತೆ ಕಾಳಜಿ. ಮನೇಲಿ ಹೊಸ ಸಾಮಾನು ತಂದ್ರೆ ಒರೆಸಿ ಒರೆಸಿ ಇಡಲ್ವಾ? ನಾವು 3 ದಿವಸ ಒರೆಸ್ತೀವಿ ಅಷ್ಟೇ. 3 ದಿವಸ ತುಂಬಾ ಪ್ರೀತಿ ಇರುತ್ತೆ ಹೊಸ ಸಾಮಾನು ಬಗ್ಗೆ. ಹಾಗೆ ಇವ್ರಿಗೇನಾಯ್ತು, ಸಸ್ಯಾಹಾರದ ಬಗ್ಗೆ ಹೊಸ ಕಲ್ಪನೆ ಬಂದ್ಬಿಟ್ಟಿದೆಯಲ್ಲ, ಅದಕ್ಕೇನು ಮಾಡಿದ್ರು, ತಾನೇ ಒಂದು ಕೂಟ ರಚನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಸಸ್ಯಾಹಾರಿಗಳು ಒಂದು ಒಕ್ಕೂಟ ಮಾಡಬೇಕು ಅಂತ ಹೇಳಿ ಅದಕ್ಕೊಂದು ಹೆಸರು ಕೊಟ್ಟರು, ಬೇಸ್ ವಾಟರ್ ಅಂತ. ಬೇಸ್ ವಾಟರ್ ಒಕ್ಕೂಟ ಅಂತ ಹೇಳಿ ಒಂದಿಷ್ಟು ಜನ ಸೇರಿಸಿ ಸಸ್ಯಾಹಾರಿಗಳನ್ನ ಕಡೆ ಬನ್ನಿ ಅಂತ ಇದೊಂದು ಶುರು ಮಾಡಿದರು. ಎರಡನೇದು ಸಸ್ಯಾಹಾರಿ ಪತ್ರಿಕೆ ಇತ್ತಲ್ಲ ಸಾಲ್ಟ್ ಮಾಡುವಂಥದ್ದು, ಅದಕ್ಕೆ ಲೇಖನಗಳನ್ನು ಬರೆಯೋಕೆ ಶುರು ಮಾಡಿದ್ರಂತೆ. ಯಾವ ಲೇಖನ ಅದು? ಹಿಂದೂ ಪದ್ಧತಿಗಳು ಮತ್ತು ಆಹಾರ ಅಂತ. ಹಿಂದೂ ಪದ್ಧತಿಗಳಲ್ಲಿ ಆಹಾರ ಹೆಂಗೆ ಹೆಂಗಿರ್ತದೆ ಅಂತ ಹೇಳಿ ಅದು ಸರ 9 ಆರ್ಟಿಕಲ್ ಬರದೆ ಅಂತ ಹೇಳ್ತಾರೆ. ಇದು ಯಾಕೆ ನನಗೆ ಅದು ಗಾಂಧೀಜಿ ವೈಯಕ್ತಿಕ ಲಾಭ ಆದದ್ದು ಅಂತಂದ್ರೆ, ಅಲ್ಲಿವರೆಗೂ ತಮ್ಮ ಪಠ್ಯಪುಸ್ತಕವನ್ನು ಬಿಟ್ಟು ಬೇರೆ ಬರೆದದ್ದಲ್ಲ ಓದಿದವರಲ್ಲ. ಈಗ ನೋಡಿ, 2 ಕೆಲಸ ಆಯಿತು. ಒಂದು ಒಕ್ಕೂಟ ಸ್ಥಾಪನೆ ಮಾಡಬೇಕು ಅಂದರೆ ಆರ್ಗನೈಸೇಷನಲ್ ಸ್ಕಿಲ್ ಬೇಕು, ಸಂಸ್ಥೆ ಕಟ್ಟುವ ಶಕ್ತಿ ಬೇಕಾಗುತ್ತೆ. ಸಂಸ್ಥೆ ಕಟ್ಟುವಾಗ 4 ಜನರನ್ನು ಸೇರಿಸ್ಕೋಬೇಕಾಗುತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ಬಹುಶಃ ಮುಂದೆ ಅನುಕೂಲ ಆಯ್ತು ಅವರಿಗೆ. ಮುಂದೆ ರಾಷ್ಟ್ರ ಕಟ್ಟುವ ಪ್ರಕ್ರಿಯೆ ಬಂದಾಗ ಸೌತ್ ಆಫ್ರಿಕಾಗೆ ಹೋದಾಗ ಬೇಕಾಗ್ತದೆ ಜನ ಕಟ್ಟಬೇಕಾಗತ್ತೆ. ಇಲ್ಲಿ ಶುರು ಆದಂತಹದ್ದು ಬೀಜ ಅದು. ಸಸ್ಯಾಹಾರ ಮಾಡುವಂಥವ್ರನ್ನೆಲ್ಲ ಸೇರಿಸಿಕೊಂಡು ಒಂದು ಒಕ್ಕೂಟ ಮಾಡಿಕೊಂಡೆ, ಆರ್ಗನೈಸೇಷನ್ ಸ್ಕಿಲ್ ಬೆಳೆಸ್ಕೊಂಡೆ. ಎರಡನೇದು ಆ ಪತ್ರಿಕೆಗೆ ಲೇಖನ ಬರೆಯೋಕೆ ಶುರು ಆಯ್ತಲ್ಲ, ಬರೀ ಚಿಂತನೆಯಲ್ಲಿದ್ದಂಥದ್ದು ಬರವಣಿಗೆಯಲ್ಲಿ ಬರೋಕೆ ಶುರು ಆಯಿತು. ಸ್ನೇಹಿತರು ಒಂದು ಮಾತು ಹೇಳ್ತೀನಿ, 1 ತಾಸು ಮಾತಾಡೋದು ಬಹಳ ಕಷ್ಟ ಅಲ್ಲ, 1 ಪೇಜ್ ಬರೆಯೋದು ಬಹಳ ಕಷ್ಟ. ಯಾಕೆ ಗೊತ್ತಾ? ಬರವಣಿಗೆಯಲ್ಲಿ ನಿಮ್ಮ ವಿಚಾರ ಅತ್ಯಂತ ಹರಿತವಾಗ್ತದೆ, ಸ್ಫುಟವಾಗ್ತದೆ, ಹರಳುಗಟ್ಟುತ್ತದೆ. ಮಾತನ್ನು ಹೆಚ್ಚು ಕಡೆ ಬರ್ಸೋಕೆ ಆಗೋದಿಲ್ಲ. ಮಾತಲ್ಲಿ ಉಡಾಫಿಯಿಂದ ಯಾಕೆ ಮಾತು ಆಡ್ಬಿಡ್ಬೋದು, ಬರೆಯೋಕೆ ಹೋದಾಗ ಅದನ್ನೆಲ್ಲ ಪರಿಷ್ಕಾರ ಮಾಡಬೇಕಾಗ್ತದೆ. 9 ಆರ್ಟಿಕಲ್ ಗಾಂಧೀಜಿ ಬರೆದ್ರು ಅಂದರೆ ಅವ್ರ ಬರವಣಿಗೆ ಸ್ವಲ್ಪ ಸ್ಖಾಲಿತ್ಯವನ್ನು ಪಡ್ಕೊಳ್ತಾ ಇತ್ತು, ಬರವಣಿಗೆಗೆ ಆಸಕ್ತಿ ಬರ್ತಾ ಇತ್ತು ಅಂತಾಯ್ತು. 2 ವೈಯಕ್ತಿಕ ಲಾಭ ಅವ್ರಿಗಾಯ್ತು.

0: रेडियो सारंग 107.8 FM.
1: ಅವ್ರು ಹೇಳ್ತಾರೆ ನ್ಯಾಯಶಾಸ್ತ್ರ ಪರೀಕ್ಷೆ ಬಹಳ ಕಷ್ಟಪಡೋದು ಏನಿರಲಿಲ್ಲ ನೋಡಿ, ಓದುದ್ದೆ ಅದಕ್ಕೆ, ಅದಕ್ಕೇನು ಜಾಸ್ತಿ ಕಷ್ಟಪಡೋದು ಅವಶ್ಯಕತೆ ಇರಲಿಲ್ಲ. ಆದರೂ ಅವ್ರ ತಲೆಗೆ ಬಂತಂತೆ, ನೋಡಿ ಹೇಗೆ ಬರುತ್ತೆ, ಒಂದು ಸಲ ಓದಿನ ಕಡೆ ಮನಸ್ಸು ಹೋದ್ರೆ ಹೇಗೆ ಆಗ್ತದೆ ಅಂತ. ನ್ಯಾಯಶಾಸ್ತ್ರ ಪರೀಕ್ಷೆ ಕಷ್ಟಪಡಬೇಕಾಗಿಲ್ಲ, ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿ ಲಂಡನ್ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆ ಕೊಡಬೇಕು ಅಂದ್ಕೊಂಡ್ರು. ಲಂಡನ್ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆ ಕೊಡಬೇಕು ಅಂದ್ಕೊಂಡ್ರಂತೆ ಮೊದಲನೇ ಬಾರಿ ಕೂತರು, ಎಲ್ಲ ಸಬ್ಜೆಕ್ಟ್ ತೊಗೊಂಡಿದ್ರು, ತೊಗೊಂಡು ಲ್ಯಾಟಿನ್ ಪರೀಕ್ಷೆಯಲ್ಲಿ ನಪಾಸ್ ಆಗ್ಬಿಟ್ರು, ಫೇಲ್ ಆದರು. ಮತ್ತೆ 6 ತಿಂಗಳಿಂದ ಪರೀಕ್ಷೆ ತೊಗೊಂಡ್ರಂತೆ. ಆಗ ಕೆಮಿಸ್ಟ್ರಿ ಬದಲಾಗಿ ಅವ್ರು ಹೇಳ್ತಾರೆ ಶಾಖ ಮತ್ತು ಬೆಳಕು, ಲೈಟ್ ಅಂಡ್ ಹೀಟ್, 2 ಚಾಪ್ಟರ್ಸ್ ತೊಗೊಂಡು ಪರೀಕ್ಷೆ ಕೂತ್ಕೊಂಡೆ, ಪರೀಕ್ಷೆ ಪಾಸ್ ಆದೆ, ಲಂಡನ್ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆನೂ ಪಾಸ್ ಆದರು. ಆಮೇಲೆ ಇನ್ನೊಂದೇನಾಯ್ತು, ಹೊತ್ತಿಗೆ 1889 ಥಿಯೋಸಾಫಿಸ್ಟ್ ಪರಿಚಯ ಆಯಿತು ಅವ್ರು ಲಂಡನ್ನಲ್ಲಿ. ಅಂದರೆ ಯಾವ್ಯಾವ ನಮಗೆ ಗೊತ್ತಿಲ್ಲದ ಹಾಗೆ, ಪರಿಚಯ ಇಲ್ಲದ ಹಾಗೆ ಯಾವ್ಯಾವ ಪರಿಚಯ ಆಗಿ ನಮ್ಮ ಜೀವನ ಹೇಗೆ ವೃದ್ಧಿ ಆಗ್ತಾ ಹೋಗ್ತದೆ ಅಂಥೇಳಿ ಅವರು ಥಿಯೋಸಾಫಿಕಲ್ ಸೊಸೈಟಿ ಮೆಂಬರ್ಸ್ ಪರಿಚಯ ಆದಾಗ ಅಲ್ಲಿ ಅವರು ಭಗವದ್ಗೀತೆಯನ್ನು ಓದ್ತಾ ಇದ್ರಂತೆ. ನೋಡಿ, ಇಂಗ್ಲೆಂಡಲ್ಲಿ ಥಿಯೋಸಾಫಿಸ್ಟ್ರು ಅರ್ನಾಲ್ಡ್ ಬರೆದಂಥ ಸಾಂಗ್ ಸೆಲೆಸ್ಟಿಯಲ್ ಅಂತ ಹಾಡು, ದೊಡ್ಡ ಪದ್ಯ ಅದು, ಸಾಂಗ್ ಸೆಲೆಸ್ಟಿಯಲ, ಅದನ್ನು ದಿವ್ಯ ಗೀತೆ ಅಂತ ಕನ್ನಡಕ್ಕೆ ಹೇಳ್ತಾರೆ. ಇನ್ನೊಂದು ದಿ ಲೈಟ್ ಆಫ್ ಏಷ್ಯಾ, ಏಷ್ಯಾದ ಜ್ಯೋತಿ ಅಂತ ಒಂದು. ಅವೆರಡನ್ನ ಸಾಕಷ್ಟು ಜನ ಥಿಯೋಸಾಫಿಸ್ಟ್ ಓದ್ತಾ ಇದ್ರಂತೆ. ಗಾಂಧೀಜಿನ ಸೇರಿಸ್ಕೊಂಡ್ರೆ ಅದರೊಳಗೆ, ನೀವು ಬನ್ನಿ ಸಾಂಗ್ ಸೆಲೆಸ್ಟಿಯಲ್ ಓದೋಣ ಅಂತ. ಓದ್ಬಿಟ್ಟು ಕೇಳಿದ್ರಂತೆ, ನೀವು ಮೂಲದಲ್ಲಿ ಓದಿದ್ದೀರಾ ಭಗವದ್ಗೀತೆನ? ಸಾಂಗ್ ಸೆಲೆಸ್ಟಿಯಲ್ ಅಂದ್ರೆ ಭಗವದ್ಗೀತೆ ಮೂಲ, ಅದಕ್ಕೆ ಮೂಲವಾದದ್ದು, ಅದನ್ನ ಅರ್ನಾಲ್ಡ್ ಬರೆದಂತಹದ್ದು. ಮೂಲದಲ್ಲಿ ಓದಿದ್ದೀರಾ ಅಂತ ಇವ್ರು ಓದಿಲ್ಲ ಅಂದ್ರು. ಹಾಗೆ ಓದ್ಬೇಕು ಮೂಲದಲ್ಲಿ ಅಂತ. ಇವರು ಆ ಸ್ನೇಹಿತರ ಜೊತೆಗೆ, ಥಿಯೋಸಫಿ ಜೊತೆಗೆ ಕೂತಿ ಆ ಸಾಂಗ್ ಸೆಲೆಸ್ಟಿಯಲ್ ಓದ್ತಾ ಇದ್ದಾರಲ್ಲ, ಕೂತು ಓದುವಾಗ ಅನಿಸ್ತಂತೆ ಇದೇ ಚೆನ್ನಾಗಿರ್ಬೇಕಾದ್ರೆ ಮೂಲ ಇನ್ನೂ ಚೆನ್ನಾಗಿರ್ಬೇಕಲ್ಲ ಅಂತ ಹೇಳಿ ಭಗವದ್ಗೀತೆ ಓದೋದಕ್ಕೆ ಒಂದು ಪ್ರೇರಣೆ ಆಯಿತು ಅಂತ ಹೇಳ್ತಾರೆ. ಅವ್ರು ತಮಾಷೆಯಾಗಿ ಬರೀತಾರೆ, ಅದು ಸೈನ್ಸ್ ಆಫ್ ಹ್ಯೂಮರ್ ಅನ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಈ ಪರೀಕ್ಷೆ ತಗೋಬೇಕಾದ್ರೆ 3 ವರ್ಷ ಲಂಡನ್ ಇರಬೇಕಾಗಿತ್ತು, ನಾನು ಕನಿಷ್ಠ 6 ಭೋಜನಕೂಟಗಳಲ್ಲಿ ಭಾಗವಹಿಸಬೇಕಾಗಿತ್ತು ಅಂತ. ನ್ಯಾಯವಾದಿ ಆಗ್ಬೇಕಾದ್ರೆ ಕನಿಷ್ಠವಾಗಿ 6 ಭೋಜನಕೂಟಗಳಲ್ಲಿ ಭಾಗವಹಿಸಬೇಕಾಗಿತ್ತು ಅಂತ. ಆ ಭೋಜನಕೂಟ ಹೇಗಿರ್ತಿತ್ತು ಅಂತ, ಇಷ್ಟು ಈಸಿ ಅಂತ ಗೊತ್ತಿದ್ರೆ ಬಹುಶಃ ಬಹಳ ಜನ ಹೋಗ್ತಿದ್ರೇನು. 6 ಭೋಜನಕೂಟಕ್ಕೆ ಹೋದ್ರೆ ಒಂದು ನ್ಯಾಯಶಾಸ್ತ್ರ ಡಿಗ್ರಿ ಸಿಗ್ತದೆ ಅನ್ನೋದಾದ್ರೆ. ಅವ್ರು ಹೇಳ್ತಾರೆ ಬಹಳ ಹಗುರ ಆಯ್ತು, ಪರೀಕ್ಷೆ ಅಂತ ಕಷ್ಟ ಇರಲಿಲ್ಲ. ಆ ಭೋಜನಕೂಟಗಳಲ್ಲಿ ತುಂಬಾ ಜನ ಸೇರೋರು, ಜೊತೆ ಮಾಡ್ತಿದ್ರಂತೆ, ಇಬ್ಬಿಬ್ಬರನ್ನ 3 ಜನ ಜೊತೆ ಮಾಡಿ ಅವರಿಗೆ ಊಟ ವ್ಯವಸ್ಥೆ ಎಲ್ಲ ತುಂಬಾ ಇರೋದು. ಇವರು ವೆಜಿಟೇರಿಯನ್ ಅಲ್ಲ, ತಿನ್ನೋದು ಕಮ್ಮಿನೇ. ಆದ್ರೆ ಏನ್ ಮಾಡ್ತಿದ್ರು ಅಂದ್ರೆ, ಒಂದೊಂದು ಗುಂಪಿಗೆ, ಇಬ್ಬಿಬ್ಬರ ಗುಂಪಿಗೆ ಕುಡಿಯೋದಕ್ಕೆ ಒಂದು ವೈನ್ ಬಾಟಲ್ ಕೊಡ್ತಿದ್ರಂತೆ. ಇವರು ಜೊತೆ ಆಗೋದಕ್ಕೆ ಬಹಳ ಜನ ಜಗಳಾಡ್ತಿದ್ರು ಅಂತ. ಇವ್ರ ಜೊತೆಯಾಗಿ ಬರೋದಕ್ಕೆ ಸಾಕಷ್ಟು ಜನ ಒದ್ದಾಡ್ತಾ ಇದ್ರು, ನಿಮ್ ಜೊತೆ ಆಗ್ತೀನಿ ಜೊತೆ ಗಾಂಧಿ ಜೊತೆ ಅಂತ. ಗಾಂಧಿ ಮೇಲಿನ ಪ್ರೀತಿಯಿಂದ ಅಲ್ಲ ಅದು, ಇವ್ರು ಹೇಗೆ ಕುಡಿಯಲ್ಲ, ಹಂಚುಗಳು ಬಂದು ಪೂರ್ತಿ ಬಾಟಲ್ ನನಗೆ ಬರುತ್ತೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಂತೆ ಅವ್ರಿಗೆ. ಅವ್ರು ಹೇಳ್ತಾರೆ ನನ್ನ ಇಷ್ಟು ಡಿಮಾಂಡ್ ಇದೆ, ನನಗೆ ಗೊತ್ತೇ ಇರಲಿಲ್ಲ ಅಂತ, ಭೋಜನಕೂಟಗಳ ಡಿಮಾಂಡ್ ಇದೆ ಅಂತ. ಆದ್ರೆ ಅದಕ್ಕೆ ಹೋಗಿ ಅವ್ರು ಭೋಜನಕೂಟ ಮುಗಿಸ್ಕೊಂಡ್ರಂತೆ, ಓದಿ ಶ್ರಮ ಪಡಬೇಕಾಗಿಲ್ಲ ಅಂತ ಹೇಳಿ. ಆದ್ರೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ, ನಾ ಪಟ್ಟಿ ಮಾಡಕ್ ಹೋಗಿಲ್ಲ ಇದ್ರೊಳಗೆ, ನಾನು ಖಾಲಿ ಇರೋದ್ರಿಂದ ಏನ್ ಮಾಡಿದೆ, ಏನೇನು ಪುಸ್ತಕಗಳನ್ನು ಓದಿದೆ ಅಂತ ಬರೆದಿದ್ದಾರೆ. ಎಷ್ಟು ಆಳವಾಗಿ ಚಿಂತನೆ ಮಾಡಿದ್ದಾರೆ, ಎಷ್ಟು ಓದಿದ್ದಾರೆ. ನಮ್ಮ ರಾಜ್ಯಶಾಸ್ತ್ರ ಆಗಲಿ, ಧರ್ಮಶಾಸ್ತ್ರಗಳನ್ನಾಗಲಿ, ಬ್ರಿಟನ್ನಿನ ವಾತಾವರಣ ಹೇಗಿತ್ತು, ಯುರೋಪಲ್ಲಿ ಹೇಗಿತ್ತು, ಎಲ್ಲವನ್ನೂ ಸಾಕಷ್ಟು ಆಳವಾಗಿ ಅಧ್ಯಯನ ಮಾಡೋಕೆ ಅವಕಾಶ ಆಯಿತು ಅವರಿಗೆ. ನೋಡಿ, ಇಲ್ಲೇನಾಯ್ತು ಅಂದರೆ, ಆಳವಾದ ಜ್ಞಾನ ಬಂತು, ಬರವಣಿಗೆ ಹರಿತವಾಯಿತು, ಜನರ ಜೊತೆಗೆ ಬೆರೆಯುವಂತಹ ಒಂದು ಅವಕಾಶ ಹೆಚ್ಚಾಯಿತು. ಇದು 3 ಒಳ್ಳೆ ಕಾರಣ ಆದಂಥದ್ದು. ಅವ್ರ ಕೊನೆಗೆ 1891 June 10 ಪರೀಕ್ಷೆ ಪಾಸ್ ಆದರು. ಆಗ್ಬಿಟ್ಟು ನ್ಯಾಯವಾದಿಯಾಗಿ ಮರುದಿನೇ ಶ್ರೇಷ್ಠ ನ್ಯಾಯಾಲಯದಲ್ಲಿ ವಕೀಲ ಅಂತ ರಿಜಿಸ್ಟ್ರೇಷನ್ ಆಯ್ತು, ಡಿಗ್ರಿ ಆದಂಗಾಯ್ತು, ಬಂದ ಪರ್ಪಸ್ ಕೆಲಸ ಆಯ್ತು.

ಈ ಮೂರು ವರ್ಷ ಕಾಲ ಗಾಂಧಿಗೆ ಅನೇಕ ವಿಷಯಗಳಲ್ಲಿ ಆಸಕ್ತಿ ಬಂತು. ಅವ್ರು ಹೇಳ್ತಾರೆ, ಇದು ಅಗಾಧ ಬೌದ್ಧಿಕ ಚಟುವಟಿಕೆಯ ಮತ್ತು ನಿರ್ಬಂಧ ರಹಿತ ವಾಕ್ ಸ್ವಾತಂತ್ರ್ಯದ ಕಾಲವಾಗಿತ್ತು. ಅವ್ರಿಗೆ ಇಂಗ್ಲೆಂಡ್ ತುಂಬಾ ಇಷ್ಟ ಆಗ್ಬಿಡುತ್ತೆ. ಅವ್ರಿಗೆ ಇಂಗ್ಲೆಂಡ್ ತುಂಬಾ ಇಷ್ಟ ಆಗಿತ್ತು ಅವ್ರಿಗೆ. ಅವ್ರು ಹೇಳ್ತಾರೆ, ಇಡೀ ದೇಶ ಒಂದು ಚೈತನ್ಯ ಭರಿತ ವಿಶ್ವವಿದ್ಯಾಲಯದಂತಿತ್ತು ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಇಂಗ್ಲೆಂಡ್ ಹೇಗಿತ್ತು ಅಂತ, ಚೈತನ್ಯ ಭರಿತ ವಿಶ್ವವಿದ್ಯಾಲಯ ಇದ್ದ ಹಾಗಿತ್ತು ಅಂತ. ಅವ್ರು ಕೆಲವೊಂದು ಪಾಯಿಂಟ್ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಅಂದ್ರೆ ಒಬ್ಬ ಶ್ರದ್ಧಾವಂತ ಮನುಷ್ಯ ಆಳವಾಗಿ ಚಿಂತನೆ ಮಾಡಿದಾಗ ಒಂದು ವಸ್ತುಸ್ಥಿತಿ ಹೇಗೆ ಕಾಣುತ್ತೆ ಅವನಿಗೇನು, ಹಾಗೆ ಇಂಗ್ಲೆಂಡಿನ ಇತಿಹಾಸದಲ್ಲಿ ಹಿಂದೆಂದೂ ಕಂಡು ಬರದ ಹೊಸ ವಿಚಾರಗಳ ಬೋಧನೆ ಆಚರಣೆ ನಾನಿದ್ದಾಗ ಕಂಡು ಬಂತು ಅಂತ ಬರೀತಾರೆ. ಯಾವ್ಯಾವುದು ಕಂಡು ಬಂತು ಅವರಿಗೆ ಅಂದ್ರೆ, ಮೊದಲನೇದು 1887 ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪಿತವಾಯಿತು. ಅಂದ್ರೆ ಲೇಬರು ಕಾರ್ಮಿಕರು ಒಂದಾಗಿರಲಿಲ್ಲ, ಆರ್ಗನೈಸ್ ಆಗಿರಲಿಲ್ಲ. ಮೊದಲನೇ ಬಾರಿಗೆ ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪನೆ ಆಯಿತು, ಲೇಬರ್ ಪಾರ್ಟಿ ಎಸ್ಟಾಬ್ಲಿಷ್ ಆಯಿತು. ಮುಂದೆ ಸಿಡ್ನಿ ವೆಬ್

ಮತ್ತು ಬರ್ನಾರ್ಡ್ ಶಾ ಅವರ ನಾಯಕತ್ವದ ಫೇಬಿಯನ್ ಸಮಾಜ ಸಮಾಜವಾದದ ಮತ್ತು ವೈಜ್ಞಾನಿಕ ವಿಚಾರಗಳನ್ನು ಜನಪ್ರಿಯಗೊಳಿಸುತ್ತಿತ್ತು. ಬರ್ನಾರ್ಡ್ ಶಾ ಮತ್ತು ವೆಬ್ ಅವರು ಕೂಡಿ ಫೇಬಿಯನ್ ಸಮಾಜ ಅಂತ ಮಾಡಿದ್ರು, ಫೇಬಿಯನ್ ಸೊಸೈಟಿ ಅಂತ ಮಾಡಿ ಸಮಾಜವಾದದ ಅಲೆಗಳನ್ನು ಹೇಳ್ತಾ ಇದ್ರು. ಹೊಸ ವಿಚಾರ ಬರ್ತಾ ಇತ್ತು, ವೈಜ್ಞಾನಿಕ ವಿಚಾರಗಳನ್ನು ಹೇಳ್ತಾ ಇದ್ರು. ಮೂರನೇದು ಕಾರ್ಲ್ ಮಾರ್ಕ್ಸ್. ನೋಡಿ ಎಷ್ಟು ಪ್ರಭಾವ ಆಗುವಂತಹದ್ದು ಒಬ್ಬ ಹುಡುಗನ ಮೇಲೆ, 19 ಹುಡುಗನ ಮೇಲೆ ಪ್ರಭಾವ ಎಷ್ಟಾಗಿರ್ಬೇಕು. ಕಾರ್ಲ್ ಮಾರ್ಕ್ಸ್ ಅನ್ನ ದಾಸ್ ಕ್ಯಾಪಿಟಾಲ್, ದಾಸ್ ಕ್ಯಾಪಿಟಾಲ್ ಗ್ರಂಥದ ಪ್ರಥಮ ಇಂಗ್ಲಿಷ್ ಸಂಪುಟ 1887 ಇಂಗ್ಲೆಂಡಲ್ಲಿ ಬಂತಂತೆ ಇವರಿದ್ದಾಗ. ಅಂದ್ರೆ ಎಷ್ಟು ಡಿಸ್ಕಷನ್ ಆಗಿರ್ಬೇಕು. ಇವತ್ತಿಗಾದ್ರೂ ಮಾರ್ಕ್ಸ್ ವಾದದಿಂದ ಪ್ರಭಾವಿತರಾದವ್ರು ಬೇಕಾದಷ್ಟು ಜನ ಇದ್ದಾರೆ. ಆಗ ಮಾರ್ಕ್ಸ್ ವಾದದ ಮೊದಲನೇ ದಾಸ್ ಕ್ಯಾಪಿಟಾಲ್ ಆಗ ಬುಕ್ ಬಿಡುಗಡೆ ಆಗಿ ಬಂದಿತ್ತು ಅಂದ್ರೆ ಎಲ್ಲರೂ ಚಿಂತೆ ಮಾಡೋದೆ, ಅವಾಗ ಹೆಡ್ಲೈನ್ ನ್ಯೂಸ್, ಅವಾಗ ಅದು ಚರ್ಚೆ ಆಗ್ತಾ ಇತ್ತು. ನಾನಿದ್ದಾಗ ಅನುಕೂಲ ಆಯ್ತು ನನಗೆ. 1889 ಬರ್ನಾರ್ಡ್ ಶಾ ಅನ್ನ ಫೇಬಿಯನ್ ಎಸೇಸ್, ಬಹಳ ಫೇಮಸ್ ಅದು, ಫೇಬಿಯನ್ ಎಸೇಸ್ ಅಂತ ಬರೆದದ್ದು ಬರ್ನಾರ್ಡ್ ಶಾ, ಬಹಳ ಪ್ರಖ್ಯಾತನಾದ ಅದರಿಂದ ಆ ಬಿಡುಗಡೆ ಪುಸ್ತಕ ಬಿಡುಗಡೆ ಆಗಿತ್ತು, ಅದ್ರ ಬಗ್ಗೆ ಚಿಂತೆ ಆಗ್ತಾ ಇತ್ತು. 1879 ಪ್ರಕಟವಾಗಿದ್ದಂಥ ಮತ್ತು ಹೊಸ ಯುಗವನ್ನೇ ಆರಂಭಿಸಿದ್ದ ಚಾರ್ಲ್ಸ್ ಡಾರ್ವಿನ್ ಅನ್ನ ಡಿಸೆಂಟ್ ಆಫ್ ಮ್ಯಾನ್ ಬಹಳ ಜಿಜ್ಞಾಸೆಗೊಳಗಾಗಿತ್ತು. ನೋಡಿ ಒಂದು ಕಾಲದಲ್ಲಿ ಏನು ಅದ್ಭುತ ಆಗ್ಬಿಡುತ್ತೆ, ಅದು ಅನ್ಸುತ್ತೆ ಒಂದೊಂದು ಕಾಲದಲ್ಲಿ ಹಂಗೆ ಆಗ್ಬಿಡುತ್ತೆ ಅನ್ಸುತ್ತೆ. ನಾನು ನೋಡೋದು ವಿಜ್ಞಾನ ಅಂತಂದಾಗ 20th ಮೊದಲನೇ ಭಾಗ, ಎಂತೆಂಥ ವಿಜ್ಞಾನಿಗಳು ಒಂದೇ ಸಲ ಬಂದ್ಬಿಟ್ರು ಅಂತ ಅದ್ಭುತ ಅನ್ಸುತ್ತೆ. ಥಾಮ್ಸನ್, ನೀಲ್ಸ್ ಬೋರ್, ರುದರ್ಫೋರ್ಡ್, ನೀಲ್ಸ್ ಆಮೇಲೆ ಹೈಸನ್ಬರ್ಗ್ ಒಂದೇ ಸಲ, ಐನ್ಸ್ಟೈನ್, ಇಂಥವ್ರೆಲ್ಲ ಒಂದೇ ಕಡೆ ಬಂದ್ಬಿಡ್ತಾರೆ ಒಂದೇ ಸಲ. ಹಾಗೆ ಇಲ್ಲಿ ಆ ಕಾಲಕ್ಕೆಲ್ಲ ಆಗ್ತಾ ಇತ್ತು ಅಂತ ಚಾರ್ಲ್ಸ್ ಡಾರ್ವಿನ್ ಹೇಳಿದ್ನಲ್ಲ, ಡಿಸೆಂಟ್ ಆಫ್ ಮ್ಯಾನ್, ಮನುಷ್ಯ ಹೇಗೆ ಬೆಳವಣಿಗೆ, ಮನುಷ್ಯನ ಬೆಳವಣಿಗೆ ಸಿದ್ಧಾಂತ ಹೇಗಿದೆ ಅಂತ ಅನ್ನೋದನ್ನ ಆಗ ಪುಸ್ತಕ ಬಿಡುಗಡೆ ಆಗಿ ಬಂದಿತ್ತು. ಅದು ಅದ್ರ ಬಗ್ಗೆ ಚರ್ಚೆ ತುಂಬಾ ಆಗ್ತಾ ಇತ್ತು. ಅವಾಗ ಅರ್ನಾಲ್ಡ್ನ ಲೈಟ್ ಆಫ್ ಏಷ್ಯಾ ಮತ್ತೆ ಸಾಂಗ್ ಸೆಲೆಸ್ಟಿಯಲ್ ಬಗ್ಗೆ, ಭಾರತದ ಬಗ್ಗೆ ಆಸಕ್ತಿ ಹುಟ್ಟಿಸಿತ್ತು ಜನಕ್ಕೆ. ಈ ಪುಸ್ತಕ ಓದ್ಬಿಟ್ಟು ಪ್ರಭಾವಿತರಾಗಿ ಭಾರತದಲ್ಲಿ ಮತ್ತೇನೇನಿದೆ ಅಂತ ಪರೀಕ್ಷೆ ಮಾಡಕ್ ಹೊರಟಿದ್ರು. ಇದ್ರ ಜೊತೆಗೆ ಬ್ರಿಟನ್ನಿನ ವಿದ್ವಾಂಸರಿದ್ದರಲ್ಲಾಗ ಅವರೇನ್ ಮಾಡ್ತಿದ್ರು ಅಂದ್ರೆ ಮ್ಯಾಕ್ಸ್ ಮುಲ್ಲರ್ ಅನ್ನು ಕರೆಸಿಬಿಟ್ಟು ಉಪನ್ಯಾಸಗಳನ್ನು ಏರ್ಪಡಿಸ್ತಿದ್ರು ಅಂತ. ಮ್ಯಾಕ್ಸ್ ಮುಲ್ಲರ್ ಭಾರತದ ತತ್ವಜ್ಞಾನವನ್ನು ಹೊರಗಡೆ ಬೇರೆ ಭಾಷೆಗೆ ಕೊಟ್ಟಂತ ಮನುಷ್ಯ, ಅದರ ಬಗ್ಗೆ ಸಾಕಷ್ಟು ಉಪನ್ಯಾಸ ಆಗೋದಂತೆ. ಗಾಂಧೀಜಿ ಬರೀತಾರೆ, ಅಲ್ಲಿ ಪಾಶ್ಚಿಮಾತ್ಯ ದೇಶಗಳ ಧರ್ಮದ ಬಗ್ಗೆ ಏನಾದರೂ ಚರ್ಚೆ ನಡೀತಾ ಇದ್ರೆ 50-60 ಜನ ಬಂದಿರೋರು, ಆದ್ರೆ ಮ್ಯಾಕ್ಸ್ ಮುಲ್ಲರ್ ಭಾಷಣಕ್ಕೆ 1000 ಜನ ಬರ್ತಾ ಇದ್ರು ಅಂತ. ಇದು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ನಾವು. ಅಂದ್ರೆ ಭಾರತದ ಬಗ್ಗೆ ಜನಕ್ಕೆ ಆಸಕ್ತಿ ಬರ್ತಾ ಇತ್ತು. ಸಾಂಗ್ ಸೆಲೆಸ್ಟಿಯಲ್, ಲೈಟ್ ಆಫ್ ಏಷ್ಯಾ ಪುಸ್ತಕದ ಬಗ್ಗೆ ಅಥವಾ ಮ್ಯಾಕ್ಸ್ ಮುಲ್ಲರ್ ಲೆಕ್ಚರ್ ಬಗ್ಗೆ ಇಷ್ಟೊಂದು ಜನ ಪ್ರಭಾವಿತರಾಗಿ ಬರ್ತಾ ಇದ್ದಾರೆ ಅಂದ್ರೆ ಭಾರತದ ಬಗ್ಗೆ ಒಂದು ತಿಳುವಳಿಕೆ ಬರ್ತಾ ಇತ್ತು ಜನಕ್ಕೆಲ್ಲ. ಆ ಕಾಲದಲ್ಲಿ ಗಾಂಧೀಜಿ ಅಲ್ಲಿದ್ರು.

ಗಾಂಧಿ ಲಂಡನ್ ಅನ್ನು ತುಂಬಾ ಇಷ್ಟಪಟ್ರು. ಇಷ್ಟಪಟ್ಟು ಅವರೊಂದು ಸೆಂಟೆನ್ಸ್ ಬರೀತಾರೆ, ಎಷ್ಟು ಚೆನ್ನಾಗಿತ್ತು ಮೈ ಡಿಯರ್ ಲಂಡನ್ ಅಂತ ಬರೀತಾರೆ. ಅವ್ರು ಎಷ್ಟು ನಾಚಿಕೆ ಸ್ವಭಾವದಲ್ಲಿ ಇಷ್ಟ, ಆದ್ರೂ ಕೂಡ ಮಾತು ಸ್ವಲ್ಪ ಹೆದರಿಕೆನೆ. ಹೊರಡುವಾಗ ವಾಪಸ್ ಅಂತಲ್ಲ, 3 ವರ್ಷ ಮುಗಿದ್ಮೇಲೆ ವಾಪಸ್ ಬರಬೇಕು. ಒಂದು ಪಾರ್ಟಿ ಕೊಟ್ರಂತ ಇವರೇ ಸಸ್ಯಾಹಾರಿಗಳಿಗೆಲ್ಲ, ತಮ್ಮ ಸ್ನೇಹಿತರಿಗೆಲ್ಲ ಒಂದು ಪಾರ್ಟಿ ಕೊಟ್ಟು, ಹೇಗಿರುತ್ತೆ ನೋಡಿ ಚೆನ್ನಾಗಿ ಎಲ್ಲರನ್ನು ಕರೆದು ಇವ್ರು ಮಾತಾಡಬೇಕು, ಹೋಸ್ಟ್ ತಾನೇ ಇವರು, ಮಾತು ಏನು ಆಡಿದ್ರು ಅಂತ ಬರೆದಿದ್ದಾರೆ. ಅದು ಬರೆದಿದ್ದಾರೆ, ಹಿಂದೆಲ್ಲ ಆದಂತೆ ಗಾಂಧಿ ಇಂದೂ ವಿಫಲನಾದ, ಹಿಂದೆಲ್ಲ ಆದಂತೆ ಗಾಂಧಿ ಇಂದೂ ವಿಫಲನಾದ. ಆತ ಹೇಳಿದ ಒಂದೇ ಸೆಂಟೆನ್ಸ್ ಅಂತೆ, ಗೃಹಸ್ಥರೇ ನನ್ನ ಆಹ್ವಾನಕ್ಕೆ ಹೋಗೊಟ್ಟು ದಯಮಾಡಿ ಆಗಮಿಸಿರುವ ನಿಮಗೆಲ್ಲ ವಂದನೆಗಳು ಎಂದು ನೋಡಿದ ಹಠಾತ್ತನೆ ಕುಳಿತು ಬಿಟ್ಟ, ಮುಗಿತಷ್ಟೇ ಅದೇ ಭಾಷಣ. ಮುಂದೆ ಅವರು ಭಾರತ ಲಂಡನ್ ಬಗ್ಗೆ ಬರೆದಿದ್ದಾರೆ, ಭಾರತವನ್ನು ಬಿಟ್ಟರೆ ಜಗತ್ತಿನಲ್ಲಿ ಇನ್ನೆಲ್ಲ ಸ್ಥಳಗಳಿಗಿಂತ ಲಂಡನ್ನೇ ನಾನು ಜೀವಿಸಲು ಅಪೇಕ್ಷಿಸುವೆ ಎಂದು ಗಾಂಧಿ ಭಾವಿಸಿದರು. ಹೇಗೆ ಬರೆದ್ರು ಅಂದ್ರೆ, ಲಂಡನ್ನಿಗೂ ಅದರ ವಾತಾವರಣಕ್ಕೂ ನಾನು ಅಷ್ಟೊಂದು ಹೊಂದಿಕೊಂಡಿದ್ದೆ, ಯಾರು ತಾನೇ ಆ ರೀತಿ ಆಗಲಾರರು. ಶಿಕ್ಷಣ ಸಂಸ್ಥೆಗಳು, ಸಾರ್ವಜನಿಕ ಪ್ರದರ್ಶನ ಸ್ಥಳಗಳು, ಸಾರ್ವಜನಿಕ ಉದ್ಯಾನವನಗಳು, ಸಸ್ಯಾಹಾರಿ ಹೋಟೆಲ್ಗಳು, ಇವುಗಳಿಂದೆಲ್ಲ ಕೂಡಿರುವ ಲಂಡನ್ ವಿದ್ಯಾರ್ಥಿಗೆ, ಪ್ರವಾಸಿಗೆ, ವ್ಯಾಪಾರಿನಿಗೆ ಇವೆಲ್ಲ ಯೋಗ್ಯ ಸ್ಥಳವಾಗಿದೆ. ಇದರಿಂದ ಪ್ರಿಯವಾದ ಲಂಡನ್ ಅನ್ನು ಬಿಟ್ಟು ಹೋಗುವಾಗ ನನಗೆ ವ್ಯಸನವಾಗದೇ ಇರಲಿಲ್ಲ, ಅದೇ ಸಮಯದಲ್ಲಿ ನನಗೆ ಹರ್ಷವೂ ಆಗಿತ್ತು. ಏಕೆಂದರೆ ಬಹಳ ಕಾಲದ ತರುವಾಯ ನಾನು ನನ್ನ ಭಾರತದ ಗೆಳೆಯರನ್ನು, ಸಂಬಂಧಿಗಳನ್ನು ಮತ್ತೆ ನೋಡುವವನಾಗಿದ್ದೆ. ಲಂಡನ್ವನ್ನು ಭಾರವಾದ ಮನಸ್ಸಿಂದ ಬಿಟ್ಟು ಭಾರತಕ್ಕೆ ಹೊರಟರು. ಜುಲೈ 12, 1891 ಹೊರಟು ಭಾರತಕ್ಕೆ ಪ್ರಯಾಣ ಮಾಡಿದರು. ಆ ತಿಂಗಳ ಕೊನೆಗೆ ಭಾರತ ಬಂದು ಮುಟ್ಟಿದ್ರು ಮುಂಬೈಗೆ. ಮಂದು ಮುಟ್ಟಿದಾಗ ದುಃಖದ ಮೋಡ ಕವಿದಿತ್ತು ಅಂತ ಬರೀತಾರೆ. ಇವರು ಬರೋದಕ್ಕಿಂತ ಸ್ವಲ್ಪ ಮೊದಲೇ ಇವರ ಪ್ರೀತಿಯ ತಾಯಿ ಕಾಲವಾಗಿದ್ರು. ತಾಯಿ ತೀರ್ಕೊಂಡು ಅನ್ನೋದನ್ನ ಅಣ್ಣ ಗಾಂಧಿಗೆ ಹೇಳಿರಲಿಲ್ಲ. ಪರೀಕ್ಷೆ ಓದ್ತಿದ್ದಾನೆ ಹುಡುಗ, ಯಾಕೆ ಹೇಳಬೇಕು ಅಂತಾನೋ, ಅಥವಾ ಬಂದ ಮೇಲೆ ಹೇಳಿದ್ರಾಯ್ತು, ಹೇಳಿ ಬಂದು ಏನ್ ಮಾಡೋದಿದೆ, ದುಃಖ ಪಡ್ತಾನೆ ಅಂತಾನೋ, ಅಥವಾ ಪರೀಕ್ಷೆ ಬಿಟ್ಟು ವಾಪಸ್ ಬಂದರೂ ಬಂದೆ ತಾಯಿ ಬಗ್ಗೆ ಪ್ರೀತಿ ಇದೆ ಅಂತಾನೋ ಹೇಳಿ ಅಣ್ಣ ಹೇಳಿರಲಿಲ್ಲ. ಇಲ್ಲಿ ಬಂದ ತಕ್ಷಣ ಗೊತ್ತಾಯ್ತು ತಾಯಿ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಗಾಂಧೀಜಿ ಬಹಳ ದುಃಖ ಆಯ್ತಂತೆ. ತಾಯಿ ಮಾದರಿ ಗಾಂಧೀಜಿಗೆ, ಆದರ್ಶ ಅಂತ ಬರೀತಾರೆ, ತಾಯಿ ಹೋದ್ಲಲ್ಲ ಅಂತ ದುಃಖ ಆಯ್ತಂತೆ. ಮುಂದೆ ಮುಂಬೈಗೆ ಬಂದರು, ಮುಂಬೈ ಸ್ವಲ್ಪ ದಿವಸ ಇದ್ರು ರಾಜ್ಕೋಟ್ಗೆ ಹೋಗೋದಕ್ಕಿಂತ ಮೊದಲು. ಅಲ್ಲಿ ಒಬ್ಬ ಯುವಕನ ಪರಿಚಯ ಆಗ್ತದೆ. ನಾನು ಪೂರ್ತಿ ಜೀವನ ಚರಿತ್ರೆ ಹೇಳ್ತಾ ಇಲ್ಲ, 6 ಶಾರೀರಿಕ ಘಟನೆಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ.

0: रेडियो सारंग 107.8 FM
1: ಯಾರು ಅವರ ಜೀವನ ಮೇಲೆ ಪ್ರಭಾವ ಬೀರಿದ್ರು ಅನ್ನುವಂತ. ಅಲ್ಲಿದ್ದಾಗ ಆ ಪಿ ಜೆ ಮೆಹ್ತಾ ಅವ್ರ ಮನೆಯಲ್ಲಿ ಇದ್ರು ಇಲ್ಲಿ ಬಾಂಬೆದಲ್ಲಿ. ಅವರ ಮನುಷ್ಯನ ಪರಿಚಯ ಮಾಡಿದ್ರಂತ ಹುಡುಗ ತರುಣ, ಇವರ ವಯಸ್ಸಿನವರೇ ಅವನು. ಅವನ ಹೆಸರು ರಾಜಚಂದ್ ರಾವ್ಜಿ ಭಾಯಿ ಅಂತ. ರಾಯಚಂದ್ ಅನ್ಬೋದು, ರಾಜಚಂದ್ ಅಂತೂ ಅನ್ಬೋದು ಅವನಿಗೆ. ರಾಜಚಂದ್ ಅಂತ ಗಾಂಧೀಜಿ ಕರೀತಾರೆ, ರಾಜಚಂದ್ ರಾವ್ಜಿ ಭಾಯಿ ಅಂತ. ರಾಜಚಂದನ್ ಬಗ್ಗೆ ಎಷ್ಟು ಪ್ರೀತಿ ಬಂತು ಅಂತ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಆತ ಭಾರತದ ತತ್ವಜ್ಞಾನವನ್ನು ಆಳವಾಗಿ ತಿಳ್ಕೊಂಡಿದ್ದಾನೆ ಅಂತ ಅನ್ಸ್ಬಿಡ್ತಂತೆ. ಅವನಿಗೇನು ಶಕ್ತಿ ಇತ್ತು ಅಂದ್ರೆ ನೆನಪಿನ ಶಕ್ತಿ ಅದ್ಭುತವಾಗಿತ್ತು ರಾಜಚಂದನ್ದು. ಅದು ಅಲ್ಲದೆ ಒಂದೇ ಕಾಲಕ್ಕೆ 16 ಕೆಲಸ ಮಾಡುವಂತ ಸಾಮರ್ಥ್ಯ ಅವನಿಗಿತ್ತು. ಕೆಲವರಿಗಿರುತ್ತೆ ನೋಡಿ, ಒಂದೇ ಸಲ 5-6 ಕೆಲಸ ಆರಾಮಾಗಿ ಮಾಡ್ತಾರೆ, ಇನ್ ಕೆಲವು ಒಂದ್ ಕೆಲಸ ಹಿಡ್ಕೊಂಡ್ರೆ ಮೂರನೇ ಎರಡನೇದು ಹೇಳಿದ್ರೆ ಸಾಕು ತಲೆ ಬಂದ್ಬಿಡುತ್ತೆ. ಇದು ಇರೋ ಮರ, ಇದು ಮುಗಿಸ್ತೀನಿ ಮೊದಲು ಇದನ್ನ, ಇದು ಮುಗಿಸೋದು ಮತ್ತೊಂದು ಮಾಡಂಗಿಲ್ಲ, ಸಿಂಗಲ್ ಟ್ರ್ಯಾಕ್. ಅದು ಕೆಲವು ಮಲ್ಟಿ ಟ್ರ್ಯಾಕ್ ಕೆಲವರು ಇರ್ತಾರೆ, 5-6 ಕೆಲಸ ಸೈಮಲ್ಟೇನಿಯಸ್ಲಿ ಮಾಡ್ತಾ ಇರ್ತಾರೆ. ಹಾಗೆ ಮಲ್ಟಿ ಟ್ರ್ಯಾಕಿಂಗ್ ಮನುಷ್ಯ ಈತ. ಆತ ಜೈನದನಾದರೂ ಕೂಡ ಧರ್ಮಜ್ಞಾನದಲ್ಲಿ ಬಹಳ ಆಳವಾಗಿ ತಿಳ್ಕೊಂಡಿದ್ದ ಅಂತ ಹೇಳಿ ಅವನ ಬಗ್ಗೆ ಒಂದು ಗಾಂಧೀಜಿನ ಮಾತು ಬರೀತಾರೆ. ಎಷ್ಟು ಪ್ರಭಾವಶಾಲಿ ಆಗಿದ್ದಿರಬೇಕು ಅಂತ ಹೇಳ್ತಾರೆ. ಈತ ಟಾಲ್ಸ್ಟಾಯ್ಗಿಂತಲೂ ಎಷ್ಟು ಉದಾತ್ತನೆಂದು ನಾನು ಭಾವಿಸಿದೆನು ಅಂತ. ಟಾಲ್ಸ್ಟಾಯ್ಗಿಂತ ಹೆಚ್ಚು ಉದಾತ್ತವಾಗಿದ್ದಾನೆ ರಾಜಚಂದ ಅಂತ ಅನ್ಕೊಂಡೆ ಅಂತ. ಮುಂದೆ ರಾಜ್ಕೋಟಿಗೆ ಬಂದರು. ರಾಜ್ಕೋಟ್ ಬರೋದ್ರಲ್ಲಿ ಇವ್ರ ಮೊದಲೇ ಮಗ ಹರಿಲಾಲ್ 4 ವರ್ಷದ ಹುಡುಗ ಆಗಿದ್ದ, 4 ವರ್ಷ ಹುಡುಗ. ಇವನು ದೊಡ್ಡ ಚಿಕ್ಕ ಚಿಕ್ಕಪ್ಪನ ಮಕ್ಕಳು ಎಲ್ಲ ಜೊತೆಗಿದ್ರು. ಅವ್ರಿಗೆಲ್ಲ ಇವರು ಕೋಚ್. ಏನು ಕೋಚ್? ಈಗ ಪಾಶ್ಚಿಮಾತ್ಯ ದೃಷ್ಟಿಯನ್ನು ಹೇಳಿದರು. ಬಟ್ಟೆ ಹೆಂಗೆ ಹಾಕೋಬೇಕು ಗೊತ್ತಾ, ಹೊಸ ಡ್ರೆಸ್ಸು, ಅವ್ರಿಗೆಲ್ಲ ಪದ್ಧತಿ, ಅಲ್ಲಿ ಮಲ್ಕೊಳ್ಳೋ ವಿಧಾನ ಹೇಗೆ, ಕೂತ್ಕೊಳ್ಳೋ ವಿಧಾನ ಹೇಗೆ, ಮನೇನ ಹೇಗೆ ಇಟ್ಕೋಬೇಕು ಅಂಥೇಳಿ ಐರೋಪ್ಯ ಶೈಲಿಯ ವ್ಯವಸ್ಥೆ ಎಲ್ಲ ಮನೇಲಿ ಮಾಡ್ತಾ ಇದ್ರಂತೆ. ಸಂಸಾರದ ವೆಚ್ಚ ಹೆಚ್ಚಾಯಿತು, ಸಂಬಳ ಬೇಕಲ್ಲ, ಇವ್ರ ಗಳಿಕೆ ಇಲ್ಲ. ಹೇಳಿದ್ರಂತೆ ಎಲ್ಲರೂ, ಇಲ್ಲಿದ್ದರೂ ಪ್ರಯೋಜನ ಇಲ್ಲ, ಬಾಂಬೆಗೆ ಹೋಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೋದು, ನ್ಯಾಯಶಾಸ್ತ್ರ ಪ್ರಾಕ್ಟೀಸ್ ಮಾಡಿದರೆ ಸ್ವಲ್ಪ ಉತ್ಪನ್ನ ಬರ್ತದೆ ಅಂತ. ಗಾಂಧೀಜಿ ಬಾಂಬೆಗೆ ಹೋದ್ರಂತೆ. ಬಾಂಬೆಗೆ ಹೋಗಿ ಅವ್ರು ಹೇಳ್ತಾರೆ, ಒಬ್ಬ ಹುಡುಗನ ಕರ್ಕೊಂಡು ಹೋಗಿದ್ದೆ, ಅಡಿಗೆಯವನ್ನು ಕರ್ಕೊಂಡು ಹೋಗಿದ್ದೆ, ಬ್ರಾಹ್ಮಣ ಹುಡುಗ ಅಂತ ಕರ್ಕೊಂಡು ಹೋಗಿದ್ದೆ, ಅದು ಅವನಿಗಿಂತ ಕೊಳಕಾದ ಹುಡುಗನ ಜಗತ್ತಲ್ಲ ನೋಡಲಿಲ್ಲ ಅಂತ. ಆ ಹುಡುಗ ಇದ್ದಂತೆ, ಅವನು ಊಟ ಕಷ್ಟ ಆಗ್ತಿರ್ತಾನೆ ಮಾಡೋದಕ್ಕೆ. ಆಮೇಲೆ ಕೋರ್ಟಿಗೆ ಹೋಗೋದು, ಇವ್ರು ಮಾತಾಡೋಕೆ ಆಗೋಲ್ಲ. 23-24 ವರ್ಷ ಹುಡುಗ ಯಾರು ಸೀರಿಯಸ್ ತಗೋತಾರೆ ಇವ್ರನ್ನ? ಇವ್ರಿಗಿಂತ ಭಾಳ ಸೀನಿಯರ್ ಆದಂಥ ಫಿರೋಜ್ ಶಾ ಮೆಹ್ತಾ ಅವರ ದೊಡ್ಡ ದೊಡ್ಡವರು ವಕೀಲರಿದ್ದಾಗ ಇವ್ರು ಕಷ್ಟಪಟ್ಟು ಒಂದು ಕೇಸ್ ಹಿಡ್ಕೊಂಡ್ರು, ಯಾವುದೋ ರೈತನ ಕೇಸು. ಅದೆಲ್ಲ ಮಾಡಿ ಹೋಗಿ ಪ್ರೆಸೆಂಟ್ ಮಾಡಬೇಕಲ್ಲ, ಅದನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ, ಅವ್ರು ಮತ್ತೊಂದು ಪರೀಕ್ಷೆ ಮಾಡ್ಬೇಕಲ್ಲ ಅವ್ರನ್ನ. ನಿಂತ್ಕೊಂಡ್ರಂತೆ, ನಿಂತ್ಕೊಂಡಾಗ ಗಾಬರಿ ಆಗ್ಬಿಡ್ತು. ಅವ್ರು ಹೇಳ್ತಾರೆ, ಬೆವರು ಕಿತ್ಕೊಂಬಂದ್ಬಿಡ್ತು ನನಗೆ. ಆ ಜಡ್ಜನ್ ನೋಡಿದ ತಕ್ಷಣ ಮಾತೆಲ್ಲ ಮರೆತು ಹೋಗ್ಬಿಡ್ತು, ಟಕ್ ಅಂತ ಕೂತ್ಕೊಂಡ್ಬಿಟ್ಟೆ ಕೆಳಗಡೆ. ಕ್ರಾಸ್ ಎಕ್ಸಾಮಿನೇಷನ್ ಇಲ್ಲ, ಕೂತ್ಕೊಂಡ್ಬಿಟ್ರು. ಕೂತ್ಕೊಂಡ್ಬಿಟ್ಟು ಪಟೇಲ್ ಅಂತ ಇನ್ನೊಬ್ರು ಯಾರೋ ವಕೀಲರು, ಅವ್ರಿಗೆ ನೀನೇ ಕೇಸ್ ಮಾಡಿ ಅಂಥೇಳಿ ಅವ್ನು ಹೇಳಿದ್ರಂತೆ, ರೈತನ ಕರೆದು, ನೀನು ನನಗೇನು ದುಡ್ಡು ಕೊಟ್ಟಿದ್ದೀಯಲ್ಲಪ್ಪ ವಾಪಸ್ ಕೊಡ್ತೇನೆ, ಇವ್ರು ಕೊಟ್ಟು ಅವ್ರ ಕೇಸ್ ನಡೆಸ್ಕೋತಾರೆ ಅಂಥೇಳಿ ಸೀದಾ ಮನೆಗೆ ಬಂದ್ಬಿಟ್ಟೆ ಅಂತ. ಒಂದು ಕೇಸ್ ಆರ್ಗ್ಯೂ ಮಾಡೋಕ್ಕಾಗಲಿಲ್ಲ. ಮನೆಗೆ ಬಂದರು, ಮನೆಗೆ ಬಂದು ಹಿಂಗಾದ್ರೆ ಸಾಕಾಗೋದಿಲ್ಲ ಅಂತ ವಿಚಾರ ಮಾಡಿದರು. ನನ್ನ ಶಕ್ತಿ ಏನು ಅಂತ, ಇದು ನಾವು ಸ್ವಾಟ್ ಅನಾಲಿಸಿಸ್ ಅಂತೀವಿ ಮಾಡಿದಾಗ, ನಮ್ಮ ಶಕ್ತಿ ಏನು, ನಮ್ಮ ಮಿತಿಗಳೇನು ಹಾಕೋಬೇಕು ಅಂತ ಕೂತ್ಕೊಂಡು ವಿಚಾರ ಮಾಡಿದ್ರಂತೆ. ನನ್ನ ಶಕ್ತಿ ಮಾತಾಡೋದಷ್ಟಿಲ್ಲ, ನನಗೆ ತಯಾರಿ ಇಲ್ಲ, ಅನುಭವ ಇಲ್ಲ, ಆದರೆ ಬರವಣಿಗೆ ಚೆನ್ನಾಗಿದೆ ನಂದು. ಆದ್ದರಿಂದ ಅಫಿಡವಿಟ್ ಬರಿಬಹುದು, ದಾಖಲೆಗಳನ್ನು ಬರಿಬಹುದು, ಆ ಬರಿಬೇಕಾದ್ರೆ ಬಾಂಬೆದಲ್ಲಿ ಹಾಕಿರ್ಬೇಕು, ರಾಜ್ಕೋಟದಲ್ಲೇ ಬರಿಬಹುದಲ್ಲ ಅಂತ ಹೇಳಿ ವಾಪಸ್ ರಾಜ್ಕೋಟಿಗೆ ಹೋದ್ರಂತೆ. ಈ ಬರೀ ಕಂಪ್ಲೇಂಟು, ಅಫಿಡವಿಟ್ಟು ಇಂಥವನ್ನೆಲ್ಲ ಬರೆದು ತಿಂಗಳಿಗೆ 200 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ ನಾನು ಅಂತ ಬರೆದಿದ್ದಾರೆ. ದೊಡ್ಡ ಅಮೌಂಟು, ತಿಂಗಳಿಗೆ 200 ರೂಪಾಯಿ ಸಂಪಾದನೆ ಮಾಡ್ತಿದ್ದೆ ಅಂತ.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಒಂದೆರಡು ದಿವಸ ಇರಲಿಲ್ಲ, ಸೊ ರಾಜಧಾನಿಗೆ ಹೋಗಿದ್ದೆ, ಸೊ ಇವತ್ತು ಮತ್ತೆ ಬಂದಿದ್ದೇನೆ ಅಲ್ವಾ. ನಾನು ಬರೋದಿದ್ದು ನೀವು ಮಿಸ್ ಮಾಡ್ಕೊಳ್ತೀರಲ್ವಾ ಅಂತ ಹೇಳ್ತಿದ್ದೆ. ಅವನೇ ಬೈದ ಜಾರು ಅಂತ ಅದು ಹೇಳಿದ್ದು ನಾನು ನಿಮ್ಮ ಹತ್ರ. ಸೊ ಏನಿದೆ ಇವತ್ತು ಸುದ್ದಿ ಅಂತ ಕೇಳಿದರೆ, ನಮ್ಮ MRPL ಇವತ್ತೊಂದು ಬಹಳ ದೊಡ್ಡ ಒಂದು ಸ್ಫೋಟ ಆಯಿತು. ಸ್ಫೋಟದಲ್ಲಿ ಅನೇಕ ಜನರಿಗೆ ಗಾಯ ಆಗಿದೆ. ಹಾಗೆ ಒಬ್ಬ ಇಲೆಕ್ಟ್ರಿಷಿಯನ್, ಹಳೆ ಅಂಗಡಿ ಸಮೀಪದ ಹುಡುಗ, ಸುಟ್ಟು ಕರಕಲಾಗಿ ಮೃತದೇಹ ಕೂಡ ಪತ್ತೆ ಆಗಿರುವಂಥದ್ದು ಸದ್ಯಕ್ಕೆ ಇರುವಂಥ ಸುದ್ದಿ. ನೋಡಿ, ನಗರದ ಭಾಗಗಳಲ್ಲಿ ಇಂಥ ಬಹಳ ದೊಡ್ಡ ಏನು ಫ್ಯಾಕ್ಟ್ರಿಗಳು ಇರುವಂಥದ್ದೇ ಯಾವಾಗಲೂ ಆ ಸುತ್ತಮುತ್ತ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದೇ ಅಂತ. ಯಾವ ಟೈಮಲ್ಲಿ ಏನಾಗುತ್ತೆ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಬಹಳ ದೊಡ್ಡ ಮುಂಜಾಗ್ರತೆ ಕ್ರಮಗಳು ಅಲ್ಲಿ ಇದೆ, ಬಟ್ ಸ್ಟಿಲ್ ಆದರೂ ಕೂಡ ನೋಡಿ ಇಂಥ ಇನ್ಸಿಡೆಂಟ್ಗಳು ಆಗ್ತಾ ಇರ್ತದೆ. ಯಾವತ್ತಿಗೂ ಇದೊಂದು ನಮಗೊಂದು ಏನು ಏನಾದರೂ ಏನು ಅಪಾಯವನ್ನು ಕಟ್ಟಿಟ್ಟಂಥ ಒಂದು ಸಂದರ್ಭ ಅನ್ನೋದನ್ನು ನಾವು ಯಾವತ್ತೂ ಹೇಳ್ಬೋದು ಇದನ್ನು. ಸೊ ಒಟ್ಟಿನಲ್ಲಿ ಇಂಥ ಇನ್ಸಿಡೆಂಟ್ಗಳು ಆಗದೇ ಇರಲಿ ಅನ್ನೋದೇ ನಮ್ಮೆಲ್ಲರ ವಿಶ್ ಕೂಡ. ಸೊ ಮಾತಾಡೋಣ ಇದರ ಬಗ್ಗೆ, ಹಾಗೆಯೇ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ನಾನು ನಿಮಗೆ ಕೇಳಬೇಕು, ಕೇಳ್ತೇನೆ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡಬೇಕು. ಹಾಡನ್ನು ಕೇಳ್ತಾ ಬನ್ನಿ, ಅದಾದ ನಂತರ ಮತ್ತೆ ಏನಾದರೂ ವಿಷಯದ ಬಗ್ಗೆ ಮಾತಾಡೋಣ. ಒಂದಿಷ್ಟು ಪ್ರಶ್ನೆಯನ್ನು ನಿಮಗೆ ಇಟ್ಕೊಂಡು ಬರ್ತೀನಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಂಜೆ, ನಾನು RJ ಅಭಿಷೇಕ್.

ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ ಜೆ ಅಭಿಷೇಕ್. ಸೊ ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ ನಾನು, ಏನಾದರೂ ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ. ಸೊ ಇವತ್ತು ಒಂದು ಹೊಸ ಟಾಸ್ಕ್ ಏನು ಅಂತೇಳಿದರೆ, ನಾನು ಆಗ್ತಾನೆ ಒಂದು ಆರ್ಟಿಕಲನ್ನು ಓದ್ತಾ ಇದ್ದೆ. ಅದು ಯಾವ ವಿಷಯದ ಬಗ್ಗೆ ಅಂತೇಳಿದ್ರೆ ಟ್ವಿನ್ಸ್ಗಳ ಬಗ್ಗೆ, ಅವಳಿ ಜವಳಿಯ ಬಗ್ಗೆ. ನನಗೆ ಆಗ ಅನ್ನಿಸ್ತು, ಅವಳಿ ಜವಳಿ ಮಕ್ಕಳಾದರೆ ಬೇರೆ ಬೇರೆ ರೀತಿಯಲ್ಲಿ ಹೆಸರುಗಳನ್ನು ಕೊಡ್ತಾ ಹೋಗ್ತಾರೆ ಅಲ್ವಾ. ಸೊ ನಾನು ಇವತ್ತು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು, ಒಂದು ಹೆಣ್ಣು ಒಂದು ಗಂಡು ಅವಳಿ ಜವಳಿ ಮಕ್ಕಳು ಅಂತ ಅಂದ್ಕೊಳ್ಳಿ. ಸೊ ಒಂದು ಒಳ್ಳೆ ಹೆಸರನ್ನು ಕೊಡೋದೇ ಆದರೆ ಎರಡು ಮಕ್ಕಳಿಗೂ ಕೂಡ ಏನು ಕೊಡ್ಬೋದು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಕೆಲವೊಂದು ಜನರಿಗೆ ಹೆಲ್ಪ್ ಕೂಡ ಇದಾಗ್ಬೋದು. ಒಂದು ಹೆಣ್ಣು ಒಂದು ಗಂಡು, ಇಬ್ಬರು ಅವಳಿ ಜವಳಿ ಮಕ್ಕಳು, ಎರಡಕ್ಕೂ ಒಂದು ಪ್ರಾಸದ ಹೆಸರಿರಬೇಕು, ಬಹಳ ಚೆನ್ನಾಗಿರುವಂಥದ್ದು. ಏನಾದರೂ ನಿಮ್ಮ ತಲೆಯಲ್ಲಿದ್ದರೆ ಹೇಳಿ, ನಾನು ಕಾಲನ್ನು ಮಾಡಿ ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ. ಸೊ ಹಾಗೆಯೇ ಅವಳಿ ಜವಳಿ ವಿಷಯದ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳೆಲ್ಲ ಇದೆ, ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಟ್ವಿನ್ಸ್ ಮಕ್ಕಳಿಗೆ ಒಂದು ಚೆನ್ನಾಗಿರುವಂಥ ಹೆಸರು ಅಂತ ಹೇಳಿದರೆ, ಇವತ್ತಿನ ಕಾಲದಲ್ಲಿ ಇವತ್ತಿನ ಏನು ಮಾಡರ್ನ್ ಯುಗಕ್ಕೆ ಬೇಕಾದಂಥ ರೀತಿಯಲ್ಲಿ ಯಾವುದಾದ್ರೂ ಹೆಸರಿದ್ರೆ ಹೇಳ್ಬೋದು ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಸೊ ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ. ಟ್ವಿನ್ಸ್ಗೆ ಯಾವ ರೀತಿಯ ಚೆನ್ನಾಗಿರುವಂಥ ಒಂದೇ ರೀತಿ ಇರುವಂಥ ಹೆಸರುಗಳನ್ನು ಕೊಡ್ಬೋದು ಆಲೋಚನೆ ಮಾಡ್ತಾ ಇರಿ. ಉತ್ತರ ಏನಾದರೂ ಹೊಳಿದ್ರೆ ಫಟಾಫಟ್ ಕಾಲ್ ಮಾಡಿ. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ನಿಮ್ಮ ಹತ್ರ ಮಾತಾಡಿ ಹೋಗಿದ್ದೆ ಟ್ವಿನ್ಸ್ಗಳ ಬಗ್ಗೆ, ಅವಳಿ ಜವಳಿ, ಹೆಣ್ಣು ಮತ್ತು ಗಂಡು ಮಗು ಅಂತ ಹೇಳಿದರೆ ಒಂದು ಚೆನ್ನಾಗಿರುವಂಥ ಹೆಸರು ಏನಾದ್ರು ನಿಮ್ಮ ಮನಸ್ಸಲ್ಲಿದೆಯಾ ಅಂತ ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಸರ್, ಯಾರಿದು? ಏನ್ ಹೇಳ್ತೀರಿ ಸರ್? ಏನ್ ಹೇಳ್ತೀರಿ ಹೇಳಿ ಸರ್.
1: ರಮಾ
0: ರಮಾ ರಮ ರಮ ಅಲ್ವಾ? ಒಂದು ಹೆಣ್ಣು ಒಂದು ಗಂಡು.
1: ಹುಡುಗನ ಹೆಸರು ರಮಾ, ಹುಡುಗಿ ಹೆಸರು.
0: ಓಕೆ ಓಕೆ. ನಿಮ್ಮ ಊರಲ್ಲಿ ಯಾರು ಇದ್ದಾರಾ? ಚಂದ್ರಶೇಖರ್ ಹೇಳ್ತಿದ್ದಾರೆ ನೋಡಿ, ಒಂದು ಚೆನ್ನಾಗಿರುವಂತ ಹೆಸರು ಅಂತ ಹೇಳಿದ್ರೆ ರಾಮ ಮತ್ತು ರಮ ಅಂತ, ರಮ ಹುಡುಗಿ, ರಾಮ ಹುಡುಗ ಅಂತ. ಸೊ ಟ್ವಿನ್ಸ್ ಈ ರೀತಿಯಲ್ಲಿ ಹೆಸರು ಕೊಡಬಹುದು ಅಂತ ನೋಡುವ. ಇನ್ನು ಕೂಡ ಯಾರೆಲ್ಲ ಏನೆಲ್ಲ ಹೆಸರು ಕೊಡ್ತೀರಿ ಅಂತ ಕಾಲನ್ನು ಮಾಡಿ ಕಾಲ್ ಮಾಡಬೇಕಾ? ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಬಹುದು. ಹಾಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳು ನಾನು ಹೇಳಿದೆ ಅಲ್ಲ, ಒಂದು ಆರ್ಟಿಕಲ್ ಅನ್ನು ಓದ್ತಾ ಇದ್ದೆ, ಅದರಲ್ಲಿ ಒಂದಿಷ್ಟು ವಿಷಯಗಳಲ್ಲಿತ್ತು. ಏನಂತ ಹೇಳಿದ್ರೆ ನೋಡಿ, ಒಂದೇ ದಿನ ಹುಟ್ಟದ ಅವಳಿಗಳು ಅಂತ ಅಂದರೆ ನೋಡಿ, ಒಂದು ಮಗು 11:59, ಇನ್ನೊಂದು ಮಗು 12:01 ಜನಿಸ್ತದೆ. ಆಗ ಆ ಇಬ್ಬರು ಮಕ್ಕಳ ಜನ್ಮದಿನ ಕೂಡ ಬೇರೆ ಬೇರೆ ಇರ್ತದೆ ಅಂತ ಅಲ್ವಾ? ಸೊ ಹಾಗೇನೆ ಒಂದೇ ರೀತಿ ಕಾಣಿಸಿದ್ರು ಕೂಡ ಬೆರಳಚ್ಚು, ಫಿಂಗರ್ ಪ್ರಿಂಟ್ ಅನ್ನೋದು ಒಂದೇ ಆಗಿರುವುದಿಲ್ಲ. ಸೊ ಒಂದೇ ರೀತಿ ಅವಳಿಗೆ ಡಿ ಎನ್ ಎ ಬಹುತೇಕ ಒಂದೇ ಇದ್ದರೂ ಕೂಡ ಬೆರಳಚ್ಚು ವಿಭಿನ್ನವಾಗಿರ್ತದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಸೊ ಹಾಗೆಯೇ ಹುಡುಗ ಹುಡುಗಿ ಅವಳಿಗಳು ಸಾಮಾನ್ಯವಾಗಿ ನಾವು ಮಾತಾಡ್ತಿದ್ದೇವೆ ಹೇಳಿ, ಫ್ರಟರ್ನಲ್ ಟ್ವಿನ್ಸ್ ಅಂತ ನಾವು ಹೇಳ್ತೇವೆ. ಎರಡು ಪ್ರತ್ಯೇಕ ಅಂಡಾಣುಗಳು ಮತ್ತು ಎರಡು ವೀರ್ಯಾಣುಗಳಿಂದ ಇಂತಹ ಅವಳಿಗಳು ಸಾಮಾನ್ಯವಾಗಿ ಹುಟ್ಟುತ್ತಾರೆ ಅನ್ನೋದು. ಇನ್ನು ಅವಳಿಗಳಿಗೆ ಬೇರೆ ಬೇರೆ ರಕ್ತದ ಗುಂಪುಗಳು ಕೂಡ ಇರಬಹುದು ಅಂತ. ವಿಶೇಷವಾಗಿ ಫ್ರಟರ್ನಲ್ ಟ್ವಿನ್ಸ್ಗಳಿಗೆ ರಕ್ತದ ಗುಂಪು ಏನಿದೆ ಇದು ಒಂದೇ ಆಗಬೇಕು ಅಂತ ಏನೂ ಇಲ್ಲ ಅಂತ. ಸೊ ಇನ್ನೊಬ್ಬ ಎಡಗೈ ಮತ್ತೊಬ್ಬ ಬಲಗೈ ಕೂಡ ಆಗಿರಬಹುದು. ಸೊ ಒಂದೇ ರೀತಿಯಲ್ಲಿ ಇರಬೇಕು ಅಂತ ಏನಿಲ್ಲ. ಹಾಗೆಯೇ ಸ್ವಭಾವ ಒಂದೇ ರೀತಿಯಲ್ಲಿ ಇರಬೇಕು ಅಂತ ಏನೂ ಇಲ್ಲ ಅಂತ. ಸೊ ಅವರ ಮಾತಾಡುವಂಥ ಶೈಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅವರು ಮುಂದುವರಿಸ್ತಾ ಹೋಗ್ಬೋದು. ಸೊ ಈ ರೀತಿಯಲ್ಲಿ ಬೇರೆ ಬೇರೆ ಎಲ್ಲ ಬದಲಾವಣೆಗಳು ಇರ್ತದೆ. ನಾವೆಲ್ಲ ಅಂದ್ಕೊಳ್ತೀವಿ ಎಲ್ಲ ಒಂದೇ ರೀತಿಯಲ್ಲಿ ಇರ್ತದೆ, ಒಂದೇ ರೀತಿಯ ಆಲೋಚನೆ ಮಾಡ್ತಾರೆ, ಇಲ್ಲ, ಬದಲಾವಣೆಗಳಲ್ಲಿ ಇರ್ತದೆ. ಸೊ ನಾವು ಬೇರೆ ಬೇರೆ ಅವಳಿ ಜವಳಿಗಳನ್ನು ನಮ್ಮ ಏನು ತುಳುನಾಡಿನಲ್ಲೂ ಕೂಡ ನಾವು ನೋಡ್ತೇವೆ ಅಲ್ವಾ? ಕೋಟಿ ಚೆನ್ನಯ್ಯರನ್ನು ನಾವು ಹೇಳ್ತೇವೆ, ಹಾಗೆಯೇ ಲವಕುಶರನ್ನು ನಮ್ಮ ಭಾರತದ ಪುರಾಣಗಳನ್ನು ನಾವು ಹೇಳ್ತಾ ಹೋಗ್ತೇವೆ ಅಂತ ಬೇರೆ ಬೇರೆ ಹೆಸರುಗಳಲ್ಲದೆ ನಿಮ್ಮ ಹತ್ರ ನಾನು ಕೇಳ್ತಾ ಇರುವಂಥದ್ದು, ನಿಮಗೆ ಒಂದು ಟ್ವಿನ್ಸನ್ನು, ಒಂದು ಹುಡುಗಿ, ಒಂದು ಹೆಣ್ಣು ಮಗು, ಒಂದು ಗಂಡು ಮಗು, ಒಂದು ಹೆಸರನ್ನು ಕೊಡ್ಬೋದು ಅಂತ ಹೇಳಿದರೆ ಚೆನ್ನಾಗಿರುವಂಥ ಹೆಸರು ಏನಾದ್ರು ನಿಮ್ಮ ಮನಸ್ಸಲ್ಲಿ ಇದೆಯಾ, ಆಲೋಚನೆಯಲ್ಲಿ ಇದೆಯಾ ಅಂತ. ಸೊ ಹೇಳಿ, ಕಾಲನ್ನು ಮಾಡಿ ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡಿ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳಿ. ಇದು ರೇಡಿಯೋ ಸಂಜೆ, ನಾನು ಆರ್ಜಿ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನು ಆರ್ ಜಿ ಅಭಿಷೇಕ್ ನಿಮ್ಮ ಜೊತೆಗಿದ್ದೀನಿ. ಮಾತಾಡ್ತಿದ್ದೆ ನಿಮಗೆ ಅವಳಿ ಜವಳಿಗಳ ಬಗ್ಗೆ ಮಾತಾಡ್ತಿದ್ದೆ, ಹಾಗೆ ನೀವು ಒಂದಿಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ಕೂಡ ನಾನು ನಿಮ್ಮ ಹತ್ರ ಹಂಚಿಕೊಳ್ತಾ ಇದ್ದೆ. ಸೊ ನೀವು ಕೂಡ ಚೆನ್ನಾಗಿರುವಂಥ ಒಂದು ಹೆಣ್ಣು ಗಂಡು ಮಗುವಿಗೆ ಅವಳಿ ಜವಳಿ ಹೆಸರುಗಳನ್ನು ಇಡೋದೇ ಆದರೆ ಟ್ವಿನ್ಸ್ ಮಕ್ಕಳಿಗೆ ಏನು ಬಹಳ ಚೆನ್ನಾಗಿರುವಂಥ ಹೆಸರು ಇದೆಯಾ ಅಂತ. ಸೊ ಹಾಗೆಯೇ ಅವಳಿ ಜವಳಿಗಳಿಗೆ ಸಂಬಂಧಿಸಿದಂಥ ಕೆಲವು ವಿಶೇಷವಾದಂಥ ದಿನಗಳು ಕೂಡ ಇದೆ. ನ್ಯಾಷನಲ್ ಟ್ವಿನ್ಸ್ ಡೇ ಅಂತ ಹೇಳಿ USAಯಲ್ಲಿ ಸಾಮಾನ್ಯವಾಗಿ ಆಗಸ್ಟ್ ಮೊದಲ ಒಂದು ಏನು ವಾರಾಂತ್ಯದಲ್ಲಿ ಟ್ವಿನ್ಸ್ ಡೇ ಫೆಸ್ಟಿವಲ್ ಅಂತ ಹೇಳಿ ನಡೀತದೆ. ಸಾಮಾನ್ಯವಾಗಿ ಆಗಸ್ಟ್ 7-9 ಎಲ್ಲ ನಡೀತಾ ಇರ್ತದೆ. ಹಾಗೆ ನವಂಬರ್ 24ರಲ್ಲೂ ಕೂಡ ಆಚರಣೆಯನ್ನು ಮಾಡ್ತಾರೆ. ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ ಯಾರು?
1: ನಮಸ್ತೆ,
0: ನಮಸ್ಕಾರ. ಪೂರ್ಣಿಮಾ ಮೇಡಮ್, ಏನ್ ಹೇಳ್ತೀರಿ?
1: ಅಭಿಷೇಕ್ ಸರ್ ಬೇರೆ ಸ್ಟೇಷನ್ ಬಸ್ ಹಿಡಿದ್ರು,
0: ನೀವು ಟ್ಯೂನ್ ಮಾಡಿದ್ರ ಬೇರೆ ಸ್ಟೇಷನ್? ಅಲ್ಲ ಮೇಡಮ್, ಏನಾದ್ರೂ ಬೇರೆ ಸ್ಟೇಷನ್ ಟ್ಯೂನ್ ಮಾಡಿದ್ರ ಬರ್ತಾ ಉಂಟಾ ಅಂತ ಕೇಳಿದ್ರ?
1: ಕೇಳಿಲ್ಲ.
0: ಹೇಳಿ ಮೇಡಮ್, ಏನ್ ಹೇಳ್ತೀರಿ?
1: ನಾನು ಹೆಣ್ಣು ಗಂಡು ಅಂತ ಹೇಳಿ ನಮ್ಮ ಫ್ಯಾಮಿಲಿದು ಒಂದು ಎರಡು ಮೂರು ಹೆಸರು ಹೇಳ್ತೇನೆ. ಫ್ಯಾಮಿಲಿಯಲ್ಲಿ ಇರುವವರು ಸೀತಾ ಗೀತಾ, ಆರ್ಯಾರ, ಶ್ವೇತಾ, ಸ್ಮಿತಾ, ಇಷ್ಟೇ ನಮ್ಮ ಫ್ಯಾಮಿಲಿಯಲ್ಲಿ.
0: ಫ್ಯಾಮಿಲಿಯಲ್ಲಿ ಮೂರು ಟ್ವಿನ್ಸ್ ಗಳಿದ್ದಾರೆ.
1: ಹೇಳುದಾದ್ರೆ ಅನ್ವಿತ್, ಅನ್ವಿತಾ, ಮನೀಶ್, ಮಾನಿಶಾ,
0: ತೃಪ್ತಿ, ಕೀರ್ತಿ, ದಿಯಾ, ದಿವಿತ್, ಇಶಾನಿ, ಇಶಾನ್ ಅಂತ ಕಳಿಸಿದ್ದಾರೆ. ಹಾಗೇನೆ ಸಾರಿಕಾ ರೈ ಅವರು ಕಳಿಸಿದ್ದಾರೆ. ಅಭಿಷೇಕ್, ಅಭಿಷಿಕ್ತ ನನ್ನ ಹೆಸರನ್ನು ಹೇಳಿದ್ದಾರೆ. ವೆರಿ ಗುಡ್. ಅವರ ರಿಲೇಟಲ್ಲಿ ಯಾರು ಇರಬಹುದು ಅಂತ ಅನಿಸುತ್ತೆ. ಓಕೆ, ನೈಸ್. ಇನ್ನು ಕೂಡ ಯಾರಿಗಾದರೂ ಹೇಳಲಿಕ್ಕಿದ್ರೆ ಹೇಳ್ಬೋದು, ಕಾಲನ್ನು ಮಾಡಿ. ಒಂದು ವೇಳೆ ಹೆಸರು ಮುಗಿದ್ರೆ ಬೇರೆ ಪ್ರಶ್ನೆ ನನ್ನಲ್ಲಿದೆ, ಅದನ್ನು ನಿಮ್ಮ ಹತ್ರ ಕೇಳ್ತೇನೆ. ಅದಕ್ಕಿಂತ ಮುಂಚೆ ಚೆನ್ನಾಗಿರುವಂಥ ಟ್ವಿನ್ಸ್ ಹೆಸರುಗಳು ನಿಮ್ಮ ಮನಸ್ಸಲ್ಲಿ ಇರೋದೇ ಆದರೆ ಕಾಲನ್ನು ಮಾಡ್ಬೋದು. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ. ನಮಸ್ಕಾರ.
2: ನಿಮಗೆ ಫೋನ್ ಮಾಡೋದ್ರೆ ಮನೆಗೆ ಎಂಟ್ರ್ ಬಂದ್ರು
0: ಅಲ್ವಾ? ಓಕೆ, ಹೌದಾ?
2: ಜಯ ವಿಜಯ ಉಂಟು.
0: ಜಯ ವಿಜಯ.
2: ಲವಕುಶ.
0: ಲವಕುಶ.
2: ವಸಂತ. ವಸಂತಿ.
0: ವಸಂತ. ವಸಂತಿ.
2: ಶಂಕರ. ಶಂಕರಿ.
0: ಶಂಕರ. ಶಂಕರಿ. ನೋಡಿ, ಸೊ ನೆಂಟರ ಮಧ್ಯದಲ್ಲೂ ಕೂಡ ನಮ್ಮ ಅಶೋಕಣ್ಣ ಕಾಲನ್ನು ಮಾಡಿ ನನಗೆ ಕೆಲವೆಲ್ಲ ಹೆಸರುಗಳನ್ನು ಹೇಳಿದ್ರು. ಸೊ ಇನ್ನು ಕೂಡ ಯಾವ್ದಾದ್ರು ಹೊಸ ಹೆಸರುಗಳಿದ್ರೆ ಎಲ್ಲ ಹೇಳಿ, ಆಯ್ತಾ? ಕಾಲ್ ಮಾಡಿ. ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಬಹುದು, ನೀವು ಕೂಡ ಹೇಳ್ಬೋದು. ರೇಡಿಯೋ ಸಂಜೆ. ನಾನು ಆರ್ ಜಿ ಅಭಿಷೇಕ್.

0: ಕನ್ನಡದಲ್ಲಿ ಹೆಚ್ಚಾಗಿ ಇದನ್ನು ಬಳಕೆ ಮಾಡುವಂಥದ್ದು ನಾನು ನೋಡಿ ನೋಡುವ ಯಾರು ಹೇಳ್ತೀರಿ ಯಾರು ಕಾಲ್ ಮಾಡ್ತೀರಿ ಅಂತ. ನೀವು ಹೇಳಿದರೆ ಅದನ್ನು ಮುಂದಕ್ಕೆ ಬೇರೆ ಮತ್ತೊಂದು ನಾನು ಇದನ್ನು ಪತ್ರ ಕಂಪ್ಲೀಟ್ ಮಾಡುವಂತಹ ನಾನು ನುಡಿಯನ್ನು ಹೇಳ್ತೇನೆ. ಸೊ ಹೇಳಿ, ಎತ್ತು ಏರಿಗೆ ಡ್ಯಾಶ್ ಆಲೋಚನೆ ಮಾಡಿ ಕಾಲ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸೆಂಟೆನ್ಸನ್ನು ನೀವು ಕಂಪ್ಲೀಟ್ ಮಾಡಬೇಕು. ಎತ್ತು ಏರಿಗೆ ಡ್ಯಾಶ್ ಏನು, ಮತ್ತೊಂದು ಮುಂದಕ್ಕೆ ಏನು, ಯಾವ ಪ್ರಾಣಿ ಎಲ್ಲಿಗೆ, ನೀವು ಹೇಳಿ ಕಾಲನ್ನು ಮಾಡಿ. ನಿಮ್ಮ ಕಾಲ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡಿ ಹೀಗೆ ನಾನು ಹೇಳ್ತಾ ಹೋಗುವಂಥ ಕೆಲವು ನಾಣ್ಣುಡಿಗಳನ್ನು ನೀವು ಕೂಡ ಕಂಪ್ಲೀಟ್ ಮಾಡ್ತಾ ಹೋಗ್ಬೋದು. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ಎತ್ತು ಏರಿಗೆ ಕೋಣ ನೀರಿಗೆ. ಇನ್ನೊಂದು ಹೇಳ್ಬೇಕಾ? ಚಿಂತೆ ಇಲ್ಲದವನಿಗೆ. ಏನು
1: ಚಿಂತೆ
0: ಇಲ್ಲದವನಿಗೆ?
1: ಸಂತೆಯಲ್ಲಿ.
0: ಸಂತೆಯಲ್ಲಿ
1: ನಿದ್ರೆ.
0: ನಿದ್ದೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಎಸ್, ಮೆಲ್ವಿನ್ ಅವರು ಕಾಲನ್ನು ಮಾಡಿದ್ರು. ಅವ್ರು ಹೇಳ್ತಾ ಇದ್ದಾರೆ ಚಿಂತೆ ಇಲ್ಲದವನಿಗೆ ಏನು ಸಂತೆಯಲ್ಲೂ ನಿದ್ದೆ ಅನ್ನುವಂಥದ್ದು. ಸೊ ಮುಂದೆ ಮತ್ತೊಂದು ನಿಮ್ಮ ಹತ್ರ ನಾನು ಕೇಳಬೇಕು. ಮುಂದಕ್ಕೆ ನಾನು ಕೇಳ್ತಿರೋದು ಏನು ಅಂತ ಹೇಳಿದರೆ, ಮನೆಗೆ ಮಾರಿ. ಇದು ಕೂಡ ಬಹಳ ಸಿಂಪಲ್ ಆಗಿದೆ. ಮನೆಗೆ ಮಾರಿ ಡ್ಯಾಶ್ ಕಂಟಿನ್ಯೂ ಮಾಡಿ, ಕಾಲ್ ಮಾಡಿ. ಕೇಳ್ತಿರೋದು ರೇಡಿಯೋ ಸಂಜೆ, ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ.

0: ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನು ಇದ್ದೀನಿ ಆರ್ಜಿ ಅಭಿಷೇಕ್. ಕೆಲವೆಲ್ಲ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಮನೆಗೆ ಮಾರಿ ಅಂತ ಹೇಳಿದ್ದೆ, ಬಹಳ ಸಿಂಪಲ್ ಆಗಿರುವಂಥದ್ದು, ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದೆ. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ. ನಮಸ್ಕಾರ. ಊರಿಗೆ ಉಪಕಾರಿ ಅಲ್ವಾ, ಮನೆಗೆ ಮಾರಿ ಅಲ್ವಾ. ಸೊ ಇನ್ನೊಂದು ಕೇಳ್ಬೇಕಾ ನಿಮ್ಮ ಹತ್ರ, ಕುಡಂಜಿಕ ನೋಡ. ಓಕೆ, ಒಂಚೂರು ಇಲ್ಲಿ ಅವೇ ಬಿತ್ತಿದಂತೆ ಡ್ಯಾಶ್, ಬಿತ್ತಿದಂತೆ ಡ್ಯಾಶ್ ಗೊತ್ತಾ. ಓಕೆ ಓಕೆ ಓಕೆ, ಮಲ್ಲಜಿ ಥ್ಯಾಂಕ್ ಯು. ಒಂಜಕ್ಕೆ ಪಂಡರ ಅದೇ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಇದು ಬಹಳ ಸಣ್ಣದಾಗಿರುವಂಥ ಒಂದು ನಾಣ್ಣುಡಿ ಆಯಿತಾ, ಬಿತ್ತಿದಂತೆ ಡ್ಯಾಶ್. ಏನು ಹೇಳ್ತೀರಿ, ಕಾಲ್ ಮಾಡಿ. ಕಾಲ್ ಮಾಡಬೇಕಾ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡ್ಬೋದು, ನೀವು ಹೇಳ್ಬೋದು ಏನು ಈ ನಾಣ್ಣುಡಿ. ಸೊ ಬಿತ್ತಿದಂತೆ ಡ್ಯಾಶ್ ಆಲೋಚನೆ ಮಾಡಿ, ಬಿತ್ತೋದು ಅಂತ ಹೇಳಿದ್ರೆ ಗೊತ್ತಿದಲ್ವಾ, ಬಿತ್ತಿದಂತೆ ಡ್ಯಾಶ್. ನೋಡುವ ಮುಂದಿನ ಕಾಲರ್ ಯಾರು ಇದ್ದಾರೆ ಅಂತ. ಹಲೋ, ನಮಸ್ಕಾರ. ಶೈಲಾಜ್ ಅವರೇ, ಏನ್ ಹೇಳ್ತೀರಿ? ಬೆಳೆ ಏನಾದ್ರ ಅರ್ಥ ಏನ್ ಹೇಳಿ ಸ್ವಲ್ಪ ನೀವು.
1: ಅಂದ್ರೆ ನಾವು ಏನನ್ನು ಬಿತ್ತಿದೇವ ಅದೇ ರೀತಿ ಬೆಳೆ ಬರ್ತದೆ.
0: ಎಲ್ಲದಕ್ಕೂ ಅಲ್ಲ, ಒಳ್ಳೇದ್ ಏನ್ ಮಾಡ್ತೀವಿ ಅದಕ್ಕೆ ತಕ್ಕ ಪ್ರತಿಫಲ ಸಿಗ್ತದೆ ಅಂತ ಅಲ್ವಾ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಸೊ ಒಳ್ಳೇದನ್ನು ಮಾಡ್ತಾ ಹೋದ್ರೆ ಅಂಥದ್ದೇ ಒಳ್ಳೆಯ ವಿಷಯಗಳೇ ಬರಬಹುದು ಅಂತ. ಸೊ ಬಿತ್ತಿದಂತೆ ಬೆಳೆ ಅನ್ನುವಂಥದ್ದು ಎಷ್ಟು ಎಷ್ಟು ಚೆನ್ನಾಗಿದೆ ಅಲ್ವಾ. ಕೆಲವೆಲ್ಲ ಏನು ಮಾತುಗಳು ನಮ್ಮ ಹಿರಿಯರು ಮಾಡಿರುವಂಥದ್ದು. ಇನ್ನು ಇನ್ನೊಂದು ನಾನು ನಿಮ್ಮ ಹತ್ರ ಕೇಳಬೇಕು. ಹಾವು ಸಾಯಿಬಾರದು ಡ್ಯಾಶ್, ಹಾವು ಸಾಯಿಬಾರದು ಮುಂದಕ್ಕೇನು ಹೇಳಿ. ಇದು ಕೂಡ ಬಹಳ ಫೇಮಸ್ ಆಗಿದೆ. ಏನಾದರೂ ವಿಷಯಗಳಲ್ಲಾಗುವಾಗ, ಏನಾದರೂ ಇನ್ಸಿಡೆಂಟ್ಗಳಲ್ಲಾಗುವಾಗ ಈ ಒಂದು ಉದಾಹರಣೆಯನ್ನು ನಾವು ಕೊಡ್ತಾ ಇರ್ತೇವೆ. ಸೊ ಯಾರಾದರೂ ಹೇಳಲಿಕ್ಕಿದ್ರೆ ಹೇಳ್ಬೋದು, ಕಾಲನ್ನು ಮಾಡ್ಬೋದು. ಕಾಲ್ ಮಾಡಬೇಕಾ ಸಂಖ್ಯೆ 6364204949. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡುವ. ನಮಸ್ಕಾರ.
2: ಹಲೋ, ನಮಸ್ತೆ. ನಮಸ್ಕಾರ
0: ಕುಸುಮಾಕರ್ ಅಣ್ಣ. ಇರಗಿಮಿನಿ ಸೌಂಡ್ ಕೇಂಡ
2: ಸರ್
0: ಪಿ ಎಲ್
2: ಹಾವು
0: ಸಾಯಬಾರದು, ಕೋಲು ದೊಣ್ಣೆ
2: ಮುರಿಬಾರದು
0: ಅಲ್ವಾ. ಓಕೆ, ಸೊ ಇನ್ನೊಂದು ಕೇಳಬೇಕಾ?
2: ಓಕೆ,
0: ಮಿಂಚಿದ್ದೆಲ್ಲವೂ ಡ್ಯಾಶ್,
2: ಮಿಂಚಿದ್ದೆಲ್ಲವೂ
0: ಡ್ಯಾಶ್
2: ಅದು ಗೊತ್ತಾಗುದಿಲ್ಲ.
0: ಹೊಳೆಯುವುದೆಲ್ಲವೂ ಪಲ್ಲೆ,
2: ಹೊಳೆಯುವುದೆಲ್ಲವೂ ಇದೆಲ್ಲ ಎಂತ ಹಾಲಲ್ಲವಾ?
0: ಹಾಲಲ್ಲ ಇನ್ನೇ. ಓಕೆ, ಹೊಳೆಯುವುದೆಲ್ಲವೂ ಚಿನ್ನವಲ್ಲ. ಓಕೆ,
2: ತೂಯಿನಾಕ
0: ಮಾತು ಪೂಜೆ ಇರಂದು ಸಂಜೆ ಅಭಿಷೇಕ್.

ಕೇಳ್ತಿದ್ರು ರೇಡಿಯೋ ಸಾರಂಗ 107.8 ಎಫ್ಎಂ ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್ ನಿಮ್ಮ ಜೊತೆಗಿದ್ದೀನಿ. ಇವತ್ತಿನ ದಿನ ಸುದ್ದಿಗಳನ್ನೊಮ್ಮೆ ರಪ ರಪ ನೋಡ್ತಾ ಬರೋಣ. ಸೊ ಪ್ರಮುಖವಾದಂತ ಸುದ್ದಿ, ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಸೆಕೆಂಡ್ ODI 3 ಶತಕ, ಭಾರತಕ್ಕೆ ಬೃಹತ್ ಗುರಿ ನೀಡಿದ ವಿಂಡೀಸ್. ಬಟ್ಸ್ಪಾರಾ ಕ್ರೀಡಾಂಗಣದಲ್ಲಿ ಭಾರತ ವಿರುದ್ಧ ನಡೀತಾ ಇರುವಂತಹ ಎರಡನೇ ಏಕದಿನ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡವು ಬೃಹತ್ ಮೊತ್ತವನ್ನು ಪೇರಿಸಿದೆ. 405 ರನ್ನನ್ನು 7 ವಿಕೆಟ್ ನಷ್ಟಕ್ಕೆ ಕೊಟ್ಟಿದೆ. ಸೊ ವಿಂಡೀಸ್ ಪರ ಕ್ಯಾಂಬೆಲ್, ಹಾಗೆಯೇ ಶಾಯ್ ಹೋಪ್, ಅಮೀರ್ ಜಾಂಗು ಎಲ್ಲರೂ ಕೂಡ ಸೆಂಚುರಿ 101, 104, 114 ಸಿಡಿಸಿದ್ದಾರೆ. ನೋಡುವ ಏನೇನಾಗುತ್ತೆ ಅಂತ. ಇನ್ನು ಮುಂದಿನ ಸುದ್ದಿ ಏನು ಅಂತ ಹೇಳಿದರೆ, ಕರ್ನಾಟಕದ ನೂತನ ಜವಳಿ ನೀತಿ ಜಾರಿಯಾಗಿದೆ. ₹4,000 ಕೋಟಿ ಆರ್ಥಿಕ ಬೆಂಬಲವನ್ನು ಸರ್ಕಾರ ಘೋಷಿಸಿರುವಂಥದ್ದು ಕೂಡ ಇವತ್ತಿನ ಪ್ರಮುಖವಾದ ಸುದ್ದಿಯಲ್ಲಿ ಒಂದಾಗಿದೆ. ಇನ್ನು ಬೆಂಗಳೂರು ಸಹಿತ 12 ಜಿಲ್ಲೆಗಳಲ್ಲಿ ಭಾರೀ ಮಳೆ ಮುನ್ಸೂಚನೆ, 2 ದಿನ ಯೆಲ್ಲೋ ಅಲರ್ಟನ್ನು ಘೋಷಿಸಿರುವಂಥದ್ದು ಕೂಡ ಇವತ್ತಿನ ಪ್ರಮುಖವಾಗಿರುವಂಥದ್ದು. ಸೊ ಅದರಲ್ಲೂ ಕರಾವಳಿ, ಮಲೆನಾಡು, ದಕ್ಷಿಣ ಒಳನಾಡಿನ 12 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ದೆಹಲಿ ಗಲಭೆ, ಉಮರ್ ಖಾಲಿದ್, ಇಮಾಮ್ ಜಾಮೀನು ಅರ್ಜಿ ವಜಾಗೊಳಿಸಿದ ಹೈಕೋರ್ಟ್ ಅನ್ನುವಂಥದ್ದು. ಅದ್ರ ಜೊತೆಗೆ ಪ್ರಧಾನಿ ಭಾಲೇಂದ್ರ ಶಾ ಅವರು ಸೂಕ್ತ ಸಮಯದಲ್ಲಿ ಭಾರತಕ್ಕೆ ಭೇಟಿ ನೀಡುವರು ಅಂಥೇಳಿ, ಅವರ ಭೇಟಿಯ ದಿನಾಂಕ ಇನ್ನೂ ಅಂತಿಮಗೊಂಡಿಲ್ಲ ಅಂಥೇಳಿ ನೇಪಾಳ ವಿದೇಶಾಂಗ ಸಚಿವ ಶಿಶಿರ್ ಕನಾಲಾ ಅವರು ಹೇಳಿರುವಂಥದ್ದು ಕೂಡ ಇವತ್ತಿನ ಅಂತಾರಾಷ್ಟ್ರೀಯ ಸುದ್ದಿಯಲ್ಲಿ ಒಂದಾಗಿದೆ. ಹಾಗೆಯೇ ನೋಡಿ ಇನ್ನೊಂದು ಸುದ್ದಿ, ದುಬೈನಿಂದ ಇಸ್ರೇಲ್ಗೆ ಪ್ರಯಾಣಿಸ್ತಾ ಇದ್ದಂಥ ಫ್ಲೈ ದುಬೈ ವಿಮಾನ ತುರ್ತು ಒಂದು ಸಂದೇಶವನ್ನು ರವಾನಿಸಿ ಸೌದಿ ಅರೇಬಿಯಾದಲ್ಲಿ ಒಂದು ಭೂಸ್ಪರ್ಶವನ್ನು ಮಾಡಿದೆ. ಕಾರಣ ಏನು ಅಂತ ಹೇಳಿದರೆ, ಫ್ಲೈಟ್ನಲ್ಲಿ ಇಬ್ಬರೂ ಪೈಲಟ್ಗಳಿದ್ದಾರಲ್ಲ, ಜಗಳ ಮಾಡಿದಂತೆ ಮಾರೆ, ವಾಲಡೈಗೆ. ಸೊ ಅದು ಏನು ಮಾಡಲಿಕ್ಕಾಗದೆ ಫ್ಲೈಟನ್ನು ಕೆಳಗೆ ಇಳಿಸಿದ್ದೆ. ಸೊ ಪ್ರಯಾಣಿಕರಿಗೆ ಫುಲ್ಲು ಕುತ್ತಿಗೆಗೆ ಬಂದಿರಬಹುದು. ಸೊ ಇನ್ನು ಆಂಟೋನಿಯೋ ಗುಟರೆಸ್ ಭೇಟಿಯಾದ ಜೈಶಂಕರ್ ಅವರು ಜಾಗತಿಕ ಸಂಘರ್ಷದ ಕುರಿತು ಚರ್ಚೆಯನ್ನು ಮಾಡಿದ್ದಾರೆ. ಭಾರತದ ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಅವರು ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟರೆಸ್ ಅವರನ್ನು ಭೇಟಿಯನ್ನು ಮಾಡಿ ಮಾತುಕತೆಯನ್ನು ನಡೆಸಿರುವಂಥದ್ದು ಕೂಡ ಸುದ್ದಿಗಳಲ್ಲಿ ಒಂದಾಗಿದೆ. ಇನ್ನು ಮುಂಬರುವ ಚುನಾವಣೆಗಳಲ್ಲಿ ವಿದ್ಯುನ್ಮಾನ ಮತಯಂತ್ರ EVM ಬದಲಿಗೆ ಸಾಂಪ್ರದಾಯಿಕ ಮತಪತ್ರಗಳನ್ನೇ ಬಳಸಬೇಕು ಅಂತೇಳಿ, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಜಾರಿಗೂ ಮುನ್ನ ಇದ್ದ ಮತದಾರರ ಪಟ್ಟಿಯನ್ನೇ ಅಳವಡಿಸಿಕೊಳ್ಳಬೇಕು ಅಂಥೇಳಿ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆಯವರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇದು ಕೂಡ ಸುದ್ದಿಗಳಲ್ಲಿ ಒಂದು. ಇನ್ನು ವಾಟ್ಸಪ್ನಲ್ಲಿ ಸಂದೇಶವನ್ನು ಕಳುಹಿಸಲು ಇನ್ನು ಮುಂದೆ ಹಣ ಪಾವತಿಸಬೇಕೇ ಅನ್ನೋದೊಂದು ಪ್ರಶ್ನೆ. ಅಕ್ಟೋಬರ್ 1 ಒಂದು ಸಂದೇಶಕ್ಕೆ 14 ಪೈಸೆ ಶುಲ್ಕ ವಿಧಿಸಲಾಗುತ್ತದೆ ಅನ್ನುವಂಥ ಚರ್ಚೆ ಇದೆ. ಈ ಮಾಹಿತಿ ನಿಜ, ಆದರೆ ಈ ಶುಲ್ಕ ಸಾಮಾನ್ಯವಾಗಿ ಸ್ನೇಹಿತರು ಮತ್ತು ಕುಟುಂಬದವರಿಗೆ ವಾಟ್ಸಪ್ ಬಳಸುವವರಿಗೆ ಅನ್ವಯಿಸುವುದಿಲ್ಲ. ಇದು ಗ್ರಾಹಕರಿಗೆ ಸಂದೇಶ ಕಳಿಸುವ ವ್ಯವಹಾರಗಳ ವಾಟ್ಸಪ್ ವ್ಯವಸ್ಥೆಗೆ ಸಂಬಂಧಿಸಿದಂಥ ಬದಲಾವಣೆಯಾಗಿದೆ. ಅಂದರೆ ಗ್ರಾಹಕರೊಂದಿಗೆ ದೊಡ್ಡ ಪ್ರಮಾಣದಲ್ಲಿ ಸಂವಹನ ನಡೆಸುವ ವ್ಯವಹಾರಗಳಿಗೆ ಅನ್ವಯಿಸ್ತದೆ. ಬಿಸ್ನೆಸ್ ವಾಟ್ಸಪ್ಪಲ್ಲ ಏನಿದೆ ಅದಕ್ಕೆ ಇದು ಅನ್ವಯಿಸ್ತದೆ ಅನ್ನುವಂಥದ್ದು. ಇನ್ನು ಮೊಬೈಲ್ ರೀಚಾರ್ಜ್ 30 ದಿನಗಳ ಪ್ಲಾನ್, ಹೊಸ ನಿಯಮ ಜಾರಿ ಮಾಡಿದ ಟ್ರಾಯ್. ನೋಡಿ, ದೂರಸಂಪರ್ಕ ಇಲಾಖೆ, ಭಾರತೀಯ ದೂರಸಂಪರ್ಕ ನಿಯಂತ್ರಣ ಮಂಡಳಿ ಹೊಸ ಒಂದು ವ್ಯವಸ್ಥೆಯನ್ನು ಜಾರಿಗೆ ಮಾಡಿದೆ. ಈ ಮೊದಲು ಏನು ಅಂತ ಹೇಳಿದರೆ, 1 ತಿಂಗಳ ಪ್ಲಾನ್ ಕೇವಲ 28 ದಿನಗಳಿಗೆ ಸೀಮಿತ ಆಗಿತ್ತು. ನೀವು ನೋಡಿರ್ಬೋದು, ನಾವು ರೀಚಾರ್ಜ್ ಎಲ್ಲ ಮಾಡುವಾಗ 28 ದಿನ ಅಂತ 28 ಡೇಸ್ ಅಂತದಲ್ಲಿ ಇರ್ತದೆ. ಇದೀಗ ಹೊಸ ನಿಯಮದ ಪ್ರಕಾರ ಈ ಅವಧಿಯನ್ನು 30 ದಿನಗಳ ವ್ಯಾಲಿಡಿಟಿಯ ರೀಚಾರ್ಜ್ ಪ್ಲಾನ್ಗಳಾಗಿ ವಿಸ್ತರಿಸಲು ಸೂಚನೆಯನ್ನು ನೀಡಲಾಗಿದೆ. ಇದರಿಂದಾಗಿ ಗ್ರಾಹಕರು ವರ್ಷಕ್ಕೆ 13 ಬಾರಿ ರೀಚಾರ್ಜ್ ಮಾಡಿಸುವ ಬದಲು 12 ಬಾರಿ ಮಾಡಿದರೆ ಸಾಕು ಅನ್ನೋದು ಮತ್ತೊಂದು ಇಲ್ಲಿರುವಂಥ ಬಹಳ ಪ್ರಮುಖವಾದಂಥ ಸುದ್ದಿಯಾಗಿದೆ. ಇವಿಷ್ಟು ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂಥದ್ದು. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

0: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
0: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಮಾತಾಡ್ತೇನೆ. ಇದ್ದ ಬ್ರಾಡಲ್ಲ ಬರಬೇಕಾ ಎಲ್ಲ ಹಚ್ಚೋದು ಯಾರು ಕೂಡ
1: ಕೆಲವು ಸಮಯ ತುಂಬೆ ದೈವದ ಸೋಂಕ ಆತನು ಕಡಂಜ ಕಲ್ಲಾಪುಡು ಬರೀ ಬಾರಿ ಮಲ್ಲ ಮಂತ್ರ ಓದಿಸಲಿಕ್ಕೆ
0: ಕೊಡಂದೇ ಮಟ್ಟದ ಕುತ್ತಿನ ಹಾಳ ಕೇಳಂದಿಲ್ಲ.

0: ಎಲ್ಲೆನ್ನ ಬಂದಿರ ಕನ್ನೆ ಆ ಮಂತ್ರವಾದಿ ಲೆಪ್ಪುನೇ ಇದ್ದ
1: ನಮ್ಮ ನಮ್ಮ ಮೆತ್ತಿನ ಸ್ಥಿತಿಗತಿನ ತುಳಿಯರಂತ ದಾರದ ಮನೆಟಕ್ಕೂ ಅವರ ಆ ಯೋಗ್ಯತೆ ಇಂಕಿದ ಅಂತ ಕೊಂಡು ಬಿಡಲ ಸೇಕಲ ಮೈಕ ಸೋಕರಿ ಎಂಚಪ್ಪದಿಪ್ಪುರಿ ಎಂಚದಿಪ್ಪುರಿ
2: ದೇವ್ ನನ್ನ ತುಂಬು ಕಲ್ಯಾಣಿ ರಾಜ ಚಾಲಿದ್ರೆ ಫೋನ್ ಅಲ್ಲಿ ಒತ್ತಿ
1: ಮತ್ತೊಕ್ಕೆ ಬಂದಾಗ ಎರಡು ಒಟ್ಟಿಗೆ ಹೋಗ್ಬಿಡ್ದಲೆ
2: ಸರಿ
1: ಕಲ್ಯಾಣಿ ಕಾದು ನನ್ನ

0: ಅದನ್ನ ಕಟ್ಟುಣ್ಣ ಅವನು ಯಾಕೆ ಬಾಡ್ನ ಹಂಗಿನಲ್ಲ ಅದು ಏನ್ ತಿಂಗಳೇ ಬಾಡ್ಬಾರ್ದು ಪೆತ್ತು ನಡ್ತಿ ನಂದು ಬಾಡ್ನಲ್ಲ
1: ಅದೇ ಬಾಡಿ ಬಂದಿಜ್ಜಿ ಇದೆ ಬ್ಯಾಕೆ ಬಾಡ್ದಿನ ಕಂತಿನೇನ್ ಮಾತಾಡ್ತೀನಿ ತಿನ್ನಿಕ್ಕಿಲ್ಲ ಇಲ್ಲ ಮಾರ ಅಲೆಗ್ ಲೈ ಏರ್ಲಜ್ಜರಿ ನೀ ಕಂತು ಗತಿಗೋತ್ರ ಚಾಪಿನಿ ನೀಕೆಂದು ಗತಿಗೋತ್ರ ಅಜ್ಜದ ಅಂಚಾದ್ರಿ ಆಲು ಒಂದ್ ವೇಳೆ ಪೆದ್ದು ನಾಗ ಪೆದ್ದು ಬ್ಯಾಕ್ ಒಂದ್ ವೇಳೆ ಪಾರ್ಟಿ ಬಂದಾಗ ಏರ ತೆಲುಪಿ ನಿಂತೀರ
0: ಅದೇ ಇವೆಲ್ಲ ಸಮ ಈ ಬ್ಯಾಂಕಿನ ಕಟ್ಟು ಏರು ಕಂತು ಬಾಡಿ ಏರ ಮಾರ ಕರ್ಮದ ಯಾರು ಕಾಂಡ ಇರ್ತ ಮೈ ಮುಟ್ಟಲ್ಲ ಕರ್ಮ ಗುತ್ತಲ್ಲ ಬಂದಿದ್ದ ಬಾಡಿ ಜರ ಬಂಗೋಣ ಅಚ್ಚಿ ನಮ್ಮ ಬ್ಯಾಂಕ್ ಓಡಿ ಮಾಡಿ ಮೊದಲೇ ತುಂಬು ಆಮೇಲೆ ಪಕ್ಕಿರ ಪಿಕಿರಿ
1: ಸರಿ
0: ಮೊದಲು ಆಯ್ಬಕ್ಕ ಈ ಬೋಟೆ
1: ಮುರಳಿ ಮಾತ ಬಂದಿದ್ದ ಎನ್ನ ಬಡಿದಿ ಬೆತ್ತಿ ಅಂಚ ಇಂಚ ಬಂದು ಇದ್ದೆ ಬಂದಿಡು ಪುನಃ ನಿಕ್ಕುತ್ತಾ
0: ನಾಲೈನ್ ಬಗ್ಗೆ ಕೂರಿದಾಗ ಪತ್ತೆ ಬಗ್ಗೆ ಮೀನು ಒಂದು ಮೂಜಿ ಬಗ್ಗೆ ಮೀನು ಮಲ್ಪುಗ ಬಕ್ಕ ಮಲ್ಲ ಕೊಡಿರೆ ಬಾರ್ದು ಅಲ್ಲಿ ನೈಟ್ ಕುಲ್ಲಾಗ
1: ಅಲ್ಲಿ
0: ಕುಲ್ಲವ್ ಮಲ್ಲ ಕೊಡಿರೆ ಬಾರ್ದು ಅಲ್ಲಿ ಜಾತು ಬಲಸು
1: ಈ ಕುರೆ ಬಂಡ ಬಜ್ಜಿ ಕುರೆ ಇದ್ದೀನಲ್ಲ ಬಯಕೆ ಬಣ್ಣ ಅಂಚತ್ತು ಬಯಕೆ ಬಣ್ಣಗ ಅಲ್ಲಿ ಗೊಂಜಿ ಸೋಕದ ಸೀರೆ ಅಲ್ಲಿ ಗೊಂಜಿ ರವಕ್ಕೆ ನಿಕ್ಕ ತೀರಿನ ಅಂತ ಬಂಗಾರ ಕುರ ಬಾರ್ದು ಅಲ್ಲಿ ಮಗ್ಮಲ ಆಯ್ತಾಡು ಕುಲ್ಲವ್ ಕುಲ್ಲಾದ ಅಲ್ಲಿಗೆ ದಾದ ಮಾತ ಆಸೆಂಡು ಅವನ ಮಾತ ಪಾಡೋಣ ಪಾರ್ದ ಏನ್ ಹೇಳ್ದಕ್ಕ ಪೊನ್ನ ಪಾಲ್ದಾಗ ಕಾಣೆ ಬರ್ತದೆ ಲಾಕಿನ ಬಿಡು ಬದಲದ ಅಂಚ ಮಲ್ತುಂಡನೆ ಬಯಕೆ ನೀ ಬಯಕೆ ಬಣ್ಣ ಮಾರಿನ ತಲಕ ಏನಿದ
0: ಇತ್ತು ಮಾತ ಮಲ್ಪುಣಾಗ ನರ ಕರ್ದಕ್ಕೂ ನಾಲ ಹಂಗ ಒಂದು ಬರಂದು ಸುಂದರ ಯಾಕ ವನಸ ಬಾಡು ಎಂದು ಈ ಜಂತ ಪಾತ್ರ ಕೇಂಡಾವು ನಾನು ಗುಟ್ಟುಡೆ ಬಯಕೆ ಮಾಡುವೆ ಅವೇ ಈರ್ದಲ್ಲ ಅಗತ್ಯ ಹೆಜ್ಜಿ
1: ಮುರಾನಿ ಮುರಾನಿ ತಿಕ್ಕೊಂಡ ಅದ್ ಆ ಗಂಗಾ ಪೊಕ್ಕಡ ಬಂದ್ಬಿಡತ್ತಿ ಬದೀ ಒಂದು ಕುರೆ ಆಸದ ಆ ಬಣ್ಣ ಮಾತಾಡ್ತ

0: ನಿನ್ನ ಮನಸ್ಸು ತುಳಿಪಡ, ನಿನ್ನನ್ನು ಬಿಟ್ಟು ಯಾರು ಬದುಕಯ್ಯ, ನನ್ನ ಮಗನ ಪಡ, ಈ ಊರು ಬಿಟ್ಟೆ ದೂರ ಹೋಯಿ.
1: ಸಾಗಿ ಹೇಗೆ ಊರು ಮುಟ್ಟು ಹೋಗಿನ ಅವಶ್ಯಕತೆ ಹೆಚ್ಚಿ ದಾಯ ಬಂದಾಗ ನನ್ನ ಕಷ್ಟ ಸುಖಕ್ಕೆ ನನ್ನ ಅಪ್ಪಾಜಿ ಉಳ್ಳೇರಿ, ಯಾ ನಮ್ಮನ್ನ ಮಂತ್ರ ದೇವತೆ ಉಳ್ಳೇರಿ ಅಂಚೆಪ್ಪನಾಗ ಇಂಕ ಏನು ಕೋಡಿಗೆಲ್ಲ ಹೆಚ್ಚಿ. ಸರಿ ಏನೇನು ತುಂಬತ್ತು ತುಯಿನರು ದಾದ ಪನ್ಪೇರು ಬಂದ ತಿಳಿಯಿಡುವೆ, ಇನ್ನಿ ಬರ್ತಿರುತ್ತಾರೆ ಆಡ ಪಾತಿರುವೆ ಪಕ್ಕ ಇರಿಗೆ ತಿಳಿಪಾವೆ.
0: ಆಯ್ತು ನನ್ನ ಮದ್ದ ಬಂದು ಬಂತಾನ ಹತ್ತು ಈ ಆಯ್ನ ಮದ್ದ ಬಂದು ಬಂತಾನ
1: ಹಂಚದಲ್ಲ ಹೆಚ್ಚಿ. ಆ ವಿಷಯ ನನ್ನೆಲ್ಲ ಪಾತೆ ದೀಜ ಏಪಲ್ ಇಲ್ಲಕ್ ಬರ್ಬೇರಿ ಅಪ್ಪಾಜಿಡೆ ಪಾತಿರುವೇರಿ ಒನಸ್ ಮಲ್ಪುವೇರಿ ಕೋಪೇರಿ.
0: ಹಂಚಾಂಡ ಆಯ್ನ ಪುದರಂಚಿನ
1: ಪುರ್ಲಗಂಟಿದ ಪುದರೆ ನೀರಜಿ.
0: ಭಾವನೆ ಜೀವಯ್ಯ

ಮನಸ್ಸಿನ ಯಾರಿಗೆ ಕೊರತೆ ಆತಂದೆ ಅವನ ಬೇಟೆ ಮಲ್ಪರು ಏರೈತೆ ಸಾಧ್ಯ ಹೆಚ್ಚು.

0: ಈತನೇಟ ತುಳುವೆರೆ ಉಡಲು ಜೋಡುಕಲ್ಲು ಮೊಕುಲು ನಡಪಾದ ಕೊರ್ನ ಗಗ್ಗರ ನಾಟಕದ ಐನ್ನೆಯಗ್ಗೆ ಕೇಂಡರ್. ರಚನೆ ಕೆವಿ ಶೆಟ್ಟಿ, ನಿರ್ದೇಶನ ಸುರೇಶ್ ಜೋಡುಕಲ್ಲು.
1: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಡಾಕ್ಟರ್ ರಾಜಲಕ್ಷ್ಮಿ ಎನ್.ಕೆ. ಅವರ ಅಂಡಮಾನ್ ಇತಿಹಾಸದೊಳಗೊಂದು ಪಯಣ ಈ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಡಾಕ್ಟರ್ ಜ್ಯೋತಿ ಚೇಳಾಯರು ಇವರ ಮಾತುಗಳನ್ನು ಕೇಳ್ತಾ ಬರೋಣ.
2: ನಾನು ಅಂಡಮಾನ್ ಬಗ್ಗೆ ಕೇಳಿದ್ದೇನು, ನನಗೆ ನನ್ನ ಅಂಡಮಾನ್ ಬಗ್ಗೆ ಮೊದಲು ಕೇಳಿದ್ದೇನು ಅಂತಂದರೆ, ನನ್ನ ಅಜ್ಜ ಕತೆ ಹೇಳುವಾಗ ನನಗೆ ತುಳುವಲ್ಲಿ ಒಂದು ಶಬ್ದ ಹೇಳಿದ್ದೇನು ಅಂತಂದರೆ ಕಕ್ಕೆದ ಬರವು ಅಂತ. ನನಗೆ ಈಗ ಇದನ್ನು ಓದುವಾಗ ನಾನು ಅದನ್ನು ಮತ್ತೆ ನೆನಪು ಮಾಡಿಕೊಂಡೆ. ಯಾಕೆ ಕಕ್ಕೆದ ಬರವು ಅಂದರೆ, ಅವರೊಂದು ಘಟನೆ ಹೇಳ್ತಾರೆ. ಕಣಿಲೆಯನ್ನು ಆ ಕಾಲಕ್ಕೆ ಪದಾರ್ಥ ಮಾಡಲಿಕ್ಕಿರಲಿಲ್ಲ. ಒಂದು ಮನೆಯಲ್ಲಿ ಕಣಿಲೆ ಉಪ್ಪಿನಕಾಯಿ ಹಾಕಿದ್ರು. ಒಬ್ಬ ಖೈದಿಗೆ ಊಟ ಹಾಕಿದಾಗ ಆ ಉಪ್ಪಿನಕಾಯಿ ಹಾಕ್ತಾರಂತೆ. ಅವನಿಗೆ ಅವನ ಬೆನ್ನಲ್ಲಿ ಏನಿತ್ತು, ಕಕ್ಕೆದ ಬರವಿತ್ತು. ಆಮೇಲೆ ಹೋಗಿ ಅವನು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟ. ಮನೆ ಯಜಮಾನನ ಮೇಲೆ ಪೊಲೀಸರು ಆಕ್ರಮಣ ಮಾಡ್ತಾರೆ ಅನ್ನುವ ಘಟನೆಯನ್ನು ಅವರು ಹೇಳಿದರು. ನಾವು ಅಂಡಮಾನ್ ಬಗ್ಗೆ ರಮ್ಯವಾಗಿ ಮಾತಾಡ್ತೇವೆ, ಅಥವಾ ಅದನ್ನು ಒಂದು ಮೇಡಮ್ ಈಗಾಗಲೇ ಹೇಳಿದ ಹಾಗೆ ಪ್ರವಾಸದ ಹಿನ್ನೆಲೆಯಲ್ಲಿ ನೋಡ್ತೇವೆ. ಆದರೆ ಈ ಕೃತಿಯನ್ನು ನೋಡಿದಾಗ ನನಗೇನು ಅನಿಸಿತು ಅಂತಂದರೆ, ರುಮಿಯ ಒಂದು ಸಾಲು, ಸುತ್ತಮುತ್ತಲೆಲ್ಲ ಕತ್ತಲು, ಮತ್ತೊಮ್ಮೆ ನೋಡಿ ನಿಮಗೆ ನೀವೇ ಬೆಳಕು. ನಮಗೆ ನಾವೇ ಅವರಿಗೆ ಅವರೇ ಬೆಳಕಾಗಬೇಕಾದಂತಹ ಒಂದು ಅನಿವಾರ್ಯತೆಯನ್ನು ಆ ಖೈದಿಗಳು ಅನುಸರಿಸಿಕೊಂಡಿದ್ರು. ಅಂಡಮಾನಿಗೆ ಖೈದಿಗಳು ಹೋದ ಕಾಲ, ಆಮೇಲೆ ಅಲ್ಲಿಗೆ ಹೆಣ್ಣು ಮಕ್ಕಳು ಹೋದ ಕಾಲ, ಇದನ್ನು ಗಮನಿಸಿಕೊಂಡ್ರೆ ಒಂದು ಸಮಾಜ ನಿರ್ಮಾಣಕ್ಕೆ ಹೆಣ್ಣಿನ ಅವಶ್ಯಕತೆ ಮತ್ತು ಅನಿವಾರ್ಯತೆಯನ್ನು ಬಹಳ ಮುಖ್ಯವಾಗಿ ಈ ಕೃತಿ ಚರ್ಚೆ ಮಾಡ್ತದೆ. ಇದು ಬಹಳ ಮುಖ್ಯವಾದ ಅಂಶ. ಒಂದು ಸಮಾಜದಲ್ಲಿ ಹೆಣ್ಣು ಇಲ್ಲದೇ ಇದ್ದರೆ ಆ ಸಮಾಜ ಹೇಗಾಗ್ತದೆ? ಹಾಗಾಗಿ ಲೇಖಕಿಯೇ ಇದರಲ್ಲಿ ಗುರುತಿಸಿಕೊಂಡ ಹಾಗೆ ಅದೊಂದು ಮಹಿಳಾ ವಿಯೋಗದ ಸಮಾಜ, ಮಹಿಳೆಯರಿಗಿಲ್ಲದೇ ಇದ್ದಂತಹ ಸಮಾಜ. ಹಾಗಿದ್ದಾಗ ಅಲ್ಲಿರುವ ಖೈದಿಗಳು ಗಂಡಸರು ಶಿಕ್ಷೆಗೆ ಒಳಗಾದವರು, ಅಪರಾಧ ಮಾಡಿದ್ದಾರೋ ಇಲ್ವೋ ಆದರೆ ಶಿಕ್ಷೆಗೆ ಒಳಗಾಗಿ ಕಾಲಾಪಾನಿ ಶಿಕ್ಷೆಯನ್ನು ಅನುಭವಿಸಿದವರು ಒಂದು ಕಡೆ ಮೈ ಮುರಿದು ದುಡಿಬೇಕಾಗಿತ್ತು, ಇನ್ನೊಂದು ಕಡೆ ಹೊಟ್ಟೆ ತುಂಬ ಅನ್ನ ಇರಲಿಲ್ಲ, ಬದುಕಿನ ಭದ್ರತೆ ಇರಲಿಲ್ಲ. ಆವಾಗ ಅವರು ತಮ್ಮನ್ನು ತಾವು ಗುರುತಿಸಿಕೊಳ್ಳೋದಕ್ಕೆ ಸಲಿಂಗ ಕಾಮದ ಸಮಸ್ಯೆ ಇತ್ತು ಅಂತ ಉಲ್ಲೇಖ ಬರ್ತದೆ. ವಿಷಯ ಇದನ್ನು ಗಮನಿಸಿಕೊಂಡಾಗ ಒಬ್ಬ ಮನುಷ್ಯ ಆರೋಗ್ಯಪೂರ್ಣವಾಗಿ ಬದುಕಬೇಕಾದ್ರೆ, ಒಂದು ಸಮಾಜವನ್ನು ಕಟ್ಟಬೇಕಾದ್ರೆ ಹೆಣ್ಣಿನ ಅನಿವಾರ್ಯತೆಯನ್ನು, ಅದರಲ್ಲಿ ಖೈದಿಗಳಾಗಿದ್ದವರು ಅವರ ಶಿಕ್ಷೆಯನ್ನು ಬಿಡುಗಡೆಗೊಂಡು ಅಲ್ಲೇ ಅವರು ನೆಲೆ ನಿಲ್ತಾರೆ ಅನ್ನುವಾಗ ಆ ಖೈದಿಗಳ ಕುಟುಂಬ ಅಲ್ಲಿಗೆ ಬರಲಿಕ್ಕೆ ಒಪ್ಪಲಿಲ್ಲ, ಅವರ ಹೆಂಡತಿಯರು ಅಲ್ಲಿಗೆ ಬರಲಿಕ್ಕೆ ಒಪ್ಪಲಿಲ್ಲ. ಅದಕ್ಕಾಗಿ ಬೇರೆ ಶಿಕ್ಷೆಗೆ ಒಳಗಾಗಿ ಕಾಲಾಪಾನಿಯನ್ನು ಅನುಭವಿಸಿದ ಹೆಣ್ಮಕ್ಳು ಯಾರಿದ್ದಾರೆ ಅವರಿಗೆ ಮತ್ತು ಖೈದಿಗಳಿಗೆ ಮದುವೆ ಮಾಡಿ ಅಲ್ಲಿ ಹುಟ್ಟಿದ ಕುಟುಂಬ, ಸಮಾಜ ಮತ್ತು ಅಲ್ಲಿ ಹುಟ್ಟಿದ ಭಾಷೆ, ಅಲ್ಲಿ ಹುಟ್ಟಿದ ಸಂಸ್ಕೃತಿ, ಅದು ಭಾರತದ ಪಡೆಯ ಚಲ್ಲ. ಅದಕ್ಕಿಂತ ಸ್ವಲ್ಪ ಈಗಾಗಲೇ ಸರ್ ಹೇಳಿದಾಗೆ ಅದಕ್ಕಿಂತ ಸ್ವಲ್ಪ ಭಿನ್ನ ಆಗ್ತದೆ. ಯಾಕೆಂತಂದರೆ ಜಗತ್ತಿನ ಬೇರೆ ಬೇರೆ ಪ್ರದೇಶದಿಂದ ಬಂದ ಜನಾಂಗಗಳ ಜನ ಇದ್ದರು ಅಲ್ಲಿ, ಅದರೊಂದಿಗೆ ಭಾರತದ ಉತ್ತರದಿಂದ ದಕ್ಷಿಣದವರೆಗಿನ ಜನರು ಇದ್ದರು ಅಲ್ಲಿ, ಅವರೆಲ್ಲರೂ ಸೇರಿ ಕಟ್ಟಿದ ಒಂದು ಸಮಾಜವಾಗಿ ನಾವು ಅದನ್ನು ಗುರುತಿಸುವುದಕ್ಕೆ ಸಾಧ್ಯ ಇದೆ. ಒಂದರ್ಥದಲ್ಲಿ ಬ್ರಿಟಿಷರು ಒಂದು ಸಮಾಜವನ್ನು ಎಷ್ಟು ಪ್ರಯೋಗಶೀಲವಾಗಿ ಕಟ್ಟಿದ್ರು ಅನ್ನುವುದಕ್ಕೆ ಅಂಡಮಾನ್ನ ಒಂದು ಸಮಾಜ ಒಂದು ಅದ್ಭುತ ಉದಾಹರಣೆಯಾಗಿದೆ ಅನ್ನೋದನ್ನು ಗಮನಿಸಬಹುದು. ಯಾಕೆಂದರೆ ಅಲ್ಲಿ ಬೇರೆ ಬೇರೆ ಧರ್ಮದವರಿದ್ದರು, ಬೇರೆ ಬೇರೆ ಸಮುದಾಯದವರಿದ್ದರು, ಬೇರೆ ಬೇರೆ ಭಾಷೆಯವರಿದ್ದರು, ಬೇರೆ ಬೇರೆ ಪ್ರದೇಶದಿಂದ ಬಂದವರಿದ್ದರು, ಅವರೆಲ್ಲರೂ ತಮ್ಮನ್ನ ತಾವು ಸಮನ್ವಯ ಮಾಡಿಕೊಳ್ತಾ ಬದುಕಬೇಕಾದ್ರೆ ಅವರು ಅನುಭವಿಸಿದ ಹಿಂಸೆಗಳು, ಕಷ್ಟಗಳು, ಯಾತನೆಗಳು, ಬಹುಶಃ ನಾವು ಯುದ್ಧ ಅಂತ ಎರಡೇ ಎರಡು ಶಬ್ದದಲ್ಲಿ ಹೇಳಿಬಿಡ್ತೇವೆ. ಆದರೆ ಆ ಜಪಾನೀಸ್ ಸೈನಿಕರು ಅಂಡಮಾನ್ನಲ್ಲಿ ಮಾಡಿದ ಕ್ರೌರ್ಯವನ್ನು ನಾವು ಓದಿದರೆ ನಮಗೆ ನಿಜವಾಗ್ಲೂ ಕೂಡ ಅದನ್ನು ಅದರ ಭಾವುಕವಾಗಿ ಹೇಳೋದಂತಲ್ಲ, ಆದರೆ ಅದನ್ನು ಓದುವಾಗ ನಮಗೆ ಅಯ್ಯೋ ಹಿಂಸೆ ಹೀಗೂ ಇರುವುದಕ್ಕೆ ಸಾಧ್ಯವಾ ಅಂತ ಅನ್ನಿಸುವುದಕ್ಕೆ ಸಾಧ್ಯ ಇದೆ. ಅಂಡಮಾನ್ 18ನೇ ಶತಮಾನದ ಜೂನ್ 12ರ 1789ರಂದು ಕೌನ್ಸಿಲ್ ಬ್ಲೇರ್ ಅವನು ಸ್ವಲ್ಪ ಪ್ರಯೋಗಶೀಲನಾಗಿ ಅಲ್ಲಿ ಆ ಏನು ಕೈದಿಗಳನ್ನು ಕಟ್ಟುವ ಅಥವಾ ಸಮಾಜವನ್ನು ನಿರ್ಮಾಣ ಮಾಡುವ ಕೆಲಸವನ್ನು ಮಾಡ್ತಾನೆ. ಈ ಪುಸ್ತಕದ ಇನ್ನೊಂದು ಅಂಶ ಏನಂತಂದರೆ ನಾನು ಎಲ್ಲವನ್ನೂ ಹೇಳೋಕ್ಕಾಗಲ್ಲ, ಆದರೆ ಸುಮಾರು ಹೆಸರುಗಳಿವೆ, ಸುಮಾರು ಬ್ರಿಟಿಷ್ ಅಧಿಕಾರಿಗಳು ಅಥವಾ ಬೇರೆ ಬೇರೆ ಪ್ರದೇಶದಿಂದ ಬಂದಂತಹ ವಸಾಹತುಶಾಹಿಯ ಅಧಿಕಾರಿಗಳ ಹೆಸರನ್ನು ನಾವು ಗಮನಿಸಿಕೊಳ್ಬಹುದು. 1858ರಲ್ಲಿ 10 ಮಾರ್ಚ್ನಂದು ದಂಗೆ ಎದ್ದ 200 ಜನ ಸೈನಿಕರು ಖೈದಿಗಳಾಗಿ ಬರ್ತಾರೆ. ಅದರಲ್ಲಿ ಒಬ್ಬ ಪ್ರಸಿದ್ಧ ಬರಹಗಾರ, ಪ್ರಸಿದ್ಧ ವಹಾಬಿ ನಾಯಕ ಮೌಲಾನಾ ಜಾಫರ್ ಕೂಡ ಇದ್ದಾನೆ. ಅವನ ಬರಹಗಳು ಮತ್ತು ಅವನ ಬರವಣಿಗೆಯ ಕ್ರಮಗಳನ್ನು ಅಲ್ಲಲ್ಲಿ ಕೊಟ್ಟಿದ್ದಾರೆ. ಸ್ವಾವಲಂಬಿ ಘಟಕವಾಗಿ ಪೋರ್ಟ್ ಬ್ಲೇರ್ ಬೆಳವಣಿಗೆ ಆಗಬೇಕಾದ್ರೆ ಇವರೆಲ್ಲರೂ ಕೂಡ ಬಹಳ ಕೆಲಸವನ್ನು ಮಾಡಿದ್ದಾರೆ. ಒಂದು ಖೈದಿಗಳು ಮಾಡಿದ ಕೆಲಸ, ಇನ್ನೊಂದು ಅವರನ್ನು ನೋಡಿಕೊಳ್ಳಲು ಬಂದ ವಸಾಹತುಶಾಹಿ ಆಡಳಿತದ ಜನರು ಎದುರಿಸಿದ ಆತಂಕ. ಯಾಕೆಂದರೆ ಅಲ್ಲಿ ಅವರಿಗೂ ಭದ್ರತೆ ಇರಲಿಲ್ಲ, ವಸಾಹತುಶಾಹಿಗಳಾಗಿ ಬಂದವರಿಗೂ ಭದ್ರತೆ ಇರಲಿಲ್ಲ, ಖೈದಿಗಳಾಗಿ ಬಂದವರಿಗೂ ಭದ್ರತೆ ಇರಲಿಲ್ಲ, ಬಂದವರು ವಾಪಸ್ ಹೋಗ್ತಾರೆ ಅನ್ನುವ ಗ್ಯಾರಂಟಿ ಇರಲಿಲ್ಲ ವಸಾಹತುಶಾಹಿ ಆಡಳಿತ ನಡೆಸಲಿಕ್ಕೆ ಬಂದವರಿಗೆ. ಯಾಕೆಂದರೆ ಅವರು ವ್ಯವಹರಿಸಬೇಕಾದದ್ದು ಖೈದಿಗಳ ಜೊತೆಗೆ ಯಾವುದೇ ನಿರೀಕ್ಷೆಗಳಿಲ್ಲದೆ, ಯಾವುದೇ ಕನಸುಗಳಿಲ್ಲದೆ ಅಲ್ಲಿ ಬದುಕಬೇಕಾದಂತಹ ಅನಿವಾರ್ಯತೆ. ಅಂದರೆ ಅಲ್ಲಿ ಅವರು ಹೇಳ್ಕೊಳ್ತಾರೆ, ನಮಗೆ ಇಲ್ಲಿ ಬಂದದ್ರಿಂದ ನಾವು ಅನುಭವಿಸಿದಂತಹ ಹಿಂಸೆ ಏನು ಅಂತ ಅವರು ಹೇಳುತ್ತಾರೆ. ಒಂದು ಪದ್ಯ ಇದೆ, ಜೀವನದ ಕಾರ್ಯ ಹಾಗೂ ಖೈದಿ ಬದುಕಿನ ದುಃಖವನ್ನು ತೋಡಿಕೊಳ್ಳುವ ಒಂದು ಕವಿತೆ ಇದೆ. ಅವರು ಹೇಳುತ್ತಾರೆ, ಕರಿನೀರಿನ ದ್ವೀಪವೆಂದು ಆದರೆ ಇಲ್ಲಿನ ರಸ್ತೆಗಳೆಂದು ಕೊನೆ ಮುಟ್ಟುವುದೇ ಇಲ್ಲ. ಒಣಭೂಮಿಯಲ್ಲಿ ಜಿಗಣೆಗಳು, ಸೊಳ್ಳೆಗಳ ಗುಂಪುಗಳು, ಎಲ್ಲೆಲ್ಲಿಯೂ ಖೈದಿಗಳು ಸಾಯುವರು ಪ್ರತಿದಿನ. ಆದರೆ ಮಾಲೀಕ ಅನ್ನುತ್ತಾನೆ, ನಾವು ರೋಗಿಯಂತೆ ನಟಿಸುತ್ತೇವೆಂದು. ನಮ್ಮ ಕರಗಳಲ್ಲಿ ಇಡುವರು 4 ಆಣೆ ಕಾಸು ಮತ್ತು ಹೇಳುವರು ನಾವು ದುಡಿಯಲು ಕಟ್ಟುಮಸ್ತೆಂದು. ಕಾಡು ಮನುಷ್ಯರದೋ ಕಾಡಿನಲ್ಲಿ ಯಾರಿಗೋ ಗೊತ್ತು ಎಲ್ಲಿ ಯಾವಾಗ ಪ್ರತ್ಯಕ್ಷರಾಗುವರು. ಅವರ ಬಾಣಗಳು ಕೊಲ್ಲುತ್ತಿದೆ ಸೈನಿಕರ ಈ ಲೋಕದಲ್ಲಿ ನಂಟುವುದು ಆರನ್ನು. ಅಂದರೆ ಇದು ಅಲ್ಲಿರುವವರ ವಾಸ್ತವಿಕ ಸ್ಥಿತಿಯನ್ನು ಹೇಳುವುದಕ್ಕೆ ಸಾಧ್ಯ ಆಗ್ತದೆ. ನಾವು ಸಾಮಾನ್ಯ ಚರಿತ್ರೆಯಲ್ಲಿ ಅಥವಾ ಸಂಸ್ಕೃತಿ ಚಿಂತನೆಯಲ್ಲಿ, ಮಾನವಶಾಸ್ತ್ರದಲ್ಲಿ, ಸಮಾಜಶಾಸ್ತ್ರದಲ್ಲಿ ಸಮಾಜ ವಿಕಾಸ ಆದ ಹಂತವನ್ನು ಹೇಳ್ತಾ ಹೋಗ್ತೇವೆ. ಕಾಡನ್ನು ಕಡಿದು ನಾಡು ಮಾಡಲಾಯಿತು, ಆಮೇಲೆ ಸಮಾಜದ ನಿರ್ಮಾಣ ಆಯಿತು, ಹೀಗೆ ಇತ್ಯಾದಿ. ನಾವು ಅಂದರೆ ಸಂಸ್ಕೃತಿ ಚಿಂತನೆ ಮಾಡುವಾಗ 3-4 ಹಂತಗಳನ್ನು ಸಮಾಜಶಾಸ್ತ್ರದ ಹಿನ್ನೆಲೆಯಲ್ಲಿ ಹೇಳ್ತೇವೆ. ಮಾನವಶಾಸ್ತ್ರದ ಹಿನ್ನೆಲೆಯಲ್ಲಿ ಕೂಡ ಹೇಳುವಾಗ ಕೂಡ ಕೆಲವು ಥಿಯರಿಗಳನ್ನು ಹೇಳ್ತೇವೆ. ಆದರೆ ಈ ಕೃತಿಯನ್ನು ಓದುವಾಗ ಅಂಡಮಾನ್ಗೆ ಬಂದ ಖೈದಿಗಳು ಅಲ್ಲಿ ಬುಡಕಟ್ಟಿನ ಜನರಿದ್ದರು, ಬುಡಕಟ್ಟಿನ ಜನರ ವಿರೋಧ ಇತ್ತು. ಕಾಡಿಗೆ ಹೋದರೆ ಬುಡಕಟ್ಟಿನವರಿಗೆ ಆಹಾರ ಆಗ್ತವೆ, ಆಚೆಗೆ ಹೋದರೆ ಸಮುದ್ರಕ್ಕೆ ಬೀಳಬೇಕಾಗ್ತದೆ. ಅಲ್ಲಿ ಒಂದು ಘಟನೆ ಬರ್ತದೆ, ಯುದ್ಧದ ಸಂದರ್ಭದಲ್ಲಿ ಆಹಾರ ಇರಲಿಲ್ಲ, ಆಗ ಒಂದು ದ್ವೀಪಕ್ಕೆ ಕರ್ಕೊಂಡು ಹೋಗಿ ನೀವು ಸಮುದ್ರಕ್ಕೆ ಹಾರಿ ಅಂತ ಹೇಳ್ತಾರೆ. ಅವರು ಸಮುದ್ರಕ್ಕೆ ಹಾರಿ ಸಾಯಬೇಕಾಗಿತ್ತು, ಬದುಕಿ ಉಳಿದವರು 200 ಜನರಲ್ಲಿ ಕೇವಲ 2 ಮಾತ್ರ. ಇಂತಹ ಹಿಂಸೆಯನ್ನು, ಕ್ರೌರ್ಯವನ್ನು ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಇದೆ. ಬಹುಶಃ ಈ ಹಿನ್ನೆಲೆಯಲ್ಲಿ ನಾಗರಿಕತೆ ಅನ್ನುವುದು ಹೇಗೆ ಬೆಳೆಯಿತು? 1881ರಿಂದ 1900 ಅವಧಿಯಲ್ಲಿ ಕಾಡು ತೆರವು ಮಾಡಿ ನಾಡಾಗಿಸಿದ ನೆಲದ ವಿಸ್ತೀರ್ಣ ಒಂದಿಷ್ಟು 1421ರಿಂದ 25,189 ಎಕರೆಗೆ ಏರಿತ್ತು ಅಂತ ಹೇಳಿ ಹೇಳ್ತಾರೆ. ವ್ಯವಸಾಯ ಯೋಗ್ಯವಾದಂತಹ ಭೂಮಿಯ ವಿಸ್ತೀರ್ಣ 10,364 ಆಗಿತ್ತು. ಇದನ್ನೆಲ್ಲ ಮಾಡಿದವರು ಇಲ್ಲಿಂದ ಹೋದ ಕೈದಿಗಳೇ. ಕಾಡನ್ನು ಕಡಿಯುವುದು, ನಾಡನ್ನಾಗಿ ಮಾಡೋದು, ಇದು ಅವರಿಗೆ ಇದ್ದಂತಹ ಶಿಕ್ಷೆಯೇ. ಆದರೆ ನಾವು ಕೃಷಿಯ ಬಗ್ಗೆ ಮಾತನಾಡುವಾಗ, ಕೃಷಿಯನ್ನು ಅನ್ವೇಷಿಸಿದ್ರ ಬಗ್ಗೆ ಮಾತನಾಡುವಾಗ ಅಲ್ಲಿಯೂ ಕೂಡ ನಾವು ಗಮನಿಸಿಕೊಳ್ಬೇಕಾದಂಥದ್ದು, ಕೃಷಿಯನ್ನು ಅನ್ವೇಷಿಸಿದವಳು ಹೆಣ್ಣು ಅಂತ ಹೇಳುವಾಗಲೂ ಕೂಡ ಹೊಟ್ಟೆಯನ್ನು ತಂಪಾಗಿಸುವ, ನೆತ್ತಿಯನ್ನು ತಂಪಾಗಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ಕಾಡಲ್ಲಿ ಹುಡುಕಿದ್ರು ಹಾಗೆ ಹೀಗೆ ಅಂತ ಹೇಳುವಾಗ ಆ ಥಿಯರಿಯು ಕೂಡ ಇಲ್ಲಿ ಬಿದ್ದು ಹೋಗುವುದಕ್ಕೆ ಸಾಧ್ಯ ಆಗ್ತದೆ. ಅಂದರೆ ನಾವು ಗಮನಿಸಬೇಕಾದಂಥದ್ದು, ನಾವು ಸಾಮಾನ್ಯವಾಗಿ ಜನರಲೈಸ್ ಮಾಡುವ ಥಿಯರಿಗಳೇನಿವೆ, ಸಾಮಾನ್ಯೀಕರಣಗೊಳಿಸುವಂಥ ಸಿದ್ಧಾಂತಗಳಿವೆ, ಅದನ್ನು ಬಿಟ್ಟು ಇಲ್ಲಿಯ ಸಮಾಜ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಭಾಷೆ, ಇಲ್ಲಿಯ ಜನಜೀವನ ಬೆಳೆಯುವುದಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ಗುರುತಿಸಿಕೊಳ್ಬೋದು. 1860 ವೇಳೆಗೆ 30 ಮಹಿಳಾ ಕೈದಿಗಳು ಫೋರ್ಟ್ ಬ್ಲೇರ್ಗೆ ಬರ್ತಾರೆ. ಆನಂತರ 1901 ಆಡಳಿತದ ವರದಿಯ ಪ್ರಕಾರ 143 ಮಹಿಳೆಯರು ಇಲ್ಲಿ ಜವಳಿ ಉತ್ಪಾದನೆಯಲ್ಲಿ ತೊಡಗಿರ್ತಾರೆ. ಅದರಲ್ಲಿ 125 ಲೇನ್ನಷ್ಟು ಹತ್ತಿ ಹಾಗೂ ಬಟ್ಟೆಯನ್ನು ಉತ್ಪಾದನೆ ಮಾಡ್ತಾ ಇರ್ತಾರೆ. ಇನ್ನೂ ಒಂದು ಬಹಳ ರೋಚಕ ಕಥೆ ಏನಂತಂದರೆ, ಈಗಾಗಲೇ ಸರ್ ಇದರಲ್ಲಿ ಒಂದು 5-6 ಹೆಣ್ಮಕ್ಕಳ ಬದುಕಿನ ಕಥೆ ಇದೆ. ಇಷ್ಟು ಜನ ಬಂದಿದ್ದಾರೆ ಅಂದರೆ ಅಲ್ಲಿ ಗಂಡಸರ ಸಂಖ್ಯೆ ಹೆಚ್ಚಿತ್ತು, ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು. ಅದೊಂದು ಅಸಮ ಸಮಾಜ. ಹಾಗಾದಾಗ ಸಮಾಜದಲ್ಲಿ ಯಾವ ರೀತಿಯ ವಾತಾವರಣ ಉಂಟಾಗ್ತದೆ ಅನ್ನೋದು ನಮಗೆ ಗೊತ್ತಿದೆ. ಲಿಂಗಾನುಪಾತದಲ್ಲಿ ವ್ಯತ್ಯಾಸ ಆದಾಗ ಯಾವ ರೀತಿಯಾದಂತಹ ಹಿಂಸೆ ಮತ್ತು ಕ್ರೌರ್ಯಗಳು ಉಂಟಾಗ್ತವೆ, ಸಮಾಜದಲ್ಲಿ ಶಾಂತಿ ಯಾಕಿರುವುದಿಲ್ಲ ಅನ್ನೋದು ಗೊತ್ತಿರ್ತದೆ. ಆದರೆ ಒಂದು ಉದಾತ್ತವಾದ ಧೈರ್ಯ, ದಿಟ್ಟ ಹೆಜ್ಜೆಯ ಗಟ್ಟಿಗಿತ್ತೀರಿ ಯಾಕೆ ಅಂತಂದರೆ, ಅವರು ಕಾಲಪಾಣಿ ಶಿಕ್ಷೆಯನ್ನು ಒಪ್ಪಿಕೊಂಡು ಬಂದ ಹೆಣ್ಮಕ್ಕಳು ಬದುಕನ್ನು ಸ್ವೀಕರಿಸಿದ ಕ್ರಮ ಮತ್ತು ಬದುಕನ್ನು ಅನುಭವಿಸಿದ ಕ್ರಮ, ಇದೆರಡೂ ಕೂಡ ಬಹಳ ಮುಖ್ಯವಾದಂಥ ಅಂಶ ಅನ್ನೋದನ್ನು ಗಮನಿಸಬೇಕು. ಖೈದಿಗಳ ಮಾನಸಿಕ ಒತ್ತಡ, ಬದುಕಿನ ನಿರಾಕರಣೆಗಿಂತ ಅವರ ಸ್ವೀಕರಣೆ, ಇವೆಲ್ಲವನ್ನೂ ಕೂಡ ಗಮನಿಸಿದರೆ ಅಂಡಮಾನ್ಗೆ ಗಡೀಪಾರಾಗಿ ಬಂದ ಹೆಣ್ಣುಮಕ್ಕಳು ಅವರು ಸ್ವಂತ ಇಚ್ಛೆಯಿಂದ ಬರಲಿಲ್ಲ. ಕುಟುಂಬ ತ್ಯಜಿಸಿದಾಗ, ಕುಟುಂಬ ಅವರನ್ನು ಕುಟುಂಬದಿಂದ ಹೊರಹಾಕಿದಾಗ ಅವರಲ್ಲಿಗೆ ಬರಬೇಕಾಯಿತು. ಇಲ್ಲಿ 4 ಜನರ ಕಥೆಯನ್ನು ಹೇಳಿದ್ದಾರೆ. ಈಗಾಗಲೇ ಹೇಳಿದಾಗೆ ಅಲ್ಮೋರಾ, ಇರ್ಕಮ್ಮ ಮತ್ತು ಗೌರ ಮತ್ತು ಇನ್ನೊಬ್ಬಳು ಹೆಣ್ಮಗಳ ಹೆಸರಿದೆ, ಲಕ್ಷ್ಮಿ, ಗೌರ, ಇರ್ಕಮ್ಮ, ಇವರೆಲ್ಲರ ಮಹಿಳೆಯರ ಆಗಮನ ಆಗ್ತದೆ. ಇವರೆಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಅವರ್ಯಾರೂ ಕೂಡ ಅಪರಾಧವನ್ನು ಅಂದರೆ ಅವರ್ಯಾರೂ ಕೂಡ ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸಿದ ಅಥವಾ ದಂಗೆ ಎದ್ದ ಹೆಣ್ಮಕ್ಕಳಲ್ಲ. ಕೌಟುಂಬಿಕದ ಕಾರಣಕ್ಕಾಗಿ ಯಾವುದೋ ಅಕಸ್ಮಾತ್ ಆಗಿ ಉಂಟಾದ ಅವಘಡಗಳಿಂದ ಅಪರಾಧಿಗಳ ಸ್ಥಾನದಲ್ಲಿ ನಿಂತು ಶಿಕ್ಷೆಗೆ ಒಳಗಾದವರು. ಅದರಲ್ಲಿ ಒಬ್ಬಳಿಗೆ ಅವಳ ಭಾವ ಹೇಳ್ತಾನೆ, ನೀನು ಅಪರಾಧ ಒಪ್ಕೊಳ್ಬೇಡ, ನಾನು ಅಪರಾಧಿಯಾಗಿ ಹೋಗ್ತೇನೆ ಅಂತ. ಆದರೆ ಅವಳು ಇಲ್ಲ, ನಾನೇ ಅಪರಾಧಿ ಆಗ್ತೇನೆ ಅಂತ ಹೇಳಿ ಆಕೆಯೇ ಶಿಕ್ಷೆಯನ್ನು ಒಪ್ಪಿಕೊಂಡು ಬರ್ತಾಳೆ. ಆನಂತರ ಅಲ್ಲಿ ಬಂದು ಅವರ ಒಂದು ಸ್ಥೂಲವಾದ ಕತೆ ಮಾತ್ರ ಇದೆ, ಅದರಲ್ಲಿ ಅವರ ಅಂತರಾಳದ ದನಿಗಳೇನಿವೆ ಅನ್ನೋದು ಸ್ಪಷ್ಟವಾಗಿ ನಮಗೆ ದಾಖಲಾಗುತ್ತೆ. ಆದರೆ ಒಂದಿಷ್ಟು ಅಂಶದ ನೋವಿನ ಸಂಗತಿಗಳನ್ನು ನಾವಿಲ್ಲಿ ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ಒಂದು ಸಾಹಸ ಏನು ಅಂತಂದರೆ, ಅಲ್ಲಿ ಹೆಣ್ಮಕ್ಕಳನ್ನು ಖೈದಿಗಳನ್ನಾಗಿ ಅಂಡಮಾನಿಗೆ ಕರೆ ತರ್ತಾರೆ. ಆಗ ಒಂದು ನಾವೆ ದಡಕ್ಕೆ ಅಪ್ಪಳಿಸಿ ಅದು ಅದರಲ್ಲಿದ್ದವರೆಲ್ಲರೂ ಏನಾಗ್ತಾರೆ, ಸಾವಿನ ಅಂಚಿಗೆ ಹೋಗ್ತಾರೆ. ತಾವು ಸಾಯಲಿಕ್ಕೆ ಬಂದಿದ್ದೇವೆ ಅಂತ ಗೊತ್ತಿದ್ರು ಅದರಲ್ಲಿ ಇದ್ದಂತಹ ಒಬ್ಬಳು ಹೆಣ್ಮಗಳು ಅಲ್ಲಿರುವ ಜನರನ್ನು ಆಕೆ ರಕ್ಷಿಸ್ತಾಳೆ. ಹಾಗೆ ರಕ್ಷಿಸಿದ್ರಿಂದ ಅವಳಿಗೆ ಶಿಕ್ಷೆಯ ವಿನಾಯಿತಿ ಕೂಡ ಲಭಿಸ್ತದೆ ಅನ್ನೋದನ್ನು ನಾವು ಗಮನಿಸಿಕೊಳ್ಬೋದು. ಅಂದರೆ ಬ್ರಿಟಿಷ್ ಅಧಿಕಾರಿಗಳು ಅದನ್ನು ಕೂಡ ಗಮನಿಸಿದರು. ಸಮಾಜ ರಚನೆಯ ಹಿನ್ನೆಲೆಯಲ್ಲಿ ನಾವು ಎಷ್ಟು ಅವರ ನಕಾರಾತ್ಮಕತೆಯನ್ನು ಹೇಳ್ತೇವೆಯೋ, ಆದರೆ ಅವರು ಸಮಾಜ ರಚನೆಯ ಕಡೆಗೆ ಕೊಟ್ಟ ಗಮನವನ್ನು ಕೂಡ ನಾವು ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಹೇಳ್ಬೋದು. ಇನ್ನೊಬ್ಬಳು ಹೆಣ್ಮಗಳು ಜೀವನಿ ಅಂತ, ಆಕೆ ಬಹಳ ಅವಳು ಕೂಡ ನ್ಯಾಯಕ್ಕೆ ಒಳಗಾಗಿ ಇಲ್ಲಿ ಬಂದು ಆಕೆಯನ್ನ ಮತ್ತೆ ಇಲ್ಲಿ ಕುಟುಂಬವನ್ನ ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಒಟ್ಟು ಇಲ್ಲಿರುವ ಕಥೆಯನ್ನ ಗಮನಿಸಿ, ಕಥೆಗಳನ್ನ, ಹೆಣ್ಮಕ್ಳ ಕಥೆಗಳನ್ನ ಗಮನಿಸಿದ್ರೆ ನನಗೆ ಅನಿಸಿದ್ದು, ಇಡೀ ಕೃತಿಯಲ್ಲಿ ನಾವದನ್ನ ನಾಲ್ಕು ಅಂಶಗಳಲ್ಲಿ ಗುರುತಿಸುವುದಕ್ಕೆ ಸಾಧ್ಯ ಇದೆ. ಒಂದು ಕುಟುಂಬದ ಪರಿಕಲ್ಪನೆಯನ್ನ ಅಂಡಮಾನಿಗೆ ಗಡೀಪಾರಾಗಿ ಬಂದ ಹೆಣ್ಣು ಮಕ್ಕಳು ಕುಟುಂಬದ ಪರಿಕಲ್ಪನೆಯನ್ನ ಸೃಷ್ಟಿಸಿಕೊಂಡ ಅಥವಾ ಕಟ್ಟಿಕೊಂಡ ಕ್ರಮಗಳು. ಅವರು ಕೈದಿಗಳಾಗಿರ್ತಾರೆ, ಕೈದಿಗಳಾಗಿದ್ದವರು ಆಮೇಲೆ ಶಿಕ್ಷೆಯಿಂದ ಹೊರಗೆ ಬಂದು ಆಮೇಲೆ ಅವರು ತಮ್ಮ ಸ್ವತಂತ್ರ ಜೀವನವನ್ನ ನಿರ್ವಹಿಸಿದಂತಹ ಒಂದು ವಿಭಾಗದ ಹೆಣ್ಮಕ್ಕಳು. ಎರಡನೇದು ನಾವಲ್ಲಿ ಗುರುತಿಸ್ಲಿಕ್ಕೆ ಸಾಧ್ಯ ಆಗುವಂಥದ್ದು, ಜಪಾನಿಯರ ಹಿಂಸೆ ಮತ್ತು ಆಕ್ರಮಣಕ್ಕೆ ತುತ್ತಾಗಿ ಕುಟುಂಬವನ್ನ ಪೋಷಿಸಿದ ಹೆಣ್ಮಕ್ಳು. ಅವರು ಮೊದಲ ತಲೆಮಾರಿನವರೇ ಆಗಿದ್ರು, ಯಾಕಂದ್ರೆ ಅವರೆಲ್ಲ ತನ್ನ ಇರ್ಕಮ್ಮ ಅಂತೂ ತನ್ನ ಮಗನನ್ನ ಮುತ್ತುಸ್ವಾಮಿಯನ್ನ ಮತ್ತು ಮೊಮ್ಮಗ ನಾರಾಯಣ ರಾವ್ ಅನ್ನ ಆಕೆ ಶಿಕ್ಷೆಗೆ ಒಳಗಾದಾಗ ಹೇಳ್ತಾರೆ ಲೇಖಕಿ, ಅವಳು ಕೊನೆಯ ಕಾಲದ ತನಕವೂ ತನ್ನ ಬದುಕನ್ನ ನಿರಾಕರಿಸದೆ ಸ್ವೀಕರಿಸಿಕೊಂಡು ಬದುಕಿದ್ಲು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇಲ್ಲೆಲ್ಲ ನಾವು ಗಮನಿಸಬೇಕಾದಂತಹ ಅಂಶ, ಅವರಿಗೆ ಬರುವಾಗ ಇದ್ದ ವಿಪತ್ತುಗಳು, ಸಂಕಟಗಳು, ಆಮೇಲೆ ಅವರು ಎದುರಿಸಿದಂತಹ ಹಿಂಸೆಗಳು, ಅದರ ಜೊತೆಗೆ ಅವರು ಅನುಭವಿಸಿದಂತಹ ಯಾತನೆಗಳನ್ನು ಗುರುತಿಸಿಕೊಂಡ್ರೆ ಅದೆಲ್ಲವೂ ಕೂಡ ಸುಲಭದಲ್ಲಿ ಸಾಧ್ಯ ಆದಂಥದ್ದು ಅಲ್ಲ ಅನ್ನೋದನ್ನು ಗಮನಿಸಬೇಕು. ಇನ್ನು ಮೂರನೇದು, ವಿದ್ಯಾವಂತರಾಗಿ ಸಾಮಾಜಿಕ ಮತ್ತು ರಾಜಕೀಯ ಬದುಕಿನಲ್ಲಿ ಮುನ್ನಡೆದವರು. ನಮಗೆ ಭಾರತದ ಮೊದಲ ಶಿಕ್ಷಕಿ ಅಂತ ನಾವು ಸಾವಿತ್ರಿ ಬಾ ಫುಲೆಯನ್ನು ನೆನಪಿಸ್ತೇವೆ. ಆದರೆ ಇಲ್ಲಿ ಹೆಣ್ಮಗಳು ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಆದದ್ದು 1942ರಲ್ಲಿ. ಅಮೀನಾ ಬೀಬಿ ಅನ್ನುವಂಥ ಹೆಣ್ಮಗಳು ಪ್ರೌಢಶಾಲಾ ಶಿಕ್ಷಣವನ್ನು ಮೊದಲ ಬಾರಿಗೆ ಪೂರೈಸ್ತಾಳೆ. ಅಂದರೆ ಮುಖ್ಯ ಭೂಮಿಕೆ, ಅಂದರೆ ಇಲ್ಲಿ ಇನ್ನೊಂದು ಶಬ್ದವನ್ನು ಬಳಸ್ತಾರೆ ಲೇಖಕಿ, ಮುಖ್ಯ ಭೂಮಿಕೆ ಅಂದರೆ ಭಾರತವನ್ನು ಉದ್ದೇಶವಾಗಿ ಇಟ್ಕೊಂಡಾಗ ಮುಖ್ಯ ಭೂಮಿಕೆಯಲ್ಲಿ ಏನು ಬದಲಾವಣೆಗಳಾಗ್ತವೆ ಅದರ ಪ್ರತಿಫಲನಗಳು ಅಂಡಮಾನ್ನಲ್ಲೂ ಕೂಡ ಗೋಚರಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅಮೀನಾ ಬೀಬಿ, ಅಂದರೆ ನಾವು ಇವತ್ತಿಗೂ ಶಿಕ್ಷಣದ ಬಗ್ಗೆ ಮಾತನಾಡುವಾಗ ಒಂದು ವರ್ಗದ ಬಗ್ಗೆ ಮಾತನಾಡ್ತೇವೆ, ಆದರೆ ಇಲ್ಲಿ ಅಮೀನಾ ಬೀಬಿ ಮೊತ್ತ ಮೊದಲು ಶಿಕ್ಷಣವನ್ನು ಪಡೆದ ಮಹಿಳೆ ಅನ್ನೋದನ್ನು ಗುರುತಿಸ್ಕೊಳ್ಬೇಕು. ಇನ್ನು ನಾಲ್ಕನೇದು, ಹೋರಾಟದ ಬದುಕಿಗೆ ಮುನ್ನಡೆ ಬರೆದವರು. ಗಂಡು ಮತ್ತು ಹೆಣ್ಣು ಪ್ರಕೃತಿಯ ಎರಡು ಸತ್ಯಗಳು, ಅವರಿಬ್ಬರು ಪರಸ್ಪರ ಆಕರ್ಷಿತರಾಗುವಂಥದ್ದು ಅದು ಪ್ರಕೃತಿ ನಿಯಮ, ಸಹಜ. ಆದರೆ ಗಂಡು ಲೋಕ ಹೆಣ್ಣು ಲೋಕವೇ ಇಲ್ಲದೆ ಬದುಕಬೇಕು ಅನ್ನುವಂಥ ಅನಿವಾರ್ಯತೆ ಹುಟ್ಟಿಕೊಂಡಾಗ ಅವರು ಎದುರಿಸುವ ಸವಾಲುಗಳು ಅಥವಾ ಅವರು ಎದುರಿಸುವ ಸಂಕಟಗಳು, ನೋವುಗಳು, ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಆಗದೇ ಇದ್ದಾಗ, ಒಂದು ಕಡೆ ದೇಹದ ಹಸಿವು, ಇನ್ನೊಂದು ಕಡೆ ಮನಸ್ಸಿನ ಹಸಿವು, ಇವೆರಡನ್ನೂ ನಿವಾರಿಸಿಕೊಳ್ಳಿಕ್ಕೆ ಆಗದೇ ಇರುವಂಥ ಆ ಸ್ಥಿತಿಯಲ್ಲಿ, ಒಂದು ಕಡೆ ಸೈನ್ಯ, ಇನ್ನೊಂದು ಕಡೆ ಖೈದಿತನ, ಮತ್ತೊಂದು ಕಡೆ ದುಡಿಮೆ, ದುಡಿದ್ರೂ ಹೊಟ್ಟೆ ತುಂಬ ಅನ್ನ ಇಲ್ಲದೆ ಇರುವಂತಹ ಪರಿಸ್ಥಿತಿ. ಯಾಕಂದ್ರೆ ಎಲ್ಲರೂ ದುಡಿದು ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ, ಆದ್ರೆ ಹೊಟ್ಟೆ ತುಂಬ ಅನ್ನ ಇಲ್ಲದೆ ಇರುವಂತಹ ಈ ಪರಿಸ್ಥಿತಿಯಲ್ಲಿ ಹಿಂಸೆಯ ಯಾವ ಸ್ವರೂಪವನ್ನ ನಾವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ವೋ ಅದನ್ನ ಹೆಣ್ಣು ಮಕ್ಕಳು ಅನುಭವಿಸಿದ್ರು. ಗಂಡು ಮಕ್ಕಳಿಗೆ ಗಮನಿಸಿದ್ರೆ ಅವರು ಇರ್ಕಮ್ಮ, ಒಬ್ಳು ಅವಳು ಇರ್ಕಮ್ಮವೇ ಇರ್ಬೇಕು, ಅವಳು ಮದುವೆ ಆಗ್ತಾಳೆ, ಗಂಡ ಕೃಷಿ ಮಾಡ್ತಾನೆ, ಆದ್ರೆ ಕೃಷಿ ಮಾಡುವಾಗ ಹವಾಮಾನದ ವೈಪರೀತ್ಯ, ಎಲ್ಲೆಲ್ಲಿಂದಲೂ ಬಂದಿರ್ತಾರೆ ಅವರು, ಹವಾಮಾನದ ವೈಪರೀತ್ಯದಿಂದ ಅವರಿಗೆ ಬದುಕಲಿಕ್ಕೆ ಆಗುವುದಿಲ್ಲ, ಕೃಷಿಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ, ಜೀವವನ್ನು ಬಹಳ ಬೇಗ ಕಳ್ಕೊಳ್ತಾರೆ. ಹಾಗಾಗಿ ಸಮತೂಕದ ಬದುಕನ್ನಾಗಲಿ ಅಥವಾ ನಾವು ನಿರೀಕ್ಷೆ ಮಾಡುವ, ನಮಗೆ ಕಲ್ಪನೆಗೂ ದಕ್ಕದೇ ಇರುವಂತಹ ಒಂದು ಬದುಕನ್ನು ಅಲ್ಲಿಯ ಜನ ಬದುಕಿದ್ರು. ಆದರೆ ಮೆಚ್ಚಬೇಕಾದ ಸಂಗತಿ ಏನು ಅಂತಂದರೆ, ಅವರೆಲ್ಲರೂ ತಮ್ಮ ನೋವನ್ನು, ತಮ್ಮ ಸಂತಸವನ್ನ, ತಮ್ಮ ಯಾತನೆಯನ್ನ ಎಲ್ಲವನ್ನ ಜನಪದದಲ್ಲಿ ಕೂಡ ಹಾಡಿದರು. ಕೆಲವು ಕಡೆ ಜನಪದದ ಉದಾಹರಣೆಗಳನ್ನು, ಒಂದೆರಡು ಹಾಡುಗಳನ್ನು ಕೊಡ್ತಾರೆ, ಸಾಹಿತ್ಯವನ್ನು ನಿರ್ಮಾಣ ಮಾಡಿದರು. ಹಾಗಂತ ಹೇಳಿ ಸಾಮಾಜಿಕ ಕಟ್ಟುಪಾಡುಗಳನ್ನು ಗಮನಿಸಿಕೊಂಡ್ರೆ ಸಾಮಾಜಿಕ ಕಟ್ಟುಪಾಡುಗಳನ್ನು ಗಮನಿಸಿಕೊಂಡ್ರೆ ಪರ್ದಾ ವ್ಯವಸ್ಥೆ ಇತ್ತು. ಆ ಪರ್ದಾ ವ್ಯವಸ್ಥೆಗೆ ಅವರು ಬಿಳಿ ಬಟ್ಟೆಯನ್ನು ಹಾಕ್ಕೊಳ್ತಾ ಇದ್ರು. ಯುದ್ಧ ಆರಂಭ ಆದಾಗ ಅಲ್ಲಿ ಬಟ್ಟೆ ಇರಲಿಲ್ಲ. ಆ ಪರ್ದಾವನ್ನೇ ಅವರು ಹಿಂದೂ ಎಲ್ಲ ಧರ್ಮೀಯರು ಅಂದರೆ ಅಲ್ಲಿ ಧರ್ಮದ ಪ್ರಶ್ನೆ ಇರಲಿಲ್ಲ. ಮನುಷ್ಯ ಧರ್ಮ ಒಂದೇ, ಚರ್ಚ್ಗಳನ್ನು ಕಟ್ಟಿಕೊಂಡಿದ್ರು ಅಥವಾ ದೇವಸ್ಥಾನಗ ಬೌದ್ಧ ಧರ್ಮದವರಿದ್ರು, ಸಿಖ್ರಿದ್ರು, ಎಲ್ಲರೂ ಇದ್ರು. ಸರ್ ಹೇಳಿದ್ರಲ್ಲ, ಎಲ್ಲರೂ ಇದ್ರು. ನಮಗೊಂದು ಬಹಳ ಕುತೂಹಲ ಆಗ್ತದೆ ಏನು ಅಂತಂದರೆ, ಒಂದು ಕಡೆ ಬುಡಕಟ್ಟಿನವರು, ಬುಡಕಟ್ಟಿನ ಧರ್ಮ ಏನು? ಹಲವು ಬುಡಗಳು ಸೇರಿ ಒಂದಾಗೋದು, ಎಲ್ಲರೂ ಸೇರಿ ಬದುಕೋದು. ಅದರ ಪ್ರಭಾವ ಇವರ ಮೇಲಾಯ್ತಾ ಗೊತ್ತಿಲ್ಲ ನನಗೆ. ಆದರೆ ಕಾಡಿನಲ್ಲಿರುವ ಬುಡಕಟ್ಟು ಜನ ಮತ್ತು ನಾಡಿನಲ್ಲಿರುವ ನಾಗರಿಕರು ಅಂತ ಹೇಳಿಕೊಳ್ಳುವ ಜನ ಇವರು ಇಬ್ಬರು ಕೂಡ ಕುಟುಂಬವನ್ನು ನಿರ್ವಹಣೆ ಮಾಡಬೇಕಾದ್ರೆ, ಕುಟುಂಬದಲ್ಲಿ ಒಳಗೆ ಇರುವ ಹೆಣ್ಣಿನ ಪಾತ್ರವನ್ನು ನಿರ್ವಹಿಸಬೇಕಾದ್ರೆ ಎದುರಿಸಿದಂತಹ ಸಂಘರ್ಷಗಳು ಮತ್ತು ಅದು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಬೇಕಾದದ್ದು ಕೂಡ ಬಹಳ ಮುಖ್ಯ ಇದು. ಅಲ್ಲಿ ಇನ್ನೂ ಒಂದು ಅಂಶ ಬರ್ತದೆ, ವೇಶ್ಯವಾಟಿಕೆ ಇರಲಿಲ್ಲ ಅಷ್ಟಿದ್ರೂ ಕೂಡ. ನಾವು ಅಲ್ಲಿ ಒಂದು ಹೆಣ್ಣು ಮಕ್ಕಳನ್ನು ಒಬ್ಬ ಖೈದಿ ನೀನು ಲೈಂಗಿಕತೆಗೆ ಇದು ಮಾಡಬೇಕು ಅಂತ ಹೇಳಿದ್ದಕ್ಕಾಗಿ ಆಮೇಲೆ ಬ್ರಿಟಿಷ್ ವಸಾಹತುಶಾಹಿ ಅವರ ಮೇಲೆ ಕ್ರಮ ಕೈಗೊಂಡದ್ದನ್ನು ಗಮನಿಸಬೇಕು. ಅಂದರೆ ನಾವು ಯಾವುದನ್ನು ನಾಗರಿಕತೆ ಅಂತ ಹೇಳಿ ಹೇಳ್ತಾ ಇದ್ದೇವೆಯೋ ಅಲ್ಲಿರುವ ಹುಳುಕುಗಳಲ್ಲಿ ಆ ಹುಳುಕುಗಳು ಇರಲಿಲ್ಲ. ಅಲ್ಲಿ ಜನ ಆಗಲೇ ಹೇಳಿದೆ, ಜನಸಂಖ್ಯೆಯಲ್ಲಿ ಹೆಣ್ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು, ಗಂಡಸರ ಸಂಖ್ಯೆ ಹೆಚ್ಚಿತ್ತು. ಆದರೂ ಕೂಡ ಈ ಹಿನ್ನೆಲೆಯ ಸಮಾಜವನ್ನು ಕಟ್ಟಲಿಕ್ಕೆ ಹೆಣ್ಮಕ್ಕಳ ತ್ಯಾಗವೂ ಇತ್ತು, ಗಂಡು ಮಕ್ಕಳ ತ್ಯಾಗವೂ ಇತ್ತು. ಅದರೊಂದಿಗೆ ಅವರಿಬ್ಬರೂ ಸೇರಿ ಕಟ್ಟಿದ ಸಮಾಜದ ಒಳಗಡೆ ನೂರಾರು ಯಾತನೆಗಳಿದ್ವು. ಜಪಾನೀಸ್ ಸೈನಿಕ ಒಸಾಕ, ಜಪಾನೀಯರು ಅವರು ಒಂದು ಮಾತು ಬರುತ್ತೆ, ಅವರು ತುಂಬ ಕ್ರೂರಿಗಳಾಗಿದ್ದರು, ಹಿಂಸೆಯಿಂದ ನಡೆಸಿಕೊಳ್ತಾ ಇದ್ರು. ನಮ್ಮ ಮನೆಗಳಿಗೆ ಚಪ್ಪಲಿ ಹಾಕಿಕೊಂಡು ಗನ್ನಿಂದ ಒಳಗೆ ಬಂದು ಪಾತ್ರೆಗಳನ್ನು ಕುಕ್ಕಿ ಕುಕ್ಕಿ ನೋಡ್ತಾ ಇದ್ರು. ನಾವು ಯಾವುದನ್ನು ಶುಭ್ರ ಅಂತ ಭಾವಿಸ್ತಾ ಇದ್ವಿ ಅದನ್ನೆಲ್ಲ ನೋಡ್ತಾ ಇದ್ರು ಅನ್ನೋದನ್ನೆಲ್ಲ ಬರೆದಿದ್ದಾರೆ. ಆದರೆ ಗಂಡು ಮತ್ತು ಹೆಣ್ಣನ್ನು ಬೇಲಿ ಹಾಕಿ ಕಟ್ಟಕ್ಕಾಗಲ್ಲ ಅನ್ನೋದಕ್ಕೆ 16 ಹರೆಯದ ಆನಿ ಹೂ ಮಾರಲಿಕ್ಕೆ ಆ ಸೈನಿಕರ ಇದಕ್ಕೆ ಬಂದವಳು. ಅಲ್ಲಿ ಒಸಾಕನನ್ನು ಪ್ರೇಮಿಸ್ತಾಳೆ, ಅವರ ಮದುವೆ ಆಗ್ತದೆ. ಒಸಾಕನಿಗೆ ಗೊತ್ತಿರ್ತದೆ ತಾನು ವಿವಾಹ ಆಗಬಾರ್ದು ಅಂತ, ಅದು ಗೊತ್ತಿದ್ರು ಅವನು ವಿವಾಹ ಆಗ್ತಾನೆ. ವಿವಾಹ ಆದ ಮೇಲೆ ವಿವಾಹ ಆದದ್ದಕ್ಕಾಗಿ ಅವನನ್ನು ಅವನಿಗೆ ಶಿಕ್ಷೆ ಆಗ್ತದೆ. ಆಗ ಬ್ರಿಟಿಷ್ ವಸಾಹತುಶಾಹಿ ಕೇಳ್ತದೆ, ನೀನು ನಿಜವಾಗಿ ಅವನನ್ನು ಮದುವೆ ಆಗಿದೆಯಾ ಅಂತ. ಅವರಿಗೊಂದು ಮಗು ಹುಟ್ಟುತ್ತದೆ, ಅದರ ಚಿತ್ರ ಇಲ್ಲಿ ಇದೆ. ಆಕೆ ಹೇಳ್ತಾಳೆ, ನಾನು ಬ್ರಿಟಿಷ್ ವಸಾಹತುಶಾಹಿಗೆ ಹೇಳಿದರೆ ಎಲ್ಲಿ ನನಗೆ ಮತ್ತೆ ಶಿಕ್ಷೆ ಆಗ್ತದೋ ಅನ್ನುವ ಕಾರಣಕ್ಕಾಗಿ ಅವಳು ಮದುವೆ ಆಗಿಲ್ಲ ಅಂತ ಹೇಳಿ ಹೇಳ್ತಾಳೆ. ಒಸಾಕನ ಕುಡಿಯನ್ನು ತನ್ನ ಗರ್ಭದಲ್ಲಿ ಹೊತ್ತ ಹೆಣ್ಮಗಳು ಒಂದು ಹೆಣ್ಮಗುವನ್ನು ಪಡೀತಾಳೆ. ಆಕೆ ಮತ್ತೆ ಸ್ವಲ್ಪ ವರ್ಷಗಳ ನಂತರ ಮತ್ತೊಂದು ಮದುವೆಯನ್ನು ಆಗ್ತಾಳೆ. ಅಂದರೆ ನಾವು ಇವತ್ತು ಜನಾಂಗಿಕವಾಗಿ ಹೇಳುವಾಗ ಏನು ಇಡೀ ಜಗತ್ತಿನಲ್ಲಿ 6 ರೀತಿಯ ಜನಾಂಗಗಳಿವೆ ಅಂತ ಏನು ಹೇಳ್ತೇವೆಯೋ ಅದಕ್ಕಿಂತ ಭಿನ್ನವಾದ ವರ್ಣ ಸಂಕರಗಳಾದಂತಹ ಉಲ್ಲೇಖಗಳನ್ನು ನಾವಿಲ್ಲಿ ಗುರುತಿಸುವುದಕ್ಕೆ ಸಾಧ್ಯ ಇದೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟವರು ಅಂದರೆ ಸಮುದಾಯವನ್ನು ಪೊರೆಯಲು ಅವಕಾಶ ಮಾಡಿಕೊಟ್ಟವರು ಹೆಣ್ಮಕ್ಕಳು ಅನ್ನೋದನ್ನು ಗಮನಿಸಬೇಕು. ಇನ್ನು ಅಲ್ಲಿ ಇರುವಂತಹ ಅಂಶಗಳನ್ನು ಗಮನಿಸಿದರೆ ಐ ಎನ್ ಎ ಬಗ್ಗೆ ಮಾತು ಬಂತು. ಸುಭಾಷ್ ಚಂದ್ರ ಬೋಸ್ ಅಲ್ಲಿಗೆ ಬರ್ತಾರೆ. ಆದರೆ ನಮ್ಮ ರಾಜಕೀಯದ ಹಿನ್ನೆಲೆಯನ್ನು ನಾವು ಗಮನಿಸಿಕೊಂಡ್ರೆ ಅಂಡಮಾನ್ನ ಒಳಗಿರುವ ಸಂಕಟ ಏನು ಅಂತ ಹೊರಗಿರುವವರಿಗೆ ಆ ಜೈಲಿಗೆ ಅವರು ಹೋದ ಚಿತ್ರ ಇದೆ ಇಲ್ಲಿ. ಆದರೆ ಜೈಲಿನ ಒಳಗೆ ಖೈದಿಗಳು ಯಾವ ನರಕವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವುದನ್ನು ಅವರಿಂದ ಮುಚ್ಚಿಡಲಾಗ್ತದೆ, ಅವರಿಗೆ ಗೊತ್ತೇ ಆಗುವುದಿಲ್ಲ. ಸ್ವತಂತ್ರ ಭಾರತದಲ್ಲಿ ಸೋನಿಯಾ ಗಾಂಧಿ ಹೋಗ್ತಾರೆ, ರಾಜೇಂದ್ರ ಪ್ರಸಾದ್ ಹೋಗ್ತಾರೆ. ಭಾರತ ಸ್ವತಂತ್ರ ಆದಾಗ ಆ ದೇಶ ಆ ಅಂಡಮಾನ್ನ ದ್ವೀಪ ಅನುಭವಿಸಿದ ಖುಷಿಯನ್ನು ಕೂಡ ಈ ಕೃತಿ ದಾಖಲು ಮಾಡ್ತದೆ. ಅಂದರೆ ಹೆಣ್ಣು ಮಕ್ಕಳ ಕುರಿತಾದ ಚಿಂತನೆಗಳು. ನಾಲ್ಕನೇದಾಗಿ ನಾನು ಕೊನೆಯ ಅಂಶ ಹೇಳೋದಾದರೆ, ಅಂಡಮಾನ್ನಲ್ಲಿ ಚಳುವಳಿಯಲ್ಲಿ ಭಾಗವಹಿಸಿ ಗುರುತಿಸಿಕೊಂಡ ಹೆಣ್ಣು ಮಕ್ಕಳ ದಾಖಲಾತಿಯೂ ಈ ಕೃತಿಯಲ್ಲಿ ಇದೆ ಅನ್ನೋದು. ಅಂದರೆ ಒಂದು ಕಡೆ ಶೋಷಣೆಗೆ ಒಳಗಾದವರು, ಇನ್ನೊಂದು ಕಡೆ ಹೋರಾಟವನ್ನು ಮಾಡಿದವರು. ಅಂತಹ ದಾಖಲಾತಿಯೂ ಕೂಡ ಅಂದರೆ ಸ್ವತಂತ್ರ ಭಾರತದಲ್ಲಿ ಸುಶಿಕ್ಷಿತರಾಗಿ ಉನ್ನತ ಸ್ಥಾನವನ್ನು ಹೊಂದಿ ಅಧಿಕಾರವನ್ನು ಹೊಂದಿ ಆ ಮೂಲಕ ಸಾಧನೆಯನ್ನು ಮಾಡಿದ ಹೆಣ್ಣು ಮಕ್ಕಳ ಗಾಥೆಯೂ ಕೂಡ ಈ ಕೃತಿಯಲ್ಲಿ ಇದೆ. ಆ ಕಾರಣಕ್ಕಾಗಿ ನಾವು ಗಮನಿಸಿಕೊಳ್ಳುವುದಾದರೆ ಈ ಎಲ್ಲ ಅವರ ಹೆಸರು ಶಾಂತಾ ಲಕ್ಷ್ಮಣ್ ಸಿಂಗ್ ಅಂತ ಆಕೆ ಚಳುವಳಿಯಲ್ಲಿ ಗುರುತಿಸಿಕೊಂಡು ಮುನ್ಸಿಪಲ್ ಕಾರ್ಪೊರೇಟರ್ ಆಗಿ ಗುರುತಿಸಿಕೊಂಡವಳು. ಅದರ ಜೊತೆಗೆ ರಾಜೇಂದ್ರ ಪ್ರಸಾದರು ಅಲ್ಲಿರುವ ಹೆಣ್ಮಕ್ಕಳ ಜೊತೆಗೆ ಬೆರ್ತದ್ದು ಈ ಎಲ್ಲ ಸಂಗತಿಗಳನ್ನು ನಾವಿಲ್ಲಿ ಗಮನಿಸಿಕೊಳ್ಬೋದು. ಹೆಣ್ಣು ಮಕ್ಕಳು ಅಂತಂದರೆ ನಾವು ಸಾಮಾನ್ಯವಾಗಿ ಹೇಳುವ ಅಬಲೆಯರು ಅನ್ನುವ ಮಾತಿಗಿಂತ ಭಿನ್ನವಾಗಿ ಇಲ್ಲಿರುವ ದಾಖಲಾತಿ ಹೆಣ್ಮಕ್ಕಳ ಚರಿತ್ರೆಯನ್ನು ದಾಖಲುಗೊಳಿಸಿದ ವಿಷಯ ನನಗೇನು ಅನಿಸಿತ್ತು ಅಂತಂದರೆ ಇನ್ನೂ ಒಂದು ಕುತೂಹಲ ಏನಿತ್ತು ನನಗೆ ಪುಸ್ತಕವನ್ನು ಕೈಗೆತ್ತಿಕೊಳ್ಳುವಾಗ ಅಂತಂದರೆ ಕೈದಿಗಳ ಅವರೇ ಅವರ ಬಗ್ಗೆ ಹೇಳಿಕೊಂಡ ಒಂದಿಷ್ಟು ಹೇಳಿಕೆಗಳು ನಮಗೆ ದಾಖಲಾದದ್ದು ಸಿಗ್ಬಹುದೇನೋ ಅನ್ನುವಂಥ ಒಂದು ಕುತೂಹಲ ಇತ್ತು. ಅಂದರೆ ಅವರ ಬಗ್ಗೆ ಇನ್ನೊಬ್ಬರು ಹೇಳುವುದಕ್ಕಿಂತ ಅವರೇ ಅವರ ಬಗ್ಗೆ ಹೇಳಿದಂಥ ಅಂಶಗಳು ಇರಬಹುದೇನೋ ಅಂತ. ಆದರೆ ಪರವಾಗಿಲ್ಲ, ಇಷ್ಟಾದರೂ ದಾಖಲಾಗಿದೆಯಲ್ಲ ಅನ್ನುವ ಒಂದು ಸಮಾಧಾನವನ್ನು ನಾವು ಹೊಂದಬೇಕಾದಂಥ ಅಂಶವೂ ಕೂಡ ಬಹಳ ಮುಖ್ಯ. ಗೊಗ್ಗವೆ ಹೇಳ್ತಾಳೆ, ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು. ಹೆಣ್ಣು ಮೋಹಿಸಿ ಗಂಡ ಹಿಡಿದಡೆ ಉತ್ತರವಾವು ಎಂದು ಅರಿಯಬೇಕು. ಈ ಎರಡರ ಉಭಯವ ಕಳೆದು ಸುಖಿ ತಾನಾಗಬಲ್ಲಡೆ ನಾಸ್ತಿನಾತನು ಪರಿಪೂರ್ಣನೆಂಬೆನೆ. ಬಹುಶಃ ಗಂಡು ಮತ್ತು ಹೆಣ್ಣು ಈ ಸಮಾಜದ ಎರಡು ಮುಖಗಳು. ಆ ಎರಡು ನಾಣ್ಯದಕ್ಕೆ ಬೆಲೆ ಬರುವುದು ಆ ಎರಡು ಮುಖ ಇದ್ದ ಹಾಗ. ಆ ಎರಡೂ ಮುಖಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದಾಗ ಮಾತ್ರ ಒಂದು ಆರೋಗ್ಯಪೂರ್ಣ ಸಮಾಜ ನಿರ್ಮಿಸಲಿಕ್ಕೆ ಸಾಧ್ಯ ಅನ್ನುವುದು ವಸಾಹತುಶಾಹಿ ಆಡಳಿತಕ್ಕೂ ಗೊತ್ತಿತ್ತು. ಆಕ್ರಮಣಕಾರಿ ಮಾಡಿದ ಯುದ್ಧವನ್ನು ಮಾಡಿದಂತಹ ಸೇನೆಯ ಆಡಳಿತಕ್ಕೂ ಕೂಡ ಗೊತ್ತಿತ್ತು. ಅಂದರೆ ರಾಜಕೀಯ ಕೈದಿಗಳು ಅಥವಾ ಅಪರಾಧದ ಕೈದಿಗಳು ಇವು ಇಬ್ಬರೂ ಕೂಡ ಅವರು ಆ ಹಿನ್ನೆಲೆಯಲ್ಲಿ ಗಮನಿಸಿಕೊಂಡಾಗ, ಗಂಡು ಮತ್ತು ಹೆಣ್ಣು ಅನ್ನುವ ಹಿನ್ನೆಲೆಯಲ್ಲಿ ಗಮನಿಸಿಕೊಂಡಾಗ ಅವರೆಲ್ಲರೂ ನಿರ್ವಹಿಸಿದ ಪಾತ್ರಗಳು ಅವರೆಲ್ಲರ ಕಥೆಗಳು ಇಲ್ಲಿವೆ. ಸಂಕ್ಷಿಪ್ತವಾಗಿ ದಾಖಲಾಗಿದೆ. ಆದರೆ ನಾನಾಗಲೇ ಹೇಳಿದ ಹಾಗೆ ಮಾನವಶಾಸ್ತ್ರ ಸಮಾಜಶಾಸ್ತ್ರದ ಯಾಕೆಂದರೆ ನಾನು ಕೃಷಿ ಸಂಸ್ಕೃತಿ ಬಗ್ಗೆ ಮಾತಾಡುವಾಗಲೆಲ್ಲ ನಾವು ಸಂಭ್ರಮದಿಂದ ಹೇಳ್ತೇವೆ ಕೃಷಿಯನ್ನು ಹುಡುಕಿದವಳು ಹೆಣ್ಮಗಳು ಹಾಗೆ ಹೀಗೆ ಅಂತ. ಆದರೆ ಇದನ್ನು ಗಮನಿಸಿಕೊಂಡ್ರೆ ಕಾಡನ್ನು ಕಡಿದು ನಾಡು ಮಾಡ್ತಾ ನಾಡಿನಲ್ಲಿ ಬೆಳೆಯನ್ನು ಬೆಳೆದ ಕ್ರಮವನ್ನು ಗಮನಿಸಿಕೊಂಡ್ರೆ ಇಲ್ಲಿರುವ ಸಾಮಾಜಿಕ ಕಟ್ಟುಪಾಡುಗಳನ್ನು ಗಮನಿಸಿಕೊಂಡ್ರೆ ಅಲ್ಲಿರುವ ವಸ್ತ್ರ ವಿನ್ಯಾಸ ವಿವಾಹದ ವಿಧಿಗಳು ವಿವಾಹ ಹೇಗೆ ಆಗ್ತಾ ಇದ್ರು ಅದರ ವಿಧಿಗಳು ಅಥವಾ ಅವರ ಆಚರಣೆಗಳು ಹೇಗಿತ್ತು ಅನ್ನುವ ಸಂಕ್ಷಿಪ್ತ ವಿವರಣೆಗಳು ಸಿಗ್ತವೆ. ಅದನ್ನೆಲ್ಲ ಕಟ್ಟಿದ ಹೆಣ್ಮಕ್ಕಳು ಅದಕ್ಕಿಂತ ಹೆಚ್ಚಾಗಿ ತಮ್ಮ ನೋವನ್ನು ತಮ್ಮ ಯಾತನೆಯನ್ನು ಮತ್ತು ತಮ್ಮ ಸಂತಸವನ್ನು ಒಂದಿಷ್ಟು ಹಾಡುಗಳ ಮೂಲಕ ಕಟ್ಟಿದ ಯಾರು ಜನಪದರು ಇರಬಹುದು ಅಥವಾ ಕವಿಯತ್ರಿಯರು ಕವಿಗಳು ಇರಬಹುದು ಅವರೆಲ್ಲರ ಬದುಕು ಕೂಡ ಅಂದರೆ ಒಂದರ್ಥದಲ್ಲಿ ಅದು ಧರ್ಮ ಸಮನ್ವಯದ ಮನುಷ್ಯ ಸಮನ್ವಯದ ಬದುಕಾಗಿತ್ತು ಅನ್ನೋದು ಬಹಳ ಮುಖ್ಯ ಆದಂಥ ಅಂಶ. ಅಲ್ಲಿ ಯಾತನೆಯೂ ಇದೆ ಹಿಂಸೆಯೂ ಇದೆ ಅದರೊಂದಿಗೆ ಪ್ರೀತಿಯೂ ಇದೆ ಅನ್ನೋದನ್ನು ಹೇಳ್ತಾ ಈ ಅವಕಾಶವನ್ನು ಒದಗಿಸಿಕೊಟ್ಟ ಎಲ್ಲರಿಗೂ ನಮಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
1: ಇಷ್ಟವರೆಗೆ ಡಾಕ್ಟರ್ ಜ್ಯೋತಿ ಚೆಳಾಯರು ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗನಾಟ್ 7.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಚಾಣಾಕ್ಯ ಚಂದ್ರಗುಪ್ತ. ಭಾಗವತರು ನಾರಾಯಣ ಶಬರಾಯ. ಚೆಂಡೆ ಶಿವಾನಂದ ಕೋಟ. ಪಾತ್ರ ಪರಿಚಯ ಚಾಣಾಕ್ಯ ರಾಮದಾಸ ಸಾಮಗ. ಚಂದ್ರಗುಪ್ತ ಭಾಸ್ಕರ್ ರೈ ಕುಕ್ಕುವಳ್ಳಿ. ಅಮಾತ್ಯ ವಾಸುದೇವ ಸಾಮಗ. ಪರ್ವತರಾಜ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ. ನಂದ ನವನೀತ ಶೆಟ್ಟಿ ಕದ್ರಿ. ಸಿದ್ದಕಟ್ಟೆ ಸದಾಶಿವ ಶೆಟ್ಟಿ ಮತ್ತು ಕರುಣಾಕರ ಶೆಟ್ಟಿ ಬೆಳ್ತಂಗಡಿ. ಸಾಹಿತ್ಯ ಹಾಗೂ ನಿರ್ದೇಶನ ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ. ಇದೀಗ ಚಾಣಾಕ್ಯ ಚಂದ್ರಗುಪ್ತ ಯಕ್ಷಗಾನದ ಎರಡನೇ ಕಂತು.
1: ತಕ್ಷಶಿಲೆಯಿಂದ ಈ ರಾಜಧಾನಿಯ ಇರವನ್ನು ತಿಳಿಯುವ ಉದ್ದೇಶಕ್ಕಾಗಿಯೇ ಹೀಗೆ ನಡೆದು ಬಂದವನು ನಾನು. ವೈದಿಕ ಸಂಪ್ರದಾಯದಂತೆ ಗುಪ್ತ ಎಂಬುದು ವೈಶ್ಯರಿಗಾದರೆ, ದಾಸ ಎಂಬುದು ಶೂದ್ರರಿಗೆ, ವರ್ಮ ಎಂಬುದು ಕ್ಷತ್ರಿಯರಿಗಾದರೆ, ಅಗ್ರವರ್ಣ ಜನಿಸಿದಂತಹ ಬ್ರಾಹ್ಮಣನಿಗೆ ಶರ್ಮ ಎಂಬುದು ಸಂಕೇತ ನಾಮ. ವಿಷ್ಣು ಶರ್ಮ ಎಂಬ ಹೆಸರಿನಿಂದ ಅತ್ತ ಅಲ್ಲಿ ತಕ್ಷಶಿಲೆಯಲ್ಲಿ ಪಾಣಿನಿ ಮೊದಲಾದವರ ಒಡನಾಟದಲ್ಲಿದ್ದಂತಹ ನಾನು ಯಾಕ ಗುರುಕುಲ ಅವಜ್ಞೆಗೊಳಗಾಯಿತೋ ರಾಜಧಾನಿಯಿಂದ ಎಂಬ ಯೋಚನೆಯಲ್ಲಿ ನಿಲುಗಡೆ ಇಲ್ಲದೆ ಈ ಕಡೆಗೆ ಹೀಗೆ ಬರುತ್ತಿರುವಾಗ, ಓ ಉನ್ನತ ಗೋಪುರ ಪ್ರಾಕಾರಗಳು ಕಾಣಿಸುತ್ತಿವ್ಯಪ್ಪ, ಹಾಗಾದ್ರೆ ಉಚ್ಛಾಯ ಸ್ಥಿತಿಯಲ್ಲೇ ಇದೆ ಈ ಛತ್ರ. ಬ್ರಾಹ್ಮಣರಿಗೆ ಮಾತ್ರ ಹಸಿದವರು ಬಂದಾಗ ಆಸನವನ್ನು ಇಕ್ಕುವುದಕ್ಕೆ ಇಲ್ಲಿ ಅವಕಾಶ ಮಾಡಲ್ಪಟ್ಟಿದೆ ಎಂಬುದರಿಂದ ಇದಕ್ಕೆ ಬ್ರಾಹ್ಮಣ ಛತ್ರ ಅಂತಲೇ ಹೆಸರು. ಬಂದರೆ ಹೌದು, ಪಾಕ ಸಿದ್ಧತೆ ಆಗಿದೆ ಎಂಬುದು ಮೇಲೇಳುತ್ತಿರುವಂತಹ ಧೂಮರಾಶಿಯಲ್ಲಿ ನನಗೆ ತಿಳಿಯಿತು. ಹಾಗಾದರೆ ಬಂದ ಬ್ರಾಹ್ಮಣರನ್ನೆಲ್ಲ ಆಧಾರದಿಂದ ಒಳಗೆ ಕರೆದೊಯ್ದು ಎಲೆ ನಿಕ್ಕಿ ಉಣಬಡಿಸುವುದಕ್ಕೆ ಬೇಕಾದ ವ್ಯವಸ್ಥೆ ಇಲ್ಲಿದೆ ಎಂಬ ವಿಶ್ವಾಸದಿಂದ ಮುಂದೆ ಬರು. ಓ ಹೋ, ಇದೇನಿದು ದಾರಿಯಲ್ಲಿ ಹೀಗೆ ಗರಿಕೆ ಹುಲ್ಲು ಬೆಳೆದಿದೆ? ಯಾವ ಅಂಗಳದಲ್ಲಿ ಹುಲ್ಲು ಮುಳ್ಳು ಬೆಳೆದಿದೆ? ಆ ಅಂಗಳದ ಆಚೆಗಿರುವ ಮನೆ ಯಜಮಾನ ಏನು ಎಂಬುದಕ್ಕೆ ಅದೇ ಉತ್ತರವನ್ನು ಕೊಡುವುದಿಲ್ಲವೇ? ಈ ದಾರಿಯಲ್ಲಿ ಹೀಗೆ ಅಡ್ಡವಾಗಿ ದಾರಿಯಲ್ಲಿ ಮುಂದೆ ನಡೆಯುತ್ತಿರುವವನನ್ನು ಮುಗ್ಗರಿಸಿ ಬೀಳುವಂತೆ ಮಾಡುವಂತಹ ಗರಿಕೆ ಹುಲ್ಲು ಬೆಳೆದಿದೆ ಅಂದರೆ ಈ ದಾರಿಯಲ್ಲಿ ಬರುವವರಿಲ್ಲ, ಬಂದವರು ಇದ್ರಲ್ವೇ, ಮತ್ತೆ ಹಿಂದೆ ಹೋಗಬೇಕವರು. ಹಾಗಾದರೆ ದಾರಿ ಹೆಸರಿಗೆ ಮಾತ್ರ ದಾರಿಯಾಗಿದೆ ಅಂತ ಅರ್ಥ. ಈ ಗರಿಕೆ ಹುಲ್ಲು ಹೀಗೆ ಮುಂದೆ ಬರುತ್ತಿರುವಾಗ ಮುಗ್ಗರಿಸಿ ಬೀಳುವಂತೆ ಮಾಡಿದೆ ಎಂಬ ಕಾರಣದಿಂದಲೇ ಇದನ್ನು ಕೈಯುಗುರಿನಿಂದಲೇ ಕಿತ್ತು ಎತ್ತಿ ಬಿಟ್ಟುಟ್ಟು ಕಟ್ಟಿ ಇನ್ನೂ ಗರಿಕೆ ಹುಲ್ಲು ಮೊಳೆಯಬಾರದು ಎಂಬುದಕ್ಕಾಗಿ ಹುಲಿಯೇದ ಒಂದು ರಸವನ್ನು ಅದರ ಬೇರಿಗೆ ಚಿಮುಕಿಸಿ ಅದನ್ನು ಕೊಂದಾಡ್ತಾಯ್ತು. ಅಪ್ಪ, ಮಾರ್ಗ ಸ್ವಲ್ಪ ಸುಗಮವಾಯಿತು ಈಗ.
2: ಏನಾಶ್ಚರ್ಯ!

0: ಸ್ವಾಮಿ ಸ್ವಾಮಿ ನಿಮ್ಮ ಪಾದಮೂಲದಲ್ಲಿ ಇದೋ ನಾನು ಬಿದ್ದಿದ್ದೇನೆ, ಕೈಗಳಿಂದ ನಿಮ್ಮ ಕಾಲನ್ನು ಹಿಡಿದಿದ್ದೇನೆ.
1: ಬಿಡ ನನ್ನ ಕಾಲನ್ನು ಬಿಡ, ಕಾಲನ್ನು ಕಟ್ಟಿಕೊಂಡೆಯ ಕಚ್ಚಿದೆಯೋ ನನಗೆ ತಿಳಿಯುವುದಿಲ್ಲ. ಮೊದಲು ಕಾಲನ್ನು ಬಿಡ,
0: ನನ್ನನ್ನು ರಕ್ಷಿಸಿ ಸ್ವಾಮಿ.

0: ನೀನು ಮಾಡಿದ ವಿಧ ವಿಧದ ಉಪಚಾರಗಳಿಂದ ನಾನು ಪ್ರಹೃಷ್ಟನಾದನಪ್ಪ. ಸಾಕು ಸಾಕು ಸಾಕು,
1: ಧನ್ಯನಾದೆ.
0: ಇನ್ನೂ ನನಗೆ ಏನನ್ನಾದರೂ ಒಪ್ಪಿಸಬೇಕೆಂಬ ಉದ್ದೇಶದಿಂದ ಅಲ್ಲಿ ಇಲ್ಲಿ ಸುವಸ್ತುಗಳನ್ನು ನಿನ್ನ ಕಣ್ಣುಗಳಿಂದಲೇ ಹುಡುಕುತ್ತಿರುವೆ ಅಲ್ಲ.
1: ಹೌದು.
0: ಬೇಡವಪ್ಪ ಬೇಡ. ನಿನ್ನ ಹೆಸರೇನೆಂಬುದೇ ನನಗೆ ತಿಳಿದಿಲ್ಲ, ಮತ್ತೆ ನಿನ್ನ ಪರಿಚಯ ನನಗಿದೆ ಅಂತ ನಾನು ಹೇಗೆ ಹೇಳಿಕೊಳ್ಳಿ? ನೀನು ಕ್ಷತ್ರಿಯ ಎಂಬುದು ನಿನ್ನ ಮುಖದಲ್ಲಿರುವಂತಹ ಹುಬ್ಬುಗಳ, ಕಣ್ಣ ಆಲಿಗಳ, ಮೊನಚಾದ ಮೂಗಿನ, ಮೂಗಿನ ಕೆಳಗೆ ಬೆಳೆದಿರುವಂತಹ ಮೀಸೆಯ ತುದಿಯ ಕಾಲಲ್ಲಿ ಸ್ವಲ್ಪ ಮಾತ್ರವಾಗಿ ಕಾಣಿಸುತ್ತಿರುವ ಕುಣಿತ, ಇವುಗಳ ಆಧಾರದಿಂದ ನನಗೆ ತಿಳಿಯಿತು. ಬ್ರಾಹ್ಮಣನ ಉತ್ತಮತೆಯನ್ನು ಒಪ್ಪಿ ನಡೆಯುವಂತಹ ವೈದಿಕ ಸಂಪ್ರದಾಯ ಬದ್ಧರಾದವರಿಗೆ ಕ್ಷತ್ರಿಯರು ಅಂತ ಹೆಸರು. ನಾನು ತಿಳಿದಂತೆ ತಾನು ಅವನಿಗೆ ಅನುಮರ್ತಿಯಾಗಿ ನಡೆಯಬೇಕೆಂಬ ಭಾವನೆ ಇದ್ದಂತಹ ಕ್ಷತ್ರಿಯರಿಲ್ಲ. ಈಗ ಕ್ಷತ್ರಿಯರೆಲ್ಲ ತನ್ನ ಕೈಕರ್ಯವನ್ನು ಕೈಕೊಂಡಿದ್ದಾರೆ ಅಂದರೆ ದುರ್ಬಲತೆ ಅಲ್ಲ, ತನಗೆ ಅನುವರ್ತಿಗಳಾಗಿದ್ದಾರೆ ಎಂಬ ಭಾವನೆಯ ಬ್ರಾಹ್ಮಣರಿಗೂ ಉಳಿಗಾಲದಲ್ಲಿದ್ದಾಗಿದೆಯಂತೆ. ಎಲ್ಲಿ ನೋಡಿದರೂ ಒಂದೊಂದು ಕೂದಲನ್ನು ಕಿತ್ತು ತೆಗೆದಿರುವಂಥ ಹೊಚ್ಚ ಹೊಸ ಮಡಕೆ ಹೇಗೆ ಹಾಗೆ ತಲೆಯನ್ನು ಹೊಂದಿರುವಂಥ ಬೌದ್ಧ ಭಿಕ್ಷುಗಳನ್ನೇ ಕಂಡುಕೊಂಡು ನನಗೆ ಕಣ್ಣುಗಳಿಗೆ ದುರಿತ ತುಂಬಿ ಹೋಗಿದೆ. ಪುಣ್ಯಾತ್ಮ, ಕ್ಷತ್ರಿಯನಂತೆ ಕಾಣಿಸುತ್ತಿರುವೆ. ಕ್ಷತ್ರಿಯನಾದ ಮೇಲೆ ಉತ್ತಮ ಆಸನದಲ್ಲಿ, ಉನ್ನತ ಆಸನದಲ್ಲಿ ಮಂಡಿಸಬೇಕಾದ ಹೊಣೆ ನಿನಗೆ ಕ್ಷತ್ರಿಯನಾಗಿ ಬೇಕಿತ್ತು. ಬಾಗಿಲು ಬಳಿಯಲ್ಲಿ ಒಬ್ಬ ಚಾರಕನ ಇರುವಂತೆ ಇತ್ತ ಬರಬೇಕು ಸ್ವಾಮಿ ಎಂದು ಕೈ ಮುಗಿದು ಅತ್ಯಂತ ವಿನಯದಿಂದ, ದೀನತೆಯಿಂದ ಅಂತ ಹೇಳಲಿಲ್ಲ ನಾನು, ವಿನಯದಿಂದ ಪ್ರಾರ್ಥಿಸುತ್ತ ನೀನಿರುವುದನ್ನು ಕಂಡ್ರೆ ಅಯ್ಯೋ, ಹಸುವೆಯಿಂದ ಮೊದಲೇ ಉರಿ ಹೆಚ್ಚಿದೆ ನನ್ನ ಕರುಳೊಳಗೆ. ನಿನ್ನ ದರ್ಶನದಿಂದ ಆ ಉರಿಗೆ ತುಪ್ಪುವ ನೆರೆದ ಹಾಗಾಗಿದೆಯಪ್ಪ. ಕ್ಷತ್ರಿಯನೇ ಹೌದಾದರೆ ನಿನಗೆ ಈ ದುಸ್ಥಿತಿ ಯಾಕೆ, ಈ ದೀನತೆ ಏನು? ಅಡಗಿಸಿಕೊಳ್ಳಬೇಡ ಮನಸ್ಸಿನೊಳಗೆ, ಹೇಳೆಲ್ಲವನ್ನು ನಾನು.
1: ಸ್ವಾಮಿ ನನ್ನ ಕಥೆಯನ್ನು.

0: ಪೂಜ್ಯರೇ,
1: ಮಹಾನುಭಾವ,
0: ನನ್ನ ಪಾಲಿಗೆ ಆಪದ್ ಬಾಂಧವರ ಹಾಗೆ ನೀವು ಒದಗಿ ಬಂದಿದ್ದೀರಿ.
1: ನಿನಗೆ ಬಂದಿರುವ ಆಪತ್ತೇನೆಂಬುದನ್ನು ತಿಳಿಸದೆ ಬಾಂಧವ ಅಂತ ನೀನು ಸಂಭವಿಸಿದೆ, ನಾನು ಹೇಗೆ ಹೋಗೊಡಲಿ?
0: ಸ್ವಾಮಿ, ನಿಮ್ಮಲ್ಲಿ ನನ್ನ ಕಣ್ಣೀರಿನ ಕಥೆಯನ್ನು ಹೇಳಿ ಮನಸ್ಸನ್ನು ಹಗುರ ಮಾಡಿಕೊಳ್ಬೇಕು ಎನ್ನುವ ಆಸೆ ಆಗುತ್ತಾ ಇದೆ.
1: ಕಥೆ ಉದ್ದವಾಗಿರಬಹುದು ಏನೋ.
0: ಹೌದು ಸ್ವಾಮಿ,
1: ಆದ್ರೆ ಅದನ್ನು ಬೇಗನೆ ಹೇಳಿ ಮುಗಿಸಬೇಕು.
0: ನನ್ನ ಹೆಸರು ಚಂದ್ರಗುಪ್ತ ಅಂತ.
1: ಒಳ್ಳೇದಪ್ಪ,
0: ಈ ಅನ್ನಸತ್ರದ ಮೇಲ್ವಿಚಾರಕ ನಾನು.
1: ಒಳ್ಳೇದಪ್ಪ, ತಾನು ವೈಶ್ಯ ಅಂತ ನೀನು ಪರ್ಯಾಯದಿಂದ ಹೇಳಿಕೊಂಡಾಗಾಯ್ತು.
0: ಇಲ್ಲ,
1: ಇಲ್ಲದಿದ್ರೆ ಗುಪ್ತ ಅಂತ ಹೇಗೆ ಬರ್ತಿತ್ತು ಹೇಳು.
0: ಇಷ್ಟೇ ನನ್ನ ನಿಜ ಅಲ್ಲ.
1: ಮತ್ತೆ
0: ನಿಮ್ಮ ಚಿಕಿತ್ಸಕ ದೃಷ್ಟಿಗೆ ತೋರಿದ ಹಾಗೆ ನಾನು ನಿಜವಾಗಿಯೂ ಕ್ಷತ್ರಿಯ.
1: ಹಾಗಾದ್ರೆ ಕ್ಷತ್ರಿಯತ್ವ ತನ್ನೊಳಗೆ ಇದೆ ಎಂಬುದು ಬೇರೆಯವರಿಗೆ ತಿಳಿಯಬಾರದು ಎಂಬುದಕ್ಕಾಗಿ ನೀನು ನಿನ್ನ ಹೆಸರನ್ನು ತಿದ್ದಿಕೊಂಡಿರಬೇಕು.
0: ಅದಕ್ಕೆ ಕಾರಣ ಇದೆ ಸ್ವಾಮಿ.
1: ಏನಪ್ಪ?
0: ಈ ಪಾಟಲಿಪುತ್ರದ ಅಧಿಕಾರಿಯಾಗಿರತಕ್ಕಂತಹ ಮಹಾರಾಜ ಸರ್ವಾರ್ಥ ಸಿದ್ಧ, ಇದರ ಬಗ್ಗೆ ತಮಗೆ ತಿಳಿದಿರಬಹುದಲ್ಲ.
1: ಸರ್ವಾರ್ಥ ಸಿದ್ಧಿ ಎಂಬುದು ನನಗೆ ತಿಳಿದಿದೆ.
0: ಅವರಿಗೆ ಇಬ್ಬರು ಹೆಂಡಂದಿರು.
1: ಇರ್ಲಪ್ಪ, ಇಬ್ಬರಲ್ಲದೆ ಇದ್ರೆ 20 ಮಂದಿ ಇರಲಿ. ನಾನು
0: ಸುನಂದಾದೇವಿ ಅಂತ ಪಟ್ಟದ ರಾಣಿ.
1: ಹಾ ಹಾ, ನೀನೀಗ ನಿನ್ನ ಕಥೆಯನ್ನು ಹೇಳುವುದಕ್ಕೆ ತೊಡಗಿದೆಯಲ್ವೇ?
0: ಹೌದು.
1: ಹಾ, ಸುನಂದ
0: ಆಕೆಯಲ್ಲಿ 9 ಮಂದಿ ನವನಂದರು ಹೀಗೆ ಹುಟ್ಟಿಕೊಂಡಿದ್ದಾರೆ.
1: ನಂದ ನವಕ.
0: ಹೌದು ಸ್ವಾಮಿ.
1: ಸಾಕಪ್ಪ. ಹಾ, ಏನು?
0: ಇನ್ನೊಬ್ಬ ರಾಣಿ ಬಂಗಾರದವಳು, ಮುರಾದೇವಿ ಅಂತ.
1: ಹಾ ಹಾ ಹಾ.
0: ಆಕೆಯ ಮಗ ಮೌರ್ಯ.
1: ಹಾ.
0: ಆತ ನನ್ನಪ್ಪ.
1: ಓ, ಮೌರ್ಯನಿಗೆ ನೀನೊಬ್ಬನೇ ಮಗನೇನು?
0: ಹಾಗಂತ ನಾನೊಬ್ಬನೇ ಮಗನಲ್ಲ.
1: ಮತ್ತೆ?
0: ಆ ನನ್ನ ತಂದೆಯವರಿಗೆ ಹಲವು ಹೆಂಡಂದಿರಲ್ಲಿ ನಾವು 100 ಮಂದಿ ಮೌರ್ಯರು ಹುಟ್ಟಿಕೊಂಡಿವಿ. ಆದ್ರೆ ಸ್ವಾಮಿ, ನನ್ನ ಸಹೋದರರನ್ನು ಇರಿಸಿಕೊಳ್ಳುವಂತಹ ಯೋಗ ನನಗಿಲ್ಲ. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಎನ್ನುವ ಮಾತಿನ ಹಾಗೆ ನಮ್ಮ ಅಭಿವೃದ್ಧಿಯನ್ನು ಕಂಡು ಸಹಿಸದಂತಹ ನಂದರು, ಅಜ್ಜ ಮತ್ತು ತಂದೆಯವರು ಊರಲ್ಲಿಲ್ಲದಂತಹ ಹೊತ್ತಿನಲ್ಲಿ ನಮ್ಮನ್ನು ಹೊಸಕಿ ಹಾಕುವುದಕ್ಕೆ ಪ್ರಯತ್ನಿಸಿದರು. ದುಷ್ಟ ಜಾಲವೊಂದನ್ನು ಬೀಸಿದರು. ಬೇಟೆಗೆ ಹೋಗುವಂತಹ ನೆಪದಲ್ಲಿ, ಅದು ಅರಮನೆಯ ದೂರದಲ್ಲಿರತಕ್ಕಂತಹ ವನಮಧ್ಯದಲ್ಲಿ ಕಪಟ ಅರಮನೆಯೊಂದನ್ನು ರಚಿಸಿ ಅದರ ನೆಲಮಾಲಿಗೆಯಲ್ಲಿ ನಮ್ಮೆಲ್ಲರಿಗೂ ಭೋಜನವನ್ನು ಏರ್ಪಡಿಸಿದರು. ಊಟ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಏನೋ ನೆಪ ಹೇಳಿ ಅವರೆಲ್ಲ ಮೇಲೆ ಬಂದರು. ಬಾಗಿಲು ಹಾಕಿ ಹೊರ ನಡೆದರು. ಹಲವು ಕಾಲ ಬಂಧನದಲ್ಲಿಯೇ ನಾವಿದ್ದೆವು. 100 ಮಂದಿಗಳು ಅನ್ನ ನೀರಿಲ್ಲದೆ ಸಾಯುವಂತಹ ಸ್ಥಿತಿ ಬಂತು. ದಿನಕ್ಕೆ 10-12 ಹಾಗೆ ನನ್ನ ಕಣ್ಣೆದುರೇ ನನ್ನ ತಮ್ಮಂದಿರು ಜೀವವನ್ನು ಬಿಟ್ಟರು ಸ್ವಾಮಿ.
1: ಅಬ್ಬ, ರಾಜಕಾರಣವೇ.
0: ಹೌದು, ನಾನು ಬದುಕಿಕೊಂಡೆ. ಹೆಣದ ಕೊಳೆತ ಮಾಂಸದ ಆ ದುರ್ವಾಸನೆಯನ್ನು ಸಹಿಸಲಾರದೆ ರಾಜಭಟರನ್ನು ಕರೆದು ನನ್ನನ್ನು ಬೇರೆ ಕಡೆ ಸಾಗಿಸಿ ಅಲ್ಲಿಯಾದರೂ ಸುಖದಿಂದ ಪ್ರಾಣ ಬಿಡುತ್ತೇನೆ ಅಂತ ಹೇಳಿದೆ. ಮರುಭೂಮಿಯಲ್ಲಿಯೂ ಒಂದು ನೀರಿನ ಜಲ ಇದ್ದ ಹಾಗೆ ನನ್ನ ಬಗ್ಗೆ ಅನುಗ್ರಹ ತೋರಿದ್ರೋ ಏನೋ, ಬೇರೆ ಸೆರೆಮನೆಯಲ್ಲಿ ನನ್ನನ್ನು ಇಟ್ಟರು. ಆ ಇಡೀ ಅರಮನೆಯನ್ನೇ ಸುಟ್ಟು ಹಾಕಿಬಿಟ್ರು. ಸ್ವಾಮಿ, ಉಳಿದಂತಹ ಒಬ್ಬನಿಂದ ಏನೂ ಕೆಡುಕು ಆಗಲಾರದು ಎನ್ನುವುದನ್ನು ತಿಳಿದಂತಹ ನಂದರು ನನ್ನನ್ನು ಇದುವರೆಗೆ ಸೆರೆಮನೆಯಲ್ಲಿಯೇ ಇರಿಸಿಕೊಂಡರು. ಮೊನ್ನೆ ಯಾವುದೋ ವಿರೋಧಿ ರಾಜದ ಷಡ್ಯಂತ್ರವೊಂದನ್ನು ಭೇದಿಸಿದೆ ಎನ್ನುವ ಕಾರಣಕ್ಕೆ ನನಗೆ ಬಂಧ ವಿಮೋಚನೆಯನ್ನು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ತಮ್ಮ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ನನಗೊಂದು ಉದ್ಯೋಗವನ್ನು ಕೊಟ್ಟಿದ್ದಾರೆ.
1: ಯಾವುದಪ್ಪ ಅದು?
0: ಸ್ವಾಮಿ, ಈ ಅನ್ನಸತ್ರ ಬ್ರಾಹ್ಮಣ ಸಂತರ್ಪಣೆಯನ್ನು ಮಾಡುವಂತಹ ಸತ್ರ ಇದು.
1: ಹೌದಪ್ಪ.
0: ಇದರ ಪಾರುಪತ್ಯಗಾರನಾಗಿ ನಮ್ಮನ್ನು ನೇಮಿಸಿದ್ದಾರೆ. ಇದರ ಹಿಂದೆಯೂ ಇರುವಂತಹ ಬುದ್ಧಿ ಅದು ಒಳ್ಳೆಯದೇನೂ ಅಲ್ಲ.
1: ನಿನ್ನನ್ನು ಇಲ್ಲಿ ಪಾರುಪತ್ಯನನ್ನಾಗಿ ನೇಮಿಸುವಲ್ಲಿ ಬಹುಶಃ ಅತೃಪ್ತರಾದಂತಹ ಬ್ರಾಹ್ಮಣರೆಲ್ಲ ಒಟ್ಟಾಗಿ ಮುನಿದೆದ್ದು ನಿನ್ನ ಮೇಲೆ ಬೀಳಲಿ ಅಂತ ಅವರಿಗೆ ಉದ್ದೇಶ ಇದ್ರೂ ಇರಬಹುದು.
0: ಹಾಗಾದರೂ ಶಾಪಗ್ರಸ್ತನಾಗಿ ನಾನು ಸತ್ತು ಹೋಗಲಿ ಎನ್ನುವುದಕ್ಕೆ
1: ಮಾತಲ್ವಯ್ಯ. ಅವರಿಗೆ ಹೊಟ್ಟೆ ತುಂಬುವಷ್ಟು ಅನ್ನ ಸಿಕ್ಕದೇ ಇದ್ರೆ ಸಹಜವಾಗಿ ಅರೆ ಹೊಟ್ಟೆಯವರು ಬ್ರಾಹ್ಮಣರು ಎದ್ದು ಬಂದ್ರೆ ಅವರಿಗೆ ಶಾಪ ಕೊಡುವ ಅವಸರ ಯಾಕೆ? ಅಲ್ಲದೆ ಇದ್ರೆ ಕತ್ತಿಯಿಂದ ಇರಿಯುವ ಅವಸರ ಯಾಕೆ? ಕಚ್ಚಿ ಪರಚೆ ಆದರೂ ನಿನ್ನನ್ನು ಕೊಲ್ಲಬಹುದೆಂಬ ನಿರೀಕ್ಷೆ ನಂದರಲ್ಲಿದ್ರೂ ಇರಬಹುದು. ನೀನಂತೂ ಕರುಣೆಗೆ ಅರ್ಹ
0: ಸ್ವಾಮಿ. ಹಾಗಾಗಿಯೇ ನಾನು ನಿಮ್ಮ ಪಾದಮೂಲದಲ್ಲಿ ಭಿನ್ನವಿಸಿಕೊಳ್ಳುವುದು. ನಿಮ್ಮ ಛಲವನ್ನು, ನಿಮ್ಮ ಹಠವನ್ನು ನಾನು ದೂರದಿಂದಲೇ ನೋಡಿದೆ. ನಿಮ್ಮ ಮಾರ್ಗದರ್ಶನ, ನಿಮ್ಮ ಒತ್ತಾಸೆ ಸಿಕ್ಕಿದ್ರೆ ನನ್ನ ವಿರೋಧಿಗಳನ್ನು ನಾಶ ಮಾಡಿ ಆ ಮೂಲಕ ನನ್ನದಾದಂತಹ ಸೇಡನ್ನು ಪೂರೈಸಿಕೊಳ್ಳಬಹುದು. ಸಂತ್ರಸ್ತನಾದಂತಹ ನನ್ನ ಬಾಳಿಗೆ ಬೆಳಕಾಗಬಹುದು ಅಂತ ನಾನು ತಿಳಿದಿದ್ದೆ. ನನ್ನನ್ನು ಕಾಪಾಡಬೇಕು ಸ್ವಾಮಿ, ಉದ್ಧರಿಸಬೇಕು.

0: ಚಂದ್ರಗುಪ್ತನ್.
1: ಮಹಾತ್ಮರೇ,
0: ಒಬ್ಬನು ಮಾತನಾಡುವ ರೀತಿಯಲ್ಲಿ ತನ್ನ ಮಾತು ಸತ್ಯವೆಂಬುದನ್ನು ಅಸತ್ಯವೆಂಬುದನ್ನು ತಿಳಿಸಿಕೊಡ್ತಾನಂತೆ. ನಿನ್ನ ವಿನಯ ಅಲ್ಲ, ನಿನ್ನ ಶೈಲಿ ಇದೆಯಲ್ಲ, ನೀನು ಒಂದೇ ಒಂದು ಸುಳ್ಳನ್ನು ಇಲ್ಲಿ ಹೇಳಲಿಲ್ಲ ಎಂಬುದು ನನಗೆ ತಿಳಿಯಿತು.
1: ಧನ್ಯನಾದೆ ನಾನು.
0: ನೀನು ಕರುಣೆಗೆ ಅರ್ಹ, ಹೌದು. ಎಣಿಕೆಗೆ ಒಂಬತ್ತಾಗಿರುವ ನಂದರು ವಧಾರ್ಹರು, ಹೌದು. ಯಾರಿಗೆ? ನಿನಗೆ ಅವರು ವಧಾರ್ಹರು,
1: ನನಗೆ ವಿರೋಧಿಗಳು.
0: ನೀನು ನನ್ನನ್ನು ಪ್ರಾರ್ಥಿಸುತ್ತಿರುವೆ, ನಾನೇನಾದರೂ ನಿನಗೆ ಹಿತಚಿಂತಕನಾಗಬೇಕಲ್ಲದೆ ಹಿರಿಯವನಾಗುತ್ತೇನೆಯೇ? ಹೇಳು.
1: ಇಲ್ಲ.
0: ನಿನಗೆ ಜ್ಞಾತಿಯಲ್ಲ, ದಾಯಾದಿಯಲ್ಲ, ಬಂಧುವಲ್ಲ, ಸಮೀಪಸ್ಥಿತನೂ ಅಲ್ಲ. ನಿನಗೆ ನಾನು ಸಾಕನೂ ಅಲ್ಲ.
1: ಅಲ್ಲ,
0: ಅನ್ನಾರ್ಥಿಯಾಗಿ ಬಂದಿರುವ ಒಬ್ಬ ಬ್ರಾಹ್ಮಣ, ಹಸಿದು ಅನ್ನದ ಆಸೆಯಿಂದ ಬಂದಿರುವಂತಹ ಬ್ರಾಹ್ಮಣನಿಗೆ ಅಪಮಾನವಾದ್ರೆ ಆಗ ಬ್ರಾಹ್ಮಣ ತಾನಾಗಿ ಶಟರ ನಿಲ್ತಾನೆ. ಎಲ್ಲೋ ಯಾವನಿಗೋ ಬಡಿದದ್ದಕ್ಕೆ ಹಾವು ಹುತ್ತದೊಳಗಿಂದ ಹೊರಗೆ ಓಡಿ ಬಂದು ಬಡಿದವನ ಅಡಿಯನ್ನು ಕಚ್ಚುವುದಿಲ್ವಲ್ಲ, ಕಚ್ಚಬೇಕಾಗಿಲ್ವಲ್ಲ. ನಿನಗೆ ಅವರು ದಾಯಾದಿಗಳೊಳಗೆ ಸಹಜವಾದ ಮತ್ತರದಿಂದ ಈ ಸಂಕಷ್ಟವನ್ನು ತಂದಿಟ್ಟಿದ್ದಾರೆ. ನಾನು ಅವರ ನಿಗ್ರಹಕ್ಕೆ ಯಾವ ಪ್ರಯತ್ನವನ್ನಾದರೂ ಹೇಗೆ ಮಾಡಬೇಕು ಹೇಳು.
1: ಸ್ವಾಮಿ, ನನ್ನ ಉಪಚಾರದಿಂದ, ನನ್ನ ವಿನಯದಿಂದ ನೀವು ನನ್ನ ಮೇಲೆ ಅನುಗ್ರಹ ದೃಷ್ಟಿಯನ್ನು ಬೀರಿದ್ದೀರಿ ಅಂತ ನನಗೆ ಗೊತ್ತಾಯಿತು. ಆದರೆ ದಾರಿ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ.
0: ಹೌದು
1: ಸ್ವಾಮಿ, ಬೆಂಕಿಯ ಸಣ್ಣ ಕಿಡಿಯೊಂದಕ್ಕೆ ಗಾಳಿಯ ಸಹಾಯ ಸಿಕ್ಕಿದ್ರೆ ಇಡೀ ವನವನ್ನೇ ದಹಿಸುವುದಕ್ಕೆ ಸಾಧ್ಯ ಅಂತೆ. ಸಂತ್ರಸ್ತನಾದಂತಹ ನನಗೆ ನೀವು ಅನುಗ್ರಹ ತೋರಿದರೆ ನನ್ನ ಬಾಳಿನ ಮುಂದಿನ ದಾರಿಯೇನು ಅಂತ ಕಂಡುಕೊಳ್ಳುವುದಕ್ಕೆ ನನಗೆ ಸಾಧ್ಯ ಉಂಟು. ಸ್ವಾಮಿ, ನೀವು ನನಗೆ ರಕ್ಷಣೆ ಕೊಡುವುದಿಲ್ಲ ಅಂತ ಆದ್ರೆ, ನನ್ನ ಮಾತನ್ನು ಒಪ್ಪಿ ನನಗೆ ಅನುಗ್ರಹ ತೋರುವುದಿಲ್ಲ ಅಂತ ಆದ್ರೆ ನಾನು ಬದುಕಿಯರಿ ಪ್ರಯೋಜನ? ನನ್ನ ಬಾಳಿನ ಲಕ್ಷ ಭೇದಿಸುವುದಕ್ಕೆ ಆಗದೇ ಇದ್ದಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕಾಲಬುಡದಲ್ಲಿ ಪ್ರಾಣತ್ಯಾಗ ಮಾಡುವುದೇ
0: ನನ್ನ ಕಾಲ್ಬುಡದಲ್ಲಿ ಬಿದ್ದು ಸಾಯಿಬೇಡ ಚಂದ್ರಗುಪ್ತ. ಯಾಕಂದ್ರೆ ನಿನಗೆ ಬಂದಿರುವ ಸಾವಿಗೆ ಕಾರಣ ಸ್ಥಾನದಲ್ಲಿ ನಾನು ಬರ್ತೇನೆ, ನನಗೆ ಅಷ್ಟು ತಿಳಿಯುತ್ತದೆ. ಚಾಣಕ್ಯ ಬಿಡುವುದಲ್ಲದೆ ಇದ್ರೆ ಚಂದ್ರಗುಪ್ತ ಸಾಯ್ತಿರ್ಲಿಲ್ಲ ಅಂತ. ನೀನು ಸತ್ತ ಮೇಲೂ ಲೋಕ ನನ್ನನ್ನು ಹೇಳಬೇಕಂತಲ್ಲ, ನಿನಗೂ ಉದ್ದೇಶ
1: ಇಲ್ಲ ಸ್ವಾಮಿ?
0: ಅದು ಬೇಡ.
1: ನನ್ನಂತಹ ದುರದೃಷ್ಟ ಬದುಕಬಾರದು ಅಂತ.
0: ತನಗೆ ಪದವಿ ಬೇಕು, ತನಗೆ ಸಾರ್ವಭೌಮತ್ವ ಬೇಕು ಅಂತ ಏನಾದರೂ ನೀನು ಬೇಡಲಿಲ್ಲ.
1: ಅಲ್ಲ,
0: ತನ್ನನ್ನು ಉಳಿಸಬೇಕು ಅಂತ ಬೇಡ್ತಾ ಇದೆಯಲ್ಲ. ನೀನು ಹೇಗಿರಬೇಕು ಹಾಗಿರುವಂತೆ ಮಾಡಿದ್ರೆ ಮಾತ್ರ ನಿನ್ನನ್ನು ಉಳಿಸಿಕೊಂಡಾಗುತ್ತದೆ. ನಾನು
1: ಹೌದು
0: ಒಳ್ಳೆಯದಪ್ಪ ಚಂದ್ರಗುಪ್ತ, ಇನ್ನೊಂದು ಮಾತನ್ನಾದರೂ ಹಾಗೆ ಹೇಳಬೇಡ. ಹೇಗೆ? ತಾನು ಸಾಯ್ತೇನೆ, ನಪುಂಸಕನ ಮುಖದಿಂದ ಮಾತ್ರ ಹೊರಡಬಹುದಾದಂತಹ ಒಂದು ದುರುದ್ಗಾರ ಇದು. ತಾನು ಸಾಯ್ತೇನೆ, ಬದುಕಿರ್ತೇನೆ.
1: ಬದುಕಿಸುವ ಹೊಣೆ ನಿಮ್ಮಲ್ಲಿ ಉಂಟು.
0: ತಡಿ, ಬದುಕಿದ್ದಾಗ ಯಾರ ಅನುಗ್ರಹದಿಂದಾಗಲಿ ಆಶೀರ್ವಾದದಿಂದಾಗಲಿ ಸ್ವಪ್ರಯತ್ನದಿಂದಾಗಲಿ ತನಗೆ ಅಭಿಲಷಿತವಾದಂತಹ ಅಭ್ಯುತ್ಥಾನವನ್ನು ಪಡೆಯುವುದಕ್ಕೆ ಸಾಧ್ಯ. ಸತ್ತ ಮೇಲೆ ಒಬ್ಬನಿಗೆ ಸಾರ್ವಭೌಮತ್ವದ ಪ್ರಾಪ್ತಿ ಆಗುತ್ತದೆಯೋ
1: ಇಲ್ಲ,
0: ಸತ್ತ ಮೇಲೆ ಒಬ್ಬ ಸಾಹಸವನ್ನು ತೋರುವುದಕ್ಕೆ ಎಡೆ ಉಳಿಯುತ್ತದೆಯೋ? ಆದ್ರಿಂದ ಸಾಯ್ಬೇಡ, ನಾನಿದ್ದೇನೆ. ಆದರೆ ಒಂದು ನಿರ್ಬಂಧ ಇದೆ.
1: ಏನು ಸ್ವಾಮಿ?
0: ನನ್ನನ್ನು ನೇರವಾಗಿ ಅವರು ಬಂದು ನೋಯಿಸುವ ಹಾಗೆ ಏನಾದರೂ ಒಂದು ಸಂಧಿ ಬಂಧ ಆಗಬೇಕೇ
1: ಸ್ವಾಮಿ?
0: ಯಾಕಂದ್ರೆ ನಿಮ್ಮನ್ನು ನಾನು ದ್ವೇಷಿಸ್ತೇನೆ ಅಂತ ಹೇಳುವುದಕ್ಕೆ ನನಗೊಂದು ನಾಲಿಗೆ ಮೂಡಿ ಬರಬೇಕಾದ್ರೆ ನನಗವರಿಂದ ಅಪರಾಧ ಆಗಬೇಕೋ ಬೇಡವೋ? ಅಪರಾಧ ಬೇಡ, ಒಂದು ಸಾಧಾರಣವಾದ ಅಪಮಾನವಾದರೂ ಆಗಬೇಕೋ ಬೇಡವೋ? ಬೀಳು ಮಾತು ಅಂತ ಒಂದಿದೆ, ವಿಪ್ರೋತ್ತಮ ವಿಪ್ರೇಂದ್ರ, ಹೀಗೆ ಬ್ರಾಹ್ಮಣರನ್ನ ಕಂಡಾಗ ಸಾಧಾರಣವಾಗಿ ಗೌರವಿಸುವವರು ಹೇಳುವ ಕ್ರಮ. ರೈ ಬ್ರಾಹ್ಮಣ, ಇಷ್ಟನ್ನವರು ಹೇಳಿದ್ರು ಸಾಕು. ಬೀಳು ಮಾತು ಅಂದ್ರೆ ಅದೇ, ರೈ ಅಷ್ಟನ್ನಾದ್ರೂ ಹೇಳಿದ್ರೆ ಸಾಕು ನನಗೆ. ಎಲ್ಲ ನನ್ನನ್ನು ರೇ ಎಂದು ಹೇಳಿದ್ಯಾಕೆ? ನಿನ್ನ ನಾಲಿಗೆಯಲ್ಲಿ ಇನ್ನೊಂದು ಅಕ್ಷರವಾದರೂ ಮೂಡದಂತೆ ಮಾಡ್ತೇನೆ ಅಂತ ಹೇಳುವುದಕ್ಕೆ ನನಗೊಂದು ಅವಕಾಶ ಬಂದಾಗ ಆಯ್ತೋ ಇಲ್ವೋ
1: ಸ್ವಾಮಿ? ಅದಕ್ಕೆ ಅವಕಾಶ ಉಂಟು.
0: ಹೌದಾಗಿ?
1: ಯಾಕಂದ್ರೆ ನವನಂದರು ಕೆಲವೊಮ್ಮೆ ಇಲ್ಲಿಗೆ ಬರುವುದು ಅಂತ ಉಂಟು. ಓ, ಅಲ್ಲಿ ಸಾಲಾಗಿ ಕಾಣ್ತಾ ಉಂಟಲ್ಲ ಎತ್ತರದ ಪೀಠಗಳು.
0: ಕೆಲವೊಮ್ಮೆ ಅಂದ್ರೆ ತಿಂಗಳಿಗೊಮ್ಮೆಯೋ 6 ತಿಂಗಳಿಗೊಮ್ಮೆಯೋ ಸಂವತ್ಸರಕ್ಕೊಮ್ಮೆ
1: ಅವರಿಗೆ ಮನಸ್ಸಾದಾಗ.
0: ಅದಕ್ಕೂ ಒಂದು ಕ್ರಮ ನಿರ್ಬಂಧ ಅಂತ ಏನಿಲ್ಲ.
1: ಹಾಗಂತ ತಿಂಗಳಿಗೆ ಒಂದು ಸಲ ಅಲ್ಲ, ತಿಂಗಳಲ್ಲಿ ಕೆಲವು ದಿನ ಕೂಡ ಬಂದದ್ದುಂಟು.
0: ಬಂದು ಏನ್ ಮಾಡ್ತಾರೆ?
1: ಹೆಚ್ಚು ಕಾಯಬೇಕಾದಂತಹ ಅಗತ್ಯ ಇಲ್ಲ.
0: ಬಂದು ಏನ್ ಮಾಡ್ತಾರೆ?
1: ಬ್ರಾಹ್ಮಣ ಸಂತರ್ಪಣೆ ಹೇಗೆ ನಡೆಯುತ್ತದೆ ಎನ್ನುವ ಉಸ್ತುವಾರಿಯನ್ನು ನೋಡಿಕೊಳ್ತಾರೆ.
0: ಎಲ್ಲಿ ಕುಳಿತು?
1: ಆ ಪೀಠ ಉಂಟಲ್ಲ 9 ಪೀಠಗಳು ಎತ್ತರದ್ದು ಅವನಿಗೆ ನಂದರಾಜನಿಗೆ.
0: ಬ್ರಾಹ್ಮಣರು ಉಣ್ಣುವುದಕ್ಕೆ ಕುಳಿತಿರುವುದು ಎಲ್ಲಿ? ಇಲ್ಲಿ
1: ಕೆಳಗೆ.
0: ಕೆಳಗೆ?
1: ಹೌದು ಸ್ವಾಮಿ. ಬೇರೆ ಯಾರು ಆ ಪೀಠವನ್ನು ಏರುವ ಹಾಗಿಲ್ಲ.
0: ಹಸಿದು ಬಂದ ಬ್ರಾಹ್ಮಣರು ಕೆಳಗಡೆಯಲ್ಲಿ ಸಾಲಾಗಿ ಉಣ್ಣುವುದಕ್ಕೆ ಕುಳಿತಿರುವಾಗ ಅವರ ತಲೆಗಿಂತ ಮೇಗಡೆಯಲ್ಲಿ ಅಂದ್ರೆ ಎತ್ತರದಲ್ಲಿ ಇರುವಂತಹ ಮನೆಯ ಮೇಲೆ ಇವರು ಸಾಲಾಗಿ ಕುಳಿತು ನೋಡ್ತಾರ.
1: ಅಷ್ಟು ಔದ್ಧತ್ಯ ಅವರದ್ದು.
0: ಚಂದ್ರಗುಪ್ತ, ಇಷ್ಟು ಮಾತನ್ನಾಡಿದ ನಿನಗೆ ಹಾಗೆ ನಡೆಯುವ ವ್ಯವಹಾರದಲ್ಲಿ ಮರ್ಮ ಏನು ಅಂತ ತಿಳಿದಿರಬೇಕು.
1: ಖಂಡಿತ.
0: ಬ್ರಾಹ್ಮಣರೆಲ್ಲ ಕೆಳಗೆ ಹಸಿದು ಬಂದು ಇಷ್ಟು ಅನ್ನ ಹೊಟ್ಟೆಗೆ ಬೀಳದೇ ಇದ್ರೆ ಪ್ರಾಣ ಹರಿ ಹೋಗುತ್ತದಲ್ಲ.
1: ಅವರ ದೃಷ್ಟಿಯಲ್ಲಿ ಭಿಕ್ಷುಕರು ಅಂತ ಇರಬೇಕು
0: ಅಲ್ವಾ? ಅವರು ಉಪ್ಪಿಲ್ಲದೆ ಹುಳಿಯಿಲ್ಲದೆ ಖಾರವಿಲ್ಲದೆ ಬಡಿಸಿದರೆ ಅದನ್ನು ಕೂಡ ಈ ಹಸಿವಿನ ಕಿಚ್ಚಿಗೆ ಆಹುತಿ ಬೇಕಲ್ಲ. ಅದನ್ನು ಗಬಗಬನೆ ಮುಕ್ಕುವ ಈ ಬ್ರಾಹ್ಮಣರನ್ನ ಕಂಡು ಬಹುಶಃ ಈ 9 ಮಂದಿಯು ಕೈ ತಟ್ಟಿ ಕೇಕೆ ಇಕ್ಕಿ ನಗುತ್ತಾರೋ ಏನೋ
1: ಅಲ್ವಾ? ಪಾಠ ಕಲಿಸಬೇಕಾದ್ರೆ ನೀವೇ ಆಗಬೇಕು.
0: ಒಳ್ಳೆಯದಾಯ್ತು. ಮೊದಲನೇ ಮನಂದ ಕುಳಿತುಕೊಳ್ಳುವುದಕ್ಕೆ ಎಲ್ಲರಿಗಿಂತ ಎತ್ತರದಲ್ಲಿ ಆ ಮನೆ ಅಲ್ವಾ?
1: ಮಧ್ಯದಲ್ಲಿದೆ ನೋಡಿ.
0: ಅದಕ್ಕೆ ಮಾಣೆ ಅಂತ ಹೆಸರಲ್ಲ ಗದ್ದುಗೆ.
1: ಹೌದು,
0: ಆ ಗದ್ದುಗೆಯಲ್ಲಿ ಮುಂದೆ ಹೇಳಬಾರದು. ಹೇಳಿದ್ರೆ ನೀನ್ ಎಲ್ಲಾದ್ರೂ ಮೊದಲೇ ಆ ರಹಸ್ಯವನ್ನು ಪ್ರಕಟ ಮಾಡಿಬಿಟ್ರೆ ನಾವ್ ಎಣಿಸಿದ್ದೆಲ್ಲ ಕಜ್ಜ ಕೆಟ್ಟು ಹೋದೀತು.
1: ಬುದ್ಧಿ ನಿಮ್ಮದು, ನಾನು ಕೆಲಸ ಮಾಡು.
0: ಒಳ್ಳೆಯದಪ್ಪ,
1: ಸರಿ.
0: ಹಾಗಾದ್ರೆ ಮುಂದೊಂದು ಉಪಾಯ ಇದೆ. ನೀನು ತಾಳ್ಮೆಯಿಂದ ದೂರ ನಿಂತು ನೋಡುತ್ತಿದ್ರೆ ಸಾಕು.
1: ಆಗಲಿ ಸರ್.

ಸಂತೋಷ. ಯಾವ ಕಾರಣಕ್ಕೆ? ನಮ್ಮ ವೈಯನಿಸಿದಂತಹ ಮೌರ್ಯ ತನ್ನ 91 99 ಮಕ್ಕಳ ಜೊತೆಯಲ್ಲಿ ಸತ್ತಾಗ ಸಂತೋಷ, ಜೊತೆಯಲ್ಲಿ ಭಯವೂ ಇತ್ತು. ನಮ್ಮ ಅಪ್ಪ ಪ್ರಯಾಗಕ್ಕೆ ಹೋಗಿದ್ರು ಇಬ್ಬರು ಹೆಂಡತಿರ ಜೊತೆಯಲ್ಲಿ. ಹಿಂದೆ ಬಂದಾಗ ಈ ಮೌರ್ಯರನ್ನು ನಾವು ಕೊಂದಿದ್ದೇವೆ ಅಂತ ವರ್ತಮಾನ ತಿಳಿದಾಗ ನಮ್ಮ ಮೇಲೆ ಕೋಪಗೊಂಡ್ರೆ, ಪ್ರಜೆಗಳು ರೊಚ್ಚಿಗೆದ್ರೆ ನಮ್ಮ ಅಧಿಕಾರಕ್ಕೆ ತೊಂದರೆ ಇತ್ತು. ಆದ್ರೆ ಹಾಗಾಗ್ಲಿಲ್ಲ. ಅವರು ಪ್ರಯಾಗದಲ್ಲಿ ಇರುವಾಗಲೇ ಅಮಾತ್ಯರು ಅವರ ಜೊತೆಯಲ್ಲೇ ಇದ್ರು. ನಾವು ಪತ್ರ ಕೊಟ್ಟು ಕಳುಹಿಸಿದೆವು. ಹೇಗೆ? ಮದಿರಾಸಕ್ತರಾದಂತಹ ಮೌರ್ಯರು ಒಬ್ಬರನ್ನೊಬ್ಬರು ಹೊಡೆದುಕೊಂಡು ಸತ್ರು. ಅವರು ಇದ್ದಂತಹ ಆ ಭವನ ಕುಸಿದುಬಿತ್ತು. ಬದುಕಿ ಉಳಿದವ ಚಂದ್ರಗುಪ್ತ ಎಂಬಂತಹ ಒಕ್ಕಣೆಯ ಪತ್ರವನ್ನು ಅವರಿಗೆ ಮುಟ್ಟಿಸಿದೆವು. ಅವರು ಹಿಂದೆ ಬರುವಾಗ ಮುರಾದೇವಿ ಜೊತೆಯಲ್ಲಿರಲಿಲ್ಲ. ಚಂದ್ರಗುಪ್ತನಿಗೆ ಸೆರೆಮನೆ ವಾಸ ಯಾಕೆ ಕೊಟ್ಟದ್ದು? ಅವನು ಮದಿರಾಸಕ್ತನಾಗಿ ಆ ರೀತಿಯಾಗಿ ವ್ಯವಹಾರ ಮಾಡಿದ ಕಾರಣ ಎಂಬುದಾಗಿ ಎಲ್ಲರನ್ನೂ ನಂಬಿಸಿದೆವು. ಈಗ ಕಪಟದ ಮೃಗದ ಪ್ರಕರಣದಲ್ಲಿ ಅವನಿಗೆ ಒಂದು ಅಧಿಕಾರ ಲಭ್ಯವಾಗಿದೆ. ಇದರ ಉದ್ದೇಶ ಬೇರೇನೂ ಅಲ್ಲ. ಈ ಪಾಟಲಿಪುತ್ರದಲ್ಲಿ ಮೌರ್ಯರು ಒಂದು ಶಕ್ತಿಗಳಾಗಿದ್ರು. ಮೌರ್ಯರು ಹಾಗೂ ನಂದರು ವಿರುದ್ಧ ದಿಕ್ಕಿನಲ್ಲಿ ಮನೋಭಾವನೆ ನಿರಿಸಿಕೊಂಡಿದ್ದಾರೆ ಎನ್ನುವಂತಹ ವಿಚಾರ ಶತ್ರುಗಳಿಗೆ ಗೊತ್ತಾದರೆ ನಮಗೆ ತೊಂದರೆ ಎಂಬಂತಹ ಮಾತನ್ನು ಅಮಾತ್ಯರು ನಮಗೆ ತಿಳಿಸಿದ್ರು. ಅದಕ್ಕಾಗಿ ಇಲ್ಲಿ ಪ್ರಭುತ್ವ ಬಲಿಷ್ಠವಾಗಿದೆ ಎಂಬುದನ್ನು ಶತ್ರುರಾಜರಿಗೆ ತೋರಿಸುವ ನಿಟ್ಟಿನಲ್ಲಿ, ಪ್ರಜೆಗಳಿಗೆ ನಮ್ಮ ಬಗ್ಗೆ ಒಳ್ಳೆಯ ಅಭಿಮಾನ ಉಕ್ಕುವ ರೀತಿಯಲ್ಲಿ ನಮ್ಮ ಅಪ್ಪನ ಮೊಮ್ಮಗನಾದಂತಹ ಈ ಚಂದ್ರಗುಪ್ತನಿಗೆ ಆ ಅಧಿಕಾರವನ್ನು ಕೊಟ್ಟಿದ್ದೇವೆ. ಆ ಅಧಿಕಾರವನ್ನು ಕೊಟ್ಟದ್ದು ಹೌದು. ಆ ಅಧಿಕಾರವನ್ನು ಕೊಡುವುದರ ಪೂರ್ವದಲ್ಲಿ ನಮ್ಮ ಮಂತ್ರಿಗಳು ಹೇಳಿದ ಮಾತು, ಆ ಅಧಿಕಾರವನ್ನು ಪಡೆದ್ರೆ ಆತ ಹಾಳಾಗುತ್ತಾನೆ. ಎಷ್ಟು ಹಾಳಾಗಿದ್ದಾನೆ ಅಂತ ನೋಡಬೇಕಲ್ಲ. ಅದಕ್ಕೆ ಗಂಗಾ ತೀರದಲ್ಲಿ ಹೊಸತಾಗಿ ನಿರ್ಮಿಸಿದಂತಹ ಉಪವನದ ಮೈಸಿರಿಯ ಸೊಬಗನ್ನು ಅನುಭವಿಸುವುದಕ್ಕಾಗಿ 9 ಜೊತೆಯಲ್ಲಿ ಬಂದಿದ್ದೇವೆ. ವೇದಘೋಷಗಳು ಕೇಳಿಸುತ್ತಾ ಇವೆ ಆ ಕಡೆಯಲ್ಲಿ ಛತ್ರದಲ್ಲಿ. ಬಹುಶಃ ಭೋಜನದ ಹೊತ್ತು, ಆ ಕಡೆ ಹೋಗಬೇಕು. ಕುದುರೆಯಿಂದ ಇಳಿದಿದ್ದೇವೆ, ಒಳಗೆ ಹೋಗೋಣ.

0: ಹೇಗೆ ಬಂದ? ನಾನು
1: ನನ್ನ ಕಣ್ಣುಗಳನ್ನೇ ನನಗೆ ನಂಬುವುದಕ್ಕಾಗುವುದಿಲ್ಲ.
0: ನಾನು
1: ಸೋದರವೇ
0: ತಡಿಯಪ್ಪ, ಬಟ್ಟೆ ಹರಿದಿದೆ, ವಾರ ಮಾಡಬೇಡ.
1: ನೋಡಿದಿರಿ,
0: ನಾನು
1: ಸಾಲಾಗಿ ಇರುವಂತಹ 10 ಆಸನಗಳು 9 ನಮಗೆ, ಮತ್ತೊಬ್ಬ ಬ್ರಾಹ್ಮಣ ಶ್ರೇಷ್ಠ ಎನಿಸಿದಂತಹ, ನಮ್ಮ ಪೂಜ್ಯ ಎನಿಸಿದಂತಹ ನಮ್ಮ ಅಮಾತ್ಯ ರಾಕ್ಷಸನಿಗೆ ಏನಾಶ್ಚರ್ಯ! ಹರಕು ಪಂಚೆಯನ್ನುಟ್ಟುಕೊಂಡು

0: anda. ನಗು ನಿನಗೆ ನಗುವುದಕ್ಕೊಂದು ಅವಧಿ ಇದೆ ಎಂಬುದನ್ನು ಮಾತ್ರ ಮರಿಬೇಡ. ತನ್ನ ತಮ್ಮಂದರೊಂದಿಗೆ ನಂದರಲ್ಲಿ ತಾನು ಅಗ್ರಜ ಎಂಬ ಅಹಂಕಾರದಿಂದ ಬಂದು ನನ್ನನ್ನು ಹೀಗೆ ದೂತರ ಮೂಲಕ ಎಳೆದು ಕೆಳಗೆ ಬೀಳಿಸಿದೆಯಲ್ವೇ ಪಾಪಿ ಅಧಮ ಕಂಡಾಲ ಅಸುರಾವೇಶ ಸಂಯುಕ್ತ. ನನಗಿದೇ ಸಂದರ್ಭ ಒಂದು ಬೇಕಿತ್ತು, ಅಷ್ಟಕ್ಕಾಗೇ ನಾನು ಇಷ್ಟನ್ನು ಮಾಡಿದ್ದೇನೆ ಅಂತ ನೀನು ತಿಳಿಯದೆ ಹೋದಿಯಲ್ಲ. ಏ ಹೆಡ್ಡರಲ್ಲಿ ಹೆಡ್ಡ, ಏ ಪಾಪಿಗಳಲ್ಲಿ ಪಾಪಿ, ನನ್ನ ಮುಸುಡಿಗೆ ಮಣ್ಣು ಮೆತ್ತಿದೆ ಎಂಬ ಕಾರಣಕ್ಕಾಗಿ ಅಲ್ಲ, ನನ್ನ ಪಕ್ಕೆ ಎಲುಬು ಮುರಿದಿದೆ ಎಂಬ ನೋವಿನಿಂದಲೂ ಅಲ್ಲ. ಹಾವಿಗೆ ಹೆಡೆ ಹೇಗೆ, ಹಸುವಿಗೆ ಬಾಲ ಹೇಗೆ, ಹಾಗೆ ಬ್ರಾಹ್ಮಣನಿಗೆ ತನ್ನ ಬ್ರಾಹ್ಮಣ್ಯಕ್ಕೆ ಕೇತನವಾಗಿ ಅವನು ನೆತ್ತಿಯ ಮೇಲೆ ಎತ್ತಿ ಕಟ್ಟಿಕೊಂಡಿರುವ ಶಿಖೆ, ಈ ಶಿಖಾಗ್ರಂಥಿ ಶಿಥಿಲವಾಗಿ ಬಿಚ್ಚಿ ಹೋಗುವಂತೆ ಮಾಡಿದಿರಲ್ವೇ ನೀವು 9 ಮಂದಿ ಸೇರಿ? ಅಣ್ಣ ಬೇಡ, ಒಂದು ಮಾತನ್ನು ತಮ್ಮ ಹೇಳಲಿಲ್ಲ, ತಮ್ಮ ತಾಳ್ಮೆ ಎಂದಿರು, ಒಂದು ಮಾತನ್ನು ಅಣ್ಣ ಹೇಳಲಿಲ್ಲ. ಈ ದುಷ್ಟ ವ್ಯವಹಾರದಲ್ಲಿ ನೀವು 9 ಮಂದಿ ಆದರೂ ಎಣಿಕೆಗೆ ಮಾತ್ರ, ವ್ಯಕ್ತಿತ್ವದಲ್ಲಿ ನೀವು ಒಂದೇ ಆಗಿದ್ದೀರಿ ಎಂಬುದು ನನಗೆ ತಿಳಿಯಿತು. ಈಗೋ ಈ ಬಿಚ್ಚಿ ಹೋದಂತಹ ಶಿಖೆ ನಿಮಗೆ ಅವಸಾನ ಬಂದಿದೆ ಎಂಬುದಕ್ಕೊಂದು ಕುರು ಹಾಗೆ ಆಗೋ ನನ್ನ ಹೆಗಲ ಮೇಲೆ ಹರಿದು ಬಿದ್ದಿದೆ. ನೆನಪಿನಲ್ಲಿಟ್ಟುಕೋ, ನೆನಪಿನಲ್ಲಿಟ್ಟುಕೋ, ನಿಮಗೆ ಯಾವುದು ಕ್ಷೇತ್ರ, ಕಾಶಿಯೋ ಪ್ರಯಾಗವೋ ಗಯಾ ಎಂಬ ಕ್ಷೇತ್ರವನ್ನು ಕೂಡ ಬುದ್ಧನ ಹೆಸರಿನಲ್ಲಿ ಅಷ್ಟು ದೂರಕ್ಕೆ ಎಳೆದು ಇದು ಬುದ್ಧ ಗಯಾ ಅಂತ ಮಾಡಿಕೊಂಡದ್ದು ನೀವು. ಬೌದ್ಧರ ವಿಶಿಷ್ಟವಾದಂತಹ ಪ್ರಭಾವ ನಿಮ್ಮ ಮೇಲೆ ಬಿದ್ದದ್ರಿಂದ ಒಬ್ಬ ಬ್ರಾಹ್ಮಣ ದರಿದ್ರ ಅಂತ ತಿಳಿಯಬೇಡ. ದರಿದ್ರನಾದರೂ ಬ್ರಾಹ್ಮಣನಲ್ಲಿ ಬ್ರಾಹ್ಮಣ್ಯ ಹಾಗೆ ಇರ್ತದೆ. ನಿಮ್ಮನ್ನು ನಿಮ್ಮ ಬಲಸಹಿತವಾಗಿ ಕೊಂದು ನಿಮ್ಮ 9 ಮಂದಿಯ ಹೆಣಗಳನ್ನು ನಾನೇ ನನ್ನ ಭಟರಿಗೆ ಆಜ್ಞೆಯನ್ನು ಮಾಡಿ ಮದ್ಯಪಾನದಿಂದ ಮತ್ತನ್ನು ಹೆಚ್ಚಿಕೊಂಡಂತಹ ಆನೆಯ 4 ಕಾಲುಗಳಿಗೆ ಎರಡೆರಡಾಗಿ ಎಣಿಸಿ ಉಳಿದಿರುವ ಕೊನೆಯ ಒಂದು ಹೆಣವನ್ನು ಆನೆಯ ಸೊಂಡಿಲ ಕೈಯಲ್ಲಿಟ್ಟು ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತೇನೆ. ಹಾಗೆ ಆನೆಯ ಕಾಲು ಎಣತಕ್ಕೆ ಸಿಲುಕಿದಂತಹ ನಿಮ್ಮ ಹೆಣಗಳು ವಿಚ್ಛಿದ್ರತೆಯನ್ನು ಹೊಂದಿದ್ದಾಗ ಇಳಿದ ನೆತ್ತರನ್ನು ನೆಕ್ಕುವ ಆಸೆಯಿಂದ ಅತ್ತ ಕಡೆಯಿಂದ ಬಂದ ನರಿಗಳು ಇತ್ತ ಪಡೆಯಿಂದ ಹಾಗೆ ಗೂಗೆಗಳು ಎಲ್ಲವೂ ಸೇರಿ ನಿಮಗೆ ಒಳ್ಳೆಯ ಕಳೆಬರಕ್ಕೆ ಉತ್ಸವ ಆಗುವಂತೆ ಮಾಡುವುದೇ ಇದ್ರೆ ಅಷ್ಟನ್ನು ಮಾಡುವುದಕ್ಕೆ ಮೊದಲು ನಾನು ಈ ಶಿಖಾಗ್ರಂಥಿಯನ್ನು ಕಟ್ಟಿಕೊಳ್ಳಲಾರ. ಅಷ್ಟನ್ನು ಮಾಡುವುದಕ್ಕೆ ನನಗೆ ಸಾಧ್ಯವಾಗದೆ ಹೋದರೆ ಚಾಣಕನ ಹೆಸರಿನಿಂದ ಚಾಣಕ್ಯ ಎಂಬ ವಂಶವಾಚಕವಾದ ಹೆಸರನ್ನು ಪಡೆದಿರುವುದು ನಾನು ಸುಳ್ಳು ಅಂತ ತಿಳಿ. ನಾನು ಕೌಟಿಲ್ಯನೇ ಅಲ್ಲ, ನನ್ನ ಹೆಗಲ ಮೇಲೆ ಇರುವುದು ಇದು ಜನರಲ್ವೇ ಅಲ್ಲ ಅಂತ ತಿಳಿದುಕೊಳ್ಳಿ. ಪಾಪಿಗಳೇ ಪಾಪಿಗಳೇ,
1: ಸ್ವರ್ಗಗಳಿದ್ದರೆ ಸ್ವರ್ಗಲೋಕ ಕೆಡುವುದೇ. ಈತನು ನಿಜವಾಗಿಯೂ ತೇಜಸ್ವಿಯಾದ ಬ್ರಾಹ್ಮಣನೇ ಆಗಿದ್ರೆ ನಮಗೆ ಶಾಪ ಕೊಡಬಹುದಿತ್ತಲ್ಲ. ಸಾಧು ಸಜ್ಜನರ ನಿಟ್ಟುಸಿರು ಕುಲವನ್ನು ನಾಶ ಮಾಡುವುದಂತೆ. ಆದರೆ ಅಹಂಕಾರಿಯಾದ ಈ ಬ್ರಾಹ್ಮಣನನ್ನು ಕೆಣಕಿದುದರಲ್ಲಿ ನನಗೆ ಯಾವುದೇ ಪಶ್ಚಾತ್ತಾಪವಿಲ್ಲ. ನಮಗೆ ಪ್ರಾಣಭಯವನ್ನೊಡ್ಡಿ ವ್ಯರ್ಥ ಪಲಾಪಗಳ ಈ ದುಷ್ಟ ಬ್ರಾಹ್ಮಣನನ್ನು ಬ್ರಾಹ್ಮಣ ಎನ್ನುವ ಕಾರಣದಿಂದ ಬದುಕಲು ಬಿಟ್ಟಿದ್ದೇವೆ. ನೋಡೋಣ ಏನಾಗ್ತದೆ.
2: ಇದುವರೆಗೆ ಚಾಣಕ್ಯ ಚಂದ್ರಗುಪ್ತ ಯಕ್ಷಗಾನದ 2ನೇ ಕಂತು ಕೇಳಿದಿರಿ. ಸಾಹಿತ್ಯ ಹಾಗೂ ನಿರ್ದೇಶನ ಸಿದ್ದಗಟ್ಟೆ ವಿಶ್ವನಾಥ ಶೆಟ್ಟಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: ರೇಡಿಯೋ ಸಾರಂಗ 107.8 FM, ಎಂದೂ ಮರೆಯದ ಹಾಡು.

107.8 FM Radio Saran. Iga app nalu kuda labhya.

ಹಾಯ್, ಯಾನಿಗನ್ ರಕ್ಷಶೆಟ್ಟಿ. ನೀವು ಕೇಳೋದುಲ್ಲರು ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು.

107.8 FM. Radio Saran. Ega app nalu kuda labhya.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

ரங்கு ரங்குதவர்.

భూమి కణజగదంబుడి ఆశిరనే చాటికణు.

ಮಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯೇ.

Let's go, Baba. Baba, say.

ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ 107.8 FM.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
2: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.